ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇಂದು 2026 ಅಕ್ಟೋಬರ್ 6 ಮಂಗಳವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ ವರ್ಷ ಋತು, ಚಾಂದ್ರಮಾನ ಭಾದ್ರಪದ ಮಾಸ. ಯೋಗ ಶಿವ, ಕರಣ ವಣಿಕ್, ಸೌರ ಕನ್ಯಾ 18. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಇಂದಿರಾ ಏಕಾದಶಿ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವು ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಗಾಂಧಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ರಂಗ ಶಿಕ್ಷಣದ ಕುರಿತ ಸರಣಿ ಕಾರ್ಯಕ್ರಮ ಪಾಪು ಶ್ರೀನಿವಾಸ್ ಮೈಸೂರು ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 to 9:30 ಸುಬ್ರಹ್ಮಣ್ಯಂ ಐತಾಳ್ ರವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ.
ರಾತ್ರಿ 8:30 ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳುಹಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೊಸ ಭರವಸೆಗಳ ಮತ್ತೊಂದು ಸುಂದರ ಬೆಳಕು, ಬಾಗಿಲ ಮುಂದೆ ರಂಗೋಲಿ, ದೇವರ ಮನೆಯಲ್ಲಿ ಧೂಪ ದೀಪದ ಪರಿಮಳ, ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಚಹಾ ಸಿಪ್ ಮಾಡ್ತಾ ನಮ್ ಜೊತೆ ಜಾಯ್ನ್ ಆಗಿರೋ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಪಂಚಾಂಗದಲ್ಲಿ ಅತ್ಯಂತ ವಿಶೇಷವಾದದ್ದು. ವರ್ಷದಲ್ಲಿ ಬರೋ 24 ಏಕಾದಶಿಗಳಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಮಹತ್ವವಿದೆ. ಆದರೆ ಈಗ ನಡೀತಾ ಇರೋ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷದಲ್ಲಿ ಬರೋ ಈ ಏಕಾದಶಿಯ ಹೆಸರು ಇಂದಿರಾ ಏಕಾದಶಿ. ಇವತ್ತಿನ ಈ ಪವಿತ್ರ ದಿನದ ವಿಶೇಷತೆ ಏನು? ಇದನ್ನು ಯಾಕೆ ಆಚರಿಸ್ತಾರೆ? ಈ ದಿನದ ಹಿಂದಿರೋ ಸುಂದರ ಕಥೆ ಏನು? ಎಲ್ಲವನ್ನು ಇವತ್ತಿನ ಈ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಶ್ರೀಮನ್ನಾರಾಯಣ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಒಂದು ಪವಿತ್ರವಾದ ವಿಷ್ಣು ನಾಮಸ್ಮರಣೆಯ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಇಂದಿರಾ ಏಕಾದಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಪಿತೃಪಕ್ಷ ಅಂತ ಹೇಳಿದ ಕೂಡಲೇ ತಕ್ಷಣ ನಮಗೆ ನೆನಪಾಗೋದು ನಮ್ಮನ್ನು ಅಗಲಿದ ಹಿರಿಯರು, ನಮ್ಮ ಪಿತೃದೇವತೆಗಳು. ಅವರು ನಮಗೆ ಕೊಟ್ಟ ಸಂಸ್ಕಾರ, ದಾರಿ ಮತ್ತು ಜೀವನಕ್ಕಾಗಿ ಕೃತಜ್ಞತೆ ಸಲ್ಲಿಸೋ ಕಾಲವಿದು. ಇಂದಿರಾ ಏಕಾದಶಿಯ ವಿಶೇಷತೆ ಏನು ಅಂತಂದ್ರೆ, ಈ ದಿನ ನಾವು ಮಾಡುವ ಉಪವಾಸ, ಪೂಜೆ ಮತ್ತು ಜಪ ತಪಗಳ ಫಲ ಕೇವಲ ನಮಗೆ ಮಾತ್ರ ಸಿಗೋದಿಲ್ಲ, ನಮ್ಮ ಪಿತೃದೇವತೆಗಳಿಗೆ ಅಂದ್ರೆ ನಮ್ಮ ಪೂರ್ವಜರಿಗೂ ತಲುಪುತ್ತೆ. ಅವರಿಗೆ ಯಮಲೋಕ ಅಥವಾ ಕಷ್ಟದ ಸ್ಥಿತಿಯಿಂದ ಮುಕ್ತಿ ಸಿಗ್ಲಿ, ಸ್ವರ್ಗ ಪ್ರಾರ್ಥಿಯಾಗಲು ಈ ಏಕಾದಶಿ ವ್ರತ ನೆರವಾಗುತ್ತೆ ಎಂಬ ನಂಬಿಕೆ ಇದೆ. ಅಷ್ಟಕ್ಕೂ ಈ ವ್ರತದ ಪರಂಪರೆ ಹೇಗೆ ಶುರುವಾಯಿತು ಗೊತ್ತಾ? ಇದರ ಹಿಂದೊಂದು ಅದ್ಭುತವಾದ ಪೌರಾಣಿಕ ಕತೆ ಇದೆ. ಆ ಒಂದು ಕಥೆಯನ್ನ ನಾನೀಗ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಚೀನ ಕಾಲದಲ್ಲಿ ಮಾಹಿಷ್ಮತಿ ಅನ್ನೋ ಸಮೃದ್ಧ ನಗರವಿತ್ತು. ಅಲ್ಲಿ ಇಂದ್ರಸೇನ ಅನ್ನುವ ಧರ್ಮನಿಷ್ಠ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ರಾಜ ಪ್ರಜಾಪಾಲಕ, ವಿಷ್ಣು ಭಕ್ತ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ದೇವರ್ಷಿ ನಾರದರು ಇಂದ್ರಸೇನನ ಆಸ್ಥಾನಕ್ಕೆ ಬರ್ತಾರೆ. ರಾಜ ನಾರದನನ್ನು ಸತ್ಕರಿಸಿ, ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನನ್ನ ರಾಜ್ಯ ಧನ್ಯವಾಯಿತು ಅಂತಾರೆ. ಆಗ ನಾರದರು ಒಂದು ವಿಷಯ ಹೇಳ್ತಾರೆ. ರಾಜ, ನಾನು ಇತ್ತೀಚೆಗೆ ಯಮಲೋಕಕ್ಕೆ ಹೋಗಿದ್ದಾಗ ನಿನ್ನ ತಂದೆಯನ್ನು ಅಲ್ಲಿ ಭೇಟಿಯಾದೆ. ಅವರು ತಮ್ಮ ಪೂರ್ವಜನ್ಮದ ಯಾವುದೋ ಸಣ್ಣ ತಪ್ಪಿನಿಂದಾಗಿ ಯಮಲೋಕದಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ಅವರು ನಿನಗೊಂದು ಸಂದೇಶ ಕಳುಹಿಸಿದ್ದಾರೆ. ನನ್ನ ಮಗ ಇಂದ್ರಸೇನ ಅಂದ್ರೆ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಇಂದಿರಾ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಆ ವ್ರತದ ಪುಣ್ಯ ಫಲದಿಂದ ನನಗೆ ಯಮಲೋಕದಿಂದ ಮುಕ್ತಿ ಸಿಗುತ್ತೆ ಎಂದು ಹೇಳಿದ್ದಾರೆ ಅಂತ ನಾರದರು ತಿಳಿಸುತ್ತಾರೆ. ಇದನ್ನು ಕೇಳಿದ ಇಂದ್ರಸೇನ ರಾಜ ತಕ್ಷಣ, ಮಹರ್ಷಿಗಳೇ, ಆ ವ್ರತವನ್ನು ಹೇಗೆ ಮಾಡಬೇಕು, ವಿಧಾನವೇನು ಅಂತ ಕೇಳ್ತಾನೆ. ನಾರದರು ವ್ರತದ ಸಂಪೂರ್ಣ ವಿಧಿವಿಧಾನಗಳನ್ನು ತಿಳಿಸಿಕೊಡುತ್ತಾರೆ. ಅದರಂತೆಯೇ ರಾಜ ಇಂದ್ರಸೇನನು ಶ್ರದ್ಧೆ ಭಕ್ತಿಯಿಂದ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಿ ಅದರ ಸಂಪೂರ್ಣ ಪುಣ್ಯ ಫಲವನ್ನು ತನ್ನ ತಂದೆಗೆ ಅರ್ಪಿಸುತ್ತಾನೆ. ಆಶ್ಚರ್ಯ ಅಂತಂದರೆ ಆ ತಕ್ಷಣವೇ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತೆ. ರಾಜನ ತಂದೆಗೆ ಯಮಲೋಕದ ಕಷ್ಟಗಳಿಂದ ಮುಕ್ತಿ ಸಿಕ್ಕಿ ದಿವ್ಯ ವಿಮಾನದಲ್ಲಿ ವೈಕುಂಠಕ್ಕೆ ಪಯಣ ಬೆಳೆಸುತ್ತಾರೆ. ಮುಂದೆ ಇಂದ್ರಸೇನ ರಾಜ ಕೂಡ ಸುಖವಾಗಿ ರಾಜ್ಯವನ್ನಾಳಿ ವಿಷ್ಣು ಪಾದವನ್ನು ಸೇರುತ್ತಾರೆ. ಸೋ ಸ್ನೇಹಿತರೆ, ನಮ್ಮ ಹಿರಿಯರ ಮೇಲಿನ ಪ್ರೀತಿ ಮತ್ತು ಶ್ರದ್ಧೆ ಎಷ್ಟೊಂದು ಶಕ್ತಿಶಾಲಿ ಅಲ್ವಾ? ತಂದೆ ತಾಯಿಯ ಋಣ ತೀರಿಸೋದಕ್ಕೆ ಈ ವ್ರತ ಎಷ್ಟು ದಿವ್ಯವಾದದ್ದು ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ನಮ್ಮ ದಿನದ ಚಿಂತನೆ ಏನಪ್ಪ ಅಂದ್ರೆ, ಬದುಕಿದ್ದಾಗ ಹೆತ್ತವರನ್ನು, ಹಿರಿಯರನ್ನು ಗೌರವಿಸುವುದು, ಅವರು ಇಲ್ಲದಿರುವಾಗ ಅವರನ್ನು ಪ್ರೀತಿಯಿಂದ ನೆನೆಯುವುದು, ಇವೆರಡೂ ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತನ ಹಾಗೂ ಪಿತೃದೇವತೆಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಸಾಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮೊನ್ನೆ ನಾನು ಫೇಸ್ಬುಕ್ ಅಲ್ಲಿ ಒಂದು ಕಥೆಯನ್ನ ಓದಿದೆ. ಆ ಕತೆ ಬರೆದವರು ಮಂಜುನಾಥ ಉಡುಪ ತೈರುಳ್ಳಿ ಅವರು. ಕಥೆಯ ಹೆಸರು ಏನ್ ಗೊತ್ತಾ? ಶಿಸ್ತು ಎನ್ನುವುದು ಬದುಕಿನ ಸೌಂದರ್ಯ. ಎಷ್ಟು ಚೆನ್ನಾಗಿದೆ ಅಲ್ವಾ? ಶಿಸ್ತು ಅನ್ನೋದು ಬದುಕಿನ ಸೌಂದರ್ಯ ಸರಿ. ಇದ್ರ ಬಗ್ಗೆ ನಾವು ನೀವು ಕೂಡ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಬೆಳಗ್ಗೆ ಬೇಗ ಏಳುವುದು, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದು, ಮಾತಿನಲ್ಲಿ ನಡೆ ನುಡಿಯಲ್ಲಿ ಸಂಯಮವಿರುವುದು, ಇವೆಲ್ಲವೂ ಮನುಷ್ಯನನ್ನು ಉತ್ತಮನನ್ನಾಗಿ ಮಾಡ್ತಾವೆ. ಶಿಸ್ತು ಇಲ್ಲದ ಬದುಕು ನದಿಯ ದಡವಿಲ್ಲದ ಪ್ರವಾಹದಂತೆ ಎಲ್ಲವನ್ನು ಕೊಚ್ಚಿಕೊಂಡು ಹೋಗುತ್ತವೆ. ಆದರೆ ನದಿಗೆ ದಡವಿರಬೇಕೇ ಹೊರತು ಕಲ್ಲಿನ ಗೋಡೆ ಕಟ್ಟಿ ಅದರ ಹರಿವನ್ನೇ ನಿಲ್ಲಿಸಬಾರದು. ಅತಿಯಾದ ಶಿಸ್ತು ಎನ್ನುವುದು ಕೂಡ ಶಿಸ್ತೇ ಅಲ್ಲ, ಅದು ಒಂದು ಮಾನಸಿಕ ಕಾಯಿಲೆ. ಪ್ರತಿಯೊಂದು ಕ್ಷಣವೂ ಯೋಜನೆಯಂತೆ ನಡೆಯಬೇಕು. ಪ್ರತಿಯೊಂದು ವಸ್ತುವು ತನ್ನ ಜಾಗದಲ್ಲೇ ಇರಬೇಕು. ಒಂದು ನಿಮಿಷ ತಡವಾದರೂ ಅಪರಾಧ ಎನಿಸಬೇಕು. ಮಗು ಸ್ವಲ್ಪ ಗಲಾಟೆ ಮಾಡಿದರೂ ಅದು ಅವಿಧೇಯತೆ ಎನಿಸಬೇಕು. ಇಂತಹ ಮನಸ್ಥಿತಿ ಇದ್ದರೆ ಅದು ಶಿಸ್ತಲ್ಲ, ಅದು ಭಯ ಅಂತಾನೆ ಹೇಳ್ಬಹುದು. ಅತಿಯಾದ ಶಿಸ್ತಿನ ಮನೆಯಲ್ಲಿ ನಗು ಅನ್ನೋದು ಅಪರೂಪವಾಗಿರುತ್ತೆ.

ಇಂತಹ ಜನರು ತಮ್ಮನ್ನು ತಾವು ಸಹ ಕ್ಷಮಿಸೋದಿಲ್ಲ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಅಪರಾಧಿ ಭಾವನೆ, ಒಂದು ದಿನ ಕೆಲಸ ತಪ್ಪಿದರೆ ತಿಂಗಳುಗಟ್ಟಲೆ ಕೊರಗು. ಬದುಕಿನ ಸಣ್ಣ ಸಣ್ಣ ಸಂತೋಷಗಳನ್ನು ಒಂದು ಸಂಜೆಯ ನಡಿಗೆ, ಒಂದು ಕಪ್ ಕಾಫಿಯ ಜೊತೆಗಿನ ಹರಟೆ, ಕಳ ಜೊತೆಗಿನ ಆಟ, ಇವೆಲ್ಲವನ್ನೂ ಸಮಯ ವ್ಯರ್ಥ ಅಂತ ತಳ್ಳಿ ಹಾಕ್ತಾರೆ. ಕೊನೆಗೆ ಅವರ ಬದುಕು ಒಂದು ಪರಿಪೂರ್ಣ ಯಂತ್ರವಂತಾಗುತ್ತೆ. ಆದರೆ ಯಂತ್ರಕ್ಕೆ ಹೃದಯವಿರೋದಿಲ್ಲ. ಸೊ ಸ್ನೇಹಿತರೆ, ಶಿಸ್ತು ಬೇಕು, ಆದರೆ ಅದು ಬದುಕನ್ನ ನಡೆಸುವ ಕೋಲಾಗಿರಬಾರದು, ಬದುಕನ್ನೇ ಕಟ್ಟಿಹಾಕುವ ಸಂಕೋಲೆಯಾಗಬಾರದು. ಗಿಡಕ್ಕೆ ನೀರು ಬೇಕು ನಿಜ, ಆದರೆ ಅತಿಯಾದ ನೀರು ಬೇರನ್ನೇ ಕೊಳಿಸುತ್ತೆ. ಹಾಗೆಯೇ ಅತಿಯಾದ ಶಿಸ್ತು ಕೂಡ ಮನಸ್ಸಿನ ಸಹಜ ಹರಿವನ್ನೇ ನಿಲ್ಲಿಸುತ್ತೆ. ನಿಜವಾದ ಶಿಸ್ತು ಅಂತಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ವಿವೇಕ. ಕೆಲವೊಂದ್ಸರಿ ನಿಯಮವನ್ನ ಮುರಿದು ಮಗುವಿನ ಜೊತೆ ಮಳೆಯಲ್ಲಿ ನೆನೆಯುವುದು, ಕೆಲವೊಂದ್ಸರಿ ಕೆಲಸವನ್ನ ಬದಿಗಿಟ್ಟು ಹಿರಿಯರ ಜೊತೆ ಕೂತ್ಕೊಂಡು ಮಾತನಾಡುವುದು, ಇದಕ್ಕೆ ಶಿಸ್ತು ಅಂತಾರೆ. ಯಾಕಂದ್ರೆ ಬದುಕಿನ ಅತ್ಯುನ್ನತ ಶಿಸ್ತು ಅಂತಂದ್ರೆ ಮನುಷ್ಯತ್ವವನ್ನು ಮರೆಯದೇ ಇರುವುದು. ನೆನ್ಪಿಡಿ ಸ್ನೇಹಿತರೆ, ಸಮಾಧಿಯ ಮೇಲಿನ ಹೂವುಗಳು ಅತ್ಯಂತ ಅಚ್ಚುಕಟ್ಟಾಗಿ ಜೋಡಿಸಲ್ಪಡುತ್ತೆ, ಆದರೆ ಅಲ್ಲಿ ಬದುಕಿಲ್ಲ. ಬದುಕು ಅಂತಂದ್ರೆ ಸ್ವಲ್ಪ ಅಸ್ತವ್ಯಸ್ತತೆ, ಸ್ವಲ್ಪ ಅನಿರೀಕ್ಷತೆ, ಸ್ವಲ್ಪ ನಗು, ಸ್ವಲ್ಪ ಕಣ್ಣೀರು. ಅದನ್ನು ಕಟ್ಟುಪಾಡುಗಳ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಡಬೇಡಿ. ಶಿಸ್ತು ನಿಮ್ಮ ಸೇವಕನಾಗಿರಲಿ, ಯಜಮಾನನಾಗದಿರಲಿ ಅಂತ ಮಂಜುನಾಥ ಉಡುಪ ತೈರುಳ್ಳಿಯವರು ಶಿಸ್ತಿನ ಬಗ್ಗೆ ಒಂದು ಲೇಖನವನ್ನ ಉಲ್ಲೇಖಿಸಿದ್ದಾರೆ. ಈ ಲೇಖನ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಅರುಣೋದಯ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ನಮ್ಮ ಊರುಗಳಲ್ಲಿ ಚಳಿಗಾಲದಲ್ಲಿ ತಾಪಮಾನ 15 ಅಥವಾ 10 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದ್ರೇನೆ ನಾವು ಸ್ವೆಟರು ಮಫ್ಲರು ಹಾಕಿ ನಡುತ್ತಾ ಕೂರ್ತೀವಿ. ಆದ್ರೆ ಈ ಭೂಮಿ ಮೇಲೆ ಒಂದು ಹಳ್ಳಿ ಇದೆ, ಅಲ್ಲಿ ಚಳಿಗಾಲದಲ್ಲಿ ತಾಪಮಾನ ಬರೋಬ್ಬರಿ -50 ಡಿಗ್ರಿ ಸೆಲ್ಸಿಯಸ್ ಇಂದ -60 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಅಂದ್ರೆ ನಾವು ತಿನ್ನೋ ವಸ್ತುನ ಫ್ರಿಜ್ಜಿನ ಫ್ರೀಜರ್ ಒಳಗೆ ಇಟ್ರೆ ಹೇಗಾಗುತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಚಳಿ ಅಲ್ಲಿನ ರಸ್ತೆಗಳಲ್ಲಿ ಇರುತ್ತೆ. ಓ ಹೌದಾ, ಹಾಗಾದ್ರೆ ಈ ರೀತಿ ಯಾವ ಊರಲ್ಲ ಆಗತ್ತೆ ಶ್ವೇತಾ ಅಂತ ನೀವು ಕೇಳ್ಬೋದು. ಎಸ್, ಈ ರೀತಿ ಸೈಬೇರಿಯಾದಲ್ಲಿರುವ ವಿಚಿತ್ರ ಹಳ್ಳಿಯಲ್ಲಿ ಚಳಿಗಾಲದಲ್ಲಿ ಈ ರೀತಿ ತಾಪಮಾನವಿರುತ್ತೆ. ಒಮ್ಯಾಕೋನ್ ಅನ್ನೋ ಗ್ರಾಮವನ್ನ ಭೂಮಿ ಮೇಲಿನ ಅತಿ ಶೀತಲವಾದ ಮಾನವ ವಾಸಸ್ಥಳ ಅಂತ ಕರೆಯಲಾಗುತ್ತೆ. 1924 ಇಲ್ಲಿ ತಾಪಮಾನವು -71.2 ಸೆಲ್ಸಿಯಸ್ ದಾಖಲಾಗಿತ್ತು. ಅಷ್ಟು ಚಳಿ ಅಂದ್ರೆ ನೀವು ಬಿಸಿನೀರನ್ನ ಒಂದು ಕಪ್ನಿಂದ ಗಾಳಿಗೆ ಎಸೆದ್ರೆ ಅದು ನೆಲಕ್ಕೆ ಬೀಳೋಕ್ಕಿಂತ ಮುಂಚೆನೆ ಆಕಾಶದಲ್ಲೇ ಮಂಜುಗಡ್ಡೆಯಾಗಿ ಬದಲಾಗುತ್ತೆ. ಇದನ್ನ ನೀವು ಯೂಟ್ಯೂಬ್ ಅಥವಾ ರೀಲ್ಸ್ಗಳಲ್ಲಿ ನೋಡಿರಬಹುದು ಸ್ನೇಹಿತರೆ. ಹಾಗೇನೆ ನಮ್ಮಲ್ಲಿ ಮಳೆ ಬಂದ್ರೆ ಅಥವಾ ಸ್ವಲ್ಪ ಚಳಿ ಆದ್ರೆ ಶಾಲೆಗಳಿಗೆ ರಜಾ ಕೊಡ್ತಾರೆ ಅಲ್ವಾ? ಆದ್ರೆ ಒಮ್ಯಾಕೋನ್ ನಲ್ಲಿ ತಾಪಮಾನ -52 ಡಿಗ್ರಿ ಸೆಲ್ಸಿಯಸ್ ಗಿಂತ ಕೆಳಗೆ ಹೋದ್ರೆ ಮಾತ್ರ ಶಾಲೆಗೆ ರಜಾ ನೀಡ್ತಾರೆ. ಅಲ್ಲಿವರೆಗೆ ಮಕ್ಕಳು ದಪ್ಪನೆಯ ಉಡುಪುಗಳನ್ನ ಧರಿಸಿ ಮಂಜಿನ ನಡುವೆ ಶಾಲೆಗೆ ಹೋಗ್ತಾರೆ. ಎಷ್ಟು ಗ್ರೇಟ್ ಅಲ್ವಾ? ಹಾಗೆ ಸ್ನೇಹಿತರೆ, ಅಲ್ಲಿನ ವಿಚಿತ್ರ ಜೀವನ ಶೈಲಿ ಹೇಳ್ತೀನಿ ಕೇಳಿ. ಅಲ್ಲಿ ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ಜನರು ಹೆಚ್ಚಾಗಿ ಮಾಂಸಾಹಾರವನ್ನೇ ಯೂಸ್ ಮಾಡ್ತಾರೆ. ವಾಹನಗಳನ್ನ ಗ್ಯಾರೇಜ್ ನಿಂದ ಹೊರಗೆ ನಿಲ್ಲಿಸಿದ್ರೆ ಅವುಗಳ ಎಂಜಿನ್ ಜಾಮ್ ಆಗುತ್ತೆ, ಹಾಗಾಗಿ ಸುಮಾರು ಜನರು ಕಾರುಗಳನ್ನ ದಿನವಿಡೀ ಚಾಲನೆಯಲ್ಲೇ ಇಡ್ತಾರೆ. ನಂತರ ಪೆನ್ನೊಳಗೆ ಇಂಕು ಕೂಡ ಅಲ್ಲಿ ಹೆಪ್ಪುಗಟ್ಟುತ್ತೆ, ಹಾಗಾಗಿ ಬರೆಯುವುದು ಕೂಡ ಇಲ್ಲಿ ದೊಡ್ಡ ಸವಾಲೆ ಅಂತಾನೆ ಹೇಳ್ಬಹುದು. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಅತಿಯಾದ ಚಳಿಯಿಂದಾಗಿ ಸ್ಮಾರ್ಟ್ ಫೋನ್ಗಳ ಬ್ಯಾಟರಿಗಳು ಕೆಲವೇ ನಿಮಿಷಗಳಲ್ಲಿ ಖಾಲಿ ಆಗ್ತವೆ. ಜನರು ಹೊರಗಡೆ ಹೋದಾಗ ತಮ್ಮ ಫೋನ್ಗಳನ್ನ ಬೆಚ್ಚಗೆ ಇಡೋದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಕನ್ನಡಕ ಹಾಕೊಂಡ್ರೆ ಅದು ನಿಮ್ಮ ಮುಖಕ್ಕೆ ಅಂಟಿಕೊಳ್ಳುವಷ್ಟು ಚಳಿ ಅಲ್ಲಿರುತ್ತೆ. ಇಷ್ಟೆಲ್ಲ ಕಷ್ಟಗಳಿದ್ರೂ ಕೂಡ ಅಲ್ಲಿನ ಜನರು ಪ್ರಕೃತಿಯ ಈ ಸವಾಲುಗಳನ್ನ ಎದುರಿಸ್ತಾ ಸಂತೋಷದಿಂದ ಬದುಕ್ತಾ ಇದ್ದಾರೆ. ನಿಸರ್ಗದ ಈ ವೈಪರೀತ್ಯ ನಿಜಕ್ಕೂ ಆಶ್ಚರ್ಯ ತರುತ್ತೆ ಅಲ್ವಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
4: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
3: ವಿವರಗಳನ್ನು ಕೂಡಲೇ ವಾಟ್ಸಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
4: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 2, ಅಧ್ಯಾಯ 16. ಓದುತ್ತಿರುವವರು ಪದ್ಮಶ್ರೀಧರ್. ನಾವೊಂದು ನೆನೆದರೆ ದೇವರು ಮತ್ತೊಂದು ನೆನೆಯುತ್ತಾನೆ. ಮೊಕದ್ದಮೆ ಮುಗಿದು ಹೋಯಿತು. ಪ್ರಿಟೋರಿಯಾದಲ್ಲಿರಲು ನನಗೆ ಇನ್ನೂ ಕಾರಣವಿರಲಿಲ್ಲ. ಆದುದರಿಂದ ನಾನು ಡರ್ಬಾನಿಗೆ ಹಿಂದಿರುಗಿ ಭಾರತಕ್ಕೆ ಹೊರಡುವ ಸಿದ್ಧತೆಗಳನ್ನು ಮಾಡತೊಡಗಿದೆ. ಆದರೆ ಸೇಠ್ ಅಬ್ದುಲ್ಲಾ ನನಗೆ ಸರಿಯಾದ ಮರ್ಯಾದೆಯನ್ನು ಮಾಡದೆ ಬೀಳ್ಕೊಡುವ ವ್ಯಕ್ತಿಯಾಗಿರಲಿಲ್ಲ. ಅವರು ಸೈಡನ್ಹ್ಯಾಮ್ನಲ್ಲಿ ನನಗೆ ಒಂದು ಆದರದ ಔತಣಕೂಟವನ್ನು ಏರ್ಪಡಿಸಿದ್ದರು. ಆ ದಿನವನ್ನೆಲ್ಲ ನಾನು ಅಲ್ಲಿಯೇ ಕಳೆಯಬೇಕೆಂದು ಗೊತ್ತಾಗಿತ್ತು. ಅಲ್ಲಿದ್ದ ವೃತ್ತಪತ್ರಿಕೆಗಳ ಪುಟಗಳನ್ನು ತಿರುವಿ ಹಾಕುತ್ತಿರುವಾಗ ಒಂದು ಪುಟದ ಕೊನೆಯಲ್ಲಿ ಭಾರತೀಯರಿಗೆ ಮತಾಧಿಕಾರ ಎಂಬ ತಲೆಬರಹದ ವಾಕ್ಯವೃಂದ ನನ್ನ ಕಣ್ಣಿಗೆ ಬಿತ್ತು. ಅದು ಆಗ ನಿಟಾಲ್ ಶಾಸನ ಸಭೆಯ ಮುಂದೆ ಇದ್ದ ಒಂದು ಮಸೂದೆಗೆ ಸಂಬಂಧಪಟ್ಟುದಾಗಿತ್ತು. ನಿಟಾಲ್ ಶಾಸನ ಸಭೆಗೆ ಸದಸ್ಯರನ್ನು ಚುನಾಯಿಸಲು ಭಾರತೀಯರಿಗೆ ಇದ್ದ ಹಕ್ಕನ್ನು ಕಸಿದುಕೊಳ್ಳುವುದೇ ಆ ಮಸೂದೆಯ ಉದ್ದೇಶವಾಗಿತ್ತು. ಆ ಮಸೂದೆಯ ವಿಷಯ ನನಗೆ ಗೊತ್ತಿರಲಿಲ್ಲ. ಹಾಗೆಯೇ ಅಲ್ಲಿ ನೆರೆದಿದ್ದ ಯಾರಿಗೂ ತಿಳಿದಿರಲಿಲ್ಲ. ನಾನು ಅಬ್ದುಲ್ಲಾ ಸೇಠ್ರನ್ನು ಏನು ಈ ವಿಷಯ ಎಂದು ಪ್ರಶ್ನಿಸಿದೆನು. ಈ ಸಂಗತಿಗಳೆಲ್ಲ ನಮಗೇನು ಗೊತ್ತಾಗುತ್ತದೆ? ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಾಚಾರಗಳು ಮಾತ್ರ ನಮಗೆ ಗೊತ್ತಾಗುತ್ತದೆ. ನಿಮಗೆ ತಿಳಿದಿರುವಂತೆ ಆರೆಂಜ್ ಫ್ರೀ ಸ್ಟೇಟ್ನಲ್ಲಿ ನಮ್ಮ ವ್ಯಾಪಾರ ಪೂರ್ಣವಾಗಿ ನಾಶವಾಗಿದೆ. ಅದಕ್ಕಾಗಿ ನಾವು ಚಳುವಳಿ ನಡೆಸಿದೆವು. ಏನೂ ಪ್ರಯೋಜನವಾಗಲಿಲ್ಲ. ನಮಗೆ ಓದು ಬರಹ ಬಾರದುದರಿಂದ ನಾವು ಎಷ್ಟೇ ಆಗಲಿ ಕುಂಟರು. ನಾವು ವರ್ತಮಾನ ಪತ್ರಿಕೆಗಳನ್ನು ಕೊಂಡುಕೊಳ್ಳುವುದು ವ್ಯಾಪಾರದ ಏರಿಳಿತ ಧಾರಣೆ ವಾಸಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಮಾತ್ರ. ಶಾಸನಗಳ ವಿಚಾರ ನಮಗೇನು ಗೊತ್ತು? ಇಲ್ಲಿರುವ ಐರೋಪ್ಯ ವಕೀಲರೇ ನಮ್ಮ ಕಣ್ಣು ಕಿವಿಗಳು ಎಂದರು. ನಾನು ಹೇಳಿದೆ, ಆದರೆ ಇಲ್ಲಿಯೇ ಹುಟ್ಟಿ ವಿದ್ಯಾವಂತರಾಗಿರುವ ಅನೇಕ ಭಾರತೀಯ ಯುವಕರು ಇರುವರಲ್ಲ, ಅವರು ನಿಮಗೆ ಸಹಾಯ ಮಾಡುವುದಿಲ್ಲವೇ? ಅಬ್ದುಲ್ಲಾ ನಿರಾಶೆಯಿಂದ ಹೇಳಿದರು, ಅವರು ನಮ್ಮ ಹತ್ತಿರಕ್ಕೇ ಸುಳಿಯುವುದಿಲ್ಲ. ನಿಜ ಹೇಳಬೇಕಾದರೆ ಅವರು ನಮ್ಮವರೆಂದು ಹೇಳಿಕೊಳ್ಳಲು ನಮಗೂ ಬೇಕಿಲ್ಲ. ಅವರೆಲ್ಲ ಕ್ರೈಸ್ತ ಮತಾನುಯಾಯಿಗಳು. ಆದುದರಿಂದ ಅವರು ಬಿಳಿಯ ಪಾದರಿಗಳ ಹಿಡಿತದಲ್ಲಿದ್ದಾರೆ. ಆ ಪಾದರಿಗಳು ಸರಕಾರದ ಅಧೀನದಲ್ಲಿದ್ದಾರೆ. ಇದನ್ನು ಕೇಳಿ ನನ್ನ ಕಣ್ಣು ತೆರೆಯಿತು. ಆ ಜನರನ್ನು ನಾವು ನಮ್ಮವರನ್ನಾಗಿ ಮಾಡಿಕೊಳ್ಳಬೇಕೆಂದು ನನಗೆ ತೋಯಿತು. ಕ್ರೈಸ್ತ ಧರ್ಮದ ಅರ್ಥ ಇದೇ ಏನು? ಕ್ರೈಸ್ತರಾದ ಮಾತ್ರಕ್ಕೆ ನಾವು ಭಾರತೀಯರಲ್ಲವೇ? ಆದರೆ ನಾನು ಭಾರತಕ್ಕೆ ಹಿಂತಿರುಗುವ ಸಿದ್ಧತೆಯಲ್ಲಿದ್ದುದರಿಂದ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹಿಂದೆಗೆದೆ. ನಾನು ಸೇಠ್ ಅಬ್ದುಲ್ಲಾರವರಿಗೆ ಇಷ್ಟನ್ನು ಮಾತ್ರ ಹೇಳಿದೆ, ಈ ಮಸೂದೆ ಏನಾದರೂ ಕಾನೂನು ಆದರೆ ನಮ್ಮ ಸ್ಥಿತಿ ಇನ್ನೂ ಕೆಡುವುದು. ಭಾರತೀಯರ ನಾಶಕ್ಕೆ ಇದು ಮೊದಲನೆಯ ಹೆಜ್ಜೆ. ಇದು ನಮ್ಮ ಆತ್ಮಗೌರವದ ಮೂಲಕ್ಕೆ ಕೊಡಲಿ ಪೆಟ್ಟು ಇರಬಹುದು. ನಾನು ನಿಮಗೆ ಈ ಫ್ರಾಂಚೈಸ್ನ ಮೂಲವನ್ನು ಹೇಳುತ್ತೇನೆ. ಅಲ್ಲಿ ಫ್ರಾಂಚೈಸ್ ಎಂಬ ಇಂಗ್ಲಿಷ್ ಪದವನ್ನೇ ಹೇಳುತ್ತಿದ್ದರು. ಮತಾಧಿಕಾರವೆಂದರೆ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಇಂತಹ ಅನೇಕ ಇಂಗ್ಲಿಷ್ ಪದಗಳು ದೇಶ ಭಾಷೆಯಲ್ಲಿ ಸೇರಿ ಹೋಗಿದ್ದವು. ನಮಗೆ ಇದರ ವಿಷಯ ಏನೂ ತಿಳಿಯದು. ನಮ್ಮ ಅತ್ಯುತ್ತಮ ವಕೀಲರ ಪೈಕಿ ಒಬ್ಬರಾದ ಮಿಸ್ಟರ್ ಎಸ್ಕೋಮ್ರವರು ಈ ವಿಷಯವನ್ನು ನಮಗೆ ತಿಳಿಯ ಹೇಳಿದರು. ಅವರು ನಿಮಗೂ ಗೊತ್ತು, ಅದು ನಡೆದಿದ್ದು ಹೀಗೆ. ಅವರು ಒಳ್ಳೆಯ ಹೋರಾಟಗಾರರು. ಇಲ್ಲಿಯ ಬಂದರಿನ ಇಂಜಿನಿಯರಿಗೂ ಅವರಿಗೂ ಅಂತಹ ಮಿತ್ರತ್ವವೇನೂ ಇರಲಿಲ್ಲ. ಇಂಜಿನಿಯರು ಚುನಾವಣೆಯಲ್ಲಿ ತಮಗೆ ಬರಬಹುದಾದ ಮತಗಳನ್ನು ಕಡಿಮೆ ಮಾಡಿ ತಮ್ಮನ್ನು ಸೋಲಿಸಬಹುದೆಂಬ ಭಯ ಎಸ್ಕೋಮ್ ಅವರಿಗೆ ಉಂಟಾಯಿತು. ಆದುದರಿಂದ ಅವರು ವಿಷಯಗಳನ್ನೆಲ್ಲ ನಮಗೆ ತಿಳಿಸಿದರು. ಅವರ ಸಲಹೆಯಂತೆ ನಾವೆಲ್ಲರೂ ನಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಬರೆಸಿದೆವು. ನಮ್ಮ ಮತಗಳನ್ನು ಅವರಿಗೇ ಕೊಟ್ಟೆವು. ಈಗ ನಿಮಗೆ ಗೊತ್ತಾಗುತ್ತದೆ, ಈ ಮತಾಧಿಕಾರಕ್ಕೆ ನೀವು ಕೊಡುವ ಬೆಲೆಯನ್ನು ನಾವು ಏಕೆ ಕೊಡುವುದಿಲ್ಲವೆಂಬುದು. ಆದರೆ ನೀವು ಹೇಳುವುದು ನಮಗೆ ಗೊತ್ತಾಗುತ್ತದೆ. ಈಗ ನಿಮ್ಮ ಸಲಹೆ ಏನು? ನೆರೆದಿದ್ದ ಇತರ ಅತಿಥಿಗಳು ಈ ಸಂಭಾಷಣೆಯನ್ನು ಗಮನವಿಟ್ಟು ಕೇಳುತ್ತಿದ್ದರು. ಒಬ್ಬರು ಹೀಗೆ ಹೇಳಿದರು, ನಾನು ಹೇಳುತ್ತೇನೆ ಕೇಳಿ, ಈ ಹಡಗಿನಲ್ಲಿ ನೀವು ಪ್ರಯಾಣ ಮಾಡುವುದನ್ನು ನಿಲ್ಲಿಸಿ, ಒಂದು ತಿಂಗಳು ಇಲ್ಲಿಯೇ ಇರಿ, ನೀವು ಹೇಳಿದಂತೆ ನಾವು ಹೋರಾಟ ಮಾಡುತ್ತೇವೆ. ಎಲ್ಲರೂ ಒಟ್ಟಾಗಿ, ಸರಿ, ಅದೇ ಸರಿ, ಅಬ್ದುಲ್ಲಾ ಸೇಠರೇ, ನೀವು ಗಾಂಧಿಬಾಯಿಯನ್ನು ನಿಲ್ಲಿಸಬೇಕು. ಸೇಠರು ಚುರುಕು ಬುದ್ಧಿಯುಳ್ಳವರು, ಅವರು ಇನ್ನೂ ಇವರನ್ನು ನಿಲ್ಲಿಸಲು ನನಗೆ ಅಧಿಕಾರವಿಲ್ಲ, ಅಥವಾ ನನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ನಿಮಗೂ ಇದೆ. ಆದರೆ ನೀವು ಹೇಳುವುದು ಸರಿ, ನಾವೆಲ್ಲ ಸೇರಿ ಇವರನ್ನು ಇಲ್ಲಿ ನಿಲ್ಲುವುದಕ್ಕೆ ಒಪ್ಪಿಸೋಣ. ಆದರೆ ಅವರು ವಕೀಲರೆಂಬುದನ್ನು ಮರೆಯಬೇಡಿ, ಅವರ ರುಸುಮು. ರುಸುಮಿನ ವಿಷಯ ಕೇಳಿ ನನಗೆ ದುಃಖವಾಯಿತು. ನಾನು, ಅಬ್ದುಲ್ಲಾ ಸೇಠರೇ, ರುಸುಮಿನ ಪ್ರಶ್ನೆಯೇ ಇಲ್ಲ, ಸಾರ್ವಜನಿಕ ಕಾರ್ಯಕ್ಕೆ ರುಸುಮು ಕೊಡಬೇಕಾದುದಿಲ್ಲ, ನಾನು ನಿಲ್ಲುವುದಾದರೆ ನಿಮ್ಮ ಸೇವಕನಾಗಿ ಮಾತ್ರ. ನಿಮಗೆ ತಿಳಿದಿರುವಂತೆ ನನಗೆ ಈ ಮಿತ್ರರ ಪರಿಚಯವೂ ಇಲ್ಲ, ಆದರೆ ಅವರೆಲ್ಲ ಈ ಕಾರ್ಯದಲ್ಲಿ ಸಹಕರಿಸುವರೆಂಬುದು ನಿಮ್ಮ ನಂಬಿಕೆಯಾದರೆ ಇನ್ನೂ ಒಂದು ತಿಂಗಳು ಇಲ್ಲಿ ಇರಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಒಂದು ವಿಷಯ ಜ್ಞಾಪಕವಿರಲಿ, ನೀವು ನನಗೆ ರುಸುಮು ಏನನ್ನೂ ಕೊಡದಿದ್ದರೂ ನಾವು ಯೋಚಿಸಿರುವ ಸಾರ್ವಜನಿಕ ಕಾರ್ಯವನ್ನು ನಾವು ಸ್ವಲ್ಪ ಹಣವನ್ನಿಟ್ಟುಕೊಳ್ಳದೆ ಪ್ರಾರಂಭಿಸಲು ಸಾಧ್ಯವಿಲ್ಲ. ನಾವು ಯಾರಿಗಾದರೂ ತಾರನ್ನು ಕಳಿಸಬೇಕಾಗಬಹುದು, ಕೆಲವು ಸಾಹಿತ್ಯವನ್ನು ಮುದ್ರಣ ಮಾಡಿಸಬೇಕಾಗಬಹುದು, ಎಲ್ಲಿಗಾದರೂ ಹೋಗಿ ಬರಬೇಕಾಗಬಹುದು, ಸ್ಥಳದ ವಕೀಲರ ಸಲಹೆಯನ್ನು ಪಡೆಯಬೇಕಾಗಬಹುದು. ನನಗೆ ನಿಮ್ಮ ಕಾನೂನುಗಳು ಗೊತ್ತಿಲ್ಲದುದರಿಂದ ಕೆಲವು ಕಾನೂನು ಪುಸ್ತಕಗಳನ್ನು ಕೊಳ್ಳಬೇಕಾಗಬಹುದು. ಇವೆಲ್ಲವೂ ಹಣವಿಲ್ಲದೇ ಸಾಧ್ಯವಿಲ್ಲ. ಈ ಕಾರ್ಯ ಒಬ್ಬನಿಂದ ಸಾಧ್ಯವಿಲ್ಲವೆಂಬುದು ಸ್ಪಷ್ಟ. ಅನೇಕರು ಮುಂದೆ ಬಂದು ಅವನಿಗೆ ಸಹಾಯ ನೀಡಬೇಕು. ಎಲ್ಲರೂ ಒಟ್ಟಾಗಿಯೇ, ಅಲ್ಲ ದೊಡ್ಡವನು ದಯಾಶಾಲಿ, ಹಣ ಬಂದೇ ಬರುತ್ತದೆ, ನಿಮಗೆ ಬೇಕಾದಷ್ಟು ಕೆಲಸಗಾರರು ಸಿಕ್ಕುತ್ತಾರೆ, ನೀವು ನಿಲ್ಲುವುದಕ್ಕೆ ಮೊದಲು ಸಮ್ಮತಿಸಿ ಎಲ್ಲ ಸರಿ ಹೋಗುತ್ತದೆ ಎಂದರು. ಹೀಗೆ ನನ್ನನ್ನು ಬೀಳ್ಕೊಡಲು ನೆರೆದಿದ್ದ ಕೂಟ ಕಾರ್ಯಕಾರಿ ಸಮಿತಿಯಾಗಿ ಪರಿವರ್ತನೆಗೊಂಡಿತು. ಊಟ ಮುಂತಾದವನ್ನು ಬೇಗ ಮುಗಿಸಿ ಮನೆಗಳಿಗೆ ಹೋಗೋಣ ಎಂದು ನಾನು ಸೂಚಿಸಿದೆ. ಮನಸ್ಸಿನಲ್ಲಿ ಮುಂದಿನ ಹೋರಾಟದ ರೂಪುರೇಖೆಗಳನ್ನು ಚಿತ್ರಿಸಿಕೊಂಡೆ. ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರುಗಳಿವೆ ಎಂಬುದನ್ನೂ ನಾನು ತಿಳಿದುಕೊಂಡು ಇನ್ನೂ ಒಂದು ತಿಂಗಳು ಅಲ್ಲಿ ನಿಲ್ಲಬೇಕೆಂದು ನಿಶ್ಚಯಿಸಿದೆ. ಹೀಗೆ ನಾನು ದಕ್ಷಿಣ ಆಫ್ರಿಕಾದಲ್ಲಿ ಬಹುಕಾಲ ವಾಸಿಸುವುದರ ತಳಹದಿಯನ್ನು ದೇವರೇ ಹಾಕಿದನು. ಆತ್ಮಗೌರವದ ಸಮರಕ್ಕೆ ಬೀಜವನ್ನೂ ಅವನೇ ಬಿತ್ತಿದನು. ಇಲ್ಲಿಗೆ ಅಧ್ಯಾಯ 16 ಮುಕ್ತಾಯವಾಗುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ವಂದೇ ಗೋಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪುರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೊಟ್ರನಂಜಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭವರಾದಂತಹ ಬಸವಣ್ಣನವರ ವಿಚಾರಧಾರೆಯ ಕುರಿತು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇವತ್ತು ಬಸವಣ್ಣನವರ ವಿಚಾರಧಾರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ ಸರ್?
10: ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಭಾರತದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅನೇಕ ಧಾರ್ಮಿಕ ಚಳುವಳಿಗಳು ನಡೆದಿರೋದನ್ನ ನಾವು ಗಮನಿಸ್ತೀವಿ. ಆದರೆ ಅವುಗಳಲ್ಲಿ ಮಾನವನ ಆತ್ಮವನ್ನ ಕೇಂದ್ರವಾಗಿರಿಸಿಕೊಂಡು ನಡೆದಂತಹ ಚಳುವಳಿ ಪ್ರಾಯಶಃ ಒಂದೇ ಒಂದು, ಅದೇ ಶರಣ ಚಳುವಳಿ. 12ನೇ ಶತಮಾನದಲ್ಲಿ ಕಲ್ಯಾಣದ ಪವಿತ್ರ ಭೂಮಿಯಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪವೇ ಈ ಕ್ರಾಂತಿಯ ಕಣಿವೆ. ಅದು ಕೇವಲ ಒಂದು ಧಾರ್ಮಿಕ ಸಭೆಯಾಗಿರಲಿಲ್ಲ, ಬದಲಾಗಿ ಅನುಭವದ ಸಂವಾದದಿಂದ ರೂಪುಗೊಂಡಂತಹ ಮಾನವ ಧರ್ಮದ ವಿಶ್ವ ಮಂಟಪವಾಗಿತ್ತು. ಈ ಮಂಟಪದಲ್ಲಿ ಶರಣರು ಧರ್ಮವನ್ನ ಗ್ರಂಥಗಳಿಂದ ಹುಡುಕ್ಲಿಲ್ಲ. ಹಾಗಾದ್ರೆ ಎಲ್ಲಿಂದ ಹುಡುಕಿದ್ರು ಅಂತಕ್ಕಂತಹ ಪ್ರಶ್ನೆ ಬರಬಹುದು. ಶರಣರು ಧರ್ಮವನ್ನ ತಮ್ಮ ಹೃದಯದ ನಾಡಿಯಿಂದ ಹುಡುಕಿದ್ರು. ಬದುಕಿನ ಅನುಭವದಿಂದ ಹುಡುಕಿದ್ರು ಮತ್ತು ಕಾಯಕದ ಪವಿತ್ರತೆಯಿಂದ ಹುಡುಕಿದ್ರು. ಅವರ ಮಾತುಗಳಲ್ಲೇ ದೇವರ ಧ್ವನಿ ಇದ್ದಿದ್ದನ್ನ ನಾವು ಕಾಣ್ತೀವಿ. ಅವರ ಬದುಕಿನಲ್ಲಿ ಭಕ್ತಿಯ ದೃಷ್ಟಾಂತ ಇತ್ತು ಮತ್ತು ಅವರ ವಚನಗಳಲ್ಲಿ ತತ್ವದ ಪ್ರತ್ಯಕ್ಷ ಅನುಭವ ವ್ಯಕ್ತವಾಯಿತು. ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭಾವರು. ವರ್ಗಭೇದ, ವರ್ಣಭೇದ ಮತ್ತು ಲಿಂಗಭೇದವಿಲ್ಲದೆ ಎಲ್ಲರಿಗೂ ಮಾತಿನ ಹಕ್ಕು ಹಾಗೂ ಮುಕ್ತ ಚಿಂತನೆಯ ಸ್ವಾತಂತ್ರ್ಯ ನೀಡಿದ ಈ ಅನುಭವ ಮಂಟಪ ಮಾನವ ಜಗತ್ತಿನ ಇತಿಹಾಸದಲ್ಲೇ ಮೊಟ್ಟ ಮೊದಲನೆಯ ಸಮಾನತೆಯ ಸಭಾಂಗಣ ಆಗಿತ್ತು. ಈ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿ ವಿರಾಜಿಸಿದವರು ಅಂದ್ರೆ ಅಲ್ಲಮ್ಮ ಪ್ರಭುದೇವರು. ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪಿಸಿದ ಬಳಿಕ ಪ್ರಭುದೇವರ ಆಗಮನಕ್ಕಾಗಿ 12 ವರ್ಷಗಳ ಕಾಲ ನಿರೀಕ್ಷೆಯಿಂದ ಕಾಯ್ತಾರೆ. ಅಂತಿಮವಾಗಿ ಸೊಲ್ಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರರೊಂದಿಗೆ ಕಲ್ಯಾಣಕ್ಕೆ ಆಗಮಿಸಿದಂತಹ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ನೋಟ ಸಿಕ್ಕ ತಕ್ಷಣ ಕಲ್ಯಾಣದಲ್ಲಿ ಅವರು ಶಿರಬಾಗಿ ನಮಿಸ್ತಾರೆ. ಪ್ರಭುದೇವರ ಈ ನಮಸ್ಕಾರ ಕಲ್ಯಾಣದಲ್ಲಿರ್ತಕ್ಕಂತಹ ಆ ಕಲ್ಲು ಮಣ್ಣುಗಳಿಗಲ್ಲ, ಬದಲಾಗಿ ಆ ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರು ನೆಲೆಸಿದ್ರು ಎನ್ನುವ ಕಾರಣಕ್ಕಾಗಿ ಸಲ್ಲಿಸಿದಂತಹ ಭಕ್ತಿಪೂರ್ವಕ ವಂದನೆ ಅದಾಗಿತ್ತು. ಇಂತಹ ಅನುಭವ ಮಂಟಪದ ಕೀರ್ತಿ ವಾರ್ತೆಗಳನ್ನ ಕೇಳಿದಂತಹ ಶರಣರು ತಂಡೋಪತಂಡವಾಗಿ ಈ ಉಪಖಂಡದ ವ್ಯಾಪ್ತಿಯ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ಅಂಥವರಲ್ಲಿ ಪ್ರಮುಖವಾಗಿ ಇವತ್ತಿನ ಅಫ್ಘಾನಿಸ್ತಾನ ಅಂತ ಕರೆಯಲ್ಪಡ್ತಕ್ಕಂತಹ ದೇಶದಿಂದ ಮರುಳ ಶಂಕರ ದೇವರು ಬರ್ತಾರೆ. ಕಾಶ್ಮೀರದಿಂದ ಅಲ್ಲಿನ ಮಾಂಡವ್ಯಪುರದ ರಾಜನಾಗಿದ್ದಂತಹ ಮಹದೇವ ಭೂಪಾಲ ಬಂದು ಕಲ್ಯಾಣದಲ್ಲಿ ಕಟ್ಟಿಗೆ ಒಡಿತಕ್ಕಂತಹ ಕಾಯಕವನ್ನ ಮಾಡಿ ಕಟ್ಟಿಗೆಯನ್ನ ಮಾರಿ ಕಾಯಕ ದಾಸೋಹ ಜೀವಿಯಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ. ಆ ಮೋಳಿಗೆ ಮಾರಯ್ಯ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ನಾನು ಕಟ್ಟಿದಂತಹ ಸಾಮ್ರಾಜ್ಯ ಎಂದಾದ್ರೂ ಒಂದು ದಿನ ನಾಶ ಆಗ್ಬಹುದು, ಆದ್ರೆ ಬಸವಣ್ಣನವರು ಕಟ್ಟಿದಂತಹ ಈ ಭಕ್ತಿಯ ಸಾಮ್ರಾಜ್ಯ, ಈ ಮಾನವೀಯತೆಯ ಮಹಾ ಸಾಮ್ರಾಜ್ಯ ಎಂದೆಂದಿಗೂ ನಾಶವಾಗದು ಎಂಬ ಅಚಲವಾದಂತಹ ವಿಶ್ವಾಸವನ್ನ ಹೊಂದಿದ್ರು. 2015 ನವೆಂಬರ್ 14ರಂದು ಬ್ರಿಟನ್ ಸಂಸತ್ತಿನ ಸ್ಪೀಕರ್ ಜಾನ್ ಬಾರ್ಕೋರವರು ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಎಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು ಅಂದ್ರೆ ಲಂಡನ್ನಿನ ಲ್ಯಾಂಬತ್ ನಗರದ ಥೇಮ್ಸ್ ನದಿಯ ದಡದ ಮೇಲೆ ಈ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಬ್ರಿಟನ್ನಿನ ಸಚಿವ ಸಂಪುಟದ ಅನುಮತಿಯೊಂದಿಗೆ ಸ್ಥಾಪಿತವಾದಂತಹ ಮೊದಲ ಪ್ರತಿಮೆ ಇದಾಗಿತ್ತು. ಅಷ್ಟೇ ಅಲ್ಲ, ಬ್ರಿಟನ್ನಿನಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅನಾವರಣ ಮಾಡಿದಂತಹ ಮೊದಲ ಪ್ರತಿಮೆ ಎಂಬ ಹೆಗ್ಗಳಿಕೆಯು ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಇದೆ.
9: ಬಸವಣ್ಣನವರ ವಿಚಾರಧಾರೆಗಳು ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲಿ ಕೂಡ ಅವರ ವಚನ ಸಾಹಿತ್ಯದ ಒಂದು ಕಂಪನ್ನ ಪಸರಿಸಿದವರು ಬಸವಣ್ಣನವರು. ಇಂಥ ಬಸವಣ್ಣನವರ ವಿಚಾರಧಾರೆಯ ಕುರಿತು ಡಾಕ್ಟರ್ ಮಂಜುನಾಥ್ ಸರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯವರೇ ಆದಂತಹ ಉಪನ್ಯಾಸಕರಾದ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಬಸವಣ್ಣನವರ ಪಾತ್ರ ಮಹತ್ತರವಾದದ್ದು. ಅನುಭವ ಮಂಟಪದ ಕಲ್ಪನೆ ನೀಡಿದ್ದ ಬಸವಣ್ಣ ಒಬ್ಬ ದೊಡ್ಡ ಮಹಾನ್ ಮಾನವತಾವಾದಿಯಾಗಿದ್ರು ಅಂತ ಬಣ್ಣಿಸ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇರುತ್ತೆ. ಕಾರಣ, ಇಂಗ್ಲೆಂಡ್ನವರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ನಾವು ಕಟ್ಟಿದ್ವಿ ಅಂತಕ್ಕಂತಹ ಒಂದು ಅಹಂ ಭಾವನೆ ಇತ್ತು. ಇಂತಹ ಬ್ರಿಟಿಷರು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ ಯಾಕೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ರು ಎಂಬ ಕುತೂಹಲದಲ್ಲಿ ಇಡೀ ವಿಶ್ವ ಇದ್ದಂತಹ ಸಮಯದಲ್ಲಿ ಅಲ್ಲಿನ ಲ್ಯಾಂಬೆತ್ ನಗರದ ಒಬ್ಬ ರಾಜಕೀಯ ಮುತ್ಸದ್ದಿ ಹೇಳ್ತಾರೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ನಾವು, ಅಂದ್ರೆ ಇಂಗ್ಲೆಂಡ್ನವರು ಪ್ರಜಾಪ್ರಭುತ್ವದ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತಕ್ಕಂತಹ ಮಾತೇಳಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಇಲ್ಲಿ ಫಾದರ್ ಆಫ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಯಾರಿಂದ ಹುಟ್ಟುತ್ತೋ ಅವರನ್ನ ಫಾದರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಯಾವುದೇ ಒಂದು ವಿಷಯವನ್ನ ಜಗತ್ತಿನಲ್ಲಿ ಪರಿಚಯಿಸಿದಂತಹ ವ್ಯಕ್ತಿಯನ್ನ, ಈಗ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇತಿಹಾಸವನ್ನ ಪರಿಚಯಿಸಿದಂತಹ ವ್ಯಕ್ತಿಯನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೇನೆ ವಿನಃ ಮದರ್ ಆಫ್ ಹಿಸ್ಟ್ರಿ ಅಂತ ಕರೆಯಲ್ಲ. ಹಾಗಾಗಿ ಆ ಸ್ಟೇಟ್ಸ್ಮನ್, ರಾಜಕೀಯ ನಿಪುಣ ಹೇಳ್ತಕ್ಕಂತಹ ಮಾತನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತಿದೆಯಲ್ಲ, ಇಂತಹ ಅಪರೂಪದ ಮಾತುಗಳನ್ನಾಡಿದಂತಹ ಇಂಗ್ಲೆಂಡಿನವರ ಮಾತನ್ನ ಕೇಳಿ ಪ್ರಪಂಚದ ಭಾಗ್ಯ ವಿಧಾತರೆನಿಸಿಕೊಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಪಡೆದಂತಹ ಈ ಕನ್ನಡ ನಾಡಿನ ನಾವೇ ಭಾಗ್ಯಶಾಲಿಗಳು ಅಂತಕ್ಕಂತಹ ಅಭಿಮಾನ ನನ್ನಲ್ಲಿ ಮೂಡ್ತಾ ಇದೆ. ಹಾಗಾದ್ರೆ ಏನಿದು ಅನುಭವ ಮಂಟಪ ಅಂತಕ್ಕಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಮೂಡಬಹುದು. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವ ಮಾಡುವುದು ಅಂತಕ್ಕಂತಹ ವಚನದ ಮೂಲಕ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಎನಿಸಿಕೊಂಡಂತಹ ಚನ್ನಬಸವಣ್ಣನವರು ಹೇಳ್ತಾರೆ, ತಲೆಯಲ್ಲಿ ಕೊಳೆಯಾದ್ರೆ ತಲೆಗೆ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ತೀವಿ, ಬಟ್ಟೆ ಕೊಳೆಯಾದ್ರೆ ತೊಳೆಯಲಿಕ್ಕೆ ಮಡಿವಾಳ್ರಿ ಕೊಡ್ತೀವಿ, ಹಾಗೆಯೇ ಮನಸ್ಸಿಗೆ ಕೊಳೆಯಾದ್ರೆ ಶರಣರ ಅನುಭಾವ ಗೋಷ್ಠಿಯನ್ನ ಮಾಡಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಹಾಗೆಯೇ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ತಮ್ಮ ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ವಚನದ ಮೂಲಕ, ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲು ಮಾಯವಾಗುತ್ತದೆ, ಹಾಗೆಯೇ ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ, ಅಮೂಲ್ಯವಾದಂತಹ ಸ್ಪರ್ಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣದಂತಹ ವಸ್ತುಗಳು ಕೂಡ ಅವಲೋಹಗಳಾಗಿ ರೂಪಾಂತರ ಪಡೆಯುತ್ತವೆ, ನೀರಿನ ತಾಗುವಿಕೆಯಿಂದ ಕಬ್ಬಿಣವು ಬಹಳ ಬೇಗ ತುಕ್ಕು ಹಿಡಿದು ಅಪ್ರಯೋಜಕವಾದಂತಹ ವಸ್ತು ಆಗುತ್ತದೆ, ಅಂತಹ ಕಬ್ಬಿಣವು ಪುರುಷಮಣಿಯ ಸ್ಪರ್ಶದಿಂದ ಭಿನ್ನ ರೂಪ ತಾಳುತ್ತದೆ, ಹಾಗೆಯೇ ಶರಣರ ಅನುಭಾವದಿಂದ, ಶರಣರ ಸತ್ಸಂಗದಿಂದ ಅಜ್ಞಾನ ಅಡಗಿ ಜ್ಞಾನ ನಮಗೆ ಉಂಟಾಗುತ್ತದೆ ಅಂತಕ್ಕಂತಹ ಮಾತನ್ನ ಆ ವಚನದ ಮೂಲಕ ವಿಶ್ವಗುರು ಬಸವಣ್ಣನವರು ನಮಗೆಲ್ಲ ತಿಳಿಸ್ಕೊಡ್ತಾರೆ. ಇಂತಹ ಅನುಭವ ಮಂಟಪದಲ್ಲಿ ಸುದೀರ್ಘವಾದಂತಹ ಚರ್ಚೆಗಳು ನಡೀತಾ ಇದ್ವು. ಇಡೀ ಜಗತ್ತಿನಲ್ಲಿ ನಾವು ಇವತ್ತು ಮಾನವ ಹಕ್ಕುಗಳಿರಬಹುದು, ಪ್ರಪಂಚದ ಬಹಳಷ್ಟು ದೇಶಗಳ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಬಹುತೇಕ ಅಂಶಗಳಿರಬಹುದು, ಇಂತಹ ಅಂಶಗಳಿಗೆ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ಸೂಕ್ತವಾದಂತಹ ದಾಖಲೆಗಳನ್ನ ನೀಡುವುದರ ಮೂಲಕ, ಸೂಕ್ತವಾದಂತಹ ವಚನಗಳನ್ನ ಉಲ್ಲೇಖಿಸುವುದರ ಮೂಲಕ ಇವತ್ತಿನ ಎಲ್ಲ ದೇಶಗಳ ಸಂವಿಧಾನಕ್ಕೆ ಮಾತೃ ಸ್ವರೂಪಿಯಾದಂತಹ ಸ್ಥಾನದಲ್ಲಿದ್ದು 12ನೇ ಶತಮಾನದ ಈ ಅನುಭವ ಮಂಟಪ.
2: 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಕುರಿತಾದಂತಹ ವಿಚಾರಧಾರೆಯನ್ನ ಸಹ ಡಾಕ್ಟರ್ ಮಂಜುನಾಥ್ ಸರ್ ಅವರು ತಿಳಿಸ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯವರೇ ಆದಂತಹ ಉಪನ್ಯಾಸಕರಾದ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
1: ವಿಶ್ವಸಂಸ್ಥೆ ಘೋಷಿಸಿದಂತಹ ಮಾನವ ಹಕ್ಕುಗಳಲ್ಲಿನ ಬಹುತೇಕ ಅಂಶಗಳು ಶರಣರ ವಚನಗಳಲ್ಲಿರೋದನ್ನ ನಾವು ಕಾಣ್ತೀವಿ. ಬಸವಣ್ಣನವರು 12ನೇ ಶತಮಾನದಲ್ಲೇ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡುವುದರ ಮೂಲಕ ಸರ್ವೋದಯದ ಕಲ್ಪನೆಯನ್ನ ಅವತ್ತೇ ನಮಗೆ ಕೊಟ್ಟಿದ್ರು. ವಿಶ್ವಸಂಸ್ಥೆ ಹೇಳ್ತಕ್ಕಂತಹ ಮಾನವ ಹಕ್ಕುಗಳ ಪ್ರಕಾರ ನೈಜ ದಾಂಪತ್ಯದಿಂದ ಹುಟ್ಟಿದಂತಹ ಮಗುವಿಗೂ ಮತ್ತು ವಿವಾಹೇತರ ಸಂಬಂಧದಿಂದ ಜನಿಸಿದ ಮಗುವಿನ ಹಕ್ಕಿನಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಈ ಮಾನವ ಹಕ್ಕುಗಳ ಆಯೋಗಗಳು ಮತ್ತು ವಿಶ್ವಸಂಸ್ಥೆ ಘೋಷಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಒಂದು ಸಮಿತಿ ಹೇಳುತ್ತೆ. ಆದ್ರೆ ಇದೇ ವಿಚಾರವನ್ನ ಬಸವಣ್ಣವರ 12ನೇ ಶತಮಾನದಲ್ಲಿ ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ, ಈಗಲ್ಲದೆ ಉದಾಸೀನವ ಮಾಡಿಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಎನ್ನುವ ವಚನದ ಮೂಲಕ ವೇಶ್ಯ ಮಗ ಇರಬಹುದು, ದೇವದಾಸಿಯರ ಮಕ್ಕಳಿರ್ಬಹುದು, ಇಂಥವರುಗಳನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮತ್ತು ಅಂಥವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಲಿಕ್ಕೆ ದಾಸಿಯರ ಮಕ್ಕಳಾಗ್ಲಿ ಅಥವಾ ವೇಶ್ಯರ ಮಕ್ಕಳಾಗ್ಲಿ ಅವರು ಲಿಂಗ ದೀಕ್ಷೆಯನ್ನ ಪಡೆದುಕೊಂಡ್ರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು, ಇದನ್ನ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಪ್ರಯತ್ನ ಪಟ್ಟಿದ್ರು. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ ಅವರು, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತಕ್ಕಂತಹ ವಚನದ ಮೂಲಕ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಿತ ಸಮುದಾಯವನ್ನ ಮೇಲಕ್ಕೆ ತರಲಿಕ್ಕೆ ಹಾಕಿಕೊಟ್ಟಂತಹ ಒಂದು ಮಾನಸಿಕ ಭದ್ರ ಬುನಾದಿ. ಇಂತಹ ವ್ಯಕ್ತಿತ್ವವನ್ನ ನಾವು ಜಾಗತಿಕ ಮಟ್ಟದಲ್ಲಿ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ವಿಶೇಷವಾಗಿ ಇನ್ನೂ ಪ್ರಮುಖವಾಗಿ ನಾವು ಹೇಳಬೇಕು ಅಂದ್ರೆ 12ನೇ ಶತಮಾನಕ್ಕಿಂತ ಮೊದಲು ಬಲಿ ಕೊಡೋದೇ ಧರ್ಮದ ಮೂಲ ಅಂತಕ್ಕಂತಹ ಒಂದು ಮಾತಿತ್ತು. ಬಲಿ ಧರ್ಮಸ್ಯ ಮೂಲ ಅಂತಕ್ಕಂತಹ ಮಾತು. ಆದ್ರೆ ಅದಕ್ಕೆ ವಿರುದ್ಧವಾಗಿ ಬಸವಣ್ಣನವರು ದಯವಿಲ್ಲದ ಧರ್ಮ ವದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಎನ್ನುವ ವಚನದಲ್ಲಿ ಬಸವಣ್ಣವರು ಬಳಸಿರ್ತಕ್ಕಂತಹ ಈ ಪದ ಇದೆಯಲ್ಲ, ದಯೆ ಧರ್ಮದ ಮೂಲ ಅಂತಕ್ಕಂತಹ ಮಾತು ಹೇಳ್ತಾರಲ್ಲ, ಮರ್ಸಿ ಈಸ್ ದಿ ರೂಟ್ ಆಫ್ ದ ರಿಲಿಜಿಯನ್ ಅಂತಕ್ಕಂತಹ ಶಬ್ದ, ಈ ಪದಕ್ಕೆ ಪ್ರಾಯಶಃ ಪ್ರಪಂಚದ ಬೇರಾವ ಧರ್ಮದ ಬೇರಾವ ಭಾಷೆಗಳಲ್ಲಿಯೂ ಕೂಡ ಧರ್ಮದ ಸಾರವನ್ನ ಇಷ್ಟು ಸರಳವಾಗಿ ಮತ್ತು ಇಷ್ಟು ಪರಿಣಾಮಕಾರಿಯಾಗಿ ಅರ್ಥೈಸಿರ್ತಕ್ಕಂತಹ ವಿವರಣೆಯನ್ನ ನಾವು ನೋಡೋದು ಕಷ್ಟ. ಅಷ್ಟು ಸರಳವಾಗಿ ಬಸವಣ್ಣವರು ಧರ್ಮವನ್ನ ವ್ಯಾಖ್ಯಾನಿಸ್ತಾರೆ. ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಓತ ಅಳು ಕಂಡ, ವೇದವ ನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ, ನೀನತ್ತುದಕ್ಕೆ ತಕ್ಕದ ಶಾಸ್ತ್ರಿ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನಗಳ ಮೂಲಕ ರೂಢಿಯೊಳಗಿದ್ದಂತಹ ಅನೇಕ ಆಚರಣೆಗಳನ್ನ ಬಸವಣ್ಣವರು ಪ್ರಶ್ನಿಸ್ತಾರೆ. ಓತವನ್ನ ಸಾಂತ್ವನ

0: ಗೊಳಿಸಲು ಪ್ರಯತ್ನಿಸಿದ್ದನ್ನ ನಾವು ಈ ವಚನದಲ್ಲಿ ಕಾಣ್ತೀವಿ. ಎಲೆ ಓತ, ನೀನು ಅಳು ಮತ್ತು ಪ್ರತಿಭಟನೆಯನ್ನ ಮಾಡು. ನಿನ್ನ ಆಕ್ರಂದನ ಕೂಡಲ ಸಂಗಮ ದೇವರಿಗೆ ಮುಟ್ಟಿದರೆ ನಿನ್ನ ಕೊಂದವರಿಗೆ ಕೂಡಲ ಸಂಗಮ ದೇವ ತಕ್ಕವಾದಂತಹ ಪಾಠವನ್ನ ಕಲಿಸ್ತಾನೆ ಅಂತ ಮಮ್ಮಲ ಮರುಗ್ತಾರೆ.
1: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ಬಸವಣ್ಣನವರ ಇಂತಹ ಘನ ವ್ಯಕ್ತಿತ್ವ ಹೊಂದಿದ್ರು, ಹಾಗೆ ಅವರ ವಿಚಾರಧಾರೆಗಳು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕೂಡ ಅವರ ವಚನದ ಕಂಪನ್ನ ಹರಡಿದವರು ಬಸವಣ್ಣನವರು. ಎಲ್ಲರನ್ನ ಸಮಾನವಾಗಿ ಕಂಡವರು, ದಯೆ ಧರ್ಮದ ಮೂಲವಯ್ಯ ಅಂಥೇಳಿ ಸಕಲ ಪ್ರಾಣಿಗಳಲ್ಲೂ ಕೂಡ ಮಾನವೀಯತೆ ಕರುಣೆ ಇರಬೇಕು ಎಂದು ಸಾರಿ ಹೇಳಿದವರು ಬಸವಣ್ಣನವರು. ಇಂತಹ ಮಹಾನ್ ವ್ಯಕ್ತಿಯ ಕುರಿತಾದಂತಹ ವಿಚಾರಧಾರೆಯನ್ನ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ತಿಳಿಸ್ಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿದುಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದೇ ಗೋಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ

0: ಮುನ್ನುಡಿ.
1: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
2: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ತರು ಸೊಂಪು ಸೆರೆ ಬಿದ್ದು ಧರ್ಮ ಪಾದಪ ನಿಲದು ಮತಗಳಲ್ಲಿ ಜರೆಯಿಂದ ಬರಡಹುದು ಮಠದ ನೆರಳಿನಲ್ಲಿ ಪರಸತ್ವರಸ ವಿಶ್ವ ಜೀವನದ ಬೇರ್ಗಳಿಂ ನೆರೆಯಲ ತರು ಸೊಂಪು ಮಂಕುತಿಮ್ಮ. ಸೆರೆ ಬಿದ್ದು ಅಂದರೆ ಖೈದಿಯಾಗಿ ಧರ್ಮ ಪಾದಪ ಹಾಗಂದರೆ ಧರ್ಮ ಪಾದಪ ಅಂದರೆ ಮರ ನಿಲದು ಮತಗಳಲ್ಲಿ ಅದು ನಿಲ್ಲೋದಿಲ್ಲ. ಜರೆಯಿಂದ ಬರಡಹುದು ಜರೆ ಅಂದರೆ ಮುದಿತನ ವೃದ್ಧಾಪ್ಯ ಅದರಿಂದ ಬರಡಾಗಬಹುದು ಮಠದ ನೆರಳಿನಲ್ಲಿ ಪರಸತ್ವರಸ ಪರಸತ್ವರಸ ಅಂತಂದರೆ ಜಗತ್ತನ್ನಾಳುವಂತಹ ತತ್ವದ ಸಾರ ವಿಶ್ವ ಜೀವನದ ಬೇರ್ಗಳಿಂ ಬೇರುಗಳಿಂದ ನೆರೆಯಲಾ ತರು ಸೊಂಪು ನೆರೆಯಲು ಆ ನೆರೆಯಲ ಅಂದರೆ ನೆರೆಯಲು ಸೇರೋದಕ್ಕೆ ಆ ತರು ಸೊಂಪು ಆ ಮರ ಸೊಂಪಾಗತ್ತೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೆರೆ ಬಿದ್ದು ಧರ್ಮ ಪಾದಪ ನಿಲದು ಮತಗಳಲ್ಲಿ ಜರೆಯಿಂದ ಬರಡು ಅಹುದು ಮಠದ ನೆರಳಿನಲ್ಲಿ ಪರಸತ್ವರಸ ವಿಶ್ವ ಜೀವನದ ಬೇರ್ಗಳಿಂದ ನೆರೆಯಲು ಆ ತರು ಸೊಂಪು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಧರ್ಮ ಅನ್ನೋ ಮರ ಭಿನ್ನ ಭಿನ್ನ ಮತಗಳ ಆಧಾರದ ಮೇಲೆ ನಿಲ್ಲೋದಿಲ್ಲ. ಮಠಗಳ ಮತ್ತೆ ಅವುಗಳ ಪ್ರತಿಪಾದಿಸುವ ಮತಗಳ ನೆರಳಲ್ಲಿದ್ರೆ ಧರ್ಮ ಸೊರಗತೆ. ಜನಜೀವನದ ಬದುಕಲ್ಲಿ ಸಂಸ್ಕೃತಿ ಮತ್ತೆ ಸಂಸ್ಕಾರಗಳ ಬೇರುಗಳಲ್ಲಿ ಪರತತ್ವದ ಪರಮಾತ್ಮನ ತತ್ವ ಮತ್ತೆ ಸತ್ವಗಳು ಆಳವಾಗಿ ಇಳಿದಲ್ಲಿ ಈ ಧರ್ಮ ಅನ್ನೋ ವೃಕ್ಷ ಮತ್ತೆ ಸಮೃದ್ಧಿಯಾಗಿ ಬೆಳೆದು ಸೊಂಪಾಗತ್ತೆ ಅಂತಿದ್ದಾರೆ ಗುಂಡಪ್ಪನವರು ಈ ಕಗ್ಗದಲ್ಲಿ. ನೋಡಿ, ಈ ನಾಲ್ಕು ಸಾಲಿನ ಚೌಪದಿ ನಮ್ಮನ್ನ ಬಹಳ ಚಿಂತನೆಗೆ ಹಚ್ಚತ್ತೆ. ಮೊದಲನೇ ಎರಡು ಸಾಲುಗಳು ಬೆರಗನ್ ಹುಟ್ಟಿಸತ್ತೆ. ಧರ್ಮ ಅನ್ನೋ ಮರ ಮತಗಳ ಸೆರೆಯಲ್ಲಿ ಸಿಕ್ಕಾಕೊಂಡು ನಿಲ್ಲೋದಿಕ್ಕಾಗಲ್ಲ. ಹೌದು, ಮರ ಬಂಧನದಲ್ಲಿ ಹೇಗೆ ಬೆಳೆಯತ್ತೆ, ಯಾವುದು ಈ ಬಂಧನ, ದಯವಿಟ್ಟು ಈ ಚಿಂತನೆಯನ್ನು ನಾವೆಲ್ಲ ಗಮನಿಸಬೇಕು. ನೋಡಿ, ನಮಗೆಲ್ಲ ಒಂದು ವಿಷಯದ ಬಗ್ಗೆ ನಂಬಿಕೆ ಬರುತ್ತೆ, ಅದು ನಮ್ಮ ವೈಯಕ್ತಿಕ ನಂಬಿಕೆ ಆಗಿರುತ್ತೆ. ಮುಂದೆ ಕೆಲವು ದಿವಸ ಆದಮೇಲೆ ಅದೇ ನಂಬಿಕೆಯನ್ನು ಹೊಂದಿರುವಂಥ ಇನ್ನೊಂದಷ್ಟು ಜನ ನಮ್ಗೆ ಸಿಗ್ತಾರೆ, ನಾವು ಸ್ನೇಹಿತರಾಗ್ತೀವಿ, ಹೀಗೆ ಗುಂಪು ಮಾಡ್ಕೊಳ್ತೀವಿ. ಆವಾಗ ನಮಗೆಲ್ಲ ಒಂದು ವಿಚಾರ ಬರುತ್ತೆ, ನಮ್ಮ ನಂಬಿಕೆ ಬಹಳ ಉದಾತ್ತವಾಗಿರೋದ್ರಿಂದ ಅದನ್ನು ಎಲ್ಲರಿಗೂ ತಿಳಿಸ್ಬೇಕು, ಪ್ರಸಾರಗೊಳಿಸಬೇಕು. ಈ ಪ್ರಯತ್ನದಲ್ಲಿ ಬೇರೆ ನಂಬಿಕೆ ಇರೋರು, ಅದರಲ್ಲೂ ನಮ್ಮ ನಂಬಿಕೆಗೆ ವಿರುದ್ಧವಾದ ನಂಬಿಕೆ ಇರೋರನ್ನ ಕಂಡಾಗ ನಮಗೆ ಕಸಿವಿಸಿ ಆಗತ್ತೆ. ಆಗ ನಾವು ಅವ್ರನ್ನ ಖಂಡಿಸ್ತೀವಿ, ನಮ್ಮ ಮತವೇ ಶ್ರೇಷ್ಠ, ಉಳ್ದವೆಲ್ಲ ಕನಿಷ್ಠ, ಅದು ನಮ್ಮ ಭಾವನೆ. ನಮ್ಮದೇ ಒಂದು ಮಠವನ್ನು ವ್ಯವಸ್ಥೆಯನ್ನ ನಾವು ಕಟ್ಕೊಳ್ತೀವಿ. ಈಗ ನಮ್ಗೆ ಎರಡು ಕೆಲಸ, ಮೊದಲನೇದು ನಮ್ಮ ಮತನ ಉಳಿಸ್ಕೊಳ್ಳೋದು, ಎರಡನೇದು ಉಳಿದ ಮತಗಳನ್ನು ಖಂಡಿಸೋದು. ಹೀಗೆ ಒಂದು ಮತಕ್ಕೆ ಜೋತು ಬಿದ್ದು ನಾವು ಬಂಧಿಗಳಾಗ್ತೀವಿ. ಹೊಸ ಮತದ ಚಿಂತನೆಗಳು ನಮ್ಮ ಹೃದಯನ ಸೇರದೇ ಇರೋ ಹಾಗೆ ಗಟ್ಟಿಯಾಗಿ ಬಾಗಿಲನ್ನು ಭದ್ರಪಡಿಸಿ ಅದನ್ನೊಂದು ಜೈಲಾಗಿ ಮಾಡ್ಕೊಳ್ತೀವಿ. ವೈಯಕ್ತಿಕ ನಂಬಿಕೆ ಸಮುದಾಯದ ನಂಬಿಕೆ ಆದಾಗ ಅದು ಉಗ್ರ ಆಗತ್ತೆ, ಸಾಮ್ರಾಜ್ಯ ಶಾಹಿ ಆಗತ್ತೆ, ನಕಾರಾತ್ಮಕವಾಗತ್ತೆ, ಬಂಧಿ ಆಗತ್ತೆ. ಹೀಗೆ ಚಿಂತನೆ ಬಂಧಿ ಆದಾಗ ಹೊರಗಿನ ಚಿಂತನೆಗಳ ಪುಷ್ಟಿ ಸಿಗದೆ ಸೊರಗತ್ತೆ, ಬೇಗನೆ ಮುದಿಯಾಗತ್ತೆ. ಹಾಗಾದ್ರೆ ಪರಿಹಾರ ಏನು? ಯಾವುದೇ ಮತದ ಅಂಚುಗಳಿಲ್ಲದ ಎಲ್ಲವನ್ನ ತೆಕ್ಕೆ ಹಾಕಿ ಪ್ರೀತಿಸುವ ಪರಸತ್ವದ ರಸ ನಮ್ಮ ಲೋಕ ಜೀವನದಲ್ಲಿ ಹರಿಬೇಕು. ಅಲ್ಲಿ ಜಾತಿ ಮತ ಅವೆಲ್ಲ ಇರೋದಿಲ್ಲ, ನಾವೇ ಸರಿ ಅನ್ನೋ ಹಮ್ಮು ಕೂಡ ಇಲ್ಲ, ಮೇಲು ಕೀಳು ಸಹ ಇಲ್ಲ. ಅಂತ ರಸ ಜೀವನದಲ್ಲಿ ಹರಿದ್ರೆ ಧರ್ಮದ ಮರದ ಬೇರಿಗೆ ಸತ್ವ ಸಿಕ್ಕು ಆ ಮರ ಸೊಂಪಾಗಿ ಹರಡಿ ಎಲ್ಲರಿಗೂ ಶಾಂತಿಯ ನೆರಳನ್ನ ಕೊಡುತ್ತೆ. ಈ ಜಗತ್ತಿನ ಆದಿಯಿಂದ ಸೃಷ್ಟಿಯಾದ ಪ್ರತಿ ವಸ್ತುವಿಗೂ ಅದರದೇ ಆದಂತಹ ಒಂದು ಧರ್ಮ ಇದೆ ಅಲ್ವಾ? ಸಮಗ್ರವಾಗಿ ಸೃಷ್ಟಿ ಧರ್ಮವು ಯಾವತ್ತೂ ಸ್ವತಂತ್ರವಾಗಿ ನಿಲ್ಲತ್ತೆ. ಆದರೆ ಅದಕ್ಕೆ ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ 10 ಹಲವಾರು ಪರಿಭಾಷೆಗಳನ್ನು ಕೊಡ್ತಾನೆ. ಆಗ ಪ್ರತಿಯೊಂದು ಪರಿಭಾಷೆಯು ಒಂದೊಂದು ಮತವಾಗಿ ಹೊರಹೊಮ್ಮತ್ತೆ. ಅದಕ್ಕೆ ಹಲವಾರು ಅನುಯಾಯಿಗಳು

0: ಹಾಕ್ತಾರೆ. ಅವರ ಬಲದಿಂದ ಆ ಮತ ಬೆಳೆಯುತ್ತೆ. ಅದನ್ನ ಕಾಪಾಡೋದಕ್ಕೆ ಮತ್ತೆ ಬೆಳೆಸೋದಕ್ಕೆ ಮಠಗಳು ಉಟ್ಕೊಳತ್ತೆ. ಆ ಮಠಗಳಿಗೆ ಒಂದಷ್ಟು ಜನ ಆಶ್ರಯ ಕೊಟ್ಟು ಬೆಳೆಯೋದಕ್ಕೆ ಪ್ರೋತ್ಸಾಹಿಸ್ತಾರೆ, ಮತ್ತಿನ್ ಕೆಲವರು ಆಶ್ರಯ ಪಡೆದು ಬೆಳೆಯೋದಕ್ಕೆ ಕಾರಣರಾಗ್ತಾರೆ. ಎಷ್ಟು ಅಭಿಮತಗಳು ಮತ್ತೆ ಪರಿಭಾಷೆಗಳಿದ್ರೆ ಅಷ್ಟು ಮಠಗಳು, ಮಠಾಧೀಶರುಗಳು, ಅನುಯಾಯಿಗಳ ಗುಂಪುಗಳು. ಇದೇ ಸಮಾಜನ ಮೂಲದಿಂದ ಬೇರ್ಪಡಿಸೋ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಷ್ಟೇ ಅಲ್ಲ, ಬದಲಾದ ವಿಚಾರಧಾರೆಗಳು, ಭಾಷೆ, ಜಾತಿ, ಆಚಾರ, ಸಂಪ್ರದಾಯದ ಹೆಸರಲ್ಲಿ ಸಮಾಜನ ಛಿದ್ರ ಛಿದ್ರವಾಗಿಸಿ ಜನರ ಮನಸ್ಸನ್ನು ಕಲುಷಿತಗೊಳಿಸಿ ಸ್ವಾರ್ಥ ಸಾಧನೆಯನ್ನು ಈ ಮತಗಳು ಮಠಗಳು ಮಾಡ್ತಾ ಇದೆ. ಒಂದ್ ವಿಚಾರನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಧರ್ಮದ ಮೂಲ ಸ್ವರೂಪ ಯಾವತ್ತು ಬದಲಾಗೋದೇ ಇಲ್ಲ. ಅದರ ಮೂಲ ಸತ್ವದ ಆಧಾರದ ಮೇಲೇನೆ ಹೊಸ ಹೊಸ ಆಯಾಮಗಳು ಚಿಗುರುತ್ತೆ. ಒಂದು ಮರದ ಬೇರುಗಳು, ಕಾಂಡ ಎಲ್ಲವೂ ಮೂಲ ಬೇರಿನ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರಿಂದಲೇ ಹೊಸ ಚಿಗುರು, ಹೊಸ ಕೊಂಬೆಗಳು, ಹೂ ಹಣ್ಣುಗಳು ಪ್ರತಿ ವಸಂತದಲ್ಲೂ ನಮ್ಗೆ ಕಾಣಿಸುತ್ತೆ. ಆ ಸಂಪರ್ಕನ ಕಡಿದುಕೊಂಡ್ರೆ ಮರನೇ ನಾಶ ಆಗತ್ತೆ. ಅದೇ ರೀತಿ ಪ್ರತಿಯೊಂದು ಸಮಾಜವು ತನ್ನ ಮೂಲ ಸಂಸ್ಕಾರ, ಸಂಸ್ಕೃತಿಗಳ ಜೊತೆ ಎಲ್ಲಿ ತನಕ ಸಂಬಂಧನ ಇಟ್ಕೊಂಡಿರುತ್ತೋ ಅಲ್ಲಿ ತನಕ ಅದು ತನ್ನ ಸ್ವಧರ್ಮದಿಂದ ಬೇರೆ ಆಗೋದಿಲ್ಲ. ಮಾನವ ಜನಾಂಗದ ಚರಿತ್ರೆಯಲ್ಲಿ ನಮಗಿದರ ದೃಷ್ಟಾಂತಗಳು ಬೇಕಾದಷ್ಟು ಸಿಗುತ್ತೆ. ನಾವು ಭಾರತೀಯರು, ನಮಗೆ ಸನಾತನದ ತತ್ವ ಮತ್ತು ಸತ್ವಗಳೇ ಆಧಾರ. ಅದನ್ನು ಬಿಟ್ಟರೆ ನಮ್ಮ ಸಂಸ್ಕೃತಿಯನ್ನು ಸಹ ಚರಿತ್ರೆಯ ಪುಟಗಳಲ್ಲಿ ಕಳೆದು ಹೋಗೋ ಸಾಧ್ಯತೆ ಇದೆ. ಇವತ್ತು ನಾಗರಿಕತೆಯ ವಿಕಾಸದ ಹೆಸರಲ್ಲಿ ನಡೀತಾ ಇರೋ ಬದಲಾವಣೆಗಳು ನಮ್ಮನ್ನ ದಿಕ್ಕಿನಲ್ಲೇ ಕೊಂಡು ಹೋಗ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸುಸಂಸ್ಕೃತ ಸತ್ವಯುತವಾದ ಸಮಾಜನ ನಾವು ಬಿಟ್ಟು ಹೋಗ್ಬೇಕಾದ್ರೆ ಜಗತ್ತಿಗೆ ಆಧಾರವಾದ ಪರಮಾತ್ಮ ತತ್ವ ಮತ್ತೆ ಆ ತತ್ವದ ಸತ್ವ ಒಂದೇ, ಮಾನವ ಜನಾಂಗಕ್ಕೆ ಮೂಲ ಧರ್ಮ ಒಂದೇ, ಮತ್ತೆ ಆ ತತ್ವದ ಆಧಾರದ ಮೇಲೇನೆ ಜಗತ್ತಿನ ಜನರೆಲ್ಲರೂ ಪ್ರೇಮ ಸೌಹಾರ್ದಯುತವಾದ ಬಾಳ್ವೆ ನಡೆಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಬಾಳೋದಿಕ್ ಆದ್ರೆ ಗುಂಡಪ್ಪನವರ ಪರಸತ್ವರಸ ವಿಶ್ವ ಜೀವನದ ಬೇರ್ಗಳಿಂ ನೆರೆಯಲ ತರು ತಂಪು ಅನ್ನೋ ಆಶಯದ ಹಾಗೆ ಈ ಜಗತ್ತು ಅನ್ನ ತರು ಅಂದ್ರೆ ಮರ ಸಹ ಸುಂದರವಾಗಬಹುದು. ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡ್ಬಹುದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಇವತ್ತಿನ ಕತೆ ಹೆಸರು ಅಡ್ಡಗಲ್ಲು ಅಂತ. ಮಕ್ಕಳೇ, ಹಿಂದೆ ಒಬ್ಬ ಸಂತ ತನ್ನ ಆಶ್ರಮದಲ್ಲಿ ಅನೇಕ ಶಿಷ್ಯರ ಜೊತೆಗಿದ್ದ. ದಿನನಿತ್ಯದ ಕೆಲಸ ಕಾರ್ಯಗಳ ಜೊತೆಗೆ ಅವರಿಗೆ ವೇದ ಪಾಠ ಕಲಿಸಿಕೊಡ್ತಾ ಇದ್ದ. ಅವರಿಗೆ ಶಿಕ್ಷಣ ನೀಡೋಕ್ಕೆ ಅಂತಲೇ ಅವರನ್ನು ಒಮ್ಮೊಮ್ಮೆ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಈಗ ನೀವೆಲ್ಲ ಶೈಕ್ಷಣಿಕ ಪ್ರವಾಸ ಅಂತ ಹೋಗ್ತೀರಲ್ಲ ಹಾಗೆ. ಆ ಸಂತ ಒಂದ್ಸಲ ತನ್ನ ಶಿಷ್ಯರ ಜೊತೆಗೆ ಯಾತ್ರೆ ಹೊರಡ್ತಾನೆ. ಅಲ್ಲಲ್ಲಿ ಮಧ್ಯೆ ಮಧ್ಯೆ ತಂಗ್ತಾ ಅವ್ರ ಮುಂದೆ ಸಾಕ್ತಾ ಇದ್ರು. ಹೀಗೆ ಸಾಕ್ತಾ ಸಾಕ್ತಾ ಮಧ್ಯಾಹ್ನದ ಹೊತ್ತಿಗೆ ಅವರು ಒಂದು ಮುರುಕುಲು ಹೆಂಚಿನ ಮನೆಯ ಹತ್ರ ಬರ್ತಾರೆ. ಆ ಮನೆ ಜರ್ಜರಿತ ಆಗಿದ್ದು ಈಗಲೋ ಆಗಲೋ ಬೀಳೋ ಹಾಗಿತ್ತು. ಆ ಹೆಂಚಿನ ಮನೆಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ತನ್ನ ದೊಡ್ಡ ಸಂಸಾರದ ಜೊತೆಗೆ ವಾಸ ಮಾಡ್ತಾ ಇದ್ದ. ಅವನ ಹೆಂಡತಿ ಮೂರೋ ನಾಲ್ಕೋ ಐದೋ ಆರೋ ಒಟ್ಟು ಮನೆ ತುಂಬ ಮಕ್ಕಳು, ತಂದೆ ತಾಯಿ ಹೀಗೆ. ಮನೆ ಮುಂದೆ ಸೋಗಿ ಮಾಡಿನ ಒಂದು ಕೊಟ್ಟಿಗೆ ಇತ್ತು. ಅದರ ಕೆಳಗೆ ಒಂದು ಬಡಕ್ಲ ದನವೊಂದನ್ನು ಕಟ್ಟಿದ್ರು. ಅವರ ಜೀವನ ಬಹಳ ಪ್ರಯಾಸದಾಯಕವಾಗಿದೆ ಅನ್ನೋದು ಯಾರಿಗಾದರೂ ಮೇಲ್ನೋಟಕ್ಕೆ ತಿಳಿತಾ ಇತ್ತು. ತಮ್ಮ ಬಡತನದ ಮಧ್ಯನೂ ಕೂಡ ಆ ಬ್ರಾಹ್ಮಣ ದಂಪತಿಗಳು ಇವರಿಗೆ ಊಟ ಉಪಚಾರ ಮಾಡಿ ಉಪಚರಿಸ್ತಾರೆ. ಹಿಂದೆಲ್ಲ ಹಾಗೇ ಇತ್ತು ಮಕ್ಕಳೇ, ಯಾರೇ ಅತಿಥಿಗಳು ಬಂದರೂ ಕೂಡ ಅವರಿಗೆ ಊಟ ತಿಂಡಿ ಕೊಟ್ಟು ಇರೋಕೆ ಜಾಗ ನೀಡಿ ಸತ್ಕರಿಸ್ತಾ ಇದ್ರು. ಅದಕ್ಕೆ ಆ ಬ್ರಾಹ್ಮಣ ತನಗೆ ಕಷ್ಟ ಆದರೂ ಕೂಡ ಅವರಿಗೆಲ್ಲ ಆಶ್ರಯ ನೀಡಿ ಉಪಚಾರ ಮಾಡ್ದ. ಊಟ ಆದಮೇಲೆ ಆ ಸಂತ ಆರಾಮವಾಗಿ ಕೂತು ಹಾಗೆ ಹೀಗೆ ನೋಡ್ತಾ ಇರಬೇಕಾದ್ರೆ ಆ ಮನೆಯ ದುರ್ದಶೆ ಅವನಿಗೆ ಕಣ್ಣಿಗೆ ಬೀಳುತ್ತೆ. ಆತ ಆ ಬ್ರಾಹ್ಮಣನನ್ನು ಕೇಳ್ತಾನೆ, ಬ್ರಾಹ್ಮಣೋತ್ತಮರೇ, ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ದ. ಅದಕ್ಕೆ ನಮ್ಮ ಜೀವನಕ್ಕೆ ಅದೋ ಅಲ್ಲಿದೆಯಲ್ಲ ಆ ದನ ಒಂದೇ ಆಧಾರವಾಗಿದೆ, ಅದರ ಹಾಲು ಬೆಣ್ಣೆ ತುಪ್ಪ ಮಾರ್ತೇವೆ, ಬಂದ ಹಣದಲ್ಲಿ ಹೇಗೋ ದಿನ ದೂಡ್ತಾ ಇದ್ದೀವಿ ಅಂದ ಬ್ರಾಹ್ಮಣ. ಆ ಹಣ ಸಾಕಾಗುತ್ತಾ ಅಂತ ಸಂತ ಕೇಳ್ದ. ಎಲ್ಲಿಗೆ ಸಾಕಾಗುತ್ತೆ ಮಹಾಶಯರೇ, ನಮ್ಮದು ತುಂಬ ಸಂಸಾರ, ಕಷ್ಟದಲ್ಲೇ ಜೀವನ ಸಾಕ್ತಾ ಇದೆ. ಹೌದಾ, ಆ ಹಸುವಿನ ಜೊತೆಗೆ ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ಲ ತಾವು ಅಂತ ಸಂತ ಹೇಳಿದಾಗ, ಹಾಂ ಮಾಡ್ಬೋದೇನೋ, ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ. ಈ ಹಸುವಿನ ಕುತ್ತಿಗೆಗೆ ನಾವೆಲ್ಲ ಜೋತು ಬಿದ್ದಿದ್ದೇವೆ, ಬೇರೆ ಕೆಲಸಕ್ಕೆ ಕೈ ಹಾಕೋಕ್ಕೆ ಧೈರ್ಯನೇ ಬರ್ತಿಲ್ಲ ನಮಗೆ ಅಂತ ನಗ್ನಗ್ತ ಹೇಳ್ದ ಆ ಬ್ರಾಹ್ಮಣ. ಸಂತ ಮುಂದೆ ಮಾತಾಡಲಿಲ್ಲ. ಸಂಜೆ ಹೊತ್ತು ಸಂತ ತನ್ನ ಶಿಷ್ಯರ ಜೊತೆಗೆ ಮುಂದಿನ ಪ್ರಯಾಣವನ್ನು ಬೆಳೆಸಿದ. ಒಂದು ಮಾರು ಬಂದಿರ್ಬೋದು, ಸಂತ ತನ್ನ ಒಬ್ಬ ಶಿಷ್ಯನನ್ನು ಕರೆದು, ನೋಡು ಈಗಲೇ ಆ ಬಡ ಬ್ರಾಹ್ಮಣನ ಮನೆಗೆ ಹಿಂದಿರುಗಿ ಹೋಗು, ಕೊಟ್ಟಿಗೆಯಲ್ಲಿ ಕಟ್ಟಿದ ದನವನ್ನು ಯಾರಿಗೂ ತಿಳಿದೇ ಇದ್ದ ಹಾಗೆ ಬಿಚ್ಚಿಕೊಂಡು ಬಾ ಅಂತ ಹೇಳ್ದ. ಶಿಷ್ಯ ಆಶ್ಚರ್ಯಗೊಂಡು, ಗುರುಗಳೇ ಇದೇನು ಹೇಳ್ತಾ ಇದ್ದೀರಾ, ಹಸಿದ ನಮಗೆ ಅನ್ನ ನೀಡಿ ಆತಿಥ್ಯ ತೋರಿದ್ದಾರೆ, ಅವರ ಜೀವನಕ್ಕೆ ಆಧಾರವಾಗಿರುವ ಆ ಹಸುವನ್ನು ಕದ್ದು ತರೋದೆ, ಇದು ಅನ್ಯಾಯ ಅಲ್ವೇ, ನಾವು ಕೃತಜ್ಞರಾಗೋದಿಲ್ವೇ ಅಂತ ಒಂದೇ ಉಸಿರಿ ಹೇಳ್ದ. ಸಂತ ದನಿ ಎತ್ತಿ, ಹೇಳ್ದಷ್ಟು ಮಾಡು ನೀನು ಅಂತ ಆಜ್ಞೆ ಇತ್ತ. ಶಿಷ್ಯ ಸುಮ್ಮನಾಗಲೇಬೇಕಾಯಿತು. ಗುರು ಹೇಳ್ದ ಹಾಗೆ ಮೆಲ್ಲಗೆ ಬಂದು ಹಸುವಿನ ಕುಣಿಕೆ ಬಿಚ್ಚಿ ಹೊಡ್ಕೊಂಡು ಬಂದ. ಸಂತ ಅದನ್ನು ಮುಂದೆ ಸಿಕ್ಕ ಒಂದು ಗುರುಕುಲಕ್ಕೆ ದಾನ ಮಾಡಿ ಪ್ರಯಾಣವನ್ನು ಮುಂದುವರಿಸ್ದ. ಶಿಷ್ಯನಿಗೆ ಗುರುವಿನ ಈ ನಡತೆ ಅರ್ಥ ಆಗಲಿಲ್ಲ. ಪಾಪ, ತಮ್ಮ ಬಡತನದಲ್ಲೂ ಹಸಿದ ನಮಗೆ ತುತ್ತು ಅನ್ನ ಕೊಟ್ಟಿದ್ರು, ಅವರಿಗೇಕೆ ಈ ರೀತಿ ಹಾನಿ ಬಯಸಿದ್ರು ಗುರುಗಳು ಅಂತ ಅರ್ಥ ಚಿಂತೆ ಮಾಡ್ತಾನೆ. ಈ ವಿಷಯ ಅವನನ್ನು ಸದಾ ಕಾಲ ಕುರಿತಾ ಇತ್ತು. ಈ ಪಾಪದ ಕೆಲಸವನ್ನು ಗುರುಗಳು ನನ್ನಿಂದ ಮಾಡಿಸಿದ್ರು ಅಂತ ಮನಸ್ಸಿನಲ್ಲಿ ಗುರುಗಳ ಬಗ್ಗೆ ಕೋಪವನ್ನು ತೋರ್ತಾ ಇದ್ದ. ಈ ಪಾಪ ಪ್ರಜ್ಞೆಯನ್ನು ಶಿಷ್ಯ ಅರಗಿಸಿಕೊಳ್ಳದೇ ಹೋದ. ಹೀಗೆ ಒಂದು ಐದಾರು ವರ್ಷಗಳು ಕಳೆದಿರ್ಬೋದು. ತನ್ನ ಮನದಲ್ಲಿ ಸದಾ ಕಾಡ್ತಾ ಇದ್ದ ಈ ವಿಷಯದಿಂದ ಹೊರಕ್ಕೆ ಬರೋಕ್ಕಾಗದೆ ಆತ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆ ಬಡ ಬ್ರಾಹ್ಮಣನನ್ನು ಭೇಟಿಯಾಗಿ ತಾನು ಮಾಡಿದ ಅನರ್ಥವನ್ನು ವಿವರಿಸಿ ಅವನ ಜೀವನಕ್ಕೆ ಒಂದು ದಾರಿ ಮಾಡಬೇಕು. ಆಗಲೇ ಮಾಡಿದ ಪಾಪದ ಕೆಲಸಕ್ಕೆ ಒಂದು ಪ್ರಾಯಶ್ಚಿತ ಆಗುತ್ತೆ ಅಂತ ಆ ಮುರುಕ್ಲು ಮನೆಯತ್ತ ಹೊರಡ್ತಾನೆ. ಆದರೆ ಅವನಿಗೆ ಅತ್ಯಾಶ್ಚರ್ಯವಾಗುತ್ತೆ, ಆ ಮನೆ ಇದ್ದಲ್ಲಿ ಒಂದು ಅಂದದ ಮನೆ ಎದ್ದುಬಿಟ್ಟಿತ್ತು. ಮನೆ ಮುಂದೆ ಆಳು ಕಾಳುಗಳು ಕೆಲಸ ಮಾಡ್ತಾ ಇದ್ರು. ಓಡಾಟಕ್ಕೆ ಎರಡು ಕಾರುಗಳು ನಿಂತಿದ್ವು. ಶಿಷ್ಯ ಇದೇನು ಕನಸೋ ನನಸೋ, ನಾನು ಬೇರೆಲ್ಲಿಗೋ ಬಂದಿದ್ದೀನಾ ಅಂತ ಅಂದ್ಕೊಳ್ತಿರುವಷ್ಟರಲ್ಲೇ ಮನೆ ಬಾಗಿಲಿನಿಂದ ದಂಪತಿಗಳಿಬ್ಬರು ಹೊರಗೆ ಬರ್ತಾರೆ. ಅವರು ಒಳ್ಳೆಯ ವಸ್ತ್ರ ಒಡವೆ ತೊಟ್ಟಿದ್ರು. ಶಿಷ್ಯ ಅವರನ್ನು ಗಮನ ಇಟ್ಟು ನೋಡ್ತಾನೆ. ಹೌದು, ಅವರು ಅಂದಿನ ಬಡ ಬ್ರಾಹ್ಮಣ ದಂಪತಿಗಳಾಗಿದ್ದರು. ಇದು ಹೇಗೆ ಸಾಧ್ಯ ಆಯಿತು ಅಂತ ಶಿಷ್ಯ ತಲೆ ಕೆಡಿಸ್ಕೊಂತಿರ್ಬೇಕಾದ್ರೆ ಬ್ರಾಹ್ಮಣ ಶಿಷ್ಯನನ್ನು ನೋಡಿ, ತಾವು ಯಾರು, ಯಾವ ಕಡೆಯಿಂದ ಬಂದಿದ್ದೀರಾ ಅಂತ ವಿಚಾರಿಸಿದ. ಶಿಷ್ಯ, ಸ್ವಾಮಿ, ಬಹಳ ಹಿಂದೆ ನಾನು ನನ್ನ ಗುರುವಿನ ಜೊತೆಗೆ ತಮ್ಮಲ್ಲಿ ಆತಿಥ್ಯ ಸ್ವೀಕರಿಸಿದ್ದೆ. ಆಗ ತಾವು ತುಂಬ ಬಡತನದಲ್ಲಿದ್ದಿರಿ, ಈಗಿನ ನಿಮ್ಮ ಸಂಪತ್ತಿಗೆ ಕಾರಣ ಏನು ಅಂತ ಕೇಳ್ದ. ಆಗ ಆ ಬ್ರಾಹ್ಮಣ, ಹೌದು, ಅಂದಿನ ನಮ್ಮ ಸ್ಥಿತಿ ದಯನೀಯವಾಗಿತ್ತು. ನಮಗೆ ಆಧಾರವಾಗಿದ್ದಂತಹ ಹಸುವನ್ನು ಯಾರೋ ಕದ್ದೊಯ್ದುಬಿಟ್ರು. ನಾವು ನಮ್ಮ ಜೀವನಕ್ಕೆ ಬೇರೆ ದಾರಿ ಹುಡುಕಲೇಬೇಕಿತ್ತು. ನಾವು ನಮಗೆ ತಿಳಿದ ವೃತ್ತಿಯಲ್ಲಿ ಇಳಿದು ಶಕ್ತಿ ಮೀರಿ ದುಡಿದು ಇಂದಿನ ಈ ಸ್ಥಿತಿಗೆ ಬಂದ್ವಿ. ಹಸು ಕಳುವಾಗಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ನಮಗೆ ಬೇರೆ ಬೇರೆ ಕೆಲಸಗಳಲ್ಲಿ ಇಷ್ಟೊಂದು ಪರಿಣಿತಿ ಇದೆ ಅನ್ನೋದು ಮೊದಲು ನಮಗೆ ತಿಳಿದೇ ಇರಲಿಲ್ಲ. ಆ ಹಸುವಿಗೆ ಅಂಟಿಕೊಂಡು ಹಾಗೇ ಜೀವನ ತಳ್ತಾ ಇದ್ವಿ. ಹಸು ಕಳುವಾಗಿ ನಮ್ಮ ಸಾಮರ್ಥ್ಯದ ಅರಿವು ನಮಗಾಯಿತು ಅಂತ ಅಂದಾಗ ಶಿಷ್ಯನಿಗೆ ಗುರುಗಳು ಅಂದು ಯಾಕೆ ಹಾಗೆ ಮಾಡಿದ್ರು ಅನ್ನೋದರ ಅರ್ಥ ಈ ದಿನ ತಿಳಿತು. ಆತ ನಿರಾಳನಾಗಿ ಗುರುಗಳ ಕಡೆಗೆ ಧಾವಿಸಿ ನಡೆದದ್ದನ್ನೆಲ್ಲ ವಿವರಿಸಿ ಕ್ಷಮೆಯನ್ನು ಕೇಳ್ತಾನೆ. ಆಗ ಗುರುಗಳು, ನೋಡಪ್ಪ, ಒಮ್ಮೊಮ್ಮೆ ನಾವು ಅಂಟಿಕೊಳ್ಳುವಂತಹ ಚಿಕ್ಕ ಸಂಗತಿಗಳು ನಮ್ಮ ಏಳಿಗೆಗೆ ಅಡ್ಡಗಲ್ಲಾಗಿ ಪರಿಣಮಿಸುತ್ತೆ. ಅದನ್ನು ಅರಿತು ಅಡ್ಡಗಲ್ಲನ್ನು ಬದಿಗೆ ಸರಿಸಿದಾಗ ಮಾತ್ರ ನಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ ಅಂತ ಹೇಳಿದರು. ಆಗ ಶಿಷ್ಯ, ಹೌದು ಹೌದು ಗುರುಗಳೇ ಅಂತ ತಲೆಯನ್ನು ಆಡಿಸ್ತಾನೆ. ಮಕ್ಕಳೇ, ನೀವು ಕೂಡ ಜೀವನದಲ್ಲಿ ಬರುವ ಅಡ್ಡಗಲ್ಲನ್ನು ಗುರುತಿಸಿ ಅದನ್ನು ಬದಿಗೆ ಸರಿಸಬೇಕು, ಆಯ್ತಾ?
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಗರದ JNN ಇಂಜಿನಿಯರಿಂಗ್ ಕಾಲೇಜಿನಲ್ಲಿ NASA ವತಿಯಿಂದ November 14 and 15 ಆಯೋಜಿಸಿರುವ NASA ಸ್ಪೇಸ್ ಚಾಲೆಂಜ್ ಜಾಗತಿಕ ಕಾರ್ಯಕ್ರಮಕ್ಕೆ 8ನೇ ತರಗತಿ ಮತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳು ಹಾಗೂ ಆಸಕ್ತರು ಭಾಗವಹಿಸಬಹುದಾಗಿದ್ದು ಉಚಿತ ನೋಂದಾವಣೆ ಇರುತ್ತದೆ. 1-6 ಸದಸ್ಯರವರೆಗೆ ವಿಜ್ಞಾನ, ಕೋಡಿಂಗ್, ವಿನ್ಯಾಸ, ಸಂಶೋಧನೆ ಮತ್ತು ಸೃಜನಶೀಲತೆಯಲ್ಲಿ ಆಸಕ್ತಿ ಹೊಂದಿರುವ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳ ತಂಡ ರಚಿಸಿಕೊಂಡು ಭಾಗವಹಿಸಬಹುದು. NASA ಹಾಗೂ ಅದರ ಪಾಲುದಾರ ಬಾಹ್ಯಾಕಾಶ ಸಂಸ್ಥೆಗಳ ಮುಕ್ತ ದತ್ತಾಂಶವನ್ನ ಬಳಸಿಕೊಂಡು ಭೂಮಿ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ನೈಜ ಸಮಸ್ಯೆಗಳಿಗೆ ತಾಂತ್ರಿಕ ಹಾಗೂ ಸೃಜನಾತ್ಮಕ ಪರಿಹಾರವನ್ನ ರೂಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ನೋಂದಾವಣೆಗಾಗಿ ವಿದ್ಯಾರ್ಥಿ ಸಂಯೋಜಕರಾದ ಐಶ್ವರ್ಯ M, ಮೊಬೈಲ್ ಸಂಖ್ಯೆ 8217013839 ಹಾಗೂ ಅನನ್ಯ ಇವರ ಮೊಬೈಲ್ ಸಂಖ್ಯೆ 8073653664 ಈ ನಂಬರನ್ನ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಪರಿಷತ್ ವತಿಯಿಂದ ಆಯೋಜಿಸಲಾಗಿದ್ದ ಬಸವ ಪುರಸ್ಕಾರ 2026 ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಂಘಟನೆ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಗಣನೀಯ ಸೇವೆಯನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರಿಗೆ ಪ್ರತಿಷ್ಠಿತ ಬಸವ ಪುರಸ್ಕಾರ 2026 ಪ್ರದಾನ ಮಾಡಲಾಯಿತು. ಡಾಕ್ಟರ್ ಮಾತೆ ಗಂಗಾದೇವಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮುಂದಿನ ವಿವರ. ಭಾರತೀಯ ಸೇನೆಯಲ್ಲಿ 24 ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದ ಇಬ್ಬರು ಯೋಧರಿಗೆ ಕುಟುಂಬದವರು, ಸ್ನೇಹಿತರು, ಮಾಜಿ ಯೋಧರು ಅದ್ದೂರಿ ಸ್ವಾಗತ ನೀಡಿದರು. ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ತಾಳಗುಪ್ಪ ರೈಲಿನಲ್ಲಿ ಇಬ್ಬರು ಯೋಧರು ತವರಿಗೆ ಮರಳಿದ್ದರು. ಯೋಧರು ರೈಲಿನಿಂದ ಇಳಿಯುತ್ತಿದ್ದಂತೆ ಕುಟುಂಬದವರು, ಸ್ನೇಹಿತರು ಘೋಷಣೆಯ ಕೂಗುತ್ತ ಡೊಳ್ಳು ಬಾರಿಸಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದ ಹವಾಲ್ದಾರ್ ವಿಜಯ್ ಕುಮಾರ್ ಅವರು ಮಾತನಾಡುತ್ತಾ, ನಾನು ಸೇನೆಗೆ ಆಯ್ಕೆಯಾದ ನಂತರ ಭೂಪಾಲ್ನಲ್ಲಿ ತರಬೇತಿ ಪೂರ್ಣಗೊಳಿಸಿ ನಂತರ ಪಂಜಾಬ್, ಅಸ್ಸಾಂ, ಗುವಾಹಟಿ, ಉತ್ತರ ಪ್ರದೇಶ, ಜಮ್ಮುವಿನ ಮೇದಾರ್ ಹಾಗೂ ದೆಹಲಿಯಲ್ಲಿ ಸೇವೆ ಸಲ್ಲಿಸಿದ್ದೆ. ನಂತರ ಅರುಣಾಚಲ ಪ್ರದೇಶ, ಝಾನ್ಸಿ ಹಾಗೂ ಜಮ್ಮುವಿನ ವಿವಿಧ ಪ್ರದೇಶಗಳಲ್ಲಿ ಒಟ್ಟು 24 ಸೇವೆ ಪೂರ್ಣಗೊಳಿಸಿ ತವರಿನತ್ತ ಹಿಂದಿರುಗಿದ್ದೇನೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಜಮ್ಮುವಿನ ಕತವಾ ಪ್ರದೇಶದಲ್ಲಿ ನಿಯೋಜನೆಗೊಂಡಿದ್ದು ಅಲ್ಲಿ ಡ್ರೋನ್ ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೆ. ಪ್ರಸ್ತುತ ಹವಾಲ್ದಾರ್ ಹುದ್ದೆಯಿಂದ ಸೇವಾನಿವೃತ್ತಿ ಹೊಂದಿದ್ದೇನೆ ಎಂದು ತಿಳಿಸಿದರು. ಪ್ರತಿಯೊಬ್ಬ ಯೋಧನ ಬದುಕಿನ ಹಿಂದೆಯೂ ಇರುವಂತೆ ಇವರ ಬದುಕಿನಲ್ಲಿಯೂ ತಿಳಿಯದ ತ್ಯಾಗ, ಅಪಾರ ಹೋರಾಟ ಹಾಗೂ ದೇಶಕ್ಕಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ ಕತೆಗಳಿವೆ. ಅದಕ್ಕಾಗಿ ಹಲವು ಮೆಡಲ್ಗಳು ಅಲಂಕರಿಸಿವೆ. ಸರ್ಜಿಕಲ್ ಸ್ಟ್ರೈಕ್ ನಡೆದ ಸಂದರ್ಭದಲ್ಲಿ ವಿಜಯ್ ಕುಮಾರ್ ದೆಹಲಿಯಲ್ಲಿ ರಕ್ಷಣಾ ಡ್ಯೂಟಿಯಲ್ಲಿದ್ದರು. ಲಾಲ್ ಕೋಟ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ ಟಾಂಗಾ ರಕ್ಷಣಾ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇದೇ ವೇಳೆ ಮತ್ತೊಬ್ಬ ಯೋಧರಾದ ಶಿವಾಜಿ ನಾಯಕ್ ಮಾತನಾಡಿ, ನಮ್ಮದು ಮೂಲತಃ ನ್ಯಾಮತಿ ತಾಲೂಕು. ಶಿವಮೊಗ್ಗದಲ್ಲಿ ಕಾಲೇಜು ಶಿಕ್ಷಣ ಪೂರೈಸಿ 2002 ಸೆಪ್ಟೆಂಬರ್ನಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸೇನಾ ನೇಮಕಾತಿ ವೇಳೆ ನೇಮಕವಾಗಿ ಮಂಗಳೂರಿನಲ್ಲಿ ಆಯ್ಕೆಯಾಗಿ ಸಿಕಿಂದರಾಬಾದ್ನಲ್ಲಿ 2 ವರ್ಷ ತರಬೇತಿ ಪಡೆದ ನಂತರ ಪಂಜಾಬ್ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರೀಯ ರೈಫಲ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಬಳಿಕ ಬಾಂಬೆ, ರಾಜಸ್ಥಾನ, ಉತ್ತರ ಪ್ರದೇಶ, ಪಾಟ್ನಾಕೋಟ್ ಹಾಗೂ ವಿವಿಧ ಗಡಿ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊನೆಯದಾಗಿ ಗುವಾಹಟಿ ಮತ್ತು ಅಸ್ಸಾಂನಲ್ಲಿ ಸೇವೆ ಸಲ್ಲಿಸಿ ಕಮಿಷನ್ ಆಫೀಸರ್ ಆಗಿ 24 ವರ್ಷ ಸೇವೆ ಪೂರ್ಣಗೊಳಿಸಿದ್ದೇನೆ ಎಂದು ತಿಳಿಸಿದರು. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಧುಸೂದನ್, ರಾಷ್ಟ್ರಭಕ್ತರ ಬಳಗದ ಯುವ ಮುಖಂಡ ಕೆಇ ಕಾಂತೇಶ್ ಈಶ್ವರಪ್ಪ, ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶಿವಕುಮಾರ್, ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷರಾದ ಎನ್ ಮಂಜುನಾಥ್, ಕಾರ್ಯದರ್ಶಿಗಳಾದ ನಾಗರಾಜ್ ನೆರಿಗೆ, ಹಿರಿಯ ಪತ್ರಕರ್ತರಾದ ಯೇಸುದಾಸ್, ಗಣೇಶ್, ಗಂಗಾಧರ್, ಶಿವಮೊಗ್ಗ ನಾಗರಾಜ್, ರಘು ಮುಂತಾದವರು ಸ್ವಾಗತಿಸಿದರು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಗೋವರ್ಧನ ಟ್ರಸ್ಟ್ನ 1 ವರ್ಷದ ಗೋ ಸೇವೆ ಪಯಣದ ಅಂಗವಾಗಿ ಅಕ್ಟೋಬರ್ 7ರಂದು ಅಬ್ಬಲಗಿರಿಯ ನವ್ಯಶ್ರೀ ಈಶ್ವರ ವನದಲ್ಲಿ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ ಅಕ್ಟೋಬರ್ 8ರಂದು ಶುಭ ಮಂಗಳ ಸಮುದಾಯ ಭವನದಲ್ಲಿ ಗೋ ಸೇವಾ ಸಂಭ್ರಮ 2026ನ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಕೆಇ ಕಾಂತೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1 ವರ್ಷದಲ್ಲಿ ಸಾವಿರಾರು ಮಂದಿ ಪ್ರತಿ ತಿಂಗಳು 100 ರೂನಂತೆ ಕೊಡುಗೆ ನೀಡುವ ಮೂಲಕ ಗೋ ಸೇವಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಗೋವುಗಳ ರಕ್ಷಣೆ ಪೋಷಣೆ, ಗೋಶಾಲೆಗಳಿಗೆ ನೆರವು, ಮೇವು ಪೂರೈಕೆ, ಸಾವಯವ ಕೃಷಿ ಹಾಗೂ ಗೋ ಉತ್ಪನ್ನಗಳ ಪ್ರಚಾರ ಸೇರಿದಂತೆ ಹಲವು ಕಾರ್ಯಗಳನ್ನು ಟ್ರಸ್ಟ್ ಕೈಗೊಂಡಿದೆ ಎಂದರು. ಗಾಯಗೊಂಡ ಹಾಗೂ ಅನಾರೋಗ್ಯಕ್ಕೊಳಗಾದ ಗೋವುಗಳಿಗೆ ಗೋ ಆಂಬ್ಯುಲೆನ್ಸ್ ಮೂಲಕ ವೈದ್ಯಕೀಯ ನೆರವು ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. ರಕ್ಷಿಸಲಾದ ಗೋವುಗಳನ್ನು ಮಾಲೀಕರು ವಾಪಸ್ ಪಡೆಯದ ಸಂದರ್ಭದಲ್ಲಿ ಅವುಗಳ ಆರೈಕೆ ಮತ್ತು ಚಿಕಿತ್ಸೆಗೆ ಗೋ ಸಂಜೀವಿನಿ ಧಾಮ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 7ರಂದು ಮಧ್ಯಾಹ್ನ 1ರಿಂದ 2 ಗಂಟೆಯವರೆಗೆ ನಡೆಯುವ ಶಂಕುಸ್ಥಾಪನೆಯನ್ನು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ. ಮಾಜಿ DCM KS ಈಶ್ವರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಅಕ್ಟೋಬರ್ 8ರಂದು ಬೆಳಿಗ್ಗೆ 10:30ಕ್ಕೆ ಶುಭ ಮಂಗಳ ಸಮುದಾಯ ಭವನದಲ್ಲಿ ನಡೆಯುವ ಗೋ ಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋ ತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳಿರುತ್ತವೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯಲ್ಲಿ ತಯಾರಿಸಲಾದ ಸಾವಯವ ಗೊಬ್ಬರವನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ. ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿಹಿಮೊಗ್ಗೆ ಶಿವಮೊಗ್ಗ ಚಿತ್ರ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 14ರಂದು ಶಿವಮೊಗ್ಗ ಸಿನಿ ದಸರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಾರಿಯ ಉತ್ಸವದಲ್ಲಿ ವಿಶೇಷವಾಗಿ ಕನ್ನಡಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟ ಮಹನೀಯರ ಚಿತ್ರಗಳ ಪ್ರದರ್ಶನ ಹಾಗೂ ಸಂಭ್ರಮಾಚರಣೆ ನಡೆಯಲಿದೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್ ಹಾಗೂ ಬಾಲಿವುಡ್ನ ಖ್ಯಾತ ಛಾಯಾಗ್ರಾಹಕರಾದ ವಿಕೆ ಮೂರ್ತಿ ಅವರು ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಕೆ ಮೂರ್ತಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಹೂವು ಹಣ್ಣು ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದು ಅವರನ್ನ ಸ್ಮರಿಸಿ ಅವರ ಕುರಿತ ಕಿರು ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಗುವುದು. ಅಕ್ಟೋಬರ್ 14ರ ಬೆಳಗ್ಗೆ 10 ಗಂಟೆಗೆ ನಗರದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಹೆಸರಾಂತ ಚಲನಚಿತ್ರ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸಿನಿ ದಸರಾವನ್ನ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಟಿ ಸಂಗೀತಾ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯರಾದ ದೇಶಾದಿ ಹೊಸ್ಮನಿ, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಬಿವಿ ತುಕಾರಾಮ್ ಹಾಗೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಹಿಮೊಗ್ಗೆ ಚಿತ್ರ ಸಮಾಜ ಹಾಗೂ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಗೌರವಿಸಲಾಗುವುದು. ಜೊತೆಗೆ ಸ್ಥಳೀಯ ಪ್ರತಿಭೆಗಳಾದ ಗಾರ್ಗಿ ಕಾರೆಹಕ್ಲು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಶಾಸ್ತ್ರಿ, ಲಕ್ಷ್ಮೀ ನಿವಾಸ ಧಾರಾವಾಹಿ, ಚಂದ್ರಶೇಖರ್ ಹಿರೇಗೋಣಿಗೆರೆ, ಕಾಮಿಡಿ ಕಿಲಾಡಿಗಳು ನಟ ದಾನಂ ಶಿವಮೊಗ್ಗ, ರಾಮಣ್ಣ ಮತ್ತು ಸಿನಿಮಾ ಸಂಘಟಕ ರಘು ಗುಂಡ್ಲು ಅವರನ್ನು ಸನ್ಮಾನಿಸಲಾಗುವುದು. ಚಿತ್ರಮಂದಿರಗಳಲ್ಲಿ ರಾಜ್ ಅನಂತ್ ಚಿತ್ರಗಳ ಉಚಿತ ಪ್ರದರ್ಶನ ಇರುತ್ತದೆ. ಅಕ್ಟೋಬರ್ 14ರ ಬೆಳಗ್ಗೆ 10ಕ್ಕೆ ಶ್ರೀ ಮಲ್ಲಿಕಾರ್ಜುನ ಮಂದಿರದಲ್ಲಿ 2 ಕನಸು ಚಿತ್ರ, ಅಕ್ಟೋಬರ್ 15ರಂದು ಬೆಳಗ್ಗೆ 10 ಗಂಟೆಗೆ ಶ್ರೀ ವೀರಭದ್ರ ಚಿತ್ರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅಕ್ಟೋಬರ್ 14ರಂದು 10 ಗಂಟೆಗೆ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್, ಅಕ್ಟೋಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಗಾಳಿಪಟ ಸಿನಿಮಾ, ಪ್ರತಿಬಿಂಬ ಕಿರುಚಿತ್ರಗಳ ಉತ್ಸವ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಚಿತ್ರಪ್ರೇಮಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶಿವಮೊಗ್ಗ ದಿಸಿನಿ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿ ಯಶವಂತ್ ಕೋರಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹ 2026 ಅಂಗವಾಗಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವನ್ಯ ಸಪ್ತಾಹ 2025 ಕಾರ್ಯಕ್ರಮದ ಭಾಗವಾಗಿ ಆವಾಸ ಸ್ಥಾನಗಳ ಸಂಪರ್ಕ, ವನ್ಯಜೀವಿಗಳ ಸಮೃದ್ಧಿ, ವನ್ಯಜೀವಿಗಳಿಗಾಗಿ ವೇಗವನ್ನು ಕಡಿಮೆ ಮಾಡಿ, ರಸ್ತೆಯಲ್ಲಿ ಅವಕಾಶ ಕಲ್ಪಿಸಿ, ಭೂ ಪ್ರದೇಶದಲ್ಲಿ ಅವಕಾಶ ಕಲ್ಪಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ವನ್ಯಜೀವಿ ಸೈಕಲ್ ಜಾಥಾವನ್ನು ಆಯೋಜಿಸಲಾಗಿತ್ತು. ವನ್ಯಜೀವಿ ವಿಭಾಗದ ಕಚೇರಿಯಿಂದ ಪ್ರಾರಂಭಗೊಂಡ ಸೈಕಲ್ ಜಾಥಾವು ಕುವೆಂಪು ರಸ್ತೆ, ಆಲ್ಕೊಳ ಸರ್ಕಲ್, ಆಯನೂರು, ಸಿರಿಗೆರೆ, ಸಂಪಿಗೆಹಳ್ಳಿ ಮಾರ್ಗವಾಗಿ ಹಣಗರೆ ಕಟ್ಟೆಯಲ್ಲಿ ಮುಕ್ತಾಯಗೊಂಡಿತು. ಸೈಕಲ್ ಸವಾರಿ ಕಾರ್ಯಕ್ರಮಕ್ಕೆ ಭಾರತೀಯ ಅರಣ್ಯ ಸೇವೆ IFS ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪ್ರಸನ್ನ ಕೃಷ್ಣ ಪಟ್ಗಾರ್, ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿ ಲೋಹಿತ್, ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದ ಬಾಬು ಕೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ದಸರಾ 2026 ಪ್ರಯುಕ್ತ ಆಹಾರ ದಸರಾ ಸಮಿತಿ ವತಿಯಿಂದ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. October 15 6:00 ಅಲ್ಲಮ ಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ ಆಹಾರ ಮೇಳ, ಮಲೆನಾಡ ಸಾಂಪ್ರದಾಯಿಕ ವಿಶಿಷ್ಟ ಅಡುಗೆಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ. October 16 10:00 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಹೋದರ ಸಹೋದರಿಯರಿಂದ ಶೇಂಗಾ ಮತ್ತು ಕೊಬ್ಬರಿ ಉಪಯೋಗಿಸಿ ತಯಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. October 17 10:00 ಶಿವಪ್ಪ ನಾಯ್ಕ ಸರ್ಕಲ್ನಲ್ಲಿ ಸಂಚಾರಿ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಇಡ್ಲಿ ಮತ್ತು ಹಣ್ಣು ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಮೊಬೈಲ್ ಸಂಖ್ಯೆ 9886033982 ಈ ನಂಬರ್ಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಆಹಾರ ದಸರಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಅಧ್ಯಾಪಕ ಸಂಘ, ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಹಾಗೂ ಡಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗ ಮತ್ತು IQAC ಸಹಯೋಗದಲ್ಲಿ ರಾಜ್ಯಶಾಸ್ತ್ರದ ಸೆಮಿಸ್ಟರ್ SEP ಪಠ್ಯಕ್ರಮ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಇಂದು 11:00 ಶಿವಮೊಗ್ಗದ ಡಿವಿಎಸ್ ಕಾಲೇಜಿನ ಸಿಂಗಾರ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ ಸಂಘದ ಅಧ್ಯಕ್ಷರಾದ ಚಂದ್ರಪ್ಪ ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕೇಶವ್ ಹೆಚ್, ದೇಶೀಯ ವಿದ್ಯಾಶಾಲಾ ಸಮಿತಿಯ ಅಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಗೋಷ್ಠಿಯಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಸಾರ್ವಜನಿಕ ನೀತಿ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಿ ಜೀವನ್ ಕುಮಾರ್ ಹಾಗೂ 2ನೇ ಗೋಷ್ಠಿಯಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸಂಶೋಧನೆ ಕುರಿತು ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜೆಎಸ್ ಸದಾನಂದ್ ವಿಷಯ ಮಂಡಿಸುವರು. ಕಾರ್ಯಾಗಾರದಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಪಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘದ ಕಾರ್ಯದರ್ಶಿಗಳಾದ ಎಬಿ ಜಗದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8ರಂದು ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ,
4: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಟಿಫನ್ ಆಯ್ತಾ ಅಥವಾ ಇನ್ನು ಕಾಫಿ ಟೀ ಕುಡ್ಕೊಂಡು ಹಾಗೆ ಇದ್ದೀರಾ? ಬೇಗ ಬೇಗ ಟಿಫನ್ ಮಾಡಿ ಹಾಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದಿಷ್ಟೇ ಪರಿಚಯವನ್ನ ಮಾಡಿಕೊಡುವಂತ ಕಾರ್ಯಕ್ರಮ. ಹಾಗೆ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಆನೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಜೊತೆಗೆ ಆನೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗೌಳರವರು ನೀಡ್ತಾ ಇದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಆನೆಗಳ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಯಾಕಂದ್ರೆ ನಾನು ಕೂಡ ಇಂಟ್ರೆಸ್ಟಿಂಗ್ ಇಂದ ವೇಟ್ ಮಾಡ್ತಾ ಇದ್ದೀನಿ ಆನೆಯ ಬಗ್ಗೆ ಮತ್ತೇನೆಲ್ಲ ವಿಷಯಗಳನ್ನ ತಿಳ್ಕೊಬಹುದು ಅಂತ. ಹಾಗಿದ್ಮೇಲೆ ಶೇಖರ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಮೆಚ್ಚುವಂತಹ ವಿಷಯ ಇರುತ್ತೆ ಸರ್. ಹಾಗಿದ್ಮೇಲೆ ಎಲ್ಲರೂ ಇಷ್ಟಪಡುವಂತ ಆನೆಯಲ್ಲಿ ಏನಾದ್ರೂ ಎಲ್ರು ಮೆಚ್ಚುವ

0: ಗುಂಪು ಮಾಡ್ಕೊಳ್ಳೋದಲ್ಲ, ಗಂಡಾನೆಗಳು ಅವ್ರ ಜೊತೆಗಿರೋಲ್ಲ.
1: ಓಕೆ.
0: ಗಂಡಾನೆಗಳು ಎಲ್ಲೆಲ್ಲೋ ಎಲ್ಲೋ ಆ ಕಡೆ ಈ ಕಡೆ ಅಲ್ದಾಡುತ್ತೆ. ಆ ಥರ ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಈ ಹೆಣ್ಣು ಆನೆದು ಅಂತ ಹೇಳ್ಬೋದು. ಅದು ಮರಿಗಳನ್ನು ರಕ್ಷಣೆ ಮಾಡುತ್ತೆ, ಒಂದು ಗುಂಪಿನಲ್ಲಿರುತ್ತೆ. ಆಮೇಲೆ ಅದು ಸಂತಾನ ಕ್ರಿಯೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಆನೆಗಳ ಆಯುಷ್ಯ ಸುಮಾರು 60-70 ವರ್ಷಗಳ ಕಾಲ ಬದುಕುತ್ತೆ. ಅದು
1: ಹೌದು,
0: 60-70 ವರ್ಷಗಳ ಕಾಲ ಬದುಕುತ್ತೆ. ಆದರೆ ಅದು ಕೊನೆಯ ಜೀವನ ಬದುಕಿದೆಯಲ್ಲ, ಅದು ಭಾಳ ಕಷ್ಟ ಅಂತ ಹೇಳ್ಬೋದು. ಸುಮಾರು 60 ವರ್ಷಗಳ ಕಾಲ ಅವರ ಹಲ್ಲುಗಳು ಇರುತ್ತೆ. ಅದಕ್ಕೆ
1: 60 ವರ್ಷ ತನಕ ಕೂಡ
0: ಹಲ್ಲು ಇರುತ್ತೆ. 60 ವರ್ಷ ಅಥವಾ 55 ವರ್ಷ ಆದಮೇಲೆ ಹಲ್ಲುಗಳು ಬೀಳಲಿಕ್ಕೆ ಆರಂಭ ಆಗುತ್ತೆ. ಹಲ್ಲುಗಳು ಬೀಳಲಿಕ್ಕೆ ಆರಂಭ ಆದಾಗ ಈ ಆನೆಗಳು ಎಲ್ಲಿಂದ ಎಲ್ಲಿ ಬರುತ್ತೆ ಅಂದರೆ, ದಟ್ಟವಾದ ಕಾಡುಗಳಿಂದ ಹುಲ್ಲುಗಾವಲಿಗೆ ಬರುತ್ತೆ. ಹುಲ್ಲುಗಾವಲಿನಿಂದ ಜವಳು ಪ್ರದೇಶಕ್ಕೆ ಹೋಗುತ್ತೆ, ನೀರಿನ ಕಡೆ ಹೋಗುತ್ತೆ. ಮೆತ್ತಗಿನ ಆಹಾರವನ್ನು ಅದು ತಿನ್ಬೇಕಲ್ಲ, ಹಲ್ಲೇ ಇಲ್ಲದೆ ಇದ್ದಾಗ ಅದು ತಿನ್ನಕ್ಕೆ ಆಗಲ್ಲ, ಅದು ಸಾವು ಬಂತು ಅಂತಲೇ ಲೆಕ್ಕ. ಹೀಗಾಗಿ ಹಲ್ಲುಗಳಿಲ್ಲದೆ ಹೋದರೆ ಆಹಾರ ತಿನ್ನಕ್ಕಾಗಲ್ಲ. ಆಮೇಲೆ ಆನೆಗಳಿಗೆ ಪ್ರತಿದಿನ ಒಂದು 250-300 ಕೆಜಿ ಆಹಾರ ಬೇಕು.
1: ಪ್ರತಿದಿನ
0: 100 ಲೀಟರ್ ನೀರು ಬೇಕು.
1: ಓಕೆ.
0: ಅಷ್ಟು ನೀರು ಆಹಾರ ಅದಕ್ಕೆ ಬೇಕು. ಮತ್ತು ಒಂದು ದಿನ 16-18 ಗಂಟೆ 24 ಅವರ್ಸಲ್ಲಿ ಅದು ತಿಂತಾನೇ ಇರುತ್ತೆ. 16-18 ಅವರ್ಸ್ ಅಷ್ಟು ಹುಲ್ಲನ್ನು ತಿಂತಾ ಇರುತ್ತೆ. ಮತ್ತು ಬಾರ್ಕ್ ಇದೆಯಲ್ಲ, ಮರಗಳ ತೊಗಟೆಯನ್ನು ತಿನ್ನುತ್ತೆ. ಆಮೇಲೆ ಎಲೆಗಳನ್ನು ತಿನ್ನುತ್ತೆ. ಈ ಮತ್ತು ಕೆಲವು ಬಿದಿರಿದೆಯಲ್ಲ, ಬಿದಿರು ಬೆತ್ತ ಇಂಥವೆಲ್ಲ ತುಂಬ ನುಣುಪಾಗಿರ್ತಕ್ಕಂಥವು, ಅವುಗಳನ್ನು ತಿಂದು ಅರಗಿಸ್ಕೊಳ್ತೆ. ಕಬ್ಬನ್ನು ತಿನ್ನುತ್ತೆ. ಅಂಥವನ್ನೆಲ್ಲ ತಿಂದು ಹಾಕ್ತಾನೆ ಇರುತ್ತೆ. ತಿನ್ನೋದು ಮತ್ತು ತಿರುಗಾಡ್ತಾ ಇರೋದು ಇಷ್ಟೇ ಕೆಲಸ ಇರುತ್ತೆ ಅದಕ್ಕೆ. ಅದು ಅಷ್ಟು ಕೂಳು ಭಾಕ ಒಂದು ಪ್ರಾಣಿ ಅಂತ ಹೇಳ್ಬೋದು. ದೊಡ್ಡ ದೇಹ ಅದು, ಹೀಗಾಗಿ ಅಷ್ಟು ತೂಕ ಇರೋದ್ರಿಂದ ಅದಕ್ಕೆ ಆಹಾರ ಅಷ್ಟು ಬೇಕು. ಇದರ ಸಂತಾನ ಕ್ರಿಯೆ,
1: ಈಗ ಸಂತಾನ ಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ರೆ, ಈಗ ಈ ಆನೆ ಗರ್ಭಾವಸ್ಥೆ ಆಗಿ ಎಷ್ಟು ಕಾಲಗಳ ಕಾಲ ತನ್ನ ಮರಿಯನ್ನ ಹೊಟ್ಟೆಲಿ ಇಟ್ಕೊಂಡಿರುತ್ತೆ?
0: ಈಗ ಇದು ಸಂತಾನ ಕ್ರಿಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಪ್ರಾಣಿಗಳು ಕೂಡ ಅವು ಸಂತಾನಾಭಿವೃದ್ಧಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸನೇ ಸಂತಾನಾಭಿವೃದ್ಧಿ. ಸಂತಾನಾಭಿವೃದ್ಧಿ ಇಲ್ಲದೆ ಹೋಗಿದ್ರೆ ಯಾವುದೋ ಒಂದು ಕಡೆ ಇರೋವು. ಸಂತಾನಾಭಿವೃದ್ಧಿ ಕೂಡ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಆನೆ ಸುಮಾರು 10-12 ವರ್ಷಕ್ಕೆ ಬರ್ತಿದ್ದಂಗೆನೆ ಸಾಮಾನ್ಯವಾಗಿ ಗಂಡಾನೆಗಳು ಆ ಗುಂಪನ್ನು ಬಿಡುತ್ತೆ. ಗಂಡಾನೆಗಳು ಗುಂಪನ್ನು ಬಿಟ್ಟು ಒಂಟಿಯಾಗಿ ಓಡಾಡಲಿಕ್ಕೆ ಆರಂಭ ಮಾಡುತ್ತೆ. ಆಮೇಲೆ ಅದರಲ್ಲಿ ಮರಿ ಆನೆಗಳು, ಹೆಣ್ಣಾನೆಗಳಿದ್ದರೆ 10-12 ವರ್ಷ ಆಗಿರ್ತಕ್ಕಂಥ ಹೆಣ್ಣಾನೆಗಳು, ಅವು ಕೂಡ ಗಂಡಾನೆಗಳನ್ನು ಹುಡುಕ್ತಾ ಇರುತ್ತೆ. ಗಂಡಾನೆ ಹುಡುಕೋ ಒಂದು ಕ್ರಮ ಹೇಗೆ ಅಂತಂದರೆ, ಅದು ತಲೆ ಎತ್ತಿ ನೋಡ್ತಾ ಇರುತ್ತೆ, ತಲೆ ಎತ್ತಿ ನೋಡ್ತಾ ಇರೋದು, ಆಮೇಲೆ ಗುಂಪು ಬಿಟ್ಟು ಹೊರಗಡೆ ಬರೋದು, ಇದನ್ನೆಲ್ಲ ಮಾಡ್ತಾ ಇರುತ್ತೆ
1: ಹೆಣ್ಣಾನೆ.
0: ಮತ್ತು ಗಂಡಾನೆಗಳು ಇಮಿಡಿಯೇಟ್ ಆಗಿ ಹೆಣ್ಣಾನೆಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಪೈಪೋಟಿ ನಡೆಯುತ್ತೆ. ಪೈಪೋಟಿ ಅಂದರೆ ಅನೇಕ 10-12 ವರ್ಷದ ಬೇರೆ ಬೇರೆ ದೊಡ್ಡ ದೊಡ್ಡ ಗಂಡಾನೆಗಳಿರ್ತಾವಲ್ಲ, ಅವುಗಳಿಗೂ ಈ ಗಂಡಾನೆಗೂ ಫೈಟಿಂಗ್ ನಡೆಯುತ್ತೆ. ಫೈಟಿಂಗ್ ನಡೆದ್ಮೇಲೆ ಅವು ಜಗಳ ಮಾಡ್ತಾ ಇವೆ ಅಂತಂದರೆ ಯಾವುದೋ ಒಂದು ಹೆಣ್ಣಾನೆಗೋಸ್ಕರ ಈಗ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ತಿಳ್ಕೊಬೋದು. ಹೀಗಾಗಿ ಆ ಪ್ರೋಸೆಸ್ಸಲ್ಲಿ ಹೆಣ್ಣಾನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ.
1: ಓಕೆ.
0: ಹೆಣ್ಣಾನೆಯನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಹೆಣ್ಣಾನೆ ಮತ್ತು ಗಂಡಾನೆ ಅವು 4 ದಿನಗಳ ಕಾಲ ಒಟ್ಟಿಗೆ ಇರುತ್ತೆ. 4 ದಿನಗಳ ಕಾಲ ಒಟ್ಟಿಗೆ ಇದ್ದ ಮೇಲೆ ಆಮೇಲೆ ಗಂಡಾನೆ ಅದು ತನ್ನ ಜಾಗವನ್ನು ಬಿಡುತ್ತೆ. ಹೆಣ್ಣಾನೆ ತನ್ನ ತಾಯಿ ಜೊತೆಗೆ ಇರಲಿಕ್ಕೆ ಆರಂಭ ಮಾಡುತ್ತೆ. ತಾಯಿ ಅದು ಗಂಡಾನೆನೂ ಕೂಡ ಸಹಾಯ ಮಾಡುತ್ತೆ, ಬಟ್ ಅದರ ಪಾತ್ರ ಅಷ್ಟಕ್ಕೆ. ಹೀಗಾಗಿ ಸುಮಾರು 22 ತಿಂಗಳುಗಳ ಕಾಲ ಅದು ಅದಕ್ಕೆ ಗರ್ಭಾವಸ್ಥೆಯ ಕಾಲ
1: 22 ಮಂತ್ಸ್
0: ಅಂತ ಹೇಳ್ಬೋದು.
1: ಸುಮಾರು
0: 2 ವರ್ಷ ಅಲ್ಲಿವರೆಗೂ ಕೂಡ ಅದು ಅಲ್ಪ ಸ್ವಲ್ಪ ಬಂದು ಹೋಗಿ ಅದೆಲ್ಲ ಮಾಡ್ತಾ ಇರುತ್ತೆ ಅಷ್ಟೇ. ಗೆಸ್ಟ್ ತರ ಇನ್ನೇನು ಬೇರೆ ಕೆಲಸ ಮಾಡಲ್ಲ. ಆದ್ರೆ ಪಕ್ಷಿಗಳಲ್ಲಿ ಹಾಗಲ್ಲ, ಅವು ಆಹಾರ ತಂದು ಕೊಡೋದು, ಗೂಡು ಕಟ್ಟೋದು, ಅವೆಲ್ಲ ಪಕ್ಷಿಗಳಲ್ಲಿ ಆ ತರ ಇದೆ. ಆದ್ರೆ ಪ್ರಾಣಿಗಳಲ್ಲಿ ಈ ತರ ಒಂದು ಇಲ್ಲ. ತಾಯಿನೇ ನೋಡ್ಕೋಬೇಕಾಗುತ್ತೆ. ಮತ್ತೆ ಯಾವುದೋ ಒಂದು ಕಡೆ ಅದು ಒಂದು ಹೆರಿಗೆಯನ್ನ ಒಂದೊಂದು ಸಾರಿ ಒಂದೇ ಮರಿ ಆಗುತ್ತೆ. ಒಂದೇ ಮರಿ ಆಗುತ್ತೆ. ಒಂದು ಕೆಲವು ಸತೆ ಅವಳಿ ಮರಿಗಳು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇದೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಆನೆಗಳು ಹೇಗೆ ಸಂತಾನ ಅಭಿವೃದ್ಧಿಯನ್ನ ಮಾಡುತ್ತೆ ಅಂತ ಹೇಳಿ ಶೇಖರ್ ಸರ್ ಹೇಳ್ತಾ ಇದ್ರು. ಹಾಗೆ ಆನೆ ಮರಿ ಹಾಕಿದ ನಂತರ ಅದರ ಒಂದು ಪೋಷಣೆ ಹೇಗಿರುತ್ತೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸಾಂಗ್ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಬ್ರೇಕ್ಗಿಂತ ಮೊದಲು ಆನೆಯ ಸಂತಾನ ಅಭಿವೃದ್ಧಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಶೇಖರ್ ಗೌಳೇರ್ ಅವರು ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಶೇಖರ್ ಸರ್, ಈಗ ಆನೆ ಮರಿ ಹಾಕಿದ ನಂತರ ಅದರ ಪೋಷಣೆ ಹೇಗ್ ಮಾಡುತ್ತೆ ಅದ್ರ ಬಗ್ಗೆ ವಿವರಣೆ ನೀಡಬಹುದಾ?
3: ಆಮೇಲೆ ಮರಿ ಹೊರಗಡೆ ಬಂದ ತಕ್ಷಣ ಒಂದ್ಸಾರೆ ಅದು ಒಂದು ಉಸಿರು ಬಿಡುತ್ತೆ. ಅದು ಉಸಿರು ಬಿಟ್ಟಾಗ ಅದರ ಸೊಂಡಲಿನಿಂದ ದ್ರವ ಪದಾರ್ಥಗಳೆಲ್ಲ ಹೊರಗಡೆ ಸಿಡಿಯುತ್ತೆ. ದ್ರವ ಪದಾರ್ಥಗಳೆಲ್ಲ ಹೊರಗಡೆ ಸಿಡಿದ ಮೇಲೆ ಅದು ಎದ್ದು ನಿಲ್ಲುತ್ತೆ. ಒಂದು ವಿದಿನ್ ನೋ ಸೆಕೆಂಡ್, ಕೆಲವೇ ಸೆಕೆಂಡ್ಗಳಲ್ಲಿ ಎದ್ದು ನಿಲ್ಲುತ್ತೆ ಮರಿ. ಆಮೇಲೆ ಮರಿ ಎದ್ದು ನಿಲ್ಲುತ್ತೆ. ಮರಿ ಎದ್ದು ನಿಂತು ಅದು ತಾಯಿ ಹಾಲು ಕುಡಿಲಿಕ್ಕೆ ಆರಂಭ ಮಾಡುತ್ತೆ, ಮತ್ತು ತಾಯಿ ಎಲ್ಲೆಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ. ಆಮೇಲೆ ಆ ಮರಿಯನ್ನು ಕಾಪಾಡೋದಕ್ಕೆ ತಾಯಿ ಸಹಕಾರ ಮಾಡ್ತಾ ಇರುತ್ತೆ, ಹಾಲು ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಅದರ ಅಕ್ಕ, ಅದ್ರ ತಂಗಿ, ಅದ್ರ ಚಿಕ್ಕಮ್ಮ ಅಂತ ಹೇಳಿದೆಲ್ಲ, ಅದು ಗುಂಪು ಇದೆಯಲ್ಲ, ಆ ಗುಂಪೆಲ್ಲ ಸಹಾಯ ಮಾಡ್ತಾ ಇರುತ್ತೆ, ಮತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತು ನಾನು ಒಂದು ಕೀನ್ಯದಲ್ಲಿ 2 ಸತಿನೋ 3 ಸತಿ ಹೋದಾಗ ಕೀನ್ಯದಲ್ಲಿ ಆನೆಗಳು, ಅಲ್ಲೊಂದು ಮಾರಾ ನದಿ ಅಂತ ಬರುತ್ತೆ, ಆ ಮಾರಾ ನದಿ ದೊಡ್ಡದು, ಉದ್ದಕ್ಕೂ ಕೂಡ ಬರೀ ಆನೆಗಳದೇ ಸಂತತಿ, ಅವು ಗುಂಪು ಗುಂಪಾಗಿ ಅಲ್ಲಿರ್ತವೆ. ಮತ್ತು ಒಂದು ಮರಿ ಒಂದು ಆನೆ ಇದೆ ಅಂತಂದರೆ ಹೆಣ್ಣು ತಾಯಿ ಅದು ಮರಿ ಅಂತಲೇ ಹೇಳ್ಬೋದು ನಾವು, ಅದ್ರ ಜೊತೆಗೇ ಇರುತ್ತೆ ಅದು. ಆಮೇಲೆ ಅವು ಕೆಲವು ಸಾರಿ ಆ ಮರಿ ಆನೆಗಳಿದಾವಲ್ಲ, ಮರಿ ಆನೆಗಳಿಗೆ ಈ ಚಿರತೆ, ಸಿಂಹ ಇವು ಬೆನ್ನಟ್ಟುತ್ತೆ. ಮರಿ ಆನೆಗಳಿಗೆ ನೋಡ್ತಾ ಇರ್ತವೆ. ಮರಿ ಆನೆ ಏನಾದರೂ ಕಾಲ್ಗಿಲ್ ನೋವಾಗಿದ್ದರೆ, ಅದು ಮಲ್ಕೊಂಡಿದ್ರೆ, ಅದು ಓಡಾಡೋಕ್ಕೆ ಏನಾರ ತೊಂದರೆ ಆಗಿದ್ದರೆ, ಆ ಥರದ ಕಷ್ಟಗಳಿರ್ತಾವಲ್ಲ, ಅಂಥ ಮರಿ ಆನೆಗಳನ್ನು ನೋಡ್ತಾ ಇರುತ್ತೆ. ನೋಡ್ತಾ ಇದ್ದು ಅದಕ್ಕೆ ಬಂದು ಅಟ್ಯಾಕ್ ಮಾಡುತ್ತೆ. ಅವು ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂದರೆ ಗ್ರೇಟ್ ಮೈಗ್ರೇಷನ್ ಅಂತ ನಡೆಯುತ್ತೆ ಕೀನ್ಯದಲ್ಲಿ. ಗ್ರೇಟ್ ಮೈಗ್ರೇಷನ್ ಅಂತ, ಗ್ರೇಟ್ ಮೈಗ್ರೇಷನ್ ಅಂದರೆ ಮಹಾ ವಲಸೆ ಅಂತ. 12 ಲಕ್ಷ ಪ್ರಾಣಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುತ್ತಾಕಿ ಮತ್ತೆ ಅಲ್ಲಿಗೆ ಬರ್ತವೆ.
2: 12 ಲಕ್ಷ
3: ಪ್ರಾಣಿಗಳು ಅಂದರೆ ವೈಲ್ಡ್ ಬೀಸ್ಟ್ ಅಂತ ಇದಾವೆ ಅದರಲ್ಲಿ. ಆ ವೈಲ್ಡ್ ಬೀಸ್ಟ್ಗಳ ಜೊತೆಗೆ ಜಿರಾಫೆಗಳು, ಜೀಬ್ರಾಗಳು, ಜಿಂಕೆಗಳು, ಕಡವೆಗಳು, ಅಲ್ಲಿರ್ತಕ್ಕಂಥ ಎಲ್ಲ ನಾನಾ ನಮೂನೆಯ ಸಸ್ಯಾಹಾರಿ ಪ್ರಾಣಿಗಳು ಹೋಗ್ತಾ ಇರ್ತವೆ. ಅವುಗಳನ್ನು ಹಿಂಬಾಲಿಸಿಕೊಂಡು ಮಾಂಸಾಹಾರಿ ಪ್ರಾಣಿಗಳು ಹೋಗುತ್ತೆ. ಅದು ಒಂದು ಟಾಂಜಾನಿಯಾ ಅಂತ ಇದೆ. ಟಾಂಜಾನಿಯಾದ ಒಂದು ಗ್ರೋಮೋರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಮಳೆಗಾಲ ಮುಗಿದ್ಬಿಡುತ್ತೆ. ಮಳೆಗಾಲ ಮುಗಿದ್ಮೇಲೆ ಹುಲ್ಲೆಲ್ಲ ಮುಗಿದ್ಬಿಡುತ್ತೆ. ಹುಲ್ಲೆಲ್ಲ ಮುಗಿದ್ಮೇಲೆ ಆ ಪ್ರಾಣಿಗಳಿಗೆ ಅಲ್ಲಿ ಏನು ಹುಲ್ಲು ಇರೋಲ್ಲ, ಏನೂ ಇರೋಲ್ಲ, ಅವು ಮತ್ತೆ ಮುಂದೆ ಹೋಗ್ತವೆ. ಅಲ್ಲಿ ಎಲ್ಲಿ ಹುಲ್ಲಿದೆ ಅಲ್ಲಿ ಹೋಗ್ತವೆ, ಅಲ್ಲಿ ಮಳೆ ಆಗಿರುತ್ತೆ ಅಲ್ಲಿ ಹುಲ್ಲು ತಿಂತವೆ. ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಪೂರ್ತಿ ಒಂದು ರೌಂಡು ಎಲ್ಲೆಲ್ಲಿ ಹುಲ್ಲುಗಳಿದೆ ಆ ಹುಲ್ಲು ತಿನ್ಕೊತಾ ತಿನ್ಕೊತಾ ಅಲ್ಲಿಗೆ ಬರಬೇಕಾದ್ರು. ಒಂದು ವರ್ಷದಲ್ಲಿ ಒಂದು ಸುತ್ತು ಬರ್ತವೆ, ಗ್ರೇಟ್ ಮೈಗ್ರೇಷನ್ ಅಂತ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ.
2: ಓಕೆ.
3: ಆವಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ನದಿ ಬರುತ್ತೆ ಅಲ್ಲಿ, ಮಾರಾ ನದಿ ಅಂತ. ಆ ಮಾರಾ ನದಿಯನ್ನು ಈ ವೈಲ್ಡ್ ಬೀಸ್ಟ್ಗಳು, ಆನೆಗಳು ಅವೆಲ್ಲವೂ ದಾಟಬೇಕಾಗುತ್ತೆ. ದಾಟೋದು ತುಂಬ ಡೇಂಜರಸ್, ಯಾಕೆಂದರೆ ಅಲ್ಲಿ ಆ ನದಿಯಲ್ಲಿ ಅಕ್ಕಪಕ್ಕ ಮೊಸಳೆಗಳು ಕಾದು ಕೂತ್ಕೊಂಡಿರುತ್ತೆ, ಸಿಂಹಗಳು ಕಾದಿರುತ್ತೆ, ಆಮೇಲೆ ಚಿರತೆಗಳು ಅದು ಕಾದು ಕೂತ್ಕೊಂಡಿರುತ್ತೆ ತಿನ್ನೋಕ್ಕೋಸ್ಕರ. ಹೀಗಾಗಿ ಆ ಮರಿ ಆನೆಗಳನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಮರಿ ಆನೆಗಳನ್ನು ಎಲ್ಲವೂ ಸೇರ್ಕೊಂಡು ಕರ್ಕೊಂಡು ಹೋಗ್ತಾವೆ, ಒಳಗಡೆ ಮಧ್ಯ ನೂಕ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಮರಿ ಆನೆ ಮತ್ತೆ ತಪ್ಪಿಸ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಈಗ ಸತ್ಯ ತಾಯಿ ಆಚೆ ದಂಡೆಗೆ ಹೋಗಿ 9 ಸಾರೆ ಬರುತ್ತೆ ಈ ಕಡೆಗೆ.
2: ಓಕೆ.
3: 8 ರಿಂದ 9 ಸಾರೆ ಬಂದು ಆ ಮರಿಯನ್ನು ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಒಂದು ದಾಖಲೆ ಆಗಿದೆ. ಯಾವಾಗ ಅಂತಂದ್ರೆ ಗ್ರೇಟ್ ಮೈಗ್ರೇಷನ್ನಲ್ಲಿ, ಅಂದರೆ ತಾಯಿಗೂ ಮರಿಗೂ ಎಷ್ಟು ಸಂಬಂಧ ಇದೆ ಅಂತ ಎಲ್ಲ ಆನೆಗಳು ಆ ಮರಿಯನ್ನು ಕರ್ಕೊಂಡು ಹೋಗೋಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ನೀವು ವಿಡಿಯೋಗಳಲ್ಲಿ ಇದನ್ನು ನೋಡ್ಬೋದು. ಹೀಗಾಗಿ ಮರಿ ಆನೆಗಳನ್ನು ತಾಯಿ ಸಾಕುತ್ತೆ, ಅದರ ಸಂಬಂಧಿಕರೆಲ್ಲ
2: ಸಾಕುತ್ತೆ.
3: 12-13 ವರ್ಷದವರೆಗೂ ಅದು ಕೆಲಸ ನಡೆಯುತ್ತೆ. ಹೆಣ್ಣು ಮರಿ ಆಗಿದ್ರೆ ಹೆಣ್ಣು ಅದು ಗುಂಪಲ್ಲೇ ಇರುತ್ತೆ, ಅದು ಬೇಕಾದಾಗ 12-13 ವರ್ಷ ಆದಮೇಲೆ ಗಂಡಿನ ಜೊತೆ ಸೇರ್ಕೊಳ್ಳುತ್ತೆ. ಗಂಡಾನೆಗಳು ಮಾತ್ರ ಆಚೆನೆ, ಆ ಸಲಗಗಳು ಆಚೆನೆ ಇರ್ತವೆ, ಮತ್ತು ಹೆಣ್ಣಾನೆ ಗುಂಪಿನ ಹಿಂದೆನೇ ಸುತ್ತಾ ಇರ್ತವೆ ಆವಾಗವಾಗ.
2: ಓಕೆ.
3: ಮತ್ತು ಈ ಥರ ಅವುಗಳ ಸಂತಾನಾಭಿವೃದ್ಧಿ ಅಂತ ಹೇಳ್ಬೋದು.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಹೆಣ್ಣು ಆನೆಗಳು ತನ್ನ ಮರಿಗಳನ್ನ ಎಷ್ಟು ಜೋಪಾನ ಮಾಡುತ್ತೆ ಅಂತ ಸುಮಾರು ಆ ಆನೆ ಮರಿಗೆ 10-12 ವರ್ಷ ಆಗೋವರೆಗೂ ಕೂಡ ಜೋಪಾನ ಮಾಡುತ್ತೆ. ಎಷ್ಟೋ ಕಾಡು ಪ್ರಾಣಿಗಳಿಂದ ಅದನ್ನ ಜೋಪಾನ ಮಾಡುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಆನೆಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಾಣಿ ಆನೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇಷ್ಟೋ ತನಕ ಆನೆಯಲ್ಲಿ ಹೇಗೆಲ್ಲ ಸಂತಾನ ಅಭಿವೃದ್ಧಿ ಆಗುತ್ತೆ, ಆನೆ ತನ್ನ ಮರಿಗಳನ್ನ ಹೇಗೆಲ್ಲ ಜೋಪಾನ ಮಾಡುತ್ತೆ, ಅದರಲ್ಲೂ ಹೆಣ್ಣು ಆನೆ ತನ್ನ ಮರಿಯನ್ನ ಹೇಗೆ ಜೋಪಾನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಹಾಗೇನೆ ಶೇಖರ್ ಸರ್, ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಕೂಡ ಪರಿಸರಕ್ಕೆ ಅನುಕೂಲ ಇದೆ ಅಂತ ನಾವು ಕೇಳ್ಪಟ್ಟಿದೀವಿ. ಹಾಗಿದ್ರೆ ಈ ಆನೆಗಳಿಂದ ಪರಿಸರಕ್ಕೆ ಏನೆಲ್ಲ ಪ್ರಯೋಜನಗಳಿದೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಆನೆಗಳಿಂದ ಯಾವ ರೀತಿ ಪ್ರಯೋಜನ ಅಂತ ಕೇಳಿದ್ರೆ, ಈಗ ಅದರ ದಂತ ಅಂತಲೇ ಹೇಳ್ತಾರೆ, ಅದರ ದಂತ ಸುಮಾರು ಭಾರ ಇರೋದ್ರಿಂದ ಅತ್ಯಂತ ಮೃದುವಾಗಿರ್ತಕ್ಕಂಥ ದಂತದಿಂದ ಬಳೆ ಇರ್ಬೋದು ಅಥವಾ ಬೇರೆ ಬೇರೆ ಆಭರಣಗಳಿರ್ಬೋದು, ಎಲ್ಲ ವಸ್ತುಗಳನ್ನು ಅದರಿಂದ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಆಫ್ರಿಕಾದಲ್ಲಿ ಮಾಡ್ತಾರೆ. ಅದೊಂದು ಉದ್ಯಮ ಆಗಿದೆ. ಆನೆಗಳನ್ನು ಕೊಲ್ಲೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವೇ ಅದರ ದಂತಗಳು. ಆಫ್ರಿಕಾದಲ್ಲಿ ನಾನು ನೋಡಿದ್ದೇನೆ, ಒಂದು ಸನ್ ಸಿಟಿ ಅಂತ, ಜೋಹಾನ್ಸ್ಬರ್ಗಿಂದ ಸನ್ ಸಿಟಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಶಾಪ್ ಬಂತು. ಆ ಶಾಪ್ ಒಳಗಡೆ ಹೋದರೆ ಪೂರ್ತಿ ಬರೀ ಈ ಆನೆ ದಂತದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ.
4: ಓಕೆ, ಕಾಸ್ಟ್ಲಿ ಇರುತ್ತಲ್ಲ ಸರ್?
3: ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ವಸ್ತುಗಳು, ಕಡಿಮೆ ಇರ್ತಕ್ಕಂಥ ವಸ್ತುಗಳು ಇದೆ. ಹೀಗಾಗಿ ಒಂದು ಉದ್ಯಮ ಆಗಿಬಿಟ್ಟಿದೆ ಅಲ್ಲಿ. ಹೀಗಾಗಿ ಬೇರೆ ಬೇರೆ ದೇಶಗಳು ಕೂಡ ಈ ದಂತದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕೊಳ್ತಾರೆ. ಅದರಿಂದ ಅದರ ದಂತಗಳು, ಅದಕ್ಕೋಸ್ಕರ ಅದನ್ನು ಕೊಲ್ತಾರೆ. ಮಾಂಸಕ್ಕೋಸ್ಕರ ಕೊಲ್ತಾರೆ, ಮಾಂಸ ಮತ್ತು ದಂತಕ್ಕೋಸ್ಕರ, ಅದರ ಚರ್ಮಕ್ಕೋಸ್ಕರ ಕೊಲ್ತಾರೆ.
4: ಓಕೆ,
3: ಹೀಗಾಗಿ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಈ ಬೇಟೆಗಾರ ಏನಿದಾರಲ್ಲ ಅವುಗಳನ್ನು ಕೊಲ್ತಕ್ಕಂಥದ್ದಿದೆ. ಹಾಗಾಗಿ ಅವುಗಳ ಸಂಖ್ಯೆ ಅಬ್ನಾರ್ಮಲಿ ಎಷ್ಟು ಅಂತಂದರೆ, ಈಗ ಪ್ರಪಂಚದಲ್ಲಿ ಒಂದು 5.5 ಲಕ್ಷ ಆನೆಗಳಿರ್ಬೋದು, ಎಲ್ಲ ದೇಶಗಳದ್ದು ಸೇರಿಸಿ ಅಷ್ಟಿರ್ಬೋದು. ಅದು ಈಗ 4.5 ಲಕ್ಷಕ್ಕೆ 1 ಲಕ್ಷ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕೆ ಪ್ರಮುಖವಾದ ಕಾರಣ ಕೊಲ್ಲೋದು ಆಗಿರ್ಬೋದು, ಅವುಗಳಿಗೆ ಆಹಾರ ಇಲ್ಲ, ಬೇಟೆಯಾಡೋರು ಜಾಸ್ತಿ ಆಗಿದ್ದಾವೆ, ಬೇರೆ ಬೇರೆ ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ.
4: ಸಸ್ಯಾಹಾರಿನೇ ಅಲ್ಲ ಸರ್?
3: ಸಸ್ಯಾಹಾರಿ ಅದು, ಬರೀ ಹುಲ್ಲುಗಳನ್ನು ತಿನ್ನೋದು ಮತ್ತು ಎಲೆಗಳನ್ನು ತಿನ್ನುತ್ತೆ. ಹುಲ್ಲು, ಎಲೆ, ಇವುಗಳ ತೊಗಟೆ ಅವನ್ನೆಲ್ಲ ತಿನ್ನುತ್ತೆ.
4: ಸರ್, ನೀವೇ ಹೇಳಿದ ಹಾಗೇನೆ ಆನೆಗಳು ಈಗ ಸಸ್ಯಹಾರಿ, ಹುಲ್ಲು ತೊಗಟೆಗಳನ್ನ ಹೆಚ್ಚಾಗಿ ತಿನ್ನುತ್ತೆ ಅಂತ. ಹಾಗಿದ್ರೆ ಈ ಆನೆಯ ಗೊಬ್ಬರ ಏನಿದೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಸರ್?
3: ಆನೆ ಸಗಣಿಯಿಂದ, ಈ ದನಗಳ ಸಗಣಿ ಏನಿದೆಯಲ್ಲ ಅದು ಒಂಥರ ಗೊಬ್ಬರನೇ ಅಷ್ಟೆ, ಇನ್ನೇನು ಯಾವ
4: ಅಂದ್ರೆ ಕಾಡಿಗೆ ಏನಾದರೂ ಪ್ರಯೋಜನ ಇದೆಯಾ?
3: ಕಾಡಿ ಪ್ರಯೋಜನ, ಹುಲ್ಲು ಬೆಳೆಯುತ್ತೆ, ಗಿಡಗಳು ಬೆಳೆಯುತ್ತೆ, ಪೊದೆಗಳು ಬೆಳೆಯುತ್ತೆ, ಹುಲ್ಲು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದು ಎಲ್ಲ ಪ್ರಾಣಿಗಳು ಕೂಡ ಅಲ್ಲಿ ಕೀನ್ಯಾ ಮತ್ತು ಟಾಂಜಾನಿಯಾದಲ್ಲಿ ಜಾಸ್ತಿ ಪ್ರಾಣಿಗಳಿದ್ದಾವೆ, ಸಾವಿರಾರು ಲಕ್ಷಾಂತರ ಪ್ರಾಣಿಗಳಿದ್ದಾವೆ. ಅದು ಸವನ್ನಾ ಹುಲ್ಲುಗಾವಲು ಅಂತ ಏನು ಹೇಳ್ತೇವೆ, ಗ್ರಾಸ್ಲ್ಯಾಂಡು, ಆ ಗ್ರಾಸ್ಲ್ಯಾಂಡಲ್ಲಿ ಇವೆಲ್ಲವೂ ಇರ್ತವೆ. ಆದರೆ ನಾವು ನೋಡಿರೋ ಹಾಗೆ ಸಿಂಹಗಳು ಮತ್ತು ಆನೆಗಳು ನದಿ ದಂಡೆಯಲ್ಲೇ ಇರ್ತವೆ, ನೀರು ಹತ್ರನೇ ಇರ್ತವೆ. ನೀರು ಬೇಕು ಅದಕ್ಕೆ, ದಿನಕ್ಕೆ 100 ಲೀಟರ್ಸ್ 100 ಲೀಟರ್ ನೀರು ಬೇಕು. ಹಾಗಾಗಿ ಅಲ್ಲೇ ಇರುತ್ತೆ, ದಂಡೆಯಲ್ಲೇ ಇರುತ್ತೆ ಅದು.
4: ಓಕೆ ಸರ್, ಆನೆ ಬಗ್ಗೆ ತುಂಬಾನೇ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ನಮಗೂ ಕೂಡ ಆನೆಗಳ ಬಗ್ಗೆ ತಿಳ್ಕೊಂಡು ತುಂಬಾನೇ ಖುಷಿ ಆಯ್ತು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಧನ್ಯವಾದಗಳು ನಿಮಗೂ.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಕೇಳುಗರೆ, ಆನೆಗಳ ಬಗ್ಗೆ ಎಷ್ಟೊಂದೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಅಲ್ವಾ? ಹೌದು, ಶೇಖರ್ ಸರ್ ಹೇಳುವಾಗ ನನಗೂ ತುಂಬಾ ಕುತೂಹಲ ಅನಿಸ್ತು, ಆನೆಗಳ ಇಷ್ಟೊಂದೆಲ್ಲ ವಿಶೇಷತೆಯನ್ನ ಹೊಂದಿದ್ಯಾ ಅಂತ ಅನ್ನಿಸ್ತು. ಈ ಒಂದು ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಎಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 309 0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೇನೆ ನಾನಿವತ್ತೊಂದು ಅದ್ಭುತವಾಗಿರುವ ಅರಮನೆಯನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇರುವಂತಹ ಅರಮನೆಯ ಹೆಸರು ಹವಾ ಮಹಲ್ ಅಂತ ಹೇಳಿ. ಇದು ಭಾರತದ ರಾಜಸ್ಥಾನದ ಜೈಪುರದಲ್ಲಿ ಇರುವಂತಹ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವಾಗಿದೆ. ಇದನ್ನ ಪ್ಲೇಸ್ ಆಫ್ ವಿಂಡ್ಸ್ ಅಂತ ಕರೀತಾರೆ, ಅಂದ್ರೆ ಗಾಳಿಯ ಅರಮನೆ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಹವಾ ಮಹಲ್ ಅನ್ನ 1799 ನಿರ್ಮಾಣ ಮಾಡಲಾಯಿತು. ಹಾಗೆ ಈ ಒಂದು ಅರಮನೆಯನ್ನು ನಿರ್ಮಿಸಿರುವವರು ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಅವರು. ಲಾಲ್ ಚಂದ್ ಉಸ್ತಾ ಎನ್ನುವಂತಹ ವಾಸ್ತುಶಿಲ್ಪವನ್ನ ಈ ಒಂದು ಪ್ರದೇಶ ಹೊಂದಿದೆ. ಹಿಂದೂ ದೇವರಾದ ಕೃಷ್ಣನ ಕಿರೀಟದ ಆಕಾರದಲ್ಲಿ ಈ ಒಂದು ಹವಾಮಹಲ್ ಅನ್ನ ನಿರ್ಮಿಸಲಾಗಿದೆ. ಹಾಗಿದ್ರೆ ಈ ಒಂದು ಹವಾಮಹಲ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಒಂದು ಅರಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: I deeply love you from the bottom of my heart. I want to express my love to you this way, this day.

0: ನಿಮ್ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅರಮನೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಅದೇ ಜೈಪುರದಲ್ಲಿರುವಂತಹ ಹವಾಮಹಲ್. ಹೌದು, ಈ ಒಂದು ಹವಾಮಹಲ್ ಅನ್ನು ಪ್ಯಾಲೇಸ್ ಆಫ್ ವಿಂಡ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಗಾಳಿಯ ಅರಮನೆ ಅಂತಲೇ ಕರೆಯಲಾಗುತ್ತೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಹವಾಮಹಲ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಹವಾಮಹಲ್ ಹೇಗಿದೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ಭಾರತೀಯರು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಜೈಪುರಕ್ಕೆ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಅದರಲ್ಲೂ ಇಲ್ಲಿನ ಹವಾಮಹಲ್ ಪ್ರವಾಸಿಗರ ಮೊದಲ ಆದ್ಯತೆ ಆಗಿರುತ್ತೆ ಅಂತಲೇ ಹೇಳಬಹುದು. ಜೈಪುರದ ಪ್ರಮುಖ ಆಕರ್ಷಣೆಗಳ ಪಟ್ಟಿಯಲ್ಲಿ ನೀವೇನಾದರೂ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ನಿಮಗೆ ಸಿಗೋದೇ ಈ ಒಂದು ಹವಾಮಹಲ್. ಇದು ಜೈಪುರದ ಹೆಗ್ಗುರುತು ಕೂಡ. ಹೌದು, ಜೈಪುರದ ಈ ಮಹಲ್ನಲ್ಲಿ ತುಂಬಾನೇ ಸುಂದರವಾಗಿರುವ ಅರಮನೆ ಇದಾಗಿದೆ. ಹವಾಮಹಲ್ ಅನ್ನ ಈಗಾಗಲೇ ಹೇಳಿದಂತೆ ಪ್ಯಾಲೇಸ್ ಆಫ್ ವಿಂಡ್ಸ್ ಅಂತ ಹೇಳಿ ಕರೀಲಾಗುತ್ತೆ. ಇದು ರಾಜಸ್ಥಾನದ ಜೈಪುರದಲ್ಲಿರುವ ಅತ್ಯಂತ ಅಪ್ರತಿಮ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಹಾಗೆ ಅಸಾಧಾರಣವಾದ ವಾಸ್ತುಶಿಲ್ಪದ ವಿನ್ಯಾಸಕ್ಕೆ ಈ ಒಂದು ಅರಮನೆ ಸಾಕ್ಷಿಯಾಗಿದೆ. ಇದು ಅರಮನೆಯ ಉದ್ದಕ್ಕೂ ಗಾಳಿಯ ನಿರಂತರವಾಗಿ ಇಲ್ಲಿ ಗಾಳಿ ಬೀಸ್ತಾನೇ ಇರುತ್ತೆ. ಅರಮನೆಯ ಯಾವುದೇ ಮೂಲೆಗೆ ಹೋದ್ರೂ ಕೂಡ ನಿಮಗೆ ಗಾಳಿ ಬೀಸುವುದನ್ನ ಗಮನಿಸಬಹುದು. ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನ ಪ್ಯಾಲೇಸ್ ಆಫ್ ವಿಂಡ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು 1799 ಮಹಾರಾಜ ಸವಾಯ್ ಪ್ರತಾಪ್ ಸಿಂಗ್ ನಿರ್ಮಿಸಿದ ಮತ್ತೆ ಲಾಲ್ ಚಾಂದ್ ಉಸ್ತಾದ್ ಅವರು ವಿನ್ಯಾಸಗೊಳಿಸಲಾದ ಒಂದು ಪ್ಯಾಲೇಸ್ ಇದಾಗಿದೆ. ಪಿಂಕ್ ಸಿಟಿ ಅಂತಲೂ ಕೂಡ ಕರೆಯಲ್ಪಡುವ ಜೈಪುರದ ವಾಸ್ತುಶಿಲ್ಪದ ಪರಂಪರೆಗೆ ಅನುಗುಣವಾಗಿ ಈ ರಚನೆಯು ಕೆಂಪು ಮತ್ತೆ ಗುಲಾಬಿ ಮರಳಿನಿಂದ ಮಾಡಲ್ಪಟ್ಟಿದೆ. ಹವಾಮಹಲ್ ಒಂದು ಮನಮೋಹಕವಾದ ಅರಮನೆಯಾಗಿದ್ದು ಸುಮಾರು 953 ಸಣ್ಣ ಕಿಟಕಿಯನ್ನು ಹೊಂದಿದೆ. ಇದನ್ನ ಜರೋಖಾಸ್ ಅಂತ ಹೇಳಿ ಕರೆಯಲಾಗುತ್ತೆ. ಇವುಗಳನ್ನ ಸಂಕೀರ್ಣವಾದ ಜಾಲರಿಯಿಂದ ಅಲಂಕರಿಸಲಾಗಿದೆ. ಈ ಕಿಟಕಿಯನ್ನ ಗಾಳಿಯನ್ನು ಮುಕ್ತವಾಗಿ ಪ್ರಸಾರ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಬೇಸಿಗೆಯ ತಿಂಗಳಿಗಳಲ್ಲಿಯೂ ಸಹ ತಂಪಾಗಿರುವಂತಹ ಒಂದು ಪರಿಣಾಮವನ್ನು ಉಂಟು ಮಾಡುವ, ಅಂದರೆ ಬೇಸಿಗೆಯಲ್ಲಿ ಕೂಡ ನೀವು ಈ ಒಂದು ಪ್ಯಾಲೇಸ್ಗೆ ಹೋದರೆ ನಿಮಗೆ ಇಲ್ಲಿ ತಣ್ಣನೆಯ ಅನುಭವ ಆಗುತ್ತೆ, ಯಾವುದೇ ರೀತಿಯ ಶೆಕೆ ಆಗುವುದಿಲ್ಲ. ಆ ರೀತಿ ಈ ಒಂದು ಪ್ಯಾಲೇಸನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಹವಾಮಹಲ್ಗೆ ಪ್ರವೇಶಿಸಿದ ನಂತರ ನೀವು ಸಣ್ಣ ಅಂಗಳಗಳ ಸರಣಿಯನ್ನು ನೋಡಬಹುದು. ಈ ಸ್ಥಳವು ಪ್ರಶಾಂತವಾಗಿರುತ್ತೆ ಮತ್ತು ಹೊರಗಿನ ಗದ್ದಲದ ಬೀದಿಗಳಿಗೆ ಸಂಪೂರ್ಣ ಮುಕ್ತಾಯವಾಗಿದೆ. ಈ ಬೃಹತ್ ಪ್ರಾಂಗಣವನ್ನ ರಾಜಮನೆತನದವರು ಖಾಸಗಿ ಸಭೆ ಮತ್ತು ಸಮಾರಂಭಗಳಿಗೆ ಬಳಸ್ತಾ ಇದ್ರು ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಪ್ರಾಂಗಣದಲ್ಲಿ ಒಂದು ಸಣ್ಣ ವಸ್ತು ಸಂಗ್ರಹಾಲಯವನ್ನು ಕೂಡ ನೋಡಬಹುದು. ಇದು ರಾಜರ ಕಾಲದ ವಿವಿಧ ಕಲಾಕೃತಿಗಳು, ಆಯುಧಗಳು ಮತ್ತು ವಸ್ತುಗಳನ್ನು ಪ್ರದರ್ಶಿಸುತ್ತೆ. ಈ ವಸ್ತು ಸಂಗ್ರಹಾಲಯವು ಜೈಪುರ ಮತ್ತೆ ರಾಜಮನೆತನದ ಇತಿಹಾಸ ಹಾಗೆ ಸಂಸ್ಕೃತಿಯ ಒಂದು ನೋಟವನ್ನ ನಮಗೆ ನೀಡುತ್ತೆ. ಹಾಗೆ ಅರಮನೆಯು ಕಿರಿದಾದ ಕಾರಿಡಾರ್ಗಳು, ಕಡಿದಾದ ಮೆಟ್ಟಿಲುಗಳು ಮತ್ತೆ ವಿವಿಧ ಹಂತವನ್ನ ಸಂಪರ್ಕಿಸುವ ಇಳಿಜಾರುಗಳನ್ನ ಹೊಂದಿದೆ. ಹಲವಾರು ಸಣ್ಣ ಕಿಟಕಿಗಳು ಹವಾಮಹಲ್ನ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ. ಕಿಟಕಿಗಳಿಂದ ನಗರದ ವಿಹಂಗಮ ನೋಟವನ್ನು ನಾವು ನೋಡಬಹುದು. ಈ ಕಿಟಕಿಗಳು ಇರೋದ್ರಿಂದಲೇ ಇಲ್ಲಿ ಸಾಕಷ್ಟು ಬೆಳಕು ಮತ್ತೆ ಅಷ್ಟರ ಮಟ್ಟಿಗೆ ಗಾಳಿ ಬರೋದಕ್ಕೆ ಕಾರಣವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಹವಾಮಹಲ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಹವಾಮಹಲ್ ಬಗ್ಗೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಈ ಒಂದು ಹವಾಮಹಲ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆಗ್ಲೇ ಹೇಳ್ತಾ ಇದೆ, ಹವಾಮಹಲ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ. ಹಾಗೆ ಇಲ್ಲಿ ಸಣ್ಣ ಕಿಟಕಿಗಳು ತುಂಬಾ ಇದೆ, ಕಿಟಕಿಗಳು ನೋಡೋದಕ್ಕೆ ಆಕರ್ಷಕವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆಯೇ ಈ ಒಂದು ಹವಾಮಹಲ್ ಎತ್ತರದ ಮಹಡಿಯನ್ನ ಒಳಗೊಂಡಿದೆ. ಇದು ಸಿಟಿ ಪ್ಯಾಲೇಸ್, ಜಂತರ್ ಮಂತರ್ ಮತ್ತೆ ಸಿರೇಹ್ ದಿಯೋರೋ ಬಜಾರ್ನ ಇತರ ಪ್ರವಾಸಿ ನೋಟವನ್ನ ನಾವು ಇಲ್ಲಿಂದ ನೋಡಬಹುದಾಗಿದೆ. ಹಾಗೆ ಈ ಒಂದು ಹವಾಮಹಲ್ ಯಾವುದೇ ರೀತಿಯ ದೃಢವಾಗಿರುವಂತಹ, ಗಟ್ಟಿಯಾಗಿರುವಂತಹ, ಅಡಿಪಾಯ ಇಲ್ಲದೆ ನಿಂತಿರುವಂತಹ ಒಂದು ಕಟ್ಟಡವಾಗಿದೆ. ಹಾಗೆ ವಿಶ್ವದ ಅತ್ಯಂತ ಎತ್ತರವಾದ ಕಟ್ಟಡಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ನೀವು ಹವಾಮಹಲ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿಗೆ ಹೋಗ್ಲಿಕ್ಕೆ ಟೈಮಿಂಗ್ ಹಾಗೆ ಎಂಟ್ರಿ ಫೀಸ್ ಕೂಡ ಇದೆ. ಇಲ್ಲಿಗೆ ಟೈಮಿಂಗ್ ಬೆಳಗ್ಗೆ 9:00 AM ಸಂಜೆ 4:30 AM ಟೈಮಿಂಗ್ ಇರುತ್ತೆ. ಈ ಟೈಮ್ನಲ್ಲಿ ಹೋದ್ರೆ ಮಾತ್ರ ನೀವು ಹವಾಮಹಲ್ನ ಒಳಗೆ ಹೋಗಿ ಈ ಒಂದು ಹವಾಮಹಲ್ನ ಅದ್ಭುತ ದೃಶ್ಯವನ್ನು ನೋಡಬಹುದು. ಇನ್ನು ಬೆಳಗಿನ ಟೈಮ್ನಲ್ಲಿ ಇಲ್ಲಿಗೆ ಹೋಗೋದಕ್ಕೆ ತುಂಬಾನೇ ಸೂಕ್ತವಾಗಿರುವಂತಹ ಸಮಯ ಅಂತಾನೆ ಹೇಳಬಹುದು. 9:00 AM to 11:00 AM ಟೈಮ್ ಏನಿದೆ ಈ ಟೈಮಲ್ಲಿ ನೀವು ಹೋದ್ರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಹವಾಮಹಲ್ನ ಕೆಂಪು ಮತ್ತೆ ಗುಲಾಬಿ ಮರಳುಗಳಿಂದ ಮಾಡಲಾಗಿದೆ ಈ ಒಂದು ಹವಾಮಹಲ್ನ ನಿರ್ಮಾಣ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಟೈಮ್ನಲ್ಲಿ ಬೀಳುವಂತಹ ಸೂರ್ಯನ ಬೆಳಕಿಗೆ ಈ ಒಂದು ಅರಮನೆ ಇನ್ನೂ ಕೂಡ ಸೊಗಸಾಗಿ ಸುಂದರವಾಗಿ ಕಾಣುತ್ತೆ. ಇನ್ನು ನೀವಿಲ್ಲಿಗೆ ಹೋದರೆ ಫೀಸ್ನ, ಅಂದರೆ ಎಂಟ್ರೆನ್ಸ್ ಫೀಸ್ನ ಪೇ ಮಾಡಬೇಕು ಅನ್ನೋದಾಗಿ ಹೇಳ್ತಾ ಇದೆ. ಇನ್ನೊಬ್ಬರಿಗೆ 100 rupees ಫೀಸ್ ಇರುತ್ತೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪವನ್ನು ನೋಡುವುದಾದ್ರೆ ಅರಮನೆಯಲ್ಲಿ ಸಣ್ಣ ಗುಮ್ಮಟಗಳು, ಛತ್ರಿಗಳು ಮತ್ತು ಕೆತ್ತನೆಯುಳ್ಳ ಕಂಬಗಳು ರಜಪೂತ ಶೈಲಿಯನ್ನು ಬಿಂಬಿಸುತ್ತೆ. ಹಾಗೆ ಇಸ್ಲಾಮಿಕ್ ಮೊಘಲ್ ಶೈಲಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಂದರೆ ಇಸ್ಲಾಮಿಕ್ ಮೊಘಲ್ ಶೈಲಿಯ ಕಮಾನುಗಳು ಹಾಗೆ ಕಲ್ಲುಗಳಲ್ಲಿ ಮಾಡಲಾದ ಸೂಕ್ಷ್ಮವಾದ ಫಿಲಿಗ್ರಿಗಳು ಎಲ್ಲವೂ ಕೂಡ ನಮಗೆ ಮೊಘಲ್ ಶೈಲಿಯನ್ನು ನೆನಪಿಸುವಂತಿದೆ. ಹಾಗೆ ಇಲ್ಲಿ 5 ಅಂತಸ್ತಿನ ಪಿರಮಿಡ್ ಆಕಾರದ ಕಟ್ಟಡ ಇದಾಗಿದೆ. ಹಾಗೆ ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ತನ್ನದೇ ಆದ ಒಂದೊಂದು ಹೆಸರಿದೆ. ಮೊದಲನೆಯ ಕಟ್ಟಡವನ್ನ ಶರದ್ ಮಂದಿರ ಅಂತ ಹೇಳಿ ಕರೆಯಲಾದ್ರೆ, ಎರಡನೇ ಮಂದಿರವನ್ನ ರತನ್ ಮಂದಿರ, 3ನೇ ಮಹಡಿಯನ್ನ ವಿಚಿತ್ರ ಮಂದಿರ, 4ನೇ ಮಹಡಿಯನ್ನ ಪ್ರಕಾಶ್ ಮಂದಿರ, 5ನೇ ಮಹಡಿಯನ್ನ ಹವಾ ಮಂದಿರ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಹವಾಮಹಲ್ನ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮಹಡಿಗೆ ಹೋಗೋದಕ್ಕೆ ಯಾವುದೇ ರೀತಿಯ ಮೆಟ್ಟಿಲುಗಳು ಕೂಡ ಇಲ್ಲ. ಹಾಗೆ ಅದರ ಬದಲಾಗಿ ಮಹಾರಾಜ ರಾಜಮನೆತನದ ಮಹಿಳೆಯರು ಪಲ್ಲಕ್ಕಿಯನ್ನ ಸುಲಭವಾಗಿ ಸಾಗಿಸಲು ಇಳಿಜಾರು ಅಂದ್ರೆ ರಾಮ್ಸ್ ಅನ್ನ ಇಲ್ಲಿ ನಿರ್ಮಿಸಲಾಗಿದೆ. ಇದರ ಮೂಲಕವೇ ನಾವು ಕೂಡ ಅಂದ್ರೆ ರಾಮ್ಸ್ ಮೂಲಕ ಹತ್ಕೊಂಡು ಇಳ್ಕೊಂಡು ಇಲ್ಲಿಗೆ ಹೋಗ್ಬೇಕು. ಸ್ನೇಹಿತರೆ, ಇದಿಷ್ಟು ಕೂಡ ಜೈಪುರದಲ್ಲಿರುವಂತಹ ಹವಾಮಹಲ್ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಇದಾಗಿತ್ತು. ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಜೈಪುರ್ಗೆ ಹೋದರೆ ನೀವು ಸಿಟಿ ಪ್ಯಾಲೇಸ್ಗೆ ವಿಸಿಟ್ ಮಾಡಬಹುದು, ಜಂತರ್ ಮಂತರನ್ನು ವೀಕ್ಷಿಸಬಹುದು, ಕಂಪೋಸಿಟ್ ಟಿಕೆಟನ್ನು ನೀವು ವಿಸಿಟ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಒಂದು ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಸಂಗೀತ ಅನ್ನುವಂಥದ್ದು ಕೇವಲ ಶಬ್ದಗಳಲ್ಲ, ಅದು ಭಾವನೆಗಳ ಮಹಾಪೂರ. ಸಂಗೀತವು ನಮಗೆ ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ ಮನಸ್ಸಿಗೆ ಉಲ್ಲಾಸ ಉತ್ಸಾಹವನ್ನು ನೀಡುತ್ತೆ. ಅದು ಯಾವುದೇ ರೀತಿ ಸಂಗೀತ ಇರ್ಬೋದು, ಮನಸ್ಸಿಗೆ ಖುಷಿ ಕೊಡುವಂಥದ್ದು ಮುಖ್ಯವಾಗುತ್ತೆ. ಇಲ್ಲಿ ಮೆಲೋಡಿ ಇರ್ಬೋದು, ರಿದಮ್ ಇರ್ಬೋದು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಚಿತ್ರಗೀತೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಯಾವುದೇ ಸಂಗೀತ ಇರ್ಬೋದು ಸ್ನೇಹಿತರೆ, ಆ ಗೀತೆಯನ್ನು ಕೇಳಿದಾಗ ಯಾವುದೋ ಒಂದು ಸುಂದರ ಪ್ರಪಂಚದಲ್ಲಿ ತೇಲ್ತಾ ಇರ್ತೀವಿ, ಸುಂದರ ಕಲ್ಪನಾ ಜಗತ್ತಿನಲ್ಲಿ ವಿಹರಿಸ್ತಾ ಇರ್ತೀವಿ. ಮನಸ್ಸಿಗೆ ಒಂದಿಷ್ಟು ಖುಷಿ ಕೊಡುತ್ತೆ. ನಮಗೆ ಗೊತ್ತಿಲ್ಲದಾಗೆ ನಮ್ಮ ಕೈಕಾಲು ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಮನಸ್ಸು ಕೂಡ ಸ್ವಚ್ಛಂದವಾಗಿ ಹಾರಾಡ್ತಾ ಇರುತ್ತೆ. ಅಂದರೆ ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ. ಸಂಗೀತವು ಒಂದು ಮನಸ್ಸಿನ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ನಿಶಬ್ದದ ಭಾಷೆ ಅಂದರೆ ಅದು ಸಂಗೀತ. ಜಗತ್ತಿನಲ್ಲಿ ಎಲ್ರಿಗೂ ಅರ್ಥವಾಗುವ ಏಕೈಕ ಜಾಗತಿಕ ಭಾಷೆ ಅಂದರೆ ಅದು ಸಂಗೀತ ಮಾತ್ರ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ನೀವೇ ಬೇಕಾದರೆ ಅಬ್ಸರ್ವ್ ಮಾಡಿ, ಮನಸ್ಸಿಗೆ ಯಾವುದಾದ್ರೂ ಒಂದು ಸಂಗೀತ ಮ್ಯೂಸಿಕ್ ಇಷ್ಟ ಆಗಿಬಿಟ್ರೆ ಅದು ಯಾವುದೇ ಭಾಷೆ ಆಗಿರಲಿ, ಕನ್ನಡ, ತೆಲುಗು, ತಮಿಳು, ಮಲಯಾಳು, ಹಿಂದಿ, ಮರಾಠಿ, ಉರ್ದು, ಕೊಂಕಣಿ, ಇಂಗ್ಲೀಷು, ಯಾವುದೇ ಭಾಷೆ ಆಗಿರಲಿ, ಆ ರಿದಮ್ಮು, ಆ ಪದಗಳು ಅರ್ಥ ಆಗದೇ ಇದ್ರೂ ಕೆಲವೊಂದು ಸಮಯದಲ್ಲಿ ತುಂಬಾ ಮನಸ್ಸಿಗಿಡ್ಸುತ್ತೆ. ನಮಗೆ ಗೊತ್ತಿಲ್ಲದಾಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ಆ ಸಂಗೀತದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ.

0: ಮತ್ತು ಸಂಗೀತ ಲೋಕದ ಅತ್ಯಂತ ಸುಂದರ ಹಾಗೂ ಭಾವನಾತ್ಮಕ ಪ್ರಕಾರಗಳಲ್ಲಿ ಒಂದಾಗಿವೆ. ಭಾವ ಮತ್ತು ಕಾವ್ಯದ ಸಮ್ಮಿಲನ ಅಂದರೆ ತಪ್ಪಾಗಲಾರದು. ಹಾಗಾದರೆ ತಡ ಮಾಡೋದು ಬೇಡ, ಶಿವಮೊಗ್ಗದ ಇಂದುಮತಿಯವರು ಯಾವೆಲ್ಲ ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
1: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಕೆಲವು ಭಾವಗೀತೆಗಳನ್ನು ಹೇಳ್ತಿದ್ದೀನಿ. ಮೊದಲಿಗೆ N. ಶರಣಪ್ಪ ಮಿಟ್ರಿಯವರ ರಚನೆ.

ಇದೇ ವಿಷಯಕ್ಕೆ ಹೇಳಿದ ಸ್ನೇಹಿತರೆ, ಭಾವಗೀತೆಗಳು ಅತ್ಯಂತ ಸುಂದರ ಮತ್ತು ಭಾವನಾತ್ಮಕ ಪ್ರಕಾರಗಳಲ್ಲಿ ಒಂದಾಗಿವೆ ಅಂತ. ಶರಣಪ್ಪ ಮಿಟ್ರಿರವರ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ. ನಭದಿಂದ ನಕ್ಷತ್ರ ಜಾರಿದಂತೆ, ಎಂತಹ ಸಾಲುಗಳು ಸ್ನೇಹಿತರೆ. ನಭ ಅಂದರೆ ಇಲ್ಲಿ ಆಕಾಶ ಅಂತ ಆಗುತ್ತೆ. ಆಕಾಶದಿಂದ ನಕ್ಷತ್ರ ಜಾರಿದಂತೆ, ಜಾರಿ ಬಿದ್ದಿತು ಜಾಣೆ ಜಡೆಯಿಂದ ಜಾಜೀವು. ಕವಿಗಳ ಕಲ್ಪನಾ ಜಗತ್ತು

ತುಂಬಾನೇ ಚೆನ್ನಾಗಿದೆ, ಜಡೆಯಲ್ಲಿ ನಭೆಯಲ್ಲಿ. ಆದರೂ ಅವೆರಡರ ಮಧ್ಯೆ ಇರುವಂತಹ ಒಂದು ಹೋಲಿಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಈ ರೀತಿಯಲ್ಲಿ ಮತ್ತಷ್ಟು ಭಾವಗೀತೆಗಳನ್ನು ಇಂದು ಮತ್ತೆ ಮೇಡಮ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಭಾವಗೀತೆಗಳನ್ನು ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶರಣಪ್ಪ ಮಿಟ್ರಿರವರ ರಚನೆಯಲ್ಲಿ ಮೂಡಿ ಬಂದಂತಹ ಜಾರಿ ಬಿದ್ದಿತು ಜಾಣೆ, ಜಡೆಯಿಂದ ಜಾಜಿಹು, ನಭದಿಂದ ನಕ್ಷತ್ರ ಜಾರಿದಂತೆ ಅನ್ನುವಂಥ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನು ಯಾವೆಲ್ಲ ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ, ಅವು ಆ ಗೀತೆಗಳು ಯಾವ ಕವಿ ರಚನೆಯದಾಗಿರುತ್ತೆ ಅನ್ನೋದನ್ನು ಅವರಿಂದ ಕೇಳೋಣ.
3: ಈಗ ಎರಡನೆಯ ಭಾವಗೀತೆ, ರಚನೆ KS ನರಸಿಂಹಸ್ವಾಮಿಯವರು.
4: ಮೊದಲ ದಿನ ಮೌನ

0: ಕೆಎಸ್ ನರಸಿಂಹಸ್ವಾಮಿರವರ ಗೀತೆ ಅದ್ಭುತವಾಗಿತ್ತು. ಕನ್ನಡಿಗರ ಪ್ರೇಮ ಕವಿ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಜೊತೆಗೆ ಕನ್ನಡಿಗರ ಅತ್ಯಂತ ಪ್ರೀತಿಯ ಕವನ ಸಂಕಲನಗಳಲ್ಲೊಂದಾದ ಮೈಸೂರು ಮಲ್ಲಿಗೆಯ ಕರ್ತೃ ಕೂಡ. ಮೈಸೂರು ಮಲ್ಲಿಗೆ ಕೆಎಸ್ ನರಸಿಂಹಸ್ವಾಮಿಯವರ ಮೊದಲ ಕವನ ಸಂಕಲನವಾಗಿದೆ. ಇದು ಮನೆ ಮನೆಯ ಮಾತಾಗಿ ಕಾವ್ಯವಾಗಿ ಹಾಡಾಗಿ ಕೂಡ ಜನಪ್ರಿಯತೆಯನ್ನ ಪಡ್ಕೊಂಡಿದೆ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಗೀತೆಗಳು ಒಂದಕ್ಕಿಂತ ಒಂದು ತುಂಬಾನೇ ಅದ್ಭುತವಾಗಿದ್ದಾವೆ ಸ್ನೇಹಿತರೆ. ಅಂತಹ ಸಾಕಷ್ಟು ಗೀತೆಗಳಲ್ಲಿ ಈ ಗೀತೆಯು ಕೂಡ ಮನ ಮುಟ್ಟತ್ತೆ. ಅಂತಹ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ತುಂಬ ಸೊಗಸಾಗಿ ಹಾಡಿದ್ರು ಇಂದುಮತಿ ಮ್ಯಾಡಮ್ ಅವರು. ಇವರಿಂದ ಮತ್ತಷ್ಟು ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಭಾವಗೀತೆಗಳನ್ನು ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಗೀತೆಗಳನ್ನು ಅವರಿಂದ ಕೇಳೋಣ.
5: ಮುಂದಿನದು ಶ್ರೀಯುತ ಶ್ರೀ ಗೋಪಾಲಕೃಷ್ಣ ಅಡಿಗರವರ ರಚನೆ. ಮೌನ ಮೌನ ಮೌನ.

0: ಗೋಪಾಲಕೃಷ್ಣ ಅಡಿಗರ ರಚನೆಯ ಈ ಭಾವಗೀತೆ ತುಂಬ ಸೊಗಸಾಗಿತ್ತು. ಇದೇ ರೀತಿಯಲ್ಲಿ ಮತ್ತೋರ್ವ ಮಹಾನ್ ಕವಿ ರಚನೆಯ ಭಾವಗೀತೆಯನ್ನು ಹಾಡ್ತಾ ಇದ್ದಾರೆ, ಕೇಳೋಣ.
1: ಈಗ ಶ್ರೀಯುತ ವರಕವಿ ದಾರಾ ಬೇಂದ್ರೆಯವರ ರಚನೆ.

0: ಧನ್ಯವಾದಗಳು. ಈ ಕೆಲವು ಭಾವಗೀತೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮೀ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು. ಇಂದು ಮತ್ತೆ ಮೇಡಮ್, ನೀವು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾಡಿದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅರ್ಥಗರ್ಭಿತವಾಗಿದ್ವು, ಜೊತೆಗೆ ಕೇಳಲಿಕ್ಕೂ ಕೂಡ ತುಂಬಾ ಚಂದ ಇದ್ವು. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಗೀತೆಗಳನ್ನು ಹಾಡ್ತೀರಾ ಅಥವಾ ಕತೆಗಳನ್ನು ಬರೀತೀರಾ? ಸ್ವರಚಿತ ಲೇಖನಗಳನ್ನು ಮತ್ತು ಸ್ವರಚಿತ ಕವನಗಳನ್ನು ಬರೀತೀರಾ? ಹಾಗೆ ನಿಮಗೆ ಪುಸ್ತಕ ಓದುವ ಹವ್ಯಾಸ ಇದೆಯಾ? ನಿಮ್ಮ ನೆಚ್ಚಿನ ಕವಿ ಬಗ್ಗೆ ಹೇಳ್ತೀರಾ? ಹಾಗಾದರೆ ಮತ್ತೆ ಆಗ್ತಡ 9886096972 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ವಿಷಯವನ್ನು ನಾನು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಇಂದುಮತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
12: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
15: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
14: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
16: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಮಿಶ್ರ ಹಾಡುಗಳನ್ನು ಹಾಡುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ವಿವಿಧ ಬಗೆಯ ಬೇರೆ ಬೇರೆ ರೀತಿಯ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸೊ ನಾನಂತೂ ನಿಮ್ಮ ಒಂದು ಗೀತೆಗಳನ್ನು ಕೇಳಲಿಕ್ಕೆ ರೆಡಿಯಾಗಿದ್ದೀನಿ. ನೀವು ಕೂಡ ಹಾಡಲಿಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686809962779. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಈ ದಿನವನ್ನು ಖುಷಿಯಾಗಿ, ಹ್ಯಾಪಿಯಾಗಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ, ಕೆಲವ್ರಿಗೆ ಈ ಕಾನ್ಸೆಪ್ಟು ಅರ್ಥ ಆಗದೇ ಇದ್ದಿರ್ಬೋದು. ಸೊ ಅವರಿಗೆ ಅಂತ ಒಂದು ಫಾರ್ ಎಕ್ಸಾಂಪಲ್ ಹಾಡನ್ನು ಹಾಡಿ ತೋರಿಸ್ತೀನಿ, ಕೇಳಿಸ್ತೀನಿ ನಿಮಗೆ. ಕೇಳಿಸ್ನೇ ಇದ್ರೆ

0: ಸೊ ಈ ರೀತಿಯಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ನ ಅಂದರೆ ಬೇರೆ ಬೇರೆ ಗೀತೆಗಳನ್ನು ಮಿಶ್ರ ಗೀತೆಗಳನ್ನು ಹಾಡಬೇಕಾಗತ್ತೆ. ಅಲ್ಲಿ ಒಂದು ಧ್ವನಿ ಚೇಂಜ್ ಆಗುತ್ತೆ, ಸಾಹಿತ್ಯ ಚೇಂಜ್ ಆಗುತ್ತೆ, ಹಾಗೆ ಹಾಡಿನ ಒಂದು ಪ್ರತಿಯೊಂದು ಲೈನು ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಎಸ್, ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ಒಂದು ಮೆದುಳು ಕೂಡ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಇಲ್ಲಿ ತುಂಬ ಮುಖ್ಯ ಕೂಡ ಆಗುತ್ತೆ ಅಲ್ವಾ ಸ್ನೇಹಿತರೆ. ಎಸ್, ಗೀತೆಗಳೇ ಹಾಗೆ ಸ್ವಲ್ಪ ಖುಷಿಯನ್ನು ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ, ಜೊತೆಗೆ ಮನಸ್ಸಿಗೆ ಉಲ್ಲಾಸ ಉತ್ಸಾಹವನ್ನು ಕೂಡ ಕೊಡ್ತವೆ. ಸೊ ಅಂತಹ ಗೀತೆಗಳನ್ನು ನೀವು ಈ ದಿನ ಆಯ್ಕೆ ಮಾಡಿಕೊಂಡು ಹಾಡ್ಬೋದು. ಅಂದರೆ ಪಲ್ಲವಿ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ, ಚರಣವನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಲಾಂಗ್ ಗ್ಯಾಪ್ ಆಗುತ್ತೆ, ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ಪಲ್ಲವಿಯನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಚರಣನಾದರೂ ಆಯ್ಕೆ ಮಾಡ್ಕೊಳ್ಳಿ, ಒಂದೊಂದು ಲೈನು ಆ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ನೀವು ಗೀತೆಗಳನ್ನು ಹಾಡ್ಬೋದು. ಎಸ್, ರೆಡಿ ಇದ್ದೀರಲ್ವ? ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್, ನಾನು ಬೀನಾ ವಸಂತರಾವ್ ಬೆಂಗಳೂರಿಂದ.
0: ಎಸ್ ಎಸ್ ಎಸ್ ಮೇಡಮ್, ಬೀನಾ ಮೇಡಮ್ ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಪ್ಪ, ಟಿಫನ್ ಆಯ್ತು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ.
0: ವೆರಿ ನೈಸ್, ಸೂಪರ್. ಇವತ್ತೇನು ಬೇಗ ಟಿಫನ್ ಆಗ್ಬಿಟ್ಟಿದೆ?
1: ಏನಿಲ್ಲಪ್ಪ, ಇವತ್ತು ವಾಂಗಿಬಾತ್ ಮಾಡಿದ್ವಿ ಸ್ಪೆಷಲ್.
0: ಓಹೋ, ವಾಂಗಿಬಾತ್, ಸೂಪರ್. ಯಾರಿಗೆ ಇಷ್ಟ ನಿಮ್ಮ ಮನೇಲಿ ವಾಂಗಿಬಾತು?
1: ಎಲ್ರಿಗೂ ಇಷ್ಟ.
0: ಎಲ್ರಿಗೂ ಇಷ್ಟ,
1: ಹೌದೌದು.
0: ಓಕೆ ಮೇಡಮ್, ಗೀತೆಗಳನ್ನ ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಆಯ್ಕೆ ಮಾಡಿದೀನಿ.
0: ಓಕೆ, ಬ್ಯಾಕ್ ಟು ಬ್ಯಾಕ್ ಹಾಡ್ತಾ ಹೋಗಿ.
1: ಓಕೆ ಓಕೆ, ಗೊತ್ತಾಯ್ತು.

ನಮಃ. ಶರಣು ಶರಣಯ್ಯ ಶರಣು ಬೆನಕ, ನೀದಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಮುಂಜಾನೆದ್ದು ಕುಂಬರಣ್ಣ ಹಾಲ ಬಾನುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ, ಹಾರಿ ಹಾರ್ಯಾಡಿ ಮಣ್ಣ ತುಳಿಯೋತ ಮಾಡ್ಯನ, ನಾರ್ಯಾರು ಹೊರುವಂತ ಐರಾಣಿ. ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡೆಗಳಿ ನಾಲ್ಕು ಹನಿಯ ಚಲ್ಲಿ, ದಿನ ದಿನವು ಕಾದು ಬಾಯಾರಿ ಬೆಂದಿರು ಬೆಂಗದಿರ ತಾಪದಲ್ಲಿ, ಬೆಂಗದಿರ ತಾಪದಲ್ಲಿ.

0: ಓಕೆ ಧನ್ಯವಾದಗಳು.
1: ಸೂಪರ್ ವೀನಾ ಮೇಡಮ್, ನಿಮ್ಮ ಗೀತೆಗಳ ಒಂದು ಸ್ಪೆಷಾಲಿಟಿ ನಾನು ಇದನ್ನ ಹೇಳ, ಒಂದು ಭಕ್ತಿ ಗೀತೆ ಆಗಿತ್ತು, ಜನಪದ ಗೀತೆ, ಭಾವಗೀತೆ, ಚಿತ್ರಗೀತೆ ಆಗಿತ್ತು ಅಲ್ವಾ?
0: ಹೌದಪ್ಪ, ಹಾಗೆ
1: ಸೂಪರ್, ವೆರಿ ನೈಸ್, ಎಸ್ ಥ್ಯಾಂಕ್ ಯು.
0: ಓಕೆ ಥ್ಯಾಂಕ್ ಯು.
1: ಎಲ್ಲ ಆಯ್ಕೆಗಳು ತುಂಬಾ ಚಂದ ಇದ್ವು. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಾ?
2: ನಾನ್ ಸೂಪರ್ ಆಗಿದ್ದೀನಿ.
1: ಓಕೆ, ಯಾಕೋ ವಾಯ್ಸ್ ಅಲ್ಲಿ ಸ್ವಲ್ಪ ಡಲ್ನೆಸ್ ಕಾಣ್ತಾ ಇದೆ ಅಲ್ಲ?
2: ಡಲ್ ಇದೆಯಾ? ಹೊರಗೆ ಬಂದಿದೆ, ಈಗ ಒಳಗೆ ಬರ್ತೀನಿ.
1: ಓ ಹಾಗೆ. ಎಸ್ ಮೇಡಮ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಗೀತೆ ಯಾವ್ದು ನೆನಪಿಗೆ ಬರುತ್ತೋ ಹಾಡ್ಬಿಡ್ತೀನಿ.
1: ಓ ಹಾಗೆ, ಹಾಡಿ ಹಾಡಿ.

0: ಓಕೆ ಮೇಡಮ್, ಮೂರು ಗೀತೆಗಳು ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರನೇ ಹಾಡಿದಾಗಿತ್ತು, ಸಖತ್ತಾಗಿದ್ವು. ಒಂದಕ್ಕಿಂತ
1: ನೆನಪಿಗೆ ಬಂತು ಹಾಗೆ.
0: ಹೌದಾ? ಓಕೆ, ಒಳ್ಳೆ ಚಂದ ಮ್ಯಾಚ್ ಆಗ್ತಾ ಇದ್ವು ಗೀತೆಗಳು, ತುಂಬಾ ಚಂದ ಇದೆ.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ.
0: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ಸೂಪರ್ ಸರ್. ತಿಂಡಿ ಆಯ್ತಾ? ಏನ್ ಕತೆ?
2: ಇಲ್ಲ, ನಿಮಗೆ ಕರೆ ಮಾಡಿ ಮಾತಾಡಿ ಆ ನಂತರ ತಿಂಡಿ ತಿನ್ನೋಣ ಅಂತ ಹೇಳಿ ಕರೆ ಮಾಡಿದೆ, ಕರೆ ಸಿಕ್ತು.
0: ವಾವ್, ಸೂಪರ್. ಇದೇ ಖುಷಿಗೆ ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಒಂದ್ ಎರಡೆರಡು ಸಾಲ ಹೇಳ್ತೇನೆ, ಎಲ್ಲ ಕೇಳಿದ್ರು ಕೂಡ ಎರಡೆರಡು ಸಾಲ ಹೇಳಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು, ಯಾಕಂದ್ರೆ ತುಂಬಾ ಜನರು ನಿರಾಶರಾಗ್ತಾ ಇದಾರೆ, ನಾನು ಕೂಡ ನಿರಾಶರಾಗಿದ್ದೇನೆ ಒಂದೊಂದ್ಸಲ. ಹಾಗಾಗಿ ಎರಡೆರಡು ಸಾಲ ಹೇಳಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಲಿಕ್ಕೆ ನಮ್ಮ ಪ್ರೀತಿಯ ಕೇಳಗರಲ್ಲಿ ನನ್ನ ಒಂದು ಮನವಿ
0: ವಿನಂತಿ. ಓಕೆ ಸರ್, ಎಸ್ ಡನ್, ಹಾಡಿ ಸರ್.
2: ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದು, ಹೂವ ರೋಜಾ ಹೂವ ಹೂವ.

0: ಪ್ರೇಮ ಜ್ಯೋತಿ. ಧನ್ಯವಾದಗಳು ಮೇಡಮ್.
1: ಏನ್ ಸರ್ ಇವತ್ತು ಕಾಲೇಜ್ ಡೇಸ್ ಎಲ್ಲ ನೆನಪಾ ಬಿಡ್ತೋ, ಏನ್ ಕತೆ?
0: ಹಂಗೆ ಅನಿಸ್ತಾ ಇದೆ ಮೇಡಮ್.
1: ಚಿರ ಯುವಕ ಆಗ್ಬಿಟ್ಟಿದ್ದೀರಿ ಇವತ್ತು.
0: ಹಂಗೆ ಒಂದೊಂದ್ಸಲ ಹಂಗೆ ಆಗ್ಬೇಕು
1: ಸರ್. ಇದೇ ರೀತಿ ಯಾವಾಗ್ಲೂ ಖುಷಿಯಾಗಿರಿ ಸರ್.
0: ಖಂಡಿತವಾಗ್ಲು, ಧನ್ಯವಾದಗಳು ಮೇಡಮ್.
1: ಏಜ್ ಈಸ್ ಅ ಜಸ್ಟ್ ಎ ನಂಬರ್ ಅಷ್ಟೇ. ಎಸ್ ಸರ್, ಎಸ್ ಸರ್,
0: ಧನ್ಯವಾದಗಳು.
1: ಎಸ್ ಸರ್, ಓಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ, ನಮಸ್ತೆ ಮ್ಯಾಮ್.
1: ನಮಸ್ತೆ ಉಮಾ ಮೇಡಮ್.
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮ್ಯಾಮ್.
2: ಶುಭೋದಯ.
1: ಶುಭೋದಯ. ಗುಡ್ ಮಾರ್ನಿಂಗ್. ನಮಸ್ತೆ.
2: ಹೇಳಮ್ಮ.
1: ಉಮಾ ಆಯ್ತು, ನಿಮ್ದು ಆಯ್ತಮ್ಮ?
2: ಇಲ್ಲಮ್ಮ, ಇನ್ನು ಇದು ಶಾವ್ಗೆ ಬಾತ್.
1: ಶಾವ್ಗೆ ಬಾತ್, ಸೂಪರ್ ಅಮ್ಮ. ಯಾವೆಲ್ಲ ಗೀತೆಗಳು?
2: ಅಕ್ಷರದಿಂದಾನೇ ತಗೊಂಡಿದ್ದೀನಿ.
1: ಓ ಹಾಗೆ, ಗುಡ್. ಹಾಡಿಮ್ಮ.
2: ರಾಮ

0: ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು.
1: ಎಷ್ಟು ಚಂದ ಚಂದ ಗೀತೆಗಳನ್ನ ಎಲ್ರು ಕೂಡ ತುಂಬಾ ಚಂದ ಆಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ನಿಮ್ ಗೀತೆಗಳನ್ನ ಕೇಳಿ. ಎಸ್ ಮೇಡಮ್, ಓಕೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಳ್ಳೊಳ್ಳೆಯ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ತುಂಬ ಚಂದವಾಗಿ ಖುಷಿಯಾಗಿ ಹೃದಯ ತುಂಬಿ ಹಾಡ್ತಾ ಇದ್ದೀರಿ, ಕೇಳೋಕೆ ಖುಷಿ ಆಗ್ತಾ ಇದೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ. ನಮಸ್ತೆ
2: ಮೇಡಮ್, ನನ್ನ ಹೆಸರು ಎಚ್ ವಿ ಉಚ್ಚೇಗೌಡ ಮೇಡಮ್, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ.
1: ವಿಷಯನ ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕು ಸರ್, ಪಲ್ಲವಿ ಮಾತ್ರ ಒಂದೊಂದ್ ಲೈನ್ ಅಲ್ಲಿ ಸರ್. ಹಾಗೆ ನಿಮ್ಮ ತಂಗಿಯವರಾದ ವಿಜಯಪುರದಿಂದ ಮೇಡಮ್ ಅವ್ರು ಕಾಲ್ ಮಾಡಿದ್ರು, ಅವರಿಗೆ ನೀವು ಕಾಲ್ ಮಾಡ್ಬೇಕಂತೆ, ನಿಮ್ಗೋಸ್ಕರ ತಿಳಿಸಿದ್ರು. ನೋ ಇಶ್ಯೂ, ಹಾಡಿ ಸರ್.
2: ಮೇಡಮ್ ಹೇಳ್ತೀನಿ ಮೇಡಮ್, ಮಿಕ್ಸ್ ಆಗಿರುತ್ತೆ ಹಾಡುಗಳೆಲ್ಲ ಇದು. ಅಮ್ಮಟ್ಟೆ ರಿಪ್ಸು ಕೊಟ್ಲು ಆ ದಿನ, ಚಿಪ್ಸು ಕೊಟ್ಲು ಈ ದಿನ. ಅಮ್ಮಟ್ಟೆ ಅಮ್ಮಟ್ಟೆ ನಾನು ಸುಮ್ಗೆ ನಿಂತಿದ್ದೆ, ಎದುರಿಗೆ ಬಂದ್ಬಿಟ್ಲು, ನನ್ನ ಗುಂಡಿ ಬಿಚ್ಚಿಟ್ಬಿಟ್ಟು ಉದಯ ಕದ್ಬಿಟ್ಲು. ಓ ಮೈ ಲಾರ್ಡ್, ನಾನು ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ಬೇರೇನು ಹೇಳೋದಿಲ್ಲ. ನೆಕ್ಸ್ಟ್ ಹಾಡು ಮೇಡಮ್. ಬಳಸಿರುವ ಈ ತೋಳಿನಲ್ಲಿ ನನ್ನ ಜೀವ ಅಡಗಿದೆ, ಬಳಸಿರುವ ಈ ತೋಳಿನಲ್ಲಿ ನನ್ನ ಜೀವ ಅಡಗಿದೆ. ಮುದ್ದು ಮುದ್ದು ಮಾತಾಡಿ ಕಂಗಳು ಕೂಗಿರಲು, ತುಟಿಗಳು ಬೇಕೆನ್ನಲು, ಸುಮ್ಮನೆ ನಿಲ್ಲಲಾರೆ ಬಯಕೆಯ ಪೂರೈಸಲೇನು. ಓಕೆ ಮೇಡಮ್, ಇದಾಯ್ತಾ? ಶಂಕರ್ ಗುರು ಫಿಲಿಮ್ದು. ನಾ ಬೆಂಕಿಯಂತೆ, ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೇ. ಸೂರ್ಯ ಬಾನಿಂದ ಓಡಿ ಬಂದಂತೆ ನೀನು ಬಂದಾಗ ನನಗಾಯ್ತು, ಬಿಂಚು ಮೇಲಿಂದ ಜಾರಿ ಬಂದಂತೆ ಇನ್ನ ಕಂಡಾಗ ನನಗಾಯ್ತು.
1: ಅಳುವುದು
2: ನೀವೇ ಹೇಳಿ,
1: ಕಂಟ್ರೋಲ್
2: ಇರುವುದು ಬಿಡುವುದು ಈ ಊರಿನಲ್ಲಿ, ಜನರ ನಡುವೆ ನಾನು ಹೇಗೆ ಬಾಳಲಿ. ಅಳುವುದೋ ನಗುವುದೋ ಈಗ ಏನು ಮಾಡಲಿ, ನಗುವುದು ಅಳುವುದು ಈ ಆಯ್ತಲ್ಲ ಮೇಡಮ್.
1: ಇವಾಗ ನಾವ್ ಆ ಗೀತನ ಹಾಡ್ಬೇಕ್ ನಾನೀಗ, ನಗುವುದೋ ಅಳುವುದೋ ನೀವೇ ಹೇಳಿ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಗೆ ಈ ದಿನ ಧ್ರುವ ಸರ್ಜಾ ಅವ್ರ ಬರ್ಡೇ ಇತ್ತು, ಅವರ ಗೀತೆಯನ್ನ ಕೂಡ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧ್ರುವ ಸರ್ಜಾ ಅವ್ರದ್ದು.
2: ಓ, ಅವ್ರದೇ ಫಸ್ಟ್ ಹಾಡು. ಓ ನೋಡಿ, ನನಗೆ ಗೊತ್ತೇ ಇಲ್ಲ ಮೇಡಮ್, ದೇವ್ರು ನೋಡಿ ಆತರ ಮಾಡಿದಾರೆ.
1: ಹಾಗೆ ಅದು ಕೆಲವೊಂದ್ ಸಮಯ
2: ಮೊದಲೇ ಅವ್ರೆ ಹಾಡು ಹೇಳಿದೀನಿ ನಾನು, ಒಂದು ಒಂದು ಹೊಸ ಹಾಡು ತಗೊಂಡಿ.
1: ಓಕೆ, ಎಸ್ ಎಸ್, ಹುಚ್ಚೇಗೌಡ ಸರ್ ಅವರು ತುಂಬಾ ಚೆನ್ನಾಗಿ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರು. ಸ್ನೇಹಿತರೆ, ನೀವು ಲಾಂಗ್ ಆಗಿ ಗೀತೆಗಳನ್ನ ಹಾಡ್ತೀರಾ ಅಂದ್ರೆ ಎರಡು ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಒಂದೊಂದು ಲೈನಲ್ಲಿ ಹಾಡ್ತೀರಾ ಅಂದ್ರೆ ನಾಲ್ಕು ಗೀತೆಗಳ ಅಥವಾ ಮೂರು ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡಿ. ಸೊ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ. ಶೆಟ್ರೆ, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಾಡಿ ಒಂದ್ ಹತ್ತಿಪ್ಪತ್ತಾಗೆ. ಇನ್ನೆಂತ ಶೆಟ್ರೆ, ಒಂದೆರಡರಿಂದ ಮೂರ್ ಹಾಡಿ, ಎರಡರಿಂದ ಮೂರ್ ಗೀತೆಗಳನ್ನ ಹಾಡಿ ಒಂದೊಂದೇ.
3: ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ.

0: ಕೈಗಳ ಜಾಗ ಸಾಕು ಆಯಾಗಿರುತ್ತೆ, ತುತ್ತು ಅನ್ನ ತಿನ್ನೋಕೆ ಒಗತೆ ನೀರು ಕುಡಿಯೋಕೆ.
1: ನೆಕ್ಸ್ಟ್,
0: ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉಳಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು. ಒಂದು ಹಳ್ಳಿ ನನ್ನ ಹೋಗು ಅಂದ್ರೇನು, ಒಂದು ಹಳ್ಳಿ ನನ್ನ ಹೋಗು ಅಂದ್ರೇನು, ಸರ್ಕದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ ಒಗತೆ ನೀರು ಕುಡಿಯೋಕೆ,
1: ಓಕೆ ಥ್ಯಾಂಕ್ ಯು,
0: ಅನ್ನ ತಿನ್ನೋಕೆ ಒಗತೆ ನೀರು ಕುಡಿಯೋಕೆ.
1: ಥ್ಯಾಂಕ್ ಯು,
0: ಆಯ್ತು ಆಯ್ತಾ, ಧನ್ಯವಾದಗಳು.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
2: ನಾನೊಂದು ಎರಡು ಅಥವಾ ಮೂರು ಮೇಡಮ್.
1: ಎಸ್ ಮೇಡಮ್, ಒಂದೊಂದು ಲೈನ್ ಆದ್ರೆ ಮೂರಿಂದ ನಾಲ್ಕು, ಎರಡೆರಡು ಲೈನ್ ಗೀ ಅಂದ್ರೆ ಮೂರು ಗೀತೆ.
2: ಸರಿ ಮೇಡಮ್. ದೂರದ ಊರಿಂದ ಹಮ್ಮೀರ ಬಂದ, ಜಲ್ತಾರಿ ಸೀರೆ ತಂದ, ಇದ್ರಲ್ಲಿ ಇಟ್ಟಿನಿ ನನ್ನ ಮನ್ಸನ್ನ ಜೋಪಾನ ಜಾಣೆ ಎಂದ. ಕಂಬದ

0: ಸೋತು ಹೋದೆನು.
1: ಎಲ್ಲ ದೇವರ ನಾ ಬೇಡಿಕೊಂಡೆನು, ಗೆಲುವೆಯೇ ನಿನ್ನ ನೋಡಲು ಮಾತುಗಳು ಬರಹವನು, ಬರೆಯುತ್ತ ಹೊಸ ಕವಿತೆಯ ಹಾಡುವನು ಅಂದವನು.
0: ಇಷ್ಟ ಸೂಪರ್ ಚಂದ ಇದ್ವು, ನಾಲ್ಕು ಗೀತೆಗಳು ಕೂಡ ಚಂದ ಹಾಡಿದ್ರಿ. ಎಸ್ ಮೇಡಮ್,
1: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಓಕೆ, ಎಸ್ ಸ್ನೇಹಿತರೆ, ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಿಶ್ರ ಗೀತೆಗಳನ್ನು ಹಾಡುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ನೀವು 9686-9620-9 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಹ್ಯಾಪಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
9: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
9: ಆರಾಮಿದ್ದೀನಿ ಮೇಡಮ್.
0: ಸರ್, ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
9: ಆಯ್ಕೆ ಮಾಡ್ಕೊಂಡಿದ್ದೀನಿ, ಒಂದ್ ನಿಮಿಷ ಹಾಡ್ಬಿಡ್ತೇನೆ ಮೇಡಮ್.
0: ಎಸ್ ಸರ್, ಎಸ್ ಸರ್.
9: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಚಿಟ್ಟೆ ಬಂತು ಚಿಟ್ಟೆ, ಚಿಟ್ಟೆ ಬಂತು ಚಿಟ್ಟೆ, ನೋಡು ಇಲ್ಲಿ ಇಡ ಕೊಟ್ಟೆ. ಹೃದಯದ ಮಾತು ಕೇಳು ಕೇಳು ನನ್ನ ಒಲವೇ ಕೇಳಿ.

0: ಇಲ್ಲಿ ಯಾರು ಬಲ್ಲೋರಿಲ್ಲ, ಬಾನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡು ನಿಂತ, ಇಂಪಾದ ಲಾಲಿಯ ಹಾಡುತ್ತ ತಂಪಾದ ಗಾಳಿಯ ಬೀಸುತ್ತ, ಜೋ ಜೋ ಜೋ ಕಂದ ಜೋ ಜೋ ಜೋ.
1: ಎಸ್ ಸರ್, ಎಸ್ ಸರ್. ಏನ್ ಸರ್ ಮೆಲೋಡಿ ಆಡು, ರಿದಮ್ ಮಾಡು, ಎಲ್ಲ ಗೀತೆಗಳನ್ನು ಲವ್ ಸಾಂಗ್ ಎಲ್ಲದೂ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀರಾ.
2: ಅದು ಮಿಕ್ಸ್ ಮಸಾಲಾ ಅಂದ್ಕೂಡಲೇ ಎಲ್ಲ ಇರಬೇಕು ಮಸಾಲೆಗಳು.
1: ಹೌದು, ಎಸ್ ಸರ್, ಥ್ಯಾಂಕ್ ಯು,
2: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
3: ನಾನು ಮೇಡಮ್ ಚಂದ್ರಿಕಾ ನೇರ್ಲಗುಂಡಿ.
1: ಓ, ಚಂದ್ರಿಕಾ ಮೇಡಮ್ ಅವರು. ಎಸ್ ಚಂದ್ರಿಕಾ ಮೇಡಮ್, ತಿಂಡಾಯ್ತಾ?
3: ಹಾ ಮೇಡಮ್, ಮಂಡಕ್ಕಿ ತಿಂಡಿ, ತೋಯಿಸಿದ ಮಂಡಕ್ಕಿ,
1: ತೋಯಿಸಿದ ಮಂಡಕ್ಕಿ,
3: ಇದು ಈರುಳ್ಳಿ ಬಜಿ.
1: ಓಕೆ, ಸೂಪರ್. ಬೆಳೆ ಬೆಳಗ್ಗೆನೆ ಬ್ಯಾಟಿಂಗ್ ಬಜಿ
3: ಮೇಡಮ್, ಅದ್ ಕಾಂಬಿನೇಷನ್ ಅಲ್ಲ.
1: ಓಕೆ,
3: ಹಂಗಾಗಿ ಜೊತೆಗ್ ಮಾಡ್ಕೊಂಡು ತಿಂಡಿ ಮುಗಿಸಿ ಕಾರ್ಯಕ್ರಮಕ್ಕೆ ಟ್ರೈ ಮಾಡ್ತಾ ಇದ್ದೆ ಮೇಡಮ್.
1: ವೆರಿ ನೈಸ್, ವೆರಿ ನೈಸ್. ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಮೇಡಮ್? ನಾನ್ ಮೊದ್ಲಿಂದ ಭಕ್ತಿ ಗೀತೆ ಅಂದಾನೆ ಹಾಡ್ಬಿಡ್ತೀನಿ.
1: ಶೋರ್, ಶೋರ್.
3: ಓಕೆ ಮೇಡಮ್. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿ ಹಣ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿ ಹಣ್ಯಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸುಂಡಿಲ, ಎಮ್ಮೆಯ ಗಣನಾಥನೇ ಗಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಹ ನಾರಮ್ಮ. ಜನಪದ ಗೀತೆ. ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ತಾಯಿಯ ಮನೆಯೂ ಸ್ಥಿರವಲ್ಲ. ಕಪ್ಪು ಹೆಂಡತಿ ಎಂದು ಕಳವಳ ಪಡಬೇಡ, ನೇರಳೆ ಹಣ್ಣು ಬಲು ಕಪ್ಪು, ನೇರಳೆ ಹಣ್ಣು ಬಲು ಕಪ್ಪು, ಆದರೂ ತಿಂದು ನೋಡಿದರೆ ರುಚಿ ಬಹಳ. ಬಾಬಾಗಿತ್ತು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೇನು ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆಯಿದ್ದರೆ, ಅಮೃತದ ಸವಿಯಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
3: ಛತ್ರಿಗೀತ ಒಂದ ಲೈನು. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ, ಬಿಂಕದ ಚೆಲುವೆ ನಿನವನವು ಬೇಕೆನ್, ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆವು. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ, ಬಿಂಕವ ಚೆಲುವೆ.
1: ಎಸ್ ಮೇಡಮ್, ಥ್ಯಾಂಕ್ ಯು.
3: ಧನ್ಯವಾದಗಳು ಮೇಡಮ್, ತುಂಬಾ ಒಳ್ಳೆ ಕಾರ್ಯಕ್ರಮ ಮೇಡಮ್ ಇದು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
3: ಓಕೆ ಮೇಡಮ್, ಧನ್ಯವಾದಗಳು.
1: ಓಕೆ, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಮೇಡಮ್, ಶುಭೋದಯ.
1: ಶುಭೋದಯ ಎಸ್ ಬಸವರಾಜ್ ಕವಿಗಳಿಗೆ. ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಏನೋ ಸಿಕ್ಕಿದ್ದು ತೋಚಿದ್ದು ಹಾಡ್ಬಿಟ್ಟು.
1: ಅಯ್ಯೋ, ಯಾಕೆ ಸರ್? ಸಿಕ್ಕಿದ್ದು ತೋಚಿದ್ದು ಚೆನ್ನಾಗಿದೆ ಕೇಳಲಿಕ್ಕೆ, ಹಾಡಿ.
4: ಯಾರೇ ನೀನು ರೋಜಾ ಹೂವೆ.

0: ಆಕಾಶವೆ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯು ಬಾಯಿ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ.
1: ಎಸ್ ಸರ್, ಎಸ್ ಸರ್, ನಾಲ್ಕು ಗೀತೆಗಳು ತುಂಬಾ ಚಂದ ಇದ್ವು ಸರ್, ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು,
2: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ,
1: ಹಲೋ ವಿಶ್ವಾಸ್ ಸರ್, ನಮಸ್ತೆ.
3: ಮೇಡಮ್ ನಮಸ್ತೆ ಮೇಡಮ್, ವಿದ್ಯಾನಂದ ವಿಶ್ವಾಸ್ ಅಂತ ಮೇಡಮ್.
1: ಎಸ್ ಸರ್, ಎಸ್ ಸರ್. ಯಾವೆಲ್ಲ ಗೀತೆಗಳನ್ನ ಆಯ್ಕೆ
3: ಮಾಡ್ಕೊಂಡಿದ್ದೀರಿ? ಇವತ್ತು ಆಡ್ತಿರೋದೆಲ್ಲ ಹಾಡೋದು ನೆಂಟಿಗೋಸ್ಕರ ಮೇಡಮ್, ಅವಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ
1: ಮೇಡಮ್. ನಿಮ್ಮ ಮೇಡಮ್ ಅವ್ರ ಹೆಸರು ಹೇಳಿ ಸರ್.
3: ಶುಭ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾರೆ, ಮತ್ತೆ ಅಡಿಗೆ ಮಾಡಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಚೆಫ್ ಮೇಡಮ್ ಹೇಳಕ್ ಅಂತ ಹೇಳ್ಕೊಂಡು ತುಂಬಾ ಖುಷಿ ಆಗತ್ತೆ.
1: ಚಪ್ಪಾಳೆ
3: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆಕಾಶದಿಂದ ಧರೆಗಿಳಿದರಂದೆ ಇವಳೇ ಇವಳೇ ಚಂದನದ ಗೊಂಬೆ, ಮನಸ್ಸು ಲಲ ಲಲ ಮನಸ್ಸು ಮನ

0: ನಲ್ಲ ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ, ಆ ನಿದ್ರೆ ಒಳಗು ನಿನ್ನ ನೆರಳನ್ನೇ ಸೇರುವೆ ಚೆಲುವೆ.
1: ಮೇಡಮ್ ಲಾಸ್ಟ್ ನಿಮ್ಗೋಸ್ಕರ ಲಾಸ್ಟ್ ಯಾಕೆ ಮೇಡಮ್ ನನಗೆ ಡೆಡಿಕೇಟ್ ಮಾಡ್ತೀನಿ ನಿಮಗೆ.
2: ಸರಿ
1: ಸರಿ ಸರಿ ಮೇಡಮ್, ಅದು ಟೈಮ್ ಆಯ್ತು ಮೇಡಮ್, ಸರಿ
2: ಇರ್ಲಿ ಸರ್, ಇಟ್ಸ್ ಓಕೆ, ನೋ ಇಶ್ಯೂ ನೋ ಇಶ್ಯೂ. ಎಸ್ ಥ್ಯಾಂಕ್ ಯು. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, 9686090279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ,
2: ನಮಸ್ತೆ ಮಹೇಶ್ ಸರ್.
3: ಹಾ ನಮಸ್ಕಾರ ಮೇಡಮ್.
2: ಯಾಕೆ ವಾಯ್ಸ್ ತುಂಬಾ ಡಲ್ ಆಗಿದೆ, ತಿಂಡಿ ತಿಂದಿಲ್ವಾ?
3: ಕೋಲ್ಡ್
2: ಕೋಲ್ಡ್. ಓಕೆ ಮಹೇಶ್ ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮೇಡಮ್ ಇವತ್ತು ಧ್ರುವ ಸರ್ಜಿ ಅವರ ಜನ್ಮದಿನ ಇದೆ ಮೇಡಮ್.
2: ಹೌದು ಸರ್.
3: ಅವ್ರದ ಹುಟ್ಟುಹಬ್ಬ ಶುಭಾಶಯಗಳು ಮೇಡಮ್ ಅವರಿಗೆ.
2: ಎಸ್ ಸರ್.
3: ಓಕೆ ಮೇಡಮ್, ಅವರ ಸಾಂಗ್ ಹೇಳ್ತೀನಿ ಮೇಡಮ್.
2: ಸಣ್ಣ
3: ಸಣ್ಣ ಮೂರು ಸಾಂಗ್ ಹೇಳ್ಬಿಡ್ತೀನಿ.
2: ಎಸ್ ಸರ್ ಎಸ್ ಸರ್ ಎಸ್ ಸರ್.
3: ತೂಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗೆ ಹೋಗಮ್ಮ ಹೋಗೆ. ಇದೊಂದು ಸ್ಟಾರ್ ಆದಂಗೆ ನೀನು, ಫ್ಯಾನ್ ಆದೆ ನಿಂಗೆ ನಾನು, ಗೊತ್ತಾ ನಿಂಗ್ ಮ್ಯಾಟ್ರು ಏನು, ಕನ್ಸಲ್ ರಾಜ ನಾನು, ಪಕ್ಕಲ್ ರಾಣಿ ನೀನು, ಜೀವ ಕೊಟ್ಟವಳು ತುತ್ತು ಕೊಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಇದು ಈ ಸಾಂಗ್ ಮೇಡಮ್.
2: ಎಸ್ ಸರ್, ಸೂಪರ್, ಥ್ಯಾಂಕ್ ಯು ಸರ್.
3: ಓಕೆ ಮೇಡಮ್, ಅವರು ಮೊನ್ನೆ ಮೀಟ್ ಆಗಿದ್ವಿ ಮೇಡಮ್, ಇದು ಮಾರ್ಚ್ ಅಲ್ಲಿ ಶಿಕಾರ್ಪುರ್ ಬಂದ್ರು ಮೇಡಮ್.
2: ಓಕೆ.
3: ಶೂಟಿಂಗ್ ಇತ್ತು ಮೇಡಮ್, ಹಾಗಾಗಿ ಅವ್ರು ಮಾತಾಡಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ ಮೇಡಮ್.
2: ಓಕೆ ಸರ್, ಓಕೆ ಸೂಪರ್, ಒಳ್ಳೇದಾಗ್ಲಿ.
3: ಓಕೆ ಮೇಡಮ್, ಥ್ಯಾಂಕ್
2: ಯು. ಎಸ್ ಸರ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್.
4: ಹಾ ಹೇಳಿ.
2: ಹೇಗಿದ್ದೀರಿ?
4: ಚೆನ್ನಾಗಿದ್ದೀವಿ.
2: ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಏನ್ ಕತೆ, ಎಲ್ಲ ದೂರದಲ್ಲಿ ಮಾತಾಡ್ದೋ ಕೇಳಿಸ್ತಾ ಇದೆ.
4: ಹೌದಾ? ಇವಾಗ
2: ಹೆಡ್ಫೋನ್ ಹಾಕೊಂಡಿದ್ದೀರಾ? ಇವಾಗ

0: ಜನುಮದಿನ ಸಂತೋಷದ ಶುಭ ಸುದಿನ ಹಳೆಯ ತುಮರೆಯಲ್ಲಿ ಹೊಸತಿನಲ್ಲಿ ಈ ತಿಳಿಯಲಿ ಹರುಷದಲ್ಲಿ. ಇದು ನಮ್ಮ ರೇಡ್ವೆ ಕೆಳತಿ ಅರ್ಚನಾ ಮಂಜುನಾಥ್ ಅವ್ರಿಗೆ ಅರ್ಪಿತ ಇವತ್ತು ನೂರಾಡು.
1: ಓಕೆ ಸೂಪರ್. ಎಸ್, ಅರ್ಚನಾ ಮಂಜುನಾಥ್ ಮೇಡಮ್ ಅವರಿಗೋಸ್ಕರ ಮೀನಾ ಮೇಡಮ್ ಅವರು ಬೆಂಗಳೂರಿಂದ ಕರೆ ಮಾಡಿ ತುಂಬಾ ಚೆನ್ನಾಗಿ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ದಾರೆ. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಓಕೆ. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್.
2: ಅರ್ಧ ನಿಮಿಷದಲ್ಲಿ ಹೇಳ್ತೇವೆ.
1: ಅರ್ಧ ನಿಮಿಷದಲ್ಲಿ ಇದ್ದಪ್ಪ ಸವಾಲ್ ಅಂದ್ರೆ. ಹಾ, ಹಾಡಿ ಸರ್.
2: ಬೇಸಿಗೆ ಬೇಸಿಗೆ ಬೇಸಿಗೆ ಬೇಸಿಗೆ ಜೀವನವೆಲ್ಲ ಸುಂದರ ಬೇಸಿಗೆ.

0: ಗೀತಿಯ ಜೊತೆ ಸಂಗೀತದ ಬೆಸುಗೆ ಬಿಂಕದ ಸಿಂಗಾರಿ ಮೈಡಂಕಿನ ವೈಯಾರಿ.
1: ಅಯ್ಯೋ ದೇವ್ರೆ, ಥ್ಯಾಂಕ್ ಯು ಸರ್, ಲಿರಿಕ್ಸ್ ಮರ್ತೋಯ್ತು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ ಅವರು.
1: ನಮಸ್ತೆ ಶುಭ ಮೇಡಮ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು.
1: ಓಕೆ,
2: ಆಗುತ್ತಲ್ಲ,
1: ಹಾಡಿ ಹಾಡಿ ಹಾಡಿ. ಹಾ, ನಿಮ್ಮ ಆಯ್ಕೆ. ಓಕೆ.
2: ನಗುವಿನಲ್ಲಿ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತ ನೀ ಬರುವೆ, ನಗುವಿನಲ್ಲಿ ಮನಸೆಳೆವೆ, ಚಂದಿರ ತಂದ ಸುಣ್ಣಿನ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ. ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂದಿತು, ಈ ನನ್ನ ನಲ್ಲನ ತೂಗೆಂದಿತು.
1: ಓಕೆ,
2: ಕಣ್ಣು ಕಣ್ಣು.

0: ഗോപി. ಥ್ಯಾಂಕ್ ಯು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವರಿಗೆ.
2: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್.
2: ಹೌದಾ?
1: ಮಳೆ ಇಲ್ಲ? ಇಲ್ಲ, ಮಳೆ ಇಲ್ಲ. ನಿನ್ನೆ ಸ್ವಲ್ಪ
2: ಮಳೆ, ಈಗ ಬಿಡ್ತಾ ಬರ್ತಾ ಉಂಟು ಒಂದ್ ಎರಡ್ ಮೂರ್ ದಿನ, ಎರಡ್ ದಿನದಿಂದ.
1: ಓಕೆ,
2: ಸ್ವಲ್ಪ ಬರ್ತಾ ಇದೆ. ಬರ್ಲಿ ಬರ್ಲಿ ಸ್ವಲ್ಪ.
1: ಓಕೆ.
2: ಮತ್ತೆ ಇವತ್ತೇನು ಇದಲ್ಲ
1: ಮಿಕ್ಸ್ಡ್ ಮಸಾಲ,
2: ಮೂರ್ ಮೂರ್ ಎಷ್ಟ? ಮೂರಾ?
1: ಮೂರು.
2: ಹಿಂದೆ ಆಗ್ಬೋದ ಮೇಡಮ್ ಒಂದು?
1: ಹಾ ಸರ್.
2: ಆಯ್ತು. ಇದು ಎಂತ ಗೊತ್ತಾ, ಎಂತ ಕೇಳ್ಬೇಕಂತಿದ್ದೆ. ಅದೇ ಇದೊಂಥರ ಸ್ಪೆಷಲ್ ನಿಮ್ದು ಥಿಂಕಿಂಗ್ ಒಳ್ಳೇದುಂಟು ಇದು.
1: ಹೌದಾ?
2: ಹೌದು, ಒಂದ್ ರೀತಿ ಇದು ಬಹಳ ಒಳ್ಳೆ ಚಂದ ಮೂಡಿ ಬರ್ತಾ ಇದೆ ರೀ.
1: ಓಕೆ, ಥ್ಯಾಂಕ್ ಯು ಸರ್.
2: ಆಯ್ತು, ಪಲ್ಲವಿ ಮಾತ್ರ ಮೂರು.
1: ಎಸ್ ಸರ್, ಎಸ್ ಸರ್.
3: ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಜನು ಮಕ್ಕಳು ಬೆಸುಗೆ ಹಾಕುವ ಹಾಡು ಇದು, ಬಾಳಿನ ಬಾನಿನಲ್ಲಿ ಪ್ರೇಮದ ಚಂದಿರ ಸಂಸಾರ, ಈ ಹುಣ್ಣಿನ ರಾಶಿಯಲ್ಲಿ ನಮ್ಮದು ಸುಂದರ ಸಂಸಾರ. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು, ಏಳೇಳು ಚನು ಮಗು ಬೆಸುಗೆ ಹಾಕುವ ಹಾಡು ಇದು. ನೀ ಕಳ್ಳನು ಬದುಕುಂಟನು ಬಿಡಲಾರೆ ಇನ್ನು ನಾರೆನ್ನನು, ಕೊಡುವಾಸೆ ಬೇಗ ಬಾ ನನು ನೀ ಕಳ್ಳಿಯು.

0: तेरा दीवाना है, मेरे इन हाथों पर तेरा अफसाना है। अब मेरी जाने जा, आजा मुझे अपनी जुल्फों के नीचे छुपा, मुझे ना चुन, दिल धड़क धड़क जाएगा, शर्म कई सांसों में भड़क भड़क जाएगा।
1: ओहो, ओके सर,
2: थैंक यू।
1: यस सर सुपर,
2: बड़ा ब्यूटीफुल आगे मूडी बरता इदरि, ಹೀಗೆ ಹೊಸ ಹೊಸ ಹೊಸ ಹೊಸ ಇನ್ವೆಂಟ್ ಮಾಡ್ತಾ ಇರ್ರಿ।
1: ಯಸ್ ಸರ್, ಖಂಡಿತವಾಗ್ಲು, ಥ್ಯಾಂಕ್ ಯು।
2: ಆಯ್ತು, ಧನ್ಯವಾದ ನಿಮಗೂ ಎಲ್ಲ ಕೇಳುಗ ಬಾಂಧವರಿಗೂ।
1: ಯಸ್ ಸರ್, ಓಕೆ, ಯಸ್ ಸರ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ। ನಮಸ್ಕಾರ, ಹಲೋ, ಓಕೆ, ಕರೆ ಕಟ್ ಆಯಿತು, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ। ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ।
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ।
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ।
5: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ।
6: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು। ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ। ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ।
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ।
6: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು। ಸಂಖ್ಯೆ ಏನ್ ಗೊತ್ತಾ? 9686689099। ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686689099।
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ। ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ।
5: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು।
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಡುಗಳನ್ನು ಹಾಡುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಸೊ ನಮ್ಮ ಸಾಕಷ್ಟು ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ಬರು ತುಂಬ ಚಂದ ಚಂದವಾದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಖುಷಿಯಾಗಿ ಹೃದಯ ತುಂಬಿ ಹಾಡ್ತಾ ಇದ್ದಾರೆ, ಕೇಳೋಕ್ಕೆ ಖುಷಿಯಾಗತ್ತೆ. ಸೊ ನೀವು ಕೂಡ 9686069969 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ದೀರಿ ಮೇಡಮ್?
1: ಯಸ್ ಮೇಡಮ್. ಯಸ್ ಮೇಡಮ್. ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ಹಾ, ಒಂದು ಆರ್ತಿ ನೋಡ್ರಿ.
1: ಹಾ,
8: ಹ್ಞೂ.

0: ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ ಘಲ್ ಘಲ್ ಘಲ್ ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಂ ತಮ್ ನಂ ಎಂದಿದೆ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಈ ಮಿಂಚುಗಳಲ್ಲಿ ಸಾರವಿದೆ, ಸಾರದಲ್ಲೇ ಸಂಸಾರವಿದೆ. ಅಂಗುಲಿಯಲ್ಲಿ ಮಂಗಳದ ಬಂಧನವಾಗಿದೆ, ಬಂಧನವಾಗಿದೆ. ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೂರು ಗೀತೆಗಳು ತುಂಬಾ ಚೆನ್ನಾಗಿದ್ವು. ಥ್ಯಾಂಕ್ ಯು.
2: ನಾಲ್ಕು ಮೇಡಮ್.
1: ಎಸ್ ಮೇಡಮ್, ಥ್ಯಾಂಕ್ ಯು. ನಾಲ್ಕು ಗೀತೆಗಳು. ಓಕೆ, ಬೇಜಾರು ಮಾಡಿಸೋದು ಬೇಡ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ.
3: ಹಲೋ,
1: ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಾಂತಿನಿ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ. ಏನ್ ಇವತ್ತು ಒಳ್ಳೆ ಟಾಪಿಕ್ ತಂದಿದ್ರ, ಎಷ್ಟು ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಹೇಳಿ ಅಂತ.
1: ಕರೆಕ್ಟ್,
3: ಅಲ್ಲೂ ಖುಷಿ ಪಡ್ತಾರೆ ಎಲ್ಲರೂ ಅಲ್ವಾ?
1: ನಿಜ ನಿಜ ನಿಜ.
3: ಓಕೆ ಮೇಡಮ್, ನಾನು ತುಂಬಾ ಹಳೆ ಹಳೇ ತಂದಿದ್ದೀನಿ, ಒಳ್ಳೆ ಮೆಲೋಡಿ, ಕೆಲವು ಒಬ್ರೆ ಹಾಡಿರೋದು, ಕೆಲವು ಸ್ಯಾಡ್ ಸಾಂಗ್,
1: ಸೂಪರ್ ಹಾಡಿ
3: ಮಿಶ್ರ ಒಟ್ನಲ್ಲಿ ಅಲ್ವಾ?
1: ಓಕೆ, ಹೌದು.
3: ಏನ್ ತಿಂಡಿ ಆಯ್ತು?
1: ತಿಂಡಿ ಇವತ್ತು ಚಿತ್ರಾನ್ನ.
3: ಓಕೆ ಮೇಡಮ್, ನಮ್ದು ಕೂಡ.
1: ಓ ವೆರಿ ನೈಸ್.
3: ಪುಳಿಯೋಗರೆ,
1: ಪುಳಿಯೋಗರೆ. ಓಕೆ
3: ಓಕೆ ಮೇಡಮ್, ಹೇಳ್ತೀನಿ.
0: ಮೋಡಕ್ಕೆ ಸಿಕ್ಕ

0: ಕಾಲವು ನಿಲ್ಲದೆ ಓಡುತ್ತಲಿವುದು, ಕಲಕುತಾ ಎದೆಯ ಕದಡುತಾ ಶಾಂತಿಯ.
1: ಓಕೆ ಮೇಡಮ್, ಧನ್ಯವಾದ. ಖುಷಿ ಕೊಟ್ಟು ನೀವು ನೀವು ಸುಮಾರು ಕೇಳಲಿಲ್ಲ ಅಲ್ವಾ ಇಲ್ಲಿ?
2: ಹೌದೌದು, ಕರೆಕ್ಟ್. ಥ್ಯಾಂಕ್ ಯು.
1: ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
3: ಹಲೋ
2: ಹಲೋ, ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ ಅವರಿಗೆ.
2: ನಮಸ್ತೆ ಶಾಂತಾ ಮೇಡಮ್,
3: ಹೇಗಿದ್ದೀರಾ?
2: ಆರಾಮಾಗಿದ್ದೀನಿ. ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಎಲ್ಲ ಹಾಡುಗಳು ಈಚೆ ಬರ್ತಾ ಇದಾವೆ, ಎಲ್ಲ ಹಾಡುಗಳು ಎಲ್ಲರಿಗೂ.
2: ಹೌದೌದು ಹೌದು,
3: ಕಾನ್ಸೆಪ್ಟ್. ಮೊನ್ನೆ ಮಹಿಳಾ ದಸರಾದಲ್ಲಿ ಭಾಗವಹಿಸಿದ್ದೆ, ಅದರಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು ನನಗೆ.
2: ಓಕೆ,
3: ನಾನು 7 ಹಾಡು ಹೇಳಿದ್ದೆ 2 ನಿಮಿಷದಲ್ಲಿ.
2: ಕಂಗ್ರಾಚುಲೇಷನ್.
3: ಕನ್ನಡದ ಬಗ್ಗೆ ಕೊಟ್ಟಿದ್ರು,
2: ಗುಡ್.
3: ಕನ್ನಡದ ಬಗ್ಗೆ ನಾವು ಹಾಡು ಹೇಳ್ಬೇಕು. ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳಗ ಮಿತ್ರರಿಗೂ ಮತ್ತೆ ಬಾನಲಿಕ್ಕೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್.
2: ಓಕೆ ಹಾಡಿ,
3: ಹೇಳ್ತೇನೆ. ಬರ್ತೀಗೀತೆ ಹಾಡ್ತೇನೆ.

0: ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು.
1: ಓಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಓಕೆ ಸೂಪರ್.

0: ಮನೆಯೆಲ್ಲ ಬೆಳಕಾಗಲಿ. ಥ್ಯಾಂಕ್ ಯು
1: ಓಕೆ.
0: ಲಕ್ಷ್ಮಿ, ಥ್ಯಾಂಕ್ ಯು,
1: ಎಸ್ ಮೇಡಮ್, ಎಸ್ ಮೇಡಮ್, ತುಂಬ ಚೆಂದ ಇದ್ವು ಗೀತೆಗಳು.
0: ಥ್ಯಾಂಕ್ ಯು.
1: ಎಸ್ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶೋಭಾ ಮೇಡಮ್, ಆಫ್ಟರ್ ಲಾಂಗ್ ಟೈಮ್. ಓಕೆ ಓಕೆ, ಶೋಭಾ ಮೇಡಮ್ ಹೇಗಿದ್ದೀರಿ?
2: ಹೇಗಿದ್ದೀರಿ?
1: ಆರಾಮಾಗಿದ್ದೀನಿ. ಎಸ್ ಮೇಡಮ್.
2: ಹೌದಾ,
1: ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಂಗೆ ಫಸ್ಟ್ ಅನಂತ್ ನಾಗಿಗೆ ಅವಾರ್ಡ್ ಬಂದಿರೋಕ್ಕೋಸ್ಕರ, ಅವರಿಗೋಸ್ಕರ ಒಂದು

0: ನಾನು ನೀನು ಒಂದಾದ ಮೇಲೆ ನೀನೇಗೆ ದೂರ ಓಡುವೆ. ನೆಕ್ಸ್ಟ್ ಈಗ ನಮ್ಮ ನವರಾತ್ರಿ ದಸರಾ ಬರ್ತಾ ಇದೆ, ಒಂದು ಜಾನಪದ ಹೇಳ್ಬೋದಲ್ಲ?
1: ಹಾಡಿ ಹಾಡಿ.
0: ಬನ್ನಿ ಮುಡಿಯೋಣ ಬರ ಕೋಲು ಕೋಲ, ಚಿನ್ನ ತರೋಣ ಬರ ಕೋಲು ಕೋಲ, ಬನ್ನಿ.

0: ಎಸ್ ಮೇಡಮ್,
1: ನನ್ನ ಫೇವರೇಟ್ ಡಾಕ್ಟರ್ ರಾಜ್ಕುಮಾರ್. ಇಲ್ಲ, ಎಸ್ ಜಾನಕಿ ಹೇಳ್ತೀನಿ.
0: ಹಾಡಿ ಹಾಡಿ ಹಾಡಿ ಹಾಡಿ ಬೇಗ.

0: ini.
1: Oke. Okay. Yes, madam. Thank you.
0: Okay, thank you.
1: Yes, madam. Yes, madam.
0: Happy Navaratri.
1: Yes, madam. Thank you so much.
0: Tera bantu advance aayi.
1: Okay, super.
0: Okay, bye.
1: Bye. Okay. Yes, maton kare teget kolona. Namaste.
2: Hello, namaste, madam.
1: Namaste. Namas, sir. ಖಂಡಿತ ಹಾಡಿ ಹಾಡಿ ಕೇಳೋಣ.
2: ಎಲ್ಲಿರುವೆ ಮನವ ಕಾಡುವ ರೂಪಶಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ಏನೆಂದು ನಾ ಹೇಳಲಿ ಮಾನವನಾಚೆಗೆ ಕೊನೆಯಲ್ಲಿ ಕಾಣೋದಲ್ಲಬೇಕೋ ಎಂಬ ಛಲದಲ್ಲಿ ಏನೆಂದು ನಾ ಹೇಳಲಿ ಈ ಮೌನವ ತಾಳನು ಮಾತಾಡೆ ದಾರಿಯ ಕಾಣು ಓ ರಾಜ ನೀ ಹೇಳದೆ ಬಲ್ಲೆನು ನಿನ್ನಾಸೆ ಕಣ್ಣಲ್ಲಿ ಕಂಡೆನು.
1: ಎಸ್ ಸರ್, ಎಸ್ ಸರ್, ಸೂಪರ್, ಥ್ಯಾಂಕ್ ಯು. ಓಕೆ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಸರ್, ಯಾವ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಪಲ್ಲವಿ ಮಾತ್ರ ಹಾಡೋದಾ?
1: ಹಾ, ಪಲ್ಲವಿ ಅಥವಾ ಚರಣ ಯಾವ್ದಾದ್ರು ಆಯ್ಕೆ ಮಾಡ್ಕೋಬಹುದು, ಆದ್ರೆ ಒಂದೊಂದು ಲೈನ್ ಅಲ್ಲಿ ಆಡ್ಬೇಕು ಬೇರೆ ಬೇರೆ ಗೀತೆಗಳನ್ನ.
3: ನಲಿವ ಗುಲಾಗಿ ನಗುವೆ ನಿನಗು ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಚಲವು. ನೆಕ್ಸ್ಟ್ ಒಂದು ಹಾಡ್ಬೇಕಾ?
1: ಹಾ ಖಂಡಿತ.
3: ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸರಿ ಸಸ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಅಕ್ಕಳ ನೋಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ.
1: ಥ್ಯಾಂಕ್ ಯು.
3: ನೀತಿಯ ಮಾತುಗಳಲ್ಲಿದೆಯಾ
1: ಸರ್? ಇಷ್ಟ ಸರ್, ಥ್ಯಾಂಕ್ ಯು. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್.
4: ಹಾ ಮೇಡಮ್.
1: ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ರಾಜ್ಕುಮಾರ್ ಹೇಳ್ತೀನಿ ಮೇಡಮ್.
1: ಎಸ್ ಸರ್, ಎಸ್ ಸರ್. ಹಾಗೆ

0: ಕುಡಿದೆ ಕಲ ಕಲರವ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಆಡುವ ಈಗ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಓ ಪ್ರೇಮ ಕಾಶ್ಮೀರ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ತಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನನಗಾಗಿ ನಾ ತಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ
1: ಥ್ಯಾಂಕ್
0: ಯು ಮೇಡಮ್
1: ಎಸ್ ಸರ್ ಓಕೆ ಓಕೆ ಎಸ್ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಆಡಿದ್ರು, ಕೇಳಲಿಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್.
2: ಹಾ ಮೇಡಮ್.
1: ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅಲೆಕ್ಸಾಂಡರ್ ದಂಡಯಾತ್ರೆ ಹೊಡೆದಂಗೆ ನಾನು ಒಂದ್ ಗಂಟೆ ಟೈಮಿಂದ ಪ್ರಯತ್ನ ಮಾಡಿ ಮಾಡಿ ಸಾಕಾಗ್ಬಿಡ್ತೀವತ್ತು.
1: ಎಸ್ ಸರ್ ಎಸ್ ಸರ್ ಅನ್ಕೊಂಡೆ ನಾನು. ಓಕೆ ಸರ್ ಹಾಡಿ.
2: ನಾನಿವತ್ತೆಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವ್ರ ಗೀತೆನ ಆಯ್ದುಕೊಂಡಿದ್ದೀನಿ ಮೇಡಮ್.
1: ಓಕೆ ಸರ್ ಹಾಡಿ ಹಾಡಿ.
2: ಮನೆಯನ್ನು ಬೆಳಗಿದೆ ಇಂದು ನೀ ಬಂದು ಈತ ತಂದು ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ ಲಾಲಾ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಣ್ಣಿದೆ ಸೆಳೆದಿದೆ ಒಡಲಿನ ಕಣ ಕಣ ಏನೇನೋ ಕಂಪನ ಮನಸ್ಸುಗಳ ಸವಿ ಮಿಲನ ಮಿಡಿದ ಸ್ಪಂದನ ಮದುವೆ ಎನ್ನುವ ಮಧುರ ಬಂಧನ ಮಾಂಗಲ್ಯ ಭಾಗ್ಯ ತಂದ ಹೊಸ ಬಾಳು ಇಂದಿನಿಂದ ಗಂಡನ ಹೆಸರನ್ನ ಗುಟ್ಟಾಗಿ ಹೇಳಿ ಗುಟ್ಟನಾಗೆ ನಾಚೋಳೆ ಬೆಟ್ಟದ ಗೌರಿ ಕದ್ದು ಕದ್ದು ಕನ್ನವನು ನೋಡ್ಯಾಳೆ ಅಯ್ಯವಯ್ಯವಿ ಏನೋ ನಿಂದು ಮತ್ತೆ ನಾಚ್ಯಾಳೆ.
1: ಎಸ್ ಸರ್ ಥ್ಯಾಂಕ್ ಯು. ಡಿಫ್ರೆಂಟ್ ಡಿಫ್ರೆಂಟ್ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು. ಎಸ್ ಸರ್ ಎಸ್ ಸರ್ ಓಕೆ. ಎಸ್ ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪ್ರೀತಿಯ ಕೇಳುಗರು ತುಂಬ ತುಂಬ ಚಂದ ಚಂದವಾದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಹಾಡಿದರು. ನನಗಂತೂ ನಿಮ್ಮೆಲ್ಲ ಗೀತೆಗಳನ್ನು ಕೇಳಿ ತುಂಬಾ ಖುಷಿ ಆಯಿತು. ಇದೇ ರೀತಿ ಯಾವಾಗಲೂ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಸ್ ನಮಗೆ ಶಾಂತಿನಿ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ. ಹಾಗೆ ಶಾಂತಾ ಶ್ರೀರಾಮ್ಪುರ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ, ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತ. ಹಾಗೆ ವಾಸುಕಿ ಸರ್ ಅವರು ಟಾಪಿಕ್ ಚೆನ್ನಾಗಿದೆ ಮೇಡಮ್, ಸೂಪರ್ ಬಂತ ತಿಳಿಸಿದ್ದಾರೆ. ಜೊತೆಗೆ ಸಲ್ಮಾ ಮೇಡಮ್, ಈ ದಿನ ನನಗೆ ಲೈನ್ ಸಿಗಲಿಲ್ಲ ಬೇಸರ ಆಯಿತು ಅಂತ ಮೆಸೇಜ್ ಮಾಡಿದ್ದಾರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ತಿಳಿಸಿದ್ದಾರೆ. ದೆನ್ ಸೋಮಶೇಖರ್ ಸರ್ ಅವರು, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು, ಮಿಕ್ಸಡ್ ಮಸಾಲ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ರಾಘವೇಂದ್ರ ಸರ್ ಅವರು ಸೂಪರ್ ಬಂತ ತಿಳಿಸಿದ್ದಾರೆ. ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ನಮ್ಮನೆಯಲ್ಲೂ ಕೂಡ ಚಿತ್ರಾನ್ನ ಮೇಡಮ್ ಅಂತ ಹೇಳಿದ್ದಾರೆ. ದೆನ್ ಅರ್ಚನಾ ಮಂಜುನಾಥ್ ಮೇಡಮ್ ಅವರ ಹುಟ್ಟುಹಬ್ಬಕ್ಕೆ ಮೀನಾ ಮೇಡಮ್ ಅವರು ಶುಭ ಕೋರಿದ್ದಾರೆ. ಜೊತೆಗೆ ಸುನೀತಾ, ಪ್ರೀತಿ, ಪ್ರಿಯಾ, ಯುವರಾಜ್ ಸರ್, ಪ್ರಕಾಶ್ ಸರ್ ಇವರೆಲ್ಲರೂ ಕೂಡ ಅರ್ಚನಾ ಮಂಜುನಾಥ್ ಮೇಡಮ್ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅರ್ಚನಾ ಮಂಜುನಾಥ್ ಮೇಡಮ್ ಇವ್ರ ಕಡೆಯಿಂದ, ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ನಮಗೆ ಪ್ರಕಾಶ್ ಸೂಗೂರ್ ಸರ್ ಅವರು, ಮೀನಮ್ಮ, ಮಾಲ್ತೇಶ್, ವಿದ್ಯಾ, ಯುವರಾಜ್, ವಿನೋದ್ ಪ್ರಕಾಶ್, ಸುನೀತಾ ಬಸುರಾಜ್, ಪ್ರಿಯಾ ಷಣ್ಮುಖ ಮತ್ತು ಪ್ರೀತಿ, ಹಾಗೆ ಪುಟಾಣಿಗಳಿಂದ ನಿಮಗೆ ಶುಭ ಕೋರಿದ್ದಾರೆ ಅರ್ಚನಾ ಮಂಜುನಾಥ್ ಮೇಡಮ್. ಮತ್ತೊಮ್ಮೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಯಾವಾಗಲೂ ಖುಷಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಕೂಡ ನಾವು ಆಶಿಸ್ತೀವಿ. ಹಾಗೆ ಕೊನೆಯದಾಗಿ ಎರಡು ಲೈನ್ ಗೀತೆಗಳನ್ನು ಹಾಡುವುದರ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ, ಏತಕ್ಕೆ ಎದೆ ಜಲ್ಲೆಂದಿದೆ, ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ, ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ. ಎಸ್, ಈ ರೀತಿಯಲ್ಲಿ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಹಾಗೆ ಮುಂದುವರಿತಾ ಹೋಗ್ತವೆ. ಎಷ್ಟು ಗೀತೆಗಳನ್ನು ಹಾಡಿದ್ರೂ ಖುಷಿ ಆಗತ್ತೆ, ಸಮಾಧಾನ ಆಗೋದಿಲ್ಲ ಅಲ್ವಾ? ಎಸ್, ಸಂಗೀತನೇ ಹಾಗೆ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಕೊಡುತ್ತೆ. ಇದೇ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
3: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಈ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಬಾವಲಿಯ ಕುತಂತ್ರ ಅಂತ ಹೇಳಿ. ಒಮ್ಮೆ ಮೃಗಗಳಿಗೂ ಪಕ್ಷಿಗಳಿಗೂ ಯುದ್ಧಾಯಿತು. ಯಾವ ಪಕ್ಷಕ್ಕೆ ಜಯವಾಗುತ್ತದೆ ಎಂದು ತಿಳಿಯಲಿಲ್ಲ. ಆಗ ಬಾವಲಿ ಎರಡೂ ಕಡೆ ಸೇರದೆ ತಟಸ್ಥವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮೃಗಗಳ ಕೈ ಮೇಲಾಯಿತು. ಆಗ ಬಾವಲಿಯು ಮರಿ ಹಾಕಿ ಹಾಲುಡಿಸೋದ್ರಿಂದ ತಾನು ಮೃಗ ಅಂತ ಹೇಳಿ ಮೃಗಗಳೊಂದಿಗೆ ಸೇರಿ ಬಿರುಸಿನಿಂದ ಹೋರಾಡಿತು. ಆದರೆ ಹೊತ್ತು ಕಳೆದಂತೆ ಪಕ್ಷಿಗಳ ತಂಡ ಮುಂದೆ ಬಂತು. ಈಗ ಬಾವಲಿ ತಾನು ರೆಕ್ಕೆಗಳನ್ನು ಉಪಯೋಗಿಸಿ ಹಾರೋದ್ರಿಂದ ತಾನು ಒಂದು ಪಕ್ಷಿಯೇ ಅಂತ ಹೇಳಿ ವಾದಿಸಿ ಗೆದ್ದ ಪಕ್ಷಿಯೊಂದಿಗೆ ಸೇರ್ಕೊಳ್ತು. ಸ್ವಲ್ಪ ಸಮಯದ ನಂತರ ಸಮಾಧಾನ ಒಡಂಬಡಿಕೆ ಜರುಗಿದಾಗ ಎರಡೂ ತಂಡಗಳು ಬಾವಲಿಯನ್ನು ಧಿಕ್ಕರಿಸಿದವು. ಇಬ್ಬರೂ ಅದನ್ನು ನಿರಾಕರಿಸಿದ ಕಾರಣ ಅದು ಸದ್ದಿಲ್ಲದೆ ಹೊರಬರಬೇಕಾಯಿತು. ಅಂದಿನಿಂದ ಅದು ಕತ್ತಲೆಯ ಮೂಲೆಗಳಲ್ಲೇ ವಾಸ ಮಾಡುತ್ತೆ. ಹಗಲು ಹೊತ್ತಿನಲ್ಲಿ ಮುಖ ತೋರಿಸಲು ನಾಚಿಕೆ ಪಟ್ಟು ಕತ್ತಲಾದ ನಂತರವೇ ಹೊರಗೆ ಬರುತ್ತೆ. ಇದು ಒಂದು ಕಥೆಯೇ ಆದರೂ ಕೂಡ ಈ ಕಥೆಯಲ್ಲಿರುವಂತಹ ನೀತಿಯೆಲ್ಲ ನಾವೆಲ್ಲರೂ ತಿಳಿದುಕೊಳ್ಳೇಬೇಕು. ಬೇರೆಯವರಿಗೆ ಮೋಸ ಮಾಡಲು ಯತ್ನಿಸಿದ್ರೆ ನಮಗೆ ಕೇಡಾಗುತ್ತೆ ಅನ್ನೋದಾಗಿ. ಒಂದೇ ಪ್ರಾಣಿಗಳ ಕಡೆಗೋ ಅಥವಾ ಪಕ್ಷಿಗಳ ಕಡೆಗೋ ತಾನು ನಿಂತಿದ್ರೆ ಬಾವಲಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ? ಅದು ಪಕ್ಷ ಬದಲಾಯಿಸ್ತಾ ಹೋಯ್ತು. ಗೆದ್ದೆ ತಿನ್ನು ಬಾಲ ಹಿಡಿಯನು ಅಂತ ಒಂದು ಮಾತಿನ ಹಾಗೆ ಗೆದ್ದ ಕಡೆ ನಾನು ಅನ್ನೋ ರೀತಿ ಹೋಯ್ತು. ಕೊನೆಗೆ ಅದಕ್ಕೆ ಮೋಸ ಆಯ್ತು ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅನ್ನುವಂತಹ ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ದಾನದ ಧರ್ಮ ಅಂತ ಹೇಳಿ. ವೀರಗಾನಳ್ಳಿ ಎಂಬ ಹಳ್ಳಿಯೊಂದರಲ್ಲಿ ಸಣ್ಣ ಹಣ್ಣಿನ ವ್ಯಾಪಾರಿಯೊಬ್ಬ ಇದ್ದ. ಕಡು ಬಡತನದಿಂದ ಚಿಂತಿತನಾಗಿದ್ದ. ಅವನಿಗೆ ಮುಂದಿನ ಜನ್ಮದಲ್ಲಿಯಾದರೂ ಶ್ರೀಮಂತ ಮನೆತನದಲ್ಲಿ ಜನಿಸಿ ಸುಖವಾಗಿ ಬಾಳಬೇಕೆಂಬ ಬಯಕೆ ಇತ್ತು. ಅದನ್ನ ಈಡೇರಿಸಿಕೊಳ್ಬೇಕೆಂದು ಪಣ ತೊಟ್ಟ ಅವನು. ಅದಕ್ಕಾಗಿ ಖ್ಯಾತ ಜ್ಯೋತಿಷಿಯೊಬ್ಬರ ಬಳಿ ಹೋದ. ವ್ಯಾಪಾರಿಯ ಸಂಕಟವನ್ನ ಅರಿತ ಜ್ಯೋತಿಷಿಯು ಮುಂದಿನ ಜನ್ಮದಲ್ಲಿ ಉತ್ತಮ ಕುಟುಂಬದಲ್ಲಿ ಜನಿಸಬೇಕಾದ್ರೆ ಈ ಜನ್ಮದಲ್ಲಿ ದಿನವೂ ಏನನ್ನಾದರೂ ವಸ್ತುಗಳನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ. ವ್ಯಾಪಾರಿಯು ದುಡಿದದ್ದು ಆತನ ಕುಟುಂಬ ನಿರ್ವಹಣೆಗೆ ಸಾಕಾಗದಿರುವಾಗ ದಾನ ಮಾಡೋದಾದ್ರೂ ಹೇಗೆಂದು ಕೊರಗಿದಾಗ ಜ್ಯೋತಿಷಿಯು, ನೀನು ವ್ಯಾಪಾರ ಮಾಡುವ ಹಣ್ಣಿನಲ್ಲೇ ಒಂದೊಂದು ಹಣ್ಣನ್ನ ದೀನರಿಗೆ ದಾನ ಮಾಡುತ್ತಿರು, ಮುಂದಿನ ಜನ್ಮದಲ್ಲಿ ನಿನ್ನ ಆಸೆಯು ಖಂಡಿತ ಈಡೇರುತ್ತದೆ ಎಂದು ಹೇಳಿ ಕಳುಹಿಸಿದ. ಜ್ಯೋತಿಷಿಯು ಹೇಳಿದಂತೆ ದಿನವೂ ಒಂದೊಂದು ಹಣ್ಣನ್ನ ದೀನರಿಗೆ ದಾನ ಮಾಡುತ್ತಾ ಸಾಗಿದ. ಆ ಜನ್ಮದಲ್ಲಿ ಸಾವನ್ನ ಹೊಂದಿದ ಬಳಿಕ ಮುಂದಿನ ಜನ್ಮದಲ್ಲಿ ಅವನು ಶ್ರೀಮಂತ ರಾಜ ಕುಟುಂಬದಲ್ಲಿ ಜನ್ಮವನ್ನೆತ್ತಿದ. ಆಗರ್ಭ ಶ್ರೀಮಂತನಾಗಿ ಲೌಕಿಕ ಸುಖ ಅನುಭವಿಸುತ್ತಾ ಐಷಾರಾಮಿ ಜೀವನವನ್ನ ಕಳೆದನು. ಹೀಗೆ ಜೀವನ ನಡೆಸುತ್ತಿರುವಾಗ ಆತನಿಗೆ ತಾನು ಹಿಂದಿನ ಜನ್ಮದಲ್ಲಿ ಸಾಮಾನ್ಯ ಹಣ್ಣಿನ ವ್ಯಾಪಾರಿಯಾಗಿ ಜನಿಸಿದ್ದರು ಮತ್ತು ಜ್ಯೋತಿಷ್ಯ ಅಣತೆಯಂತೆ ಹಣ್ಣನ್ನ ದಾನ ಮಾಡಿ ಬಂದ ಪುಣ್ಯದಿಂದ ಈಗ ಶ್ರೀಮಂತನಾಗಿ ಜನಿಸಿರುವುದು ನೆನಪಾಯಿತು. ಕೂಡಲೇ ಅವನಿಗೆ ಭಯವೂ ಆಗತೊಡಗಿತು. ಯಾಕಂದ್ರೆ ಈ ಜನ್ಮದಲ್ಲಿ ತಾನು ಯಾವುದೇ ದಾನ ಧರ್ಮವನ್ನು ಮಾಡದಿರುವುದರಿಂದ ಮುಂದಿನ ಜನ್ಮದಲ್ಲಿ ಏನಾಗಿ ಜನಿಸುತ್ತೀನೋ ಎಂಬ ಚಿಂತೆ ಆತಂಕ ಮನೆ ಮಾಡಿತು. ತಕ್ಷಣ ಎಚ್ಚೆತ್ತ ಅವನು ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತ ಮನೆತನದಲ್ಲಿಯೇ ಜನ್ಮ ತಾಳಬೇಕೆಂದುಕೊಂಡು ದಿನವೂ ಒಂದೊಂದು ಹಣ್ಣನ್ನು ಬಡವರಿಗೆ ದಾನ ಮಾಡಲು ಪ್ರಾರಂಭಿಸಿದ. ಅಂತೆಯೇ ತನ್ನ ಜೀವನದುದ್ದಕ್ಕೂ ದಾನ ಮಾಡಿದ. ಪುನಃ ಅವನು ಮುಂದಿನ ಜನ್ಮದಲ್ಲಿ ಬಡ ಭಿಕ್ಷುಕನಾಗಿ ಜನ್ಮ ತಾಳಿದ. ಮತ್ತೆ ಶ್ರೀಮಂತನಾಗಿದ್ದಾಗ ಹೆಚ್ಚು ದಾನ ಮಾಡಿದ್ದಲ್ಲಿ ತಾನು ಮತ್ತಷ್ಟು ಶ್ರೀಮಂತನಾಗಿ ಜನಿಸಬಹುದಿತ್ತೆಂದು ಅಂದುಕೊಂಡ. ಯೋಗ್ಯತೆ ಇದ್ದರೂ ಕೇವಲ ಹಣ್ಣನ್ನು ದಾನ ಮಾಡಿ ಈ ಭಿಕ್ಷುಕ ಜನ್ಮ ತಾಳಬೇಕಾಗಿ ಬಂದಿತೆಂದು ಆತ ಪಶ್ಚಾತ್ತಾಪ ಪಟ್ಟ. ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದ್ರೆ, ಶಕ್ತ್ಯಾನುಸಾರ ದಾನ ಮಾಡಿ ಪುಣ್ಯ ಸಂಪಾದಿಸಬೇಕು ಅಂತ ಹೇಳಿ. ಎಷ್ಟು ಚೆನ್ನಾಗಿರುವಂತಹ ಅರ್ಥಪೂರ್ಣವಾಗಿರುವ ಕಥೆ ಇದಾಗಿದೆ ಅಲ್ವಾ? ಸೊ ಹಾಗೆ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 9926 0969 6279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪುರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, 1 ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ October 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mass

2002 ಮಾರ್ಚ್ 9 1952 ಸಂಡೇ ಟೈಮ್ಸ್ ಪತ್ರಿಕೆಯಿಂದ. ಅಂಗಿ ತೊಟ್ಟುಕೊಳ್ಳುವುದು ಇಲ್ಲಿ ಅಪರಾಧ. ದಕ್ಷಿಣ ಭಾರತದಲ್ಲಿ ಹರಿಜನರ ಸಂಕಷ್ಟಗಳು, ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಅನುಭವ. ಅಖಿಲ ಭಾರತ ಹರಿಜನ ಸೇವಕ ಸಂಘದ ಪ್ರಾದೇಶಿಕ ಅಧಿಕಾರಿ ಸ್ವಾಮಿ ಆನಂದ ತೀರ್ಥ ಅವರ ಲೇಖನ. ನಾಗರಿಕ ಅನರ್ಹತೆಗಳ ನಿವಾರಣಾ ಕಾನೂನು ಸುಮಾರು 5 ವರ್ಷಗಳ ಹಿಂದೆಯೇ ಜಾರಿಗೆ ಬಂದಿದ್ದರೂ ನಮ್ಮ ಹಳ್ಳಿಗಳಲ್ಲಿ ಇಂದಿಗೂ ಹರಿಜನರ ಬಗ್ಗೆ ಇರುವ ನಾಗರಿಕ ಅನರ್ಹತೆಗಳು ಹಾಗೆ ಮುಂದುವರೆದಿವೆ ಎನ್ನುವುದನ್ನು ಗಮನಿಸಿದಾಗ ಖೇದವಾಗುತ್ತದೆ. ಮಧುರೈ ಜಿಲ್ಲೆಯ ಮೇಲೂರು ತಾಲೂಕಿನಲ್ಲಿ ಅಖಿಲ ಭಾರತ ಹರಿಜನ ಸೇವಕ ಸಂಘವು ಕಳೆದ 9 ತಿಂಗಳಿನಿಂದ ಹರಿಜನರಿಗಿರುವ ನಾಗರಿಕ ನಿಷೇಧಗಳನ್ನು ತೊಡೆದುಹಾಕಲು ತೀವ್ರವಾಗಿ ಕೆಲಸ ಮಾಡುತ್ತಿದೆ. ಈ ಅವಧಿಯಲ್ಲಿ ಚಾ ಅಂಗಡಿಗಳಲ್ಲಿ, ಕ್ಷೌರಿಕರ ಸಲೂನುಗಳಲ್ಲಿ, ಬಾವಿ ಕೆರೆ ಚಾವಡಿಗಳಲ್ಲಿ ಹರಿಜನರಿಗೆ ಉಂಟಾಗುತ್ತಿರುವ ಕಷ್ಟ ಅವಹೇಳನಗಳನ್ನು ಬೆಳಕಿಗೆ ತರಲಾಗಿದೆ. ಕೆಲವು ಕಡೆಗಳಲ್ಲಿ ಅಸ್ಪೃಶ್ಯ ವಿರೋಧಿ ಕಾನೂನನ್ನ ವ್ಯಾಪಕವಾಗಿ ಪ್ರಚುರಪಡಿಸಿ ಅದನ್ನ ಜಾರಿಗೆ ತರುವುದಕ್ಕಾಗಿಯೇ ನೇಮಕಗೊಂಡ ಗ್ರಾಮ ನ್ಯಾಯದರ್ಶಿಗಳು ತಾವೇ ಪ್ರತಿಗಾಮಿ ಶಕ್ತಿಯಾಗಿ ಅಸ್ಪೃಶ್ಯರು ತಮ್ಮ ಪ್ರಾಥಮಿಕ ಹಕ್ಕುಗಳನ್ನು ಪಡೆಯಲು ಆತಂಕವಾಗಿ

ಹುಡುಗನೊಂದಿಗೆ ನಾನು ಒಂದು ಟೀ ಅಂಗಡಿಗೆ ಹೋದಾಗ ಅಲ್ಲಿದ್ದ ಒಂದು ಗುಂಪು ನನ್ನ ಮೇಲೆ ಹಲ್ಲೆ ಮಾಡುವುದಾಗಿ ಬೆದರಿಸಿತು. ಆ ಇಬ್ಬರು ಹುಡುಗರನ್ನ ಹೊರಗೆ ಅಟ್ಟಿತು. ಟೀ ಅಂಗಡಿಯ ಮಾಲೀಕ ತಾನೇ ಒಂದು ಗಾಜಿನ ಲೋಟವನ್ನ ಎತ್ತಿ ಹಾಕಿ ಒಡೆದು ನಾನು ಅದರ ಬೆಲೆ ತೆರಬೇಕೆಂದು ಇಲ್ಲದಿದ್ದರೆ ನನ್ನನ್ನ ಬಡೆಯುವುದಾಗಿಯೂ ಬೆದರಿಸಿದ. ನಾನು ಹೇಗೋ ಅಲ್ಲಿಂದ ಜಾರಿಕೊಂಡು ಹತ್ತಿರದ ಪ್ರಾಥಮಿಕ ಶಾಲೆಯೊಂದರಲ್ಲಿ ಆಶ್ರಯ ಪಡೆದುಕೊಂಡೆ. ಆಮೇಲೆ ಅಲ್ಲಿನ ಪಂಚಾಯಿತಿ ಬೋರ್ಡ್ನ ಅಧ್ಯಕ್ಷ ಮಧ್ಯ ಪ್ರವೇಶಿಸಿ ಹೇಳಿದ ಮೇಲೆ ಮಾತ್ರವೇ ಆ ಗುಂಪು ಅಲ್ಲಿಂದ ಜಾಗ ಬಿಟ್ಟಿತು. ಕೆಳವಳವು ಎಂಬಲ್ಲಿ ಜನ ಜಾನುವಾರು ಮೈ ತೊಳೆದು ಗಲೀಜಾಗಿರುವ ಒಂದು ಕೊಳದಿಂದ ಹರಿಜನರು ನೀರನ್ನ ಒಯ್ಯುತ್ತಾರೆ. ಅಲ್ಲಿರುವ ಚೊಕ್ಕಟವಾದ ಸಾರ್ವಜನಿಕ ಬಾವಿಯಿಂದ ನೀರನ್ನ ಒಯ್ಯುವಂತೆ ಹರಿಜನರಿಗೆ ಧೈರ್ಯ ಕೊಟ್ಟಾಗ ಅಲ್ಲಿನ ಸವರ್ಣ ಹಿಂದೂಗಳು ಹರಿಜನರನ್ನ ಬೈದು ಬೆದರಿಸಿ ಧೈರ್ಯಗುಂದಿಸಿದರು. ಆ ಊರಿನಲ್ಲಿ ಒಂದು ಪೊಲೀಸ್ ಠಾಣೆ ಇದೆ. ಆದರೆ ಅಲ್ಲಿನ ಪೊಲೀಸರು ಹರಿಜನರ ಮೇಲೆ ನಡೆಯುವ ಅನ್ಯಾಯವನ್ನು ಕಂಡು ಚಕಾರವೆತ್ತದೆ ಸುಮ್ಮನಿರುತ್ತಾರೆ. ಅಟ್ಟುಕುಳಂ ಎನ್ನುವಲ್ಲಿ ಸಾರ್ವಜನಿಕ ಬಾವಿಯಿಂದ ನೀರೆತ್ತಿಕೊಳ್ಳುವಂತೆ ನಾವು ಹರಿಜನರನ್ನ ಪ್ರೋತ್ಸಾಹಿಸಿದಾಗ ನೇರ ಅವರನ್ನ ಮೈಮುಟ್ಟಿ ತಡೆಯಲು ಸಾಧ್ಯವಾಗದ ಸವರ್ಣ ಹಿಂದೂಗಳು ಆ ಸಾರ್ವಜನಿಕ ಬಾವಿಯೊಳಗಡೆ ಮಲವನ್ನ ತಂದು ಸುರಿದರು. ಎಟ್ಟಮಂಗಳಂ ಎಂಬಲ್ಲಿ ಸಾರ್ವಜನಿಕ ಸಭೆಯೊಂದು ನಡೆಯುತ್ತಿರುವಾಗ ಆ ಚಾವಡಿಯೊಳಕ್ಕೆ ಹರಿಜನರು ಪ್ರವೇಶಿಸಿದರೆಂಬ ಕಾರಣಕ್ಕಾಗಿ ಆ ಹರಿಜನರು ಸರ್ಕಾರಿ ಭೂಮಿಯಲ್ಲಿ ನಾಟಿಗಾಗಿ ಬೆಳೆಸಿಕೊಂಡಿದ್ದ ಭತ್ತದ ಸಸಿಗಳನ್ನ ನಾಶ ಮಾಡಿದರು. ಈ ಬಗ್ಗೆ ಬಡ ಹರಿಜನರು ದೂರು ಕೊಟ್ಟಾಗ್ಯೂ ಪೊಲೀಸರು ಏನೂ ಮಾಡದೆ ಸುಮ್ಮನೆ ಕೂತರು. ತಿರುವಡೂರ್ನಲ್ಲಿ ಊರಿನ ಬಾವಿಯಿಂದ ನೀರು ತೆಗೆದುಕೊಳ್ಳುವಂತೆ ನಾವು ಹರಿಜನರಿಗೆ ಸೂಚಿಸಿ ಕಳಿಸಿದಾಗ ಒಬ್ಬ ಸವರ್ಣ ಹಿಂದೂ ಯುವಕ ಗರ್ಭಿಣಿಯಾಗಿದ್ದ ಹರಿಜನ ಯುವತಿಯೊಬ್ಬಳ ಮೇಲೆ ಹಲ್ಲೆ ಮಾಡಿದ. ಆಕೆಯ ಕೊಡವನ್ನ ಒಡೆದು ಹಾಕಿದ. ಆಮೇಲೆ ಪೊಲೀಸರು ಆ ಸವರ್ಣ ಹಿಂದೂ ಯುವಕನ ಮೇಲೆ ಅಪಾದನೆ ಮಾಡಿದರು ಹಾಗೂ ಸಬ್ ಮ್ಯಾಜಿಸ್ಟ್ರೇಟರು ಆತನಿಗೆ ಕೇವಲ 15 ರೂಪಾಯಿ ದಂಡ ವಿಧಿಸಿದರು. ಅದಾದ ಮೇಲೆ ಹರಿಜನರು ಆ ಬಾವಿಯಿಂದ ನೀರೆತ್ತಿಕೊಳ್ಳುತ್ತಿದ್ದಾರೆ. ಕೊಟ್ಟಾಗುಡಿ ಎಂಬಲ್ಲಿ ಒಬ್ಬ ಕ್ಷೌರಿಕ ಹರಿಜನ ಹುಡುಗನೊಬ್ಬನಿಗೆ ಕ್ಷೌರ ಮಾಡಲು ನಿರಾಕರಿಸಿದಾಗ ಪೊಲೀಸರು ಆರೋಪ ದಾಖಲು ಮಾಡಿ ಸಬ್ ಮ್ಯಾಜಿಸ್ಟ್ರೇಟರ್ ದಂಡ ವಿಧಿಸಿದರು. ಆದರೆ ಇದಾದ ನಂತರ ಸವರ್ಣ ಹಿಂದೂಗಳು ಹರಿಜನರನ್ನ ಚಾವಡಿಗೆ ಕರೆಯಿಸಿ ಅವರೇನಾದರೂ ಕ್ಷೌರಿಕನ ಸೇವೆಗಾಗಿ ಒತ್ತಾಯಿಸಿದರೆ ಅವರೆಲ್ಲರ ಮೇಲೆ ಸಾಮೂಹಿಕ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದರು. ಕಿದರಿಪಟ್ಟಿ ಎನ್ನುವಲ್ಲಿ ಹರಿಜನರು ಸಾರ್ವಜನಿಕ ಕಾಲುದಾರಿಯಲ್ಲಿ ಹೆಣವನ್ನ ಒಯ್ಯಲು ಬಿಡುವುದಿಲ್ಲ. ಆ ಹಳ್ಳಿಯ ರಸ್ತೆಗಳಲ್ಲಿ ಹರಿಜನರು ಸೈಕಲ್ ಸವಾರಿ ಮಾಡಲು ಅವಕಾಶವಿಲ್ಲ. ಮೇಲೂರು ಎನ್ನುವಲ್ಲಿನ ಸಬ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹೀಗೆ ಹರಿಜನನೊಬ್ಬ ರಸ್ತೆಯಲ್ಲಿ ಸೈಕಲ್ ಸವಾರಿ ಮಾಡಲು ಅಡ್ಡಪಡಿಸಿದ್ದರ ವಿರುದ್ಧ ಒಂದು ಕೇಸು ದಾಖಲಾಗಿ ವಿಚಾರಣೆಗೆ ಕಾಯುತ್ತಿದೆ. ಮೇಲೂರು ತಾಲೂಕು ಕಚೇರಿಯಿಂದ ಕೇವಲ 3 ಫರ್ಲಾಂಗು ದೂರದಲ್ಲಿರುವ ನಂದಿ ಕೋವಿಲಪಟ್ಟಿ ಎಂಬಲ್ಲಿ ಹರಿಜನರಿಗೆ ಸಾರ್ವಜನಿಕ ಬಾವಿಯನ್ನ ಬಳಸಲು ಅವಕಾಶವಿಲ್ಲದೆ ಅವರು ಅಲ್ಲಿನ ಗಲೀಜಾಗಿರುವ ನೀರು ನಾಲೆಯಿಂದ ನೀರನ್ನ ಕೊಂಡೊಯ್ಯುತ್ತಿದ್ದರು. ಇದರ ವಿರುದ್ಧ ಪೊಲೀಸರಿಗೆ 2 ದೂರು ಸಲ್ಲಿಸಲಾಗಿದೆ. ಅದಾದ ಮೇಲೆ ಸವರ್ಣೀಯ ಹಿಂದೂಗಳು ಹರಿಜನರನ್ನ ತಡೆಯಲು ಧೈರ್ಯ ಮಾಡಲಿಲ್ಲ. ತೆಕ್ಕೆತೇರುವಿನಲ್ಲಿ ಚಾವಡಿಯಲ್ಲಿ ಸಾರ್ವಜನಿಕ ಸಭೆಯೊಂದು ನಡೆಯುತ್ತಿದ್ದಾಗ ಬಂದು ಕೂತ ಹರಿಜನರ ಮೇಲೆ ಕಲ್ಲುಗಳನ್ನೆಸೆದು ಬೆದರಿಸಲಾಯಿತು. ಅವರು ಎದ್ದು ಭಯದಿಂದ ಓಡುವ ತನಕವೂ ಕಲ್ಲುಗಳ ಮಳೆ ನಿಲ್ಲಲಿಲ್ಲ. ಮೇಲೂರಿನ ಸುಮಾರು 2 ಮೈಲಿ ದೂರದಲ್ಲಿರುವ ನವಿನಿಪಟ್ಟಿಯಲ್ಲಿ ಪೊಂಗಲ್ ದಿನ ಹರಿಜನರು ಒಳ್ಳೆ ಬಟ್ಟೆ ತೊಟ್ಟುಕೊಳ್ಳುವುದನ್ನ ಅಲ್ಲಿನ ಗ್ರಾಮ ಮುನ್ಸೀಫನೇ ಆಕ್ಷೇಪಿಸಿದನೆಂದು, ಇಬ್ಬರು ಹರಿಜನ ಯುವಕರು ತೊಟ್ಟುಕೊಂಡಿದ್ದ ಮೇಲಂಗಿಗಳನ್ನ ತೆಗೆಯಿಸಿ ಬೆತ್ತಲುಗೊಳಿಸಿದನೆಂದು ಆಪಾದನೆ ಇದೆ. ಆ ಯುವಕರು ತಮ್ಮ ತಪ್ಪಿಗಾಗಿ ಉದ್ದಂಡ ನಮಸ್ಕಾರ ಮಾಡಿ ಅನಂತರ ಲಂಗೋಟಿಯಲ್ಲಿ ಮನೆಗೆ ವಾಪಸಾಗುವಂತೆ ಮಾಡಲಾಯಿತು. ಮಧುರೈ ನಗರದಿಂದ ಸುಮಾರು 10 ಮೈಲಿ ದೂರದ ಮಂಕುಲಂ ಎಂಬಲ್ಲಿ ನಡೆದ ಘಟನೆಗಳು ತೀರಾ ನೋವಿನ ತುಳಿತದ ಸಂಗತಿಗಳು. ಅಲ್ಲಿ ಗ್ರಾಮ ಮುನ್ಸೀಫನು ಹರಿಜನರ ಬಗ್ಗೆ ದ್ವೇಷ ತಾಳಿದ್ದ. ಅಲ್ಲಿ ಇಬ್ಬರು ಹರಿಜನ ಯುವಕರು ಚಾ ಅಂಗಡಿಗೆ ಹೋದಾಗ ಅವರಿಗೆ ಒಳ ಹೋಗಲು ಬಿಡಲಿಲ್ಲ. ಅವರು ಪೊಲೀಸರಿಗೆ ದೂರು ಕೊಟ್ಟರು. ದೂರು ಕೊಟ್ಟಿದ್ದಕ್ಕಾಗಿ ಅವರಲ್ಲೊಬ್ಬನನ್ನ ಕಂಬಕ್ಕೆ ಕಟ್ಟಿ ತಳಿಸಲಾಯಿತು. ಊರಿನ ಹಿರಿಯರ ಆಜ್ಞೆಯಂತೆ ಸವರ್ಣ ಹಿಂದೂ ಹುಡುಗನೊಬ್ಬ ಅವನನ್ನ ತಳಿಸಿದ. ಇನ್ನೊಬ್ಬ ಹರಿಜನ ವ್ಯಕ್ತಿಯ ಮೇಲೆ ಗ್ರಾಮ ಮುನ್ಸೀಫನ ಸೇವಕನೇ ಚೂರಿ ಹಿಡಿದು ಹಲ್ಲೆ ಮಾಡಿದ. ಒಮ್ಮೆ ಹರಿಜನರು ಸಾರ್ವಜನಿಕ ಬಾವಿಯಿಂದ ನೀರು ಎತ್ತಿದರೆಂಬ ಕಾರಣಕ್ಕಾಗಿ ಅವರ ಮೇಲೆ ಬಹಿಷ್ಕಾರ ಹಾಕಿದರು ಮತ್ತು ಅವರಿಗೆ ಯಾರೂ ಕೆಲಸ ಕೊಡಬಾರದೆಂದು ನಿರ್ಣಯಿಸಿದರು. ಅಂಗಡಿಯವರು ಅವರನ್ನ

ಬಹಿಷ್ಕರಿಸಿದ್ದರಿಂದ ಅವರು ಎರಡು ದಿನ ಉಪವಾಸವಿರಬೇಕಾಯಿತು. ಅಲ್ಲಿನ ಪ್ರಾಂತಾಧಿಕಾರಿ ಮಧ್ಯ ಪ್ರವೇಶಿಸಿದ ಮೇಲೆ ಪರಿಸ್ಥಿತಿ ಸುಧಾರಿಸಿತು. ಇತ್ತೀಚೆಗೆ ಇಬ್ಬರು ಹರಿಜನರು ಮತ್ತು ನಾನು ಕೂಡಿ ಕೊಳದಲ್ಲಿ ಸ್ನಾನ ಮಾಡಿ ಚಾವಡಿ ಎದುರಿನ ಕಾಫಿ ಹೋಟೆಲ್ಗೆ ಹೋದೆವು. ಸವರ್ಣೀಯ ಹಿಂದೂಗಳ ಒಂದು ತಂಡ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮನ್ನ ಕಟ್ಟಿಗೆಯ ಕೋಲುಗಳಿಂದ ತಳಿಸಿತು. ಆಮೇಲೆ ನಮ್ಮನ್ನ ಮಧುರೈನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಶುಶ್ರೂಷೆ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ನನ್ನ ಬಲಗಾಲಿನ ಎಲುಬು ಬಿರುಕಾಗಿ ನಾನು ಬಲಗಾಲನ್ನೂರಿ ನಡೆಯದಂತಾಗಿದೆ. ಇಲ್ಲಿನ ಗ್ರಾಮ ಮುನ್ಸೀಫನೂ ಸೇರಿದಂತೆ 16 ಜನ ಹಲ್ಲೆ ಮಾಡಿದರೆಂಬ ಅಪರಾಧಕ್ಕಾಗಿ ಪೊಲೀಸರೇ ಅವರ ಮೇಲೆ ಮೊಕದ್ದಮೆ ದಾಖಲು ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ಸಿಗರು ಈ ಮೊಕದ್ದಮೆಗೆ ಸಂಬಂಧಿಸಿ ರಾಜಿ ಮಾಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಸಂಬಂಧಿಗಳು ಮೊಕದ್ದಮೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾಂಗ್ರೆಸ್ ಮಿತ್ರರು ಈ ಸಂಬಂಧ ಮೇಲಿನ ಅಧಿಕಾರಿಗಳನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ. ಮಹಾತ್ಮಾಜಿ ಹರಿಜನರನ್ನ ನಮ್ಮ ರಕ್ತ ಬಂಧುಗಳೆಂದು ಕಾಣಬೇಕು ಎಂದಿದ್ದರು. ಆದರೆ ದುರ್ದೈವ, ರಕ್ತ ನೀರಿಗಿಂತ ಹೆಚ್ಚು ಮಂದವಾಗಿದೆ. ಮಹಾತ್ಮಾಜಿ ತಮ್ಮ ಅಪಾರ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಮತ್ತು ದಲಿತರಾದ ಹರಿಜನರಿಗೂ ಈ ಸ್ವಾತಂತ್ರ್ಯ ಸಿಗುವಂತೆ ನಾವು ಮಾಡಬೇಕು ಎಂದು ಅಪೇಕ್ಷಿಸಿದರು. ಈ ಹಿನ್ನೆಲೆಯಲ್ಲಿ ಸವರ್ಣೀಯ ಹಿಂದೂಗಳ ಮನೋಭಾವವನ್ನು ಗಮನಿಸಿದರೆ ಅಸಹ್ಯವೆನಿಸುತ್ತದೆ, ಹತಾಶೆ ಮೂಡುತ್ತದೆ. ರೆವಿನ್ಯೂ ಮತ್ತು ಪೊಲೀಸು ಅಧಿಕಾರಿಗಳು ಹರಿಜನರ ಸಂಕಷ್ಟಗಳನ್ನು ನಿವಾರಿಸಲು ಬೇಕಾದಷ್ಟು ಕೆಲಸ ಮಾಡಬಹುದು. ಮಹಾತ್ಮಾಜಿಯ ಮಗ ಮಣಿಲಾಲ್ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ವಿರುದ್ಧ ಇರುವ ಭೇದ ಪಕ್ಷಪಾತವನ್ನು ನಿವಾರಿಸಲು ಸತ್ಯಾಗ್ರಹ ಹೂಡುತ್ತೇನೆ ಎಂದು ಮುಂದೆ ಬಂದಿದ್ದಾರೆ. ಆದರೆ ನಾವು ನಮ್ಮಲ್ಲಿ ಮಹಾತ್ಮಾಜಿ ಯಾರನ್ನ ತನ್ನ ಕುಲಬಂಧುಗಳೆಂದು ಆತ್ಮೀಯಗೊಳಿಸಿಕೊಂಡರೋ ಅಂತ ಹರಿಜನರಿಗೆ ಬೇರೆಡೆ ಅವರು ಅಪೇಕ್ಷಿಸುವ ಅಂತದೇ ಸ್ವಾತಂತ್ರ್ಯವನ್ನ ನೀಡಲು ನಿರಾಕರಿಸಿದ್ದೇವೆ. ಮಹಾತ್ಮಾಜಿಯವರನ್ನ ಕೊಂಡಾಡುವ ಸವರ್ಣೀಯ ಹಿಂದೂಗಳು, ಕಾಂಗ್ರೆಸ್ಸಿಗರು ಈ ದೇಶದ ಮೂಲೆ ಮೂಲೆಗಳಲ್ಲಿ ಬೇರು ಕೊಂಬೆಗಳು ಬಿಡದಂತೆ ದೇಶಾದ್ಯಂತ ಅಸ್ಪೃಶ್ಯತೆಯ ಶಾಪ ಸಂಪೂರ್ಣ ಮೂಲೋತ್ಪಾಟನೆಯಾಗುವ ತನಕ ಅವರ ಆತ್ಮ ಶಾಂತಿಯಲ್ಲಿ ನೆಲೆಸುವುದಿಲ್ಲ ಎನ್ನುವುದನ್ನು ನೆನಪಿಡಬೇಕು. ನಮ್ಮ ಸರ್ಕಾರ ಕೂಡ ನಮ್ಮ ಸಮಾಜದಿಂದ ಈ ಉಗ್ರ ರೋಗವನ್ನ ನಿರ್ನಾಮಗೊಳಿಸುವುದಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಎನ್ನುವುದನ್ನು ಮನಗಾಣಬೇಕು.

ಜೈ ಭೀಮ್. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಆರ್ ಲೋಹಿತ್ ಕುಮಾರ್. ಅಂಬೇಡ್ಕರ್ ಅವರ ಇತರೆ ಹೋರಾಟಗಳಿಗೆ ಸಂಬಂಧಿಸಿದ ಪಠ್ಯದ ಕೆಲವು ಭಾಗಗಳನ್ನು ಓದುತ್ತಿದ್ದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಲಕಾಲದ ಹಿಂದಿನ ಜೀವನವನ್ನು ಚಿತ್ರಣ ಕಟ್ಟಿಕೊಡುತ್ತಾರೆ. ಆಗ ಕೆಲವು ಜನರು ಕೃಷಿಕರ ಜೀವನಕ್ಕೆ ಒಗ್ಗಿಕೊಂಡಿದ್ದರು ಮತ್ತು ಉಳಿದವರು ಅಲೆಮಾರಿಗಳಂತೆ ತಮ್ಮ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆಯುತ್ತಿದ್ದರು. ಕೃಷಿಕರ ಜೀವನಕ್ಕೆ ಒಗ್ಗಿಕೊಳ್ಳುತ್ತಿದ್ದ ಜನರು ಕೃಷಿ ಭೂಮಿ, ಬೆಳೆ, ಮನೆಗಳು ಮುಂತಾದ ಆಸ್ತಿಗಳ ಮಾಲೀಕತ್ವವನ್ನು ಪಡೆದಿದ್ದು ಅವರು ಅಲೆಮಾರಿಗಳಿಗಿಂತ ಮೇಲ್ಮಟ್ಟದ ಜೀವನವನ್ನು ನಡೆಸುತ್ತಿದ್ದರು. ಆದ್ದರಿಂದ ಸ್ವಾಭಾವಿಕವಾಗಿಯೇ ತಮ್ಮ ಶಾಂತ ಜೀವನಕ್ಕೆ ಈ ಅಲೆಮಾರಿ ಜನರು ಭಂಗ ತರುವುದು ಅವರಿಗೆ ಇಷ್ಟವಿರಲಿಲ್ಲ. ಇವರಿಗೂ ಅಲೆಮಾರಿಗಳಿಗೂ ಯಾವ ತೆರನಾದ ಹೋಲಿಕೆಯೂ ಇರಲಿಲ್ಲ. ಏಕೆಂದರೆ ಅಲೆಮಾರಿಗಳಿಗೆ ಯಾವುದೇ ಆಸ್ತಿಪಾಸ್ತಿಯ ಚಿಂತೆ ಇರಲಿಲ್ಲ ಹಾಗೂ ಅವರು ಈ ಕೃಷಿಕರಿಗಿಂತ ದೃಢಕಾಯರಾಗಿದ್ದರು ಹಾಗೂ ಅವರ ದೇಹದಾರ್ಢ್ಯವನ್ನು ಇತರರಿಗೆ ಹೋಲಿಸುವಂತೆಯೇ ಇರಲಿಲ್ಲ. ಕೃಷಿಕರಿಗೆ ಈ ಅಲೆಮಾರಿಗಳಿಂದ ತಮ್ಮ ಭೂಮಿಯನ್ನು, ಬೆಳೆಯನ್ನು ರಕ್ಷಿಸಿಕೊಳ್ಳುವ ಅಗತ್ಯವಿತ್ತು. ಇತ್ತ ಅಲೆಮಾರಿಗಳು ತಮ್ಮ ತಮ್ಮಲ್ಲೇ ಒಳಜಗಳಗಳನ್ನು ಮಾಡಿಕೊಂಡು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆಯಾಗಿದ್ದರು. ಆದ್ದರಿಂದ ಈ ಕೃಷಿಕ ಜನರು ಯಾವ ಗುಂಪಿನ ಅಲೆಮಾರಿಗಳು ತಮ್ಮ ಒಳಜಗಳಗಳಿಂದ ಮುಖ್ಯ ಗುಂಪಿನಿಂದ ಬೇರ್ಪಟ್ಟಿದ್ದರೋ ಅವರ ಸೇವೆಯನ್ನು ತಮ್ಮ ಭೂಮಿಯ ರಕ್ಷಣೆಗಾಗಿ ಬಳಸಿಕೊಂಡರು. ಈ ಜನರಿಗೆ ಸ್ವಲ್ಪ ಭೂಮಿ ಹಾಗೂ ಮನೆಗಳನ್ನು ಹಳ್ಳಿಗಳ ಹೊರವಲಯದಲ್ಲಿ ನೀಡಿದರು. ಇವರ ಮುಖ್ಯ ಕಾರ್ಯವೆಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಾಗಿತ್ತು. ಅಲೆಮಾರಿಗಳ ದಾಳಿಯಿಂದ ಹಳ್ಳಿಗಳನ್ನು ರಕ್ಷಿಸುವ ಕಾರ್ಯವನ್ನು ಅವರು ಯಶಸ್ವಿಯಾಗಿ ಹಲವಾರು ತಲೆಮಾರುಗಳ ಕಾಲ ನಿರ್ವಹಿಸಿದರು. ಇತ್ತ ಊರ ಹೊರಗೆ ಇರುವ ಈ ಜನರ ಹಾಗೂ ಊರ ಒಳಗೆ ಇರುವ ಕೃಷಿಕರ ಒಡನಾಟವು ಬಹಳ ಸಹಜವಾಗಿಯೇ ಇತ್ತು. ಇಲ್ಲಿ ಅಸ್ಪೃಶ್ಯತೆಯ ಸೋಂಕೇ ಇರಲಿಲ್ಲ. ಆದರೆ ಅದು ಅಸ್ತಿತ್ವಕ್ಕೆ ಬಂದಿದ್ದಾದರೂ ಹೇಗೆ? ಅದನ್ನು ನಾವು ಕಂಡುಹಿಡಿಯಬೇಕೆಂದರೆ ಭಾರತದಲ್ಲಿ ಬೌದ್ಧ ಮತದ ವಿಕಾಸವನ್ನು ಗಮನಿಸಬೇಕಾಗುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಬೌದ್ಧ ಮತವು ಯಾವುದೇ ಆಕ್ರಮಣಕಾರನು ಇದುವರೆಗೂ ಆಕ್ರಮಿಸಿಕೊಳ್ಳದಷ್ಟು ವೇಗವಾಗಿ ಭಾರತವನ್ನು ಆಕ್ರಮಿಸಿಕೊಂಡಿತು. ಕೆಲವೇ ತಲೆಮಾರುಗಳಲ್ಲಿ ಹಿಂಡು ಹಿಂಡು ಜನರು, ಅದರಲ್ಲಿಯೂ ವ್ಯಾಪಾರಸ್ಥ ವರ್ಗದ ಜನರು ಬೌದ್ಧ ಮತಕ್ಕೆ ಪರಿವರ್ತನೆಯಾದರು. ಬ್ರಾಹ್ಮಣತ್ವವು ಮರಣ ಹೊಂದುವ ಭೀತಿಗೆ ಒಳಗಾಗಿತ್ತು. ನಿಜ ಹೇಳಬೇಕೆಂದರೆ ಬ್ರಾಹ್ಮಣರ ಹೊಂದಾಣಿಕೆಯ ಸ್ವಭಾವ ಇಲ್ಲದೆ ಹೋಗಿದ್ದರೆ ಅದು ಅಷ್ಟು ಹೊತ್ತಿಗೆ ಅಳಸಿಯೇ ಹೋಗಿರುತ್ತಿತ್ತು. ತಮ್ಮ ಜಾತಿಯ ಉಳಿವಿಗಾಗಿ ಬ್ರಾಹ್ಮಣರು ಎಲ್ಲಾ ಸಾಮಾಜಿಕ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಿದ್ಧರಾಗಿದ್ದರು. ಹಾಗಾದರೆ ಬ್ರಾಹ್ಮಣರು ಮಾಡಿದ್ದಾದರೂ ಏನು? ಬುದ್ಧ ಮೂರು ಬೋಧನೆಗಳನ್ನು ಜನ ಆಕರ್ಷಿಸುವಂತೆ ಮಾಡಿದವು. ಸಾಮಾಜಿಕ ಸಮಾನತೆ ವಿಷಯಗಳಲ್ಲಿ ಅವರ ಬೋಧನೆ ಸುವಾರ್ತೆ, ಚಾತುರ್ವರ್ಣ ನಿಷೇಧ ಹಾಗೂ ಅಹಿಂಸಾ ವಿರೋಧಿ ಧೋರಣೆ ಮತ್ತು ಧಾರ್ಮಿಕ ಆಚರಣೆಯ ಹೆಸರಿನಲ್ಲಿ ಕೊಡುವ ಬಲಿಗಳ ಖಂಡನೆ, ಅವನ ಈ ಎಲ್ಲಾ ಬೋಧನೆಗಳು ಜನರಿಗೆ ಅತ್ಯಂತ ಪ್ರಮುಖ ಆಕರ್ಷಣೆ ಆಗಿದ್ದವು ಮತ್ತು ತಮ್ಮನ್ನು ಬಡತನದ ಕೋಪಕ್ಕೆ ತಳ್ಳಿದ್ದ ಹಿಂದಿನ ವ್ಯವಸ್ಥೆಯ ಬಗೆಗೆ ಅವರಿಗೆ ತಿರಸ್ಕಾರವಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಈ ಕಾಲದ ಬ್ರಾಹ್ಮಣರು ಸಸ್ಯಹಾರಿಗಳೇ ಆಗಿರಲಿಲ್ಲ, ಅವರು ಮಾಂಸಹಾರಿಗಳಾಗಿದ್ದರು. ದೇವರ ಹೆಸರಿನಲ್ಲಿ ಅವರು ಪ್ರಾಣಿ ಬಲಿಯನ್ನು ನೀಡುತ್ತಿದ್ದರು. ಆದರೆ ವಾಸ್ತವವಾಗಿ ಮಾಂಸವನ್ನು ತಿನ್ನುವ ತಮ್ಮ ಆಸೆಯನ್ನು ತಣಿಸಿಕೊಳ್ಳುವುದಕ್ಕಾಗಿ ಅವರು ಹಾಗೆ ಮಾಡುತ್ತಿದ್ದರು. ವೈದಿಕ ಬಲಿಗಳ ಹಿಂದಿನ ಸತ್ಯ, ಬ್ರಾಹ್ಮಣರು ಮಾಂಸದಾಹ ಎಷ್ಟು ಮಿತಿಮೀರಿತ್ತು ಎಂದರೆ ಇದರಿಂದ ಕೃಷಿಕರ ಬಹಳ ತೊಂದರೆ ಆಗತೊಡಗಿತ್ತು. ಕೃಷಿಕರು ಹಾಲು ಹಾಗೂ ಅದರ ಉತ್ಪನ್ನಗಳಿಗಾಗಿ ಹಸುಗಳನ್ನು ಅವಲಂಬಿಸಿದ್ದರು. ಆದರೆ ಯಜ್ಞಯಾಗಗಳ ಕಾರಣದಿಂದ ಇವರ ಜೀವದ ಮೂಲಾಧಾರವಾಗಿದ್ದ ಹಸುಗಳು ಬ್ರಾಹ್ಮಣರ ಮಾಂಸದ ದಾಹಕ್ಕೆ ಬಲಿಯಾಗುತ್ತಿದ್ದವು. ಇದಕ್ಕೆ ಇಂದಿಗೂ ಕೂಡ ನಾವು ಸಾಕ್ಷ್ಯಾಧಾರಗಳನ್ನು ವೇದಗಳಲ್ಲಿ ಗಮನಿಸಬಹುದಾಗಿದೆ. ಅಲ್ಲಿ ವಿವರಣೆಯಾಗುವ ಧಾರ್ಮಿಕ ಆಚರಣೆಗಳಲ್ಲಿ ಮಾನವೀಯತೆಗೆ ಬೆಲೆ ಇರುವುದನ್ನೇ ನಾವು ಕಾಣುವುದಿಲ್ಲ. ಬುದ್ಧನ ಬೋಧನೆಗಳು ಇದಕ್ಕೆ ವಿರುದ್ಧವಾಗಿದ್ದುದರಿಂದ ಸ್ವಾಭಾವಿಕವಾಗಿಯೇ ಅದು ಕೃಷಿಕರಿಗೆ ಅಪ್ಯಾಯಮಾನವಾಗಿತ್ತು.
ಅವರಿಗೆ ಇದು ಭಾವನಾತ್ಮಕವಾಗಿ ಹಾಗೂ ಆರ್ಥಿಕವಾಗಿ ಎರಡೂ ನಿಟ್ಟಿನಿಂದ ಲಾಭದಾಯಕ ಎನಿಸತೊಡಗಿತು. ಆದ್ದರಿಂದ ಅವರು ಬ್ರಾಹ್ಮಣತ್ವದ ಬೋಧನೆಗಳಿಂದ ದೂರ ಸರಿಯತೊಡಗಿದ್ದರು. ಹಾಗಾದರೆ ಬಹಳ ಜೋರಾಗಿದ್ದ ಬೌದ್ಧ ಧರ್ಮದ ಅಲೆಯಿಂದ ಬ್ರಾಹ್ಮಣತ್ವವು ಉಳಿಗಾಲವನ್ನು ಕಂಡಿದ್ದಾದರೂ ಹೇಗೆ? ಹಿಂದೂ ಧರ್ಮದ ಒಂದು ಭಾಗವಾಗಿದ್ದ ಪ್ರಾಣಿ ಬಲಿಯನ್ನು ಬ್ರಾಹ್ಮಣರು ನಿಲ್ಲಿಸಿಬಿಟ್ಟರು. ಇದುವರೆಗೂ ಹಸುವಿನ ಮಾಂಸವನ್ನು ತಿನ್ನುತ್ತಿದ್ದ ಜನರು ಬುದ್ಧನನ್ನು ಮೆಟ್ಟಿ ನಿಲ್ಲುವ ಸಲುವಾಗಿ ಅದನ್ನು ಪೂಜಿಸತೊಡಗಿದರು. ಮಾಂಸಾಹಾರಿ ಬ್ರಾಹ್ಮಣ ಈಗ ಶುದ್ಧ ಸಸ್ಯಾಹಾರಿಯಾದ. ಸೋಮಪಾನವು ನಿಂತು ಹೋಯಿತು. ಹಿಂದೂ ಧರ್ಮವು ಅತ್ಯಂತ ಮಡಿವಂತಿಕೆಯ ಧರ್ಮವಾಯಿತು. ಕ್ಷತ್ರಿಯರೊಂದಿಗೆ ಹೊಂದಾಣಿಕೆ. ಇನ್ನು ಕ್ಷತ್ರಿಯರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗುವುದನ್ನು ತಡೆಯುವ ಸಲುವಾಗಿ ಬ್ರಾಹ್ಮಣರು ಅವರಿಗೂ ತಮ್ಮ ಸ್ಥಾನಮಾನಗಳನ್ನು ನೀಡಿ ಸಮಾನತೆಯನ್ನು ಘೋಷಿಸಿದರು. ಬೇಕಾದಷ್ಟು ಸಾಕ್ಷ್ಯಗಳು ನಮಗೆ ಈ ನಿಟ್ಟಿನಲ್ಲಿ ದೊರಕುತ್ತವೆ. ಆದರೆ ಅದರಲ್ಲಿ ಒಂದು ಪುಸ್ತಕದ ಉದಾಹರಣೆಯನ್ನು ಮಾತ್ರ ವಿಶೇಷವಾಗಿ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡುತ್ತಾರೆ. ಅದೇನೆಂದರೆ, ಒಬ್ಬ ಕೈದಿಯನ್ನು ಹಿಡಿದುಡುವ ಸಲುವಾಗಿ ಪೊಲೀಸಿನವರು ಹೇಗೆ ಎರಡೂ ಬದಿಯಲ್ಲಿ ನಿಲ್ಲಬೇಕೋ ಅಂತೆಯೇ ವೈಶ್ಯರು ಹಾಗೂ ಶೂದ್ರರು ಕೈತಪ್ಪಿ ಹೋಗುವುದನ್ನು ತಪ್ಪಿಸಲು ಬ್ರಾಹ್ಮಣರು ಹಾಗೂ ಕ್ಷತ್ರಿಯರು ಒಂದಾಗಬೇಕು ಎಂದು ಅದರಲ್ಲಿ ಹೇಳಲಾಗಿದೆ. ಹಸು ಹೇಗೆ ಪವಿತ್ರ ಸ್ಥಾನ ಪಡೆದುಕೊಂಡಿತು? ಹಸುಗಳಿಗೆ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಲಾಯಿತು. ಬಲಿಕೊಡುವ ಆಚರಣೆಗಳು ನಿಂತು ಹೋದವು. ಬೌದ್ಧ ಧರ್ಮದ ಹಲವಾರು ಬೋಧನೆಗಳನ್ನು ಹಿಂದೂ ಧರ್ಮ ತನ್ನಲ್ಲಿ ಆಚರಣೆಗೆ ಅಳವಡಿಸಿಕೊಂಡಿತು. ಇದರಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದವರನ್ನು ನಿಧಾನವಾಗಿ ಹಿಂದೂ ಧರ್ಮಕ್ಕೆ ಕರೆತರಲಾಯಿತು. ಬುದ್ಧನ ಒಂದು ಅತ್ಯಂತ ಮುಖ್ಯವಾದ ಬೋಧನೆಯಾಗಿದ್ದ ಚಾತುರ್ವರ್ಣ ನೀತಿಯ ನಿಷೇಧ ಹಾಗೂ ಸಾಮಾಜಿಕ ಸಮಾನತೆಯನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಅವರು ಈ ಸಮಯದಲ್ಲಿ ಕ್ಷತ್ರಿಯರನ್ನು ಹಾಗೂ ತಮ್ಮನ್ನು ಒಂದೇ ಸ್ಥಾನದಲ್ಲಿ ಇರಿಸಿಕೊಂಡರು. ಬ್ರಾಹ್ಮಣರು ದೇವರನ್ನು ಹಿಂದಕ್ಕೆ ತಳ್ಳಿ ಕ್ಷತ್ರಿಯರ ದೇವರುಗಳ ಆರಾಧನೆಯನ್ನು ಮಾಡುವ ಮೂಲಕ ಕ್ಷತ್ರಿಯರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರು. ಅನಿರೀಕ್ಷಿತ ಬೆಳವಣಿಗೆ. ಈ ರೀತಿ ಹೊಂದಾಣಿಕೆಯ ತಂತ್ರದಲ್ಲಿ ತೊಡಗಿಕೊಂಡ ಬ್ರಾಹ್ಮಣರಿಂದ ಬುದ್ಧ ನಿರೀಕ್ಷಿಸಿರದಿದ್ದ ಬೆಳವಣಿಗೆಗಳು ಉಂಟಾದವು. ಬುದ್ಧನ ಹಸುಗಳ ಬಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ. ಅನಂತರ ಪ್ರಾಣಿಗಳಿಗೆ ಪವಿತ್ರ ಸ್ಥಾನವನ್ನು ಬ್ರಾಹ್ಮಣರು ನೀಡಿದರು. ಹಿಂದೂ ಧರ್ಮವು ಹಸುವನ್ನು ಪವಿತ್ರ ಎಂದು ಪರಿಗಣಿಸಿ ಅದರ ಬಲಿಯನ್ನು ಸಂಪೂರ್ಣ ನಿಲ್ಲಿಸಿಬಿಟ್ಟರು. ಅದೇ ಕ್ರಮವನ್ನು ಅಂದಿನ ಅಸ್ಪೃಶ್ಯರು ಕೈಗೊಂಡರು. ಆದರೆ ಅತ್ಯಂತ ಬಡವರಾಗಿದ್ದ ಅಸ್ಪೃಶ್ಯರಿಗೆ ಇತರ ಪ್ರಾಣಿಗಳ ಮಾಂಸವನ್ನು ಕೊಲ್ಲುವ ಶಕ್ತಿ ಇರಲಿಲ್ಲ. ಆದ್ದರಿಂದ ಅವರು ಸತ್ತ ಹಸುವಿನ ಮಾಂಸದ ಭಕ್ಷಣೆಯನ್ನು ಆರಂಭಿಸಿದರು. ಬುದ್ಧನಾಗಲಿ ಬ್ರಾಹ್ಮಣರಾಗಲಿ ಸತ್ತ ಹಸುವಿನ ಮಾಂಸ ತಿನ್ನಬಾರದು ಎಂದು ಎಲ್ಲಿಯೂ ನಿಷೇಧಿಸಿರಲಿಲ್ಲ. ಅವರು ನಿಷೇಧ ಮಾಡಿದ್ದುದು ಕೇವಲ ಜೀವಂತ ಹಸುವಿನ ಬಲಿಯನ್ನು ಮಾತ್ರ. ಆದರೆ ಅಂದಿನ ಕಾಲದ ಅಸ್ಪೃಶ್ಯರು ಒಂದು ಘೋರ ಅಪರಾಧವನ್ನು ಎಸಗಿದರು. ಅತ್ಯಂತ ಬಡವರು ಹಾಗೂ ಸಾಮಾಜಿಕ ನಿಶ್ರೇಣಿಯಲ್ಲಿ ಕಟ್ಟಕಡೆಯ ಹಂತದಲ್ಲಿದ್ದ ಅವರು ಬೌದ್ಧ ಧರ್ಮದಲ್ಲಿ ಬಹಳ ಕಾಲದವರೆಗೆ ನೆಲೆ ನಿಂತರು. ಅವರನ್ನು ಅಲ್ಲಿಂದ ಹೊರತರಲು ಅತ್ಯಂತ ಬಲಯುತವಾದ ವಾದವನ್ನು ಹೇರಬೇಕಾಗಿತ್ತು. ಬೇರೆ ಎಲ್ಲಾ ವಿಧಾನಗಳು ವಿಫಲವಾದಾಗ ಬಹಿಷ್ಕಾರ ಹಾಗೂ ಅಸ್ಪೃಶ್ಯತೆಯನ್ನು ಅವರ ಮೇಲೆ ಹೇರಲಾಯಿತು. ಅವರ ಸತ್ತ ಹಸುವಿನ ಮಾಂಸದ ಭಕ್ಷಣೆಯೇ ಅವರ ಶೋಷಣೆಗೆ ಮೂಲವಾಯಿತು. ಈ ವಿಷಯವು ಹಿಂದೂಗಳ ಸಹಾಯಕ್ಕೆ ಬಂದಿತು. ಇದು ಬ್ರಾಹ್ಮಣರಿಗೆ ಅತ್ಯಂತ ಹೀನಾಯವಾದ ವಿಷಯ. ಆದ್ದರಿಂದ ಈ ವಿಷಯವನ್ನು ತಮ್ಮ ಅನುಕೂಲಕ್ಕೆ ಉಪಯೋಗಿಸಿಕೊಳ್ಳಲು ಬ್ರಾಹ್ಮಣರಿಗೆ ಸುಲಭವಾಯಿತು. ಇಡೀ ವರ್ಗದ ಮೇಲೆ ಅಸ್ಪೃಶ್ಯತೆಯನ್ನು ಹೇರಲಾಯಿತು. ಇತರರು ಬೌದ್ಧ ಧರ್ಮವನ್ನು ತೊರೆದು ಹೋದಾಗ ಈ ವರ್ಗ ಅದಕ್ಕೆ ಅಂಟಿಕೊಂಡಿದ್ದಕ್ಕಾಗಿ ಅದು ಬಹಳ ದೊಡ್ಡ ಬೆಲೆಯನ್ನೇ ತೆರುವಂತಾಯಿತು. ಆದ್ದರಿಂದ ಇಂದಿಗೂ ಅಸ್ಪೃಶ್ಯತೆ ಮುಂದುವರೆದುಕೊಂಡೇ ಬಂದಿದೆ. ಎಲ್ಲರೂ ಸುರಕ್ಷಿತರಾಗಿದ್ದು ಆಧುನಿಕ ವಿಷಯಗಳು ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ಸಮಾನತೆಯನ್ನು ಕುರಿತು ಚಿಂತನೆಗಳ ಹೊರತು ಅಸ್ಪೃಶ್ಯತೆಯು ಮುಂದುವರೆದುಕೊಂಡೇ ಬರುತ್ತಿದೆ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
0: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
0: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
0: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
0: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5-10 ಅಕ್ಟೋಬರ್ವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅರ್ಧ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಯಾಕಪ್ಪ ಅಂದರೆ, ಒಂದೊಂದು ಆಹಾರ ಪದಾರ್ಥಗಳಲ್ಲಿ ಕೂಡ ಅಗಾಧವಾದ ಆರೋಗ್ಯಯುತವಾದ ಶಕ್ತಿ ಅಡಗಿದೆ. ಅದು ಸಣ್ಣ ಆಹಾರ ಪದಾರ್ಥವಾಗಿರಲಿ, ದೊಡ್ಡ ಆಹಾರ ಪದಾರ್ಥವಾಗಿರಲಿ, ಯಾವುದೇ ಆಗಿರಲಿ, ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಒಂದು ಔಷಧಿಗಳ ಪೆಟ್ಟಿಗೆ, ಔಷಧಿಗಳ ಭಂಡಾರ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ಕರಿಬೇವು, ಸಾಸಿವೆ, ಇಂಗು, ಉಪ್ಪು, ಇವೆಲ್ಲವನ್ನು ನಾವು ಚಿಟಿಕೆ ಪ್ರಮಾಣದಲ್ಲಿ ಬಳಸ್ತೀವಿ. ಆದರೂ ಆ ಅಡುಗೆಯಲ್ಲಿ ಬಳಸಿದಾಗ ಅದರ ಒಂದು ರುಚಿನೇ ಎಕ್ಸ್ಟ್ರಾಆರ್ಡಿನರಿ ಆಗಿರುತ್ತೆ ಅಲ್ವಾ. ಇನ್ನು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳಿಗೆ ಬಂದರೆ ಅದರದೇ ಆದ ಆರೋಗ್ಯಯುತವಾದ ಸ್ಥಾನವನ್ನು ಪಡ್ಕೊಂಡಿವೆ. ಫಾರ್ ಎಕ್ಸಾಂಪಲ್, ಈಗ ಮಸಾಲೆ ಪದಾರ್ಥಗಳ ವಿಷಯಕ್ಕೆ ಅಂತ ಬಂದರೆ ಚಕ್ಕೆ, ಲವಂಗ, ದಾಲ್ಚಿನ್ನಿ, ಗಸಗಸೆ, ಏಲಕ್ಕಿ, ಚಕ್ರಮೊಗ್ಗು, ಮರಾಠ್ ಮೊಗ್ಗು, ಪಲಾವ್ ಎಲೆ, ಸೋಂಪು, ಇನ್ನೂ ಸಾಕಷ್ಟು ಬಗೆಯಲ್ಲಿ ಮಸಾಲೆ ಪದಾರ್ಥಗಳನ್ನು ನಾವು ಬಳಸ್ತೀವಿ. ಈ ಮಸಾಲೆ ಸಾಮಗ್ರಿಗಳನ್ನು ಫ್ರೈ ಮಾಡ್ತಾ ಇದ್ರೆ ಸಾಕು, ಮನೆಯಲ್ಲಿ ಇಡೀ ಮನೆಯೆಲ್ಲ ಗಮಗುಟ್ಟುತ್ತೆ ಅಲ್ವಾ. ಅಷ್ಟೊಂದು ಪವರ್ ಇದೆ ಅಡುಗೆ ಮನೆಯಲ್ಲೇ ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ. ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ, ಹಾಗೆ ಅಡುಗೆ ಮನೆಯಲ್ಲೇ ಇದೆ ಅಂತ ಹೇಳ್ತಾ ಈ ದಿನ ಸ್ನೇಹಿತರೆ ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ. ಸಾಮಾನ್ಯವಾಗಿ ನಾವು ಇಡ್ಲಿಯನ್ನು ಅಕ್ಕಿ ನೆನೆಸಾಕಿ ಅಥವಾ ರವೆ ಒಡಿಸಿ ಮಾಡಿರ್ತೀವಿ. ರವೆ ಇಡ್ಲಿ ಅಂತ ಮಾಡ್ತೀವಿ. ಅಕ್ಕಿಯನ್ನು ನೆನೆ ಹಾಕಿ ನೈಟ್ ಮಿಕ್ಸಿ ಮಾಡಿ ಬೆಳಗ್ಗೆ ಇಡ್ಲಿಯನ್ನು ಮಾಡೋದುಂಟು. ಈಗಂತೂ ನಾನಾ ಥರ ಇಡ್ಲಿಗಳು ಬಂದಿವೆ. ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ. ಸಾಮಾನ್ಯವಾಗಿ ಸಬ್ಬಕ್ಕಿ ಅಥವಾ ಸಾಬುದಾನಿಯಿಂದ ನಾವು ಪಾಯಸವನ್ನು ಮಾಡ್ತೀವಿ, ಉಪ್ಪಿಟ್ಟನ್ನು ಮಾಡ್ತೀವಿ, ಹಾಗೆ ಈ ಸಂಡಿಗೆ, ಹಪ್ಪಳ ಎಲ್ಲ ಮಾಡ್ತೀವಿ. ಈ ದಿನ ಸಬ್ಬಕ್ಕಿಯನ್ನು ಬಳಸಿ ಸ್ಪೆಷಲ್ ಆಗಿರುವಂತಹ ಇಡ್ಲಿಯನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಹೊಟ್ಟೆಗಿದ್ದಾರೆ. ಶ್ರೀನಿವಾಸ್ ಸರ್ ಅವರು ಮಾಡುವುದರ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದರೊಟ್ಟಿಗೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಡ್ಲಿ ಜೊತೆ ಸಾಂಬಾರು, ಕಾಯಿ ಚಟ್ನಿ ಇದ್ದರೆ ಸಖತ್ತಾಗಿರುತ್ತೆ. ಅದರೊಟ್ಟಿಗೆ ಮೆಂತ್ಯ ಚಟ್ನಿ, ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವರು ಸಬ್ಬಕ್ಕಿ ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿಯನ್ನು ಕೂಡ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಸಬ್ಬಕ್ಕಿಯಿಂದ ಆಗುವಂತಹ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ ಸ್ನೇಹಿತರೆ ಉಪವಾಸವಿದ್ದಾಗ. ಉಪವಾಸದ ಸಮಯದಲ್ಲಿ ಸಾಕಷ್ಟು ಜನ ಇದನ್ನು ಉಪಯೋಗ ಮಾಡ್ತಾರೆ. ಯಾಕಪ್ಪ ಅಂದರೆ ಇದು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಕೊಡುತ್ತೆ. ಇದರಲ್ಲಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಕ್ಯಾಲರಿಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಇದು ದೇಹಕ್ಕೆ ತಕ್ಷಣದ ಚೈತನ್ಯ ನೀಡುತ್ತೆ, ಅಂದರೆ ದೇಹಕ್ಕೆ ತತ್ಕ್ಷಣದ ಶಕ್ತಿ ಕೊಡುತ್ತೆ. ಹಾಗೆ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದರಲ್ಲಿ ವಿಟಮಿನ್ B6 ಹೆಚ್ಚಾಗಿರೋದ್ರಿಂದ ಗರ್ಭಿಣಿಯರಿಗೂ ಕೂಡ ಇದು ತುಂಬ ಒಳ್ಳೆಯದು. ಮೂಳೆಗಳು ಸ್ಟ್ರಾಂಗ್ ಆಗಿಡಲಿಕ್ಕೆ ಇದು ಸಹಾಯ ಕೂಡ. ಯಾಕಪ್ಪ ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಂಶ ಹೆಚ್ಚಾಗಿರುತ್ತೆ. ಹಾಗೆ ಬ್ಲಡ್ ಪ್ರೆಷರ್ಗೆ ಇದು ಬೆಸ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಸಬ್ಬಕ್ಕಿಯನ್ನು ಬಳಸೋದ್ರಿಂದ. ಇದರಲ್ಲಿ ಎರಡು ಮೂರು ರೀತಿ ಸಬ್ಬಕ್ಕಿ ಸಿಗುತ್ತೆ ಸ್ನೇಹಿತರೆ. ಕೆಲವೊಂದು ಸಬ್ಬಕ್ಕಿಗಳು ಸಾಕಷ್ಟು ತುಂಬ ಸ್ಮೂತಾಗಿ ಮೆತ್ತಗಾಗ್ಬಿಡುತ್ತೆ ಗಂಜಿ ಥರ. ಇನ್ನು ಕೆಲವು ಸಬ್ಬಕ್ಕಿ ಕಾಳು ಕಾಳಾಗಿ ಉದುರುದ್ರಾಗೆ ಚೆನ್ನಾಗಿರುತ್ತೆ. ಈ ಲೈಲಾನ್ ಸಬ್ಬಕ್ಕಿ ಚೆನ್ನಾಗಿ ಬರುತ್ತೆ ನೋಡಿ. ಇದರಲ್ಲಿ ಹೆಚ್ಚಾಗಿ ಸ್ವೀಟ್ ಮಾಡೋದುಂಟು. ಶಾವಿಗೆ ಮತ್ತು ಸಬ್ಬಕ್ಕಿಯನ್ನು ಬಳಸಿ ಮಾಡ್ತಾರೆ. ಶಾವಿಗೆ ಹೆಸರುಬೇಳೆ ಜೊತೆಗೆ ಸಬ್ಬಕ್ಕಿಯನ್ನು ಬಳಸಿ ಮಾಡೋದುಂಟು. ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಹಾಗೆ ಉಪ್ಪಿಟ್ಟು ಕಾಮನ್ನಾಗಿ ಮಾಡೇ ಮಾಡ್ಕೊಳ್ತಾರೆ. ನಾನು ಆಗಲೇ ಹೇಳಿದಾಗೆ ಉಪವಾಸವಿದ್ದಾಗ ಇದನ್ನು ಹೆಚ್ಚಾಗಿ ಮಾಡೋದುಂಟು. ಹೆಸ್ತಡ ಮಾಡೋದು ಬೇಡ. ವಿನಾ ಶ್ರೀನಿವಾಸ್ ಸರ್ ಅವರಿಂದ ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸಬ್ಬಕ್ಕಿಯನ್ನು ಬಳಸಿ ಇಡ್ಲಿಯನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾವ ರೀತಿ ಮಾಡ್ತಾರೆ, ಯಾವ ಮೆಥಡಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಸಬ್ಬಕ್ಕಿ ಇಡ್ಲಿಯನ್ನು ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಅವರಿಂದ ಕೇಳೋಣ. ಅಂದಾಗೆ ಸ್ನೇಹಿತರೆ, ವಿನಯ್ ಶ್ರೀನಿವಾಸ್ ಸರ್ ಅವರು ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಸಬ್ಬಕ್ಕಿ ಇಡ್ಲಿ ಬಗ್ಗೆ ಅವರಿಂದ ಕೇಳೋಣ.
5: ಒಳ್ಳೊಳ್ಳೆ ಇಡ್ಲಿಗಳ ವೆರೈಟಿಗಳು ಅಂತ ಶುರು ಮಾಡಿದ್ದೀವಿ. ಕೊಟ್ಟೆ ಇಡ್ಲಿ ಅಂತ ಹೇಳಿ, ಆಮೇಲೆ ಸಬ್ಬಕ್ಕಿ ಇಡ್ಲಿ, ರವಾ ಇಡ್ಲಿ, ಆಮೇಲೆ ಶಾವಿಗೆ ಇಡ್ಲಿ, ಆಮೇಲೆ ತಟ್ಟೆ ಇಡ್ಲಿ, ಗೀ ಮಸಾಲ ತಟ್ಟೆ ಇಡ್ಲಿ ಅಂತ ಹೇಳಿ ಸುಮಾರು ವೆರೈಟಿ ಇಡ್ಲಿಗಳಲ್ಲೇ ಸುಮಾರು ವೆರೈಟಿ ಮಾಡ್ತೀವಿ. ಇವತ್ತು ಅದರಲ್ಲಿ ಒಂದು ಸ್ಪೆಷಲ್ ಆಗಿರುವಂಥದ್ದು ಸಬ್ಬಕ್ಕಿ ಇಡ್ಲಿ. ನಾವು ಹೇಗೆ ಮಾಡ್ತೀವಿ, ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು. ಸ್ನೇಹಿತರೆ, ಸಬ್ಬಕ್ಕಿ ಇಡ್ಲಿಗೆ ಫಸ್ಟು ಒಂದು ಹಿಟ್ಟನ್ನು ಕಲಸ್ಕೋಬೇಕು. ಸಬ್ಬಕ್ಕಿ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಈಗ ಅದನ್ನು ನೈಲಾನ್ ಸಬ್ಬಕ್ಕಿನ ಒಂದು ಮುಕ್ಕಾಲರಿಂದ ಒಂದು ಗಂಟೆ ಕಾಲ ಚೆನ್ನಾಗಿ ನೆನೆಸಿ ಅದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಅದನ್ನು ಉಪಯೋಗಿಸ್ಕೊಳ. ಈಗ ನಾನು 2 ಬೌಲಷ್ಟು 150 ಗ್ರಾಮಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸ್ನೇಹಿತರೆ, 2 ಬೌಲು ನೆನೆಸಿರೋ ನೈಲಾನ್ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನಾವು ಮೀಡಿಯಂ ರವೆ, ಹುರಿದಿರೋಂಥ ಮೀಡಿಯಂ ರವೆ ಹಾಕೋಬೋದು, ಅಥವಾ ಹಾಗೇನೋ ಡೈರೆಕ್ಟಾಗೂ ಕೂಡ ಹಾಕೋಬೋದು. ನಾನಿವತ್ತು ಹುರಿದಿರೋಂಥ ಮೀಡಿಯಂ ರವೆನ ಸ್ವಲ್ಪ ಬಾಣಲಿಲಿ ಬೆಚ್ಚಿಗೆ ಮಾಡಿಕೊಂಡು 2 ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ. ಈಗ ಸೇಮ್ ಅದೇ ಮೆಜರ್ಮೆಂಟಷ್ಟು ನಾನು 2 ಬೌಲು ನೈಲಾನ್ ಸಬ್ಬಕ್ಕಿ, 2 ಬೌಲು ಹುರಿದಿರೋಂಥ ಮೀಡಿಯಂ ರವೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ ಹುರಿಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರಿದಿದ್ದೀನಿ, ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಸಿಗುತ್ತೆ ಅಂಥೇಳಿ. ಈಗ ಅದ್ರ ಜೊತೆಗೆ ನಾನು 2 ಬೌಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಬೌಲು ಮೊಸರು ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದೆಲ್ಲ ಹಾಕ್ಕೊಂಡ ಮೇಲೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ 2 ಬೌಲಷ್ಟು ನೀರು, ಎಲ್ಲ 2 ಬೌಲು 2 ಬೌಲು ನೈಲಾನ್ ಸಬ್ಬಕ್ಕಿ, 2 ಬೌಲು ಹುರಿದಿರೋಂಥ ರವೆ ಮೀಡಿಯಂ ರವೆ, ಆಮೇಲೆ 2 ಬೌಲು ಮೊಸರು, ಹಾಗೆ 2 ಬೌಲು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನು ಜೀರಿಗೆ, ಆಮೇಲೆ ಹುರಿಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನೀರನ್ನು ಒಂದು ಸೇರಿಸ್ಕೊಂಬೋಣ. ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನೋಡಿ, ಈ ಥರ ಇಡ್ಲಿ ಹಿಟ್ಟಿನ ಹದಕ್ಕೆ ನೀಟಾಗಿ ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಆಯಿತು. ಸ್ನೇಹಿತರೆ, ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಮಿಶ್ರಣವನ್ನು, ನಾವು ಏನು ನೈಲಾನ್ ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದೀವಲ್ಲ, ಈ ಮಿಶ್ರಣವನ್ನು ಒಂದು 5-10 ನಿಮಿಷ ಬಿಟ್ಬಿಡಬೇಕು. ಆವಾಗ ಆ ರವೆ, ನಾವು ಹಾಕಿರೋ ಮೊಸರು ನೀರೆಲ್ಲ ಸೇರಿ ಚೆನ್ನಾಗಿ ಎಳ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾವು ಹಾಕಿರೋದು ಕರೆಕ್ಟಾಗಿ 2 ಕಪ್ಪು ಮೊಸರು, 2 ಕಪ್ಪು ನೀರೆಲ್ಲ ಹಾಕಿದ್ದೀವಲ್ಲ, ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಲೂಸ್ ಅನಿಸುತ್ತೆ ನಿಮಗೆ, ಸ್ವಲ್ಪ ಇದೇನಪ್ಪ ಈ ತಿಳಿ ಆಗೋಯ್ತು ಅಂತ. 10 ನಿಮಿಷ ಬಿಟ್ಬಿಡಿ, ಅದು ಸೆಟ್ ಆಗುತ್ತೆ. ಇಡ್ಲಿ ಬಾಕ್ಸು ನೀರು ಹಾಕಿ, ನೀರು ಆಲ್ರೆಡಿ ಕುದಿತಾ ಇದೆ ನೋಡಿ, ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದು. ಈಗ ನಾನು ಈ ಥರ ದೊನ್ನೆಯನ್ನು ಇಟ್ಕೊಂಡಿದ್ದೀನಿ. ನಾನು ಜನ್ರಲಾಗಿ ಸಬ್ಬಕ್ಕಿ ಇಡ್ಲಿನ ಈ ಥರ ದೊನ್ನೆಲೇ ಹಾಕ್ಸೋದು, ಚೆನ್ನಾಗಿರುತ್ತೆ ಡಿಸೈನು ಮತ್ತು ನೋಡೋಕ್ಕೂ ಲುಕ್ ಇರುತ್ತೆ. ಈ ದೊನ್ನೆನ ಹಂಗಂಗೆ ಇಟ್ಬಿಟ್ರೆ ಆ ಫ್ಲೇವರ್ಫುಲ್ ಆಗಿರುತ್ತೆ ಅಂಥೇಳಿ ನಾನು ಅದು ಸಬ್ಬಕ್ಕಿ ಇಡ್ಲಿ ಈ ಥರ ದೊನ್ನೆಲೇ ಮಾಡ್ಸೋದು ನಮ್ಮ ಕೇಟ್ರಿಂಗಲ್ಲೂ ಕೂಡ. ಈಗ ಈ ದೊನ್ನೆಗೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಸ್ನೇಹಿತರಿಗೆ ಇಡ್ಲಿ ಬಾಕ್ಸ್ ಒಳಗೆ ಇಟ್ಬಿಟ್ಟು ಮುಚ್ಚಳ ಹಾಕಿ 15 ನಿಮಿಷ ಜೋರು ಕಾವಲ್ಲಿ ಬೇಯಿಸ್ಕೊಳ್ಳೋಣ. ಇಡ್ಲಿನೂ ನೋಡಿ 15 ನಿಮಿಷ ಆಗಿದೆ ಕರೆಕ್ಟಾಗಿ. ನಾವು ಬೇಯಕ್ಕಿಟ್ಟು ಸಣ್ಣ ಉರಿ ಕಮ್ಮಿ ಮಾಡಿದ್ದೀನಿ. ಇಡ್ಲಿ ಸ್ಟೀಮರ್ನ ತೆಗೆದುಬಿಡೋಣ. ಕಾವು ಸರಿಯಾಗಿ ಕುಡಿಯುತ್ತೆ, ನಿಧಾನ ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ, ಐ ಕ್ಲಾಸಾಗಿ. ಈಗ ತಟ್ಟೆಗೆ ತೆಕ್ಕೋಣ. ತುಂಬ ಪ್ರಯತ್ನ ಪಡ್ತಾನೇ ಇಲ್ಲ, ಹಾಗೆ ಕೈಗೆ ಬರ್ತಿದೆ ಇಡ್ಲಿ. ಮಲ್ಲಿಗೆ ಹೂ ಇದ್ದಂಗಿದೆ ನೋಡಿ, ಸುಮ್ಮನೆ ಹಂಗೆ ಕೈಗೆ ಬರ್ತಾ ಇದೆ ನೋಡಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ, 100% ನಿಮಗೆ, ನಿಮ್ಮ ಮಕ್ಕಳಿಗೆ, ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಒಂದ್ಸಲ ಪ್ರಯತ್ನ ಮಾಡಿ, ಸಣ್ಣ ಪುಟ್ಟ ತಪ್ಪುಗಳೇನಾರು ಮಾಡಿದರೆ ತಿದ್ದು ಹೇಳಿ, ತಿದ್ಕೋತೀನಿ.
4: ಸ್ನೇಹಿತರೆ, ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸಬ್ಬಕ್ಕಿ ಇಡ್ಲಿಯನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು, ಜೊತೆಗೆ ಸಬ್ಬಕ್ಕಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅಳತೆ ಮುಖಾಂತರ ತಿಳಿಸ್ಕೊಟ್ರು. ಎಲ್ಲದೂ ಸಮ ಪ್ರಮಾಣವಾಗಿ ಎರಡೆರಡು ಬೌಲು ರವೆ, ಹಾಗೆ ಸಬ್ಬಕ್ಕಿ, ಮೊಸರು, ಅದಕ್ಕೆ ತಕ್ಕಂತೆ ಉಪ್ಪು, ಜೀರಿಗೆ, ಕರಿಬೇವು ಇದನ್ನೆಲ್ಲ ಬಳಸ್ಕೊಂಡು ಸಬ್ಬಕ್ಕಿ ಇಡ್ಲಿಯನ್ನು ಮಾಡಿದ್ದಾರೆ. ಅದರಲ್ಲೂ ಸ್ಪೆಷಲಾಗಿ ಇಲ್ಲಿ ಸ್ಟೀಲ್ ತಟ್ಟೆಯನ್ನೋ ಅಥವಾ ಇಡ್ಲಿ ಸ್ಟ್ಯಾಂಡನ್ನೋ ಅಥವಾ ಬಟ್ಲನ್ನೋ ಬಳಸಿಲ್ಲ ಸ್ನೇಹಿತರೆ, ಅವರು ದೊನ್ನೆಯನ್ನು ಬಳಸಿದ್ದಾರೆ. ಈ ಕೊಟ್ಟೆ ಕಡ್ಬೆಲ್ಲ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಇವರು ಕೂಡ ಸಬ್ಬಕ್ಕಿ ಇಡ್ಲಿಯನ್ನು ಮಾಡಿದ್ದಾರೆ ಆ ಮೆಥಡಲ್ಲಿ. ಅದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಇಡ್ಲಿ ಏನೋ ರೆಡಿಯಾಗಿದೆ, ಇದಕ್ಕೆ ತಕ್ಕಂತೆ ಒಳ್ಳೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಇದ್ದರೆ ಮತ್ತಷ್ಟು ರುಚಿ ಆಗುತ್ತೆ ಅಲ್ವಾ. ಹಾಗಾದರೆ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸಾಮಾನ್ಯವಾಗಿ ವಿನಯ್ ಸರ್ ಅವರು ಹೇಳಿದಾಗೆ ರವೆ ಇಡ್ಲಿ, ಶಾವಿಗೆ ಇಡ್ಲಿ, ಕೊಟ್ಟೆ ಇಡ್ಲಿ, ತಟ್ಟೆ ಇಡ್ಲಿ, ಈ ರೀತಿಯ ಇಡ್ಲಿಗಳನ್ನು ಮಾಡ್ಕೊಂಡಿರ್ತೀವಿ. ಈ ಸಬ್ಬಕ್ಕಿ ಇಡ್ಲಿಯನ್ನು ಮಾಡ್ಕೊಳ್ಳೋದು ತುಂಬ ಕಡಿಮೆ. ಆದರೆ ಈ ದಿನ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು. ಇಡ್ಲಿ ಏನೋ ರೆಡಿಯಾಗಿದೆ, ಅದಕ್ಕೆ ತಕ್ಕಂತೆ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಈ ಶೇಂಗಾ ಚಟ್ನಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ಕೇಳೋಣ.
1: ಒಳ್ಳೆ ಶೇಂಗಾ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಆ ಶೇಂಗಾ ಚಟ್ನಿ ಮಾಡೋಣ ಬನ್ನಿ. ಈ ಶೇಂಗಾ ಚಟ್ನಿಗೆ ನಾನು 1 ಕಪ್ಪಷ್ಟು ಕಡಲೆಗ್ಯಾಬೀಜ ತೊಗೊಳ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ 1-3 ಹಸಿಮೆಣಸಿನಕಾಯಿ, ಜೊತೆಗೆ 1/2 ಬೌಲಷ್ಟು ಅಂದರೆ 1/2 ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಜೀರಿಗೆ. ಇದಿಷ್ಟು ಹಾಕ್ಕೊಂಡು ಸುಮ್ಮನೆ ಲೈಟಾಗಿ 1-2 ಸಲ ಹುರ್ಕೋಬೇಕು, ಒಂದು ಮೀಡಿಯಮ್ ಕಾವಲ್ಲಿ ಚೆನ್ನಾಗಿದು ಹುರ್ಕೋಬೇಕು. ಹಿಂಗೆ ಆ ಕಾಯಿ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಹುರಿದ್ರೆ ನಿಮ್ಗೆ ಆ ಕಾಯಲ್ಲೇ ಜಿಡ್ಡು ಬಿಟ್ಕೊಳ್ಳುತ್ತೆ.

0: ಈ ಕಡಲೆಕಾಯಿ ಬೀಜ ಒಳ್ಳೆ ನೋಡಿ ಗರಿಗರಿಯಾಗಿದೆ, ಒಳ್ಳೆ ಕಲರ್ ಬಂದಿದೆ, ಕಾಯಿ ಚೆನ್ನಾಗಿ ಜಿಡ್ಡು ಬಿಟ್ಕೊಂಡಿದೆ. ಈಗ ಸ್ಟೌವ್ನ ಆಫ್ ಮಾಡ್ಕೋಣ. ಸ್ಟೌವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಇಂಗು, ಇದು ಆಪ್ಷನಲ್ಲು, ಯಾರಿಗೆ ಇಂಗು ಇಷ್ಟ ಆಗಲ್ವೋ ಅವರು ಬೆಳ್ಳುಳ್ಳಿ ಕೂಡ ಉಪಯೋಗಿಸ್ಕೋಬೋದು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸಿ ಆಡಿಸ್ಕೊಂಡು ಬಂದ್ಬಿಡೋಣ. ತುಂಬ ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಬರೋಣ ನೀರು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಚಟ್ನಿ ರುಬ್ಬಿ ರೆಡಿಯಾಗಿದೆ.
1: ವಿನಯ್ ಶ್ರೀನಿವಾಸ್ ಸರ್ ಅವರು ಈ ದಿನ ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಜೊತೆಗೆ ಅದಕ್ಕೊಂದು ಉತ್ತಮ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಈ ಎರಡು ರೆಸಿಪಿಗಳನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸಾಮಾನ್ಯವಾಗಿ ನಾವು ಅಕ್ಕಿ ನೆನೆಸಿ

ಇಡ್ಲಿಯನ್ನು ಮಾಡೋದುಂಟು, ಹಾಗೆ ರವೆ ಇಡ್ಲಿ ಮಾಡ್ಕೊಳ್ಳೋದುಂಟು. ಈ ರೀತಿಯಲ್ಲಿ ಡಿಫ್ರೆಂಟಾಗಿ ಸಬ್ಬಕ್ಕಿ ಇಡ್ಲಿಯನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ವಿನಯ್ ಶ್ರೀನಿವಾಸರವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರೆಯುವ ಸಾಕ್ಷಿ.

0: ಕಾಮಧೇನು ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
1: ಬ್ರೋ, ಅವನಿಗಿನ್ನು 26, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶ್ರೀರಾಮೇಶ್ವರ ದೇವರ ದಸರಾ ಉತ್ಸವದ ಅಂಗವಾಗಿ ವಿಜಯದಶಮಿ ದಿನದಂದು ಪಟ್ಟಣದ ಕುಶಾವತಿ ಬನ್ನಿ ಮಂಟಪದಲ್ಲಿ ರಾತ್ರಿ 8 ಹುಲಿ ಹೆಜ್ಜೆ 3 ಸ್ಪರ್ಧೆ ನಡೆಯಲಿದೆ ಎಂದು ಹುಲಿ ಹೆಜ್ಜೆ ಬಳಗದ ಅಧ್ಯಕ್ಷ ಆರ್ ಮದನ್ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ಹುಲಿ ವೇಷ ಸಾರ್ವಜನಿಕವಾಗಿ ಗಮನ ಸೆಳೆದ ಜಾನಪದ ಕಲೆ. ಕರಾವಳಿ ಮಲೆನಾಡು ಭಾಗದ ನಡುವೆ ಹುಲಿ ವೇಷ ಭಿನ್ನತೆ ಇದೆ. ವೇಷಧಾರಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು. ಹುಲಿ ವೇಷ ಸ್ಪರ್ಧೆಯನ್ನು ಹಲವು ವರ್ಷಗಳಿಂದ ಆಯೋಜನೆ ಮಾಡಲಾಗುತ್ತಿದೆ. 2 ದಸರಾ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸ್ಪರ್ಧೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸದೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಪ್ರಥಮ ಸ್ಥಾನಕ್ಕೆ 50,000 ರು, ದ್ವಿತೀಯ ಬಹುಮಾನ 30,000 ನೀಡಲಾಗುತ್ತದೆ. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ 10,000 ರು ಪ್ರೋತ್ಸಾಹಧನ ಕೊಡಲಾಗುತ್ತದೆ. ತಾಸೆ ವಾದನದಲ್ಲಿ ಪ್ರಥಮ ಸ್ಥಾನಕ್ಕೆ 10,000, ದ್ವಿತೀಯ ಸ್ಥಾನಕ್ಕೆ 5,000 ರು ನೀಡಲಾಗುತ್ತದೆ. 15 ಹುಲಿ ವೇಷಧಾರಿಗಳಿಗೆ ಉಚಿತವಾಗಿ ಬಣ್ಣ ಹಾಕಿಸಲಾಗುತ್ತದೆ ಎಂದು ತಿಳಿಸಿದರು. ಹುಲಿ ಹೆಜ್ಜೆ ಬಳಗದ ಸಂಚಾಲಕ ಡಿಎಸ್ ವಿಶ್ವನಾಥ ಶೆಟ್ಟಿ ಮಾತನಾಡಿ, ಸ್ಪರ್ಧೆಗೆ ಸುಮಾರು 500,000 ರು ವೆಚ್ಚ ಆಗಲಿದೆ. ದಸರಾ ಆಚರಣೆ ಸಮಿತಿ 1.5 ರು ನೀಡುತ್ತಿದ್ದು, ಉಳಿದ ಹಣವನ್ನು ಆರ್ ಮದನ್ ಸಂಪೂರ್ಣ ಭರಿಸಲಿದ್ದಾರೆ ಎಂದರು. ದಸರಾ ಉತ್ಸವ ಆಚರಣೆ ಸಮಿತಿ ಸಂಚಾಲಕ ಸೊಪ್ಪುಗುಡ್ಡೆ ರಾಘವೇಂದ್ರ, ಹುಲಿ ಹೆಜ್ಜೆ ಬಳಗದ ಪ್ರಶೋದ್ ಇದ್ದರು. ಮುಂದಿನ ವಿವರ. ಕೆಳದಿ ಅರಸರು ಆಳ್ವಿಕೆ ನಡೆಸಿದ ಕೆಳದಿ, ಬಿದನೂರು, ಭುವನಗಿರಿ ಸೇರಿದಂತೆ ವಿವಿಧ ಭಾಗಗಳಲ್ಲಿನ ಶಾಸನಗಳಲ್ಲಿ ಯಕ್ಷಗಾನಕ್ಕೆ ಪೂರಕವಾದ ಹಲವು ವಿಷಯಗಳು ಸಂಶೋಧನೆಯ ಮೂಲಕ ಬೆಳಕಿಗೆ ಬರುತ್ತಿವೆ. ಹಲವು ಆಕರಗಳು ಲಭ್ಯವಾಗಿವೆ. ಇದನ್ನು ಗಮನಿಸಿದರೆ ಕೆಳದಿ ಅರಸರ ಕಾಲದಲ್ಲಿಯೇ ಯಕ್ಷಗಾನ ಉತ್ತುಂಗದಲ್ಲಿರಬಹುದು ಎಂದು ಇತಿಹಾಸ ತಜ್ಞ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಪ್ರತಿಪಾದಿಸಿದರು. ಇಲ್ಲಿನ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾ ಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರ ವತಿಯಿಂದ ಏರ್ಪಡಿಸಿದ್ದ ಸರಣಿ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದೇಶಿ ಸಂಶೋಧಕರೊಬ್ಬರು ತಾಳಮದ್ದಲೆಯ ಆಕಾರದ ಕುರಿತು ದಾಖಲಿಸಿರುವುದು ಇದಕ್ಕೆ ಪುಷ್ಟಿ ನೀಡುತ್ತದೆ. ಈ ಕುರಿತು ಇನ್ನಷ್ಟು ಆಳವಾದ ಸಂಶೋಧನೆ ನಡೆಸಿ ದಾಖಲಿಸುವ ಅಗತ್ಯವಿದೆ. ಕನ್ನಡ ವಿಶ್ವವಿದ್ಯಾಲಯ ಈ ಬಗ್ಗೆ ಗಮನ ಹರಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಇಂದಿನ ತಾಳಮದ್ದಲೆ ರೀತಿಯಲ್ಲಿ ಹಾಡಿ ಅರ್ಥ ಹೇಳುವ ಕಲಾ ಪ್ರಕಾರ 15 ಅಸ್ತಿತ್ವದಲ್ಲಿತ್ತು ಎಂಬುದು ಕೆಳದಿ ಅರಸರ ಇತಿಹಾಸ ಗಮನಿಸಿದಾಗ ಕಂಡುಬರುತ್ತದೆ ಎಂದರು. ವಂಶವಾಹಿನಿ ಕೋಶಾಧ್ಯಕ್ಷ ಅಶೋಕ್ ಕುಮಾರ್ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಕಲಾವಿದರಾದ ಗಜಾನನ ಹೆಗಡೆ ದೊಡ್ಡಬಾಳೆ, ಆರೋಗ್ಯ ಇಲಾಖೆಯ ಸರಸ್ವತಿ ಮತ್ತಿತರರು ಇದ್ದರು. ನಂತರ ಪೌರಾಣಿಕ ಪ್ರಸಂಗ ನಂದಾಕಿನಿ ತಾಳಮದ್ದಲೆ ನಡೆಯಿತು. ಮುಂದಿನ ವಿವರ. ಹೊಳೆಹೊನ್ನೂರು ಸಮೀಪ ಜಾವಳಿಯ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಪ್ರಯುಕ್ತ ಭಜನೆ ನಡೆಯಿತು. ಸಂಸ್ಥೆ ಕಾರ್ಯದರ್ಶಿ ಬಿಎಲ್ ನೀಲಕಂಠಮೂರ್ತಿ, ಆಡಳಿತಾಧಿಕಾರಿ ಶ್ರೀಕಾಂತ್ ಎಂ ಹೆಗಡೆ, ಹಿರಿಯ ಉಪಪ್ರಾಂಶುಪಾಲ ಡಾ ರೆಜಿ ಜೋಸೆಫ್, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬ್ಯಾಕೋಡು ಕೆಪಿಎಸ್ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಎಸ್ಡಿಎಂಸಿ ಸದಸ್ಯರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಶ್ರಮದಾನ ಮಾಡಿ ಇಕ್ಕೆಲಗಳಲ್ಲಿ

ತಂತ್ರಜ್ಞಾನಗಳನ್ನು ಬಳಸಿ ಮಾರುಕಟ್ಟೆ ಕಂಡುಕೊಳ್ಳಬೇಕು. ಇದಕ್ಕೆ ನೀರು ಬಳಕೆದಾರರ ಸಹಕಾರ ಸಂಘಗಳು ಹೊಸ ಚಿಂತನೆಯೊಂದಿಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿಯಲ್ಲಿ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ಸಾಧಿಸಿ ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಕಾಡ ಪ್ರಾಧಿಕಾರ ತರಬೇತಿಯ ಹಾಗೂ ಸಾಧಿಸಿದ ಪ್ರಗತಿ ಯಂತ್ರೋಪಕರಣ ವಿತರಣೆ ಮತ್ತಿತರ ಕಾರ್ಯಚಟುವಟಿಕೆಗಳ ಕುರಿತು ಭೂ ಅಭಿವೃದ್ಧಿ ಅಧಿಕಾರಿ ವಿ ಶ್ರೀನಿವಾಸ ಚಿಂತಾಲ್, ಸಹಾಯಕ ಕೃಷಿ ನಿರ್ದೇಶಕ ವೈ ನಾಗೇಂದ್ರ ಮಾಹಿತಿ ನೀಡಿದರು. ದಾವಣಗೆರೆ, ಚಿಕ್ಕಮಗಳೂರು, ಹಾವೇರಿ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳ ಅರ್ಹ ನೀರು ಬಳಕೆದಾರ ಸಹಕಾರ ಸಂಘಗಳಿಗೆ 80 ಹೆಚ್ಚು ಕೃಷಿ ಯಂತ್ರೋಪಕರಣಗಳನ್ನು ಡಾಕ್ಟರ್ ಕೆಪಿ ಅಂಶುಮಂತ್ ವಿತರಿಸಿದರು. ಆಡಳಿತಾಧಿಕಾರಿ ಆರ್ ಸತೀಶ್, ಭೂ ಅಭಿವೃದ್ಧಿ ಅಧಿಕಾರಿ ಕೆ ಪ್ರಶಾಂತ್, ಉಪ ಆಡಳಿತಾಧಿಕಾರಿ ಟಿಎಂ ವಾಣಿ, ಪ್ರಮುಖರಾದ ಜಿಎಸ್ ಪಟೇಲ್, ವಿ ದೇವರಾಜ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಅಚ್ಚುಕಟ್ಟು ಭಾಗದ ರೈತರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತೀರ್ಥಹಳ್ಳಿ ತಾಲೂಕಿನ ಬೆಜ್ಜವಳ್ಳಿ ಮೆಸ್ಕಾಂ ಶಾಖೆ ವ್ಯಾಪ್ತಿಯ ಫೀಡರ್ಗಳಲ್ಲಿ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಅಕ್ಟೋಬರ್ 7 ಬೆಳಗ್ಗೆ 10 ಸಂಜೆ 4 ಕುಡುಮಲ್ಲಿಗೆ, ವಿಹಂಗಮ, ಬಿಳುವೆ, ಭಾರತೀಪುರ, ಕೆಸರೆ, ಬಾಳಗಾರು, ಕಲ್ಲತ್ತಿ, ಕರ್ಕಿ, ದಬ್ಬಣಗದ್ದೆ, ಅಕಾಸಲೆಕೊಪ್ಪ, ಕೆಂಜಿಗುಡ್ಡೆ, ಹೆಗ್ಗಾರು, ಹಾರೆಗೊಪ್ಪ, ಮಹಿಷಿ, ಹಕ್ಕಲುಮನೆ,

ಉಡುಮಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಬೆಜ್ಜವಳ್ಳಿ ಮೆಸ್ಕಾಂ ಎಡಬಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ನಾಡು ಕಂಡ ಸಜ್ಜನ ಹಾಗೂ ಬಡವರ ಪರ ಹೋರಾಟ ನಡೆಸಿದ ಅಪರೂಪದ ರಾಜಕಾರಣಿ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ಗೋಪಾಲಗೌಡ ರಂಗಮಂದಿರ ನವೀಕರಣ ಕಾರ್ಯ ಅರ್ಥಪೂರ್ಣವಾಗಿದೆ ಎಂದು ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಹೇಳಿದರು. ತುಮರಿಯ ಅಭಿವ್ಯಕ್ತಿ ಬಳಗದ ನವೀಕರಣಗೊಂಡ ಶಾಂತವೇರಿ ಗೋಪಾಲಗೌಡ ರಂಗಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಂತವೇರಿ ಗೋಪಾಲಗೌಡರ ಒಡನಾಡಿಯಾಗಿ ಈ ರಂಗಮಂದಿರವನ್ನು ನಿರ್ಮಿಸಿದ್ದರು. ರಾಜ್ಯದಲ್ಲಿ ಗೋಪಾಲಗೌಡರ ಹೆಸರಿನಲ್ಲಿರುವ ಏಕೈಕ ರಂಗಮಂದಿರ ಇದಾಗಿದೆ. ಗೋಪಾಲಗೌಡರು ರೈತ ಚಳುವಳಿಯ ಹರಿಕಾರರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಅವರು, ಜಮೀನ್ದಾರಿ ಶೋಷಣೆಯ ವಿರುದ್ಧದ ಕಾಗೋಡು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಜನಪರ ಕ್ರಾಂತಿ ಹೋರಾಟ ನಡೆಸಿದ್ದರು ಎಂದರು. ಕೇರಳ ಸರ್ಕಾರದ ಪ್ರವಾಸೋದ್ಯಮ ಸಚಿವ ಪಿಸಿ ವಿಶ್ವನಾಥ್ ಅವರು ಮೂರು ದಿನಗಳ ಹಾಮಾ ಭಟ್ ನೆನಪಿನ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿ, ರಂಗಮಂದಿರ ನಿರ್ಮಾಣದ ಹಿಂದೆ ಗೋಪಾಲಗೌಡರ ಒಡನಾಡಿ ಹಾಮಾ ಭಟ್ ಅವರ 4 ದಶಕಗಳ ಶ್ರಮ ಹಾಗೂ ಸಾಮಾಜಿಕ ಕಾಳಜಿ ಇದೆ ಎಂದರು. ಹಿರಿಯ ಮುಖಂಡ ಬಿಆರ್ ಜಯಂತ್ ಮಾತನಾಡಿ, ಕೇರಳದಲ್ಲಿ ಇಂದು ನೈಜ ಪ್ರಜಾಪ್ರಭುತ್ವವಿದೆ. ಹಣವಿಲ್ಲದವರು ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಕಾಲಘಟ್ಟದಲ್ಲಿಯೂ ಅಲ್ಲಿ ಹಣವಿಲ್ಲದವರು ಗೆದ್ದು ಬರುತ್ತಾರೆ. ಗೋಪಾಲಗೌಡರು ಪ್ರಾಮಾಣಿಕ ರಾಜಕಾರಣಿಯಾಗಿ ಹಣವಿಲ್ಲದಿದ್ದರೂ ಜನಬೆಂಬಲದಿಂದ ಗೆದ್ದು ಬರುತ್ತಿದ್ದರು. ಅವರ ಒಡನಾಡಿಯಾಗಿದ್ದ ಹಾಮಾ ಭಟ್ ಅವರು ರಂಗಮಂದಿರಕ್ಕಾಗಿ ತನು ಮನ ಧನವನ್ನು ತ್ಯಾಗ ಮಾಡಿದ ಶ್ರೇಷ್ಠ ವ್ಯಕ್ತಿ. ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸುಧೀರ್ ಕುಮಾರ್ ಮುರೊಳ್ಳಿ, ಅಭಿವ್ಯಕ್ತಿ ಬಳಗದ ಅಧ್ಯಕ್ಷ ಲೋಕಪಾಲ್ ಜೈನ್, ಮಾಜಿ ಅಧ್ಯಕ್ಷ ಮಹಾಬಲೇಶ್ವರ ಭಟ್, ಲೇಖಕಿ ಸವಿತಾ ನಾಗಭೂಷಣ್, ವೀಣಾ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ನೇರ ಸಾಲ ಯೋಜನೆ, ಹೈನುಗಾರಿಕೆ, ಸ್ವಾವಲಂಬಿ ಸಾರಥಿ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಯೋಜನೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೈಕ್ರೋಕ್ರೆಡಿಟ್ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ ಹಾಗೂ ಭೂ ಒಡೆತನ ಯೋಜನೆಗಳ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ಫಲಾಪೇಕ್ಷಿತರಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ 18-60, ವಾಹನ ಸ್ವಯಂ ಉದ್ಯೋಗ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ 18-50 ವಯೋಮಾನದವರಾಗಿರಬೇಕು. ಕೊಳವೆ ಬಾವಿ ಸೌಲಭ್ಯಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದವರಿಗೆ ₹1.50 ಲಕ್ಷ ಹಾಗೂ ನಗರ ಪ್ರದೇಶದವರಿಗೆ 2.00 ಲಕ್ಷಗಳವರೆಗೆ ಮಿತಿಯಲ್ಲಿರಬೇಕು. ಕುಟುಂಬದ ಯಾವುದೇ ಸದಸ್ಯರಿರುವ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನೌಕರಿಯಲ್ಲಿರಬಾರದು ಹಾಗೂ ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು. ಮಹಿಳೆಯರಿಗೆ ಶೇಕಡ 33% ಮತ್ತು ಅಂಗವಿಕಲರಿಗೆ ಶೇಕಡ 5% ಗುರಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗುವುದು. ಆಸಕ್ತ ಅರ್ಜಿದಾರರು ವೆಬ್ ಪೋರ್ಟಲ್ https://sevasindhu.karnataka.gov.in ಮೂಲಕ ದಿನಾಂಕ 17-10-2026 ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 0828227-276 ಅಥವಾ https://kmvstdcl.karnataka.gov.in ಅನ್ನು ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 7-10-2026 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 7-10-2026 ಬುಧವಾರ ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 7-10-2026 ಒಳಗೆ ಸಂಸ್ಥೆಯ ದೂರವಾಣಿ ಸಂಖ್ಯೆ 8974-76050 ಅಥವಾ 6363139123 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ತಿಳಿಸಿದ್ದಾರೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ಈ ಬಗ್ಗೆ ಪ್ರೊಫೆಸರ್ ಗದಕ್ಕರ್ ಅವರ ಮುನ್ನುಡಿ ಇಲ್ಲಿದೆ.
8: ಕೊಳ್ಳೆಗಾಲ್ ಶರ್ಮಾ ಅವರೇ, ನೀವು ನನ್ನ ಆರ್ಟಿಕಲ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದಕ್ಕೆ ತುಂಬಾ ಸಂತೋಷ. ನನಗೆ ನನ್ನ ಆರ್ಟಿಕಲ್ಸ್ ನಾನೇ ಕನ್ನಡದಲ್ಲಿ ಎಲ್ಲರಿಗೂ ಹೇಳಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಮ್ಮ ಪ್ರೊಫೆಷನ್ ಅಲ್ಲಿ ನಾವು ಕನ್ನಡ ಮಾತಾಡೋದು ಅಭ್ಯಾಸನೇ ಇಲ್ಲ. ಏನಿದ್ರು ಇಂಗ್ಲಿಷ್ ಮಾತಾಡ್ಬಿಡ್ತೀವಿ, ಕನ್ನಡ ಮಾತಾಡೋದು ಬರೀ ಮನೇಲಿ ಮಾತಾಡ್ತೀವಿ. ಅದಕ್ಕೆ ನಾನು ನಿಮ್ಗೆ ಹೇಳ್ದಾಗೆ, ಇವಾಗ ನಾನು ಪುಸ್ತಕ ಬರಿತಾ ಇದ್ದೀನಿ, ಅದು ಈ ವರ್ಷ ಮುಗಿಸ್ಬಿಡ್ತೀನಿ. ಬರೋ ವರ್ಷ ನಾನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ನನ್ನ ಕನ್ನಡ ಪ್ರೊನೌನ್ಸಿಯೇಷನ್ ಫ್ಲೂಯೆನ್ಸ್ ಸ್ವಲ್ಪ ಇಂಪ್ರೂವ್ ಮಾಡಿ ನಿಮ್ ಪ್ರೋಗ್ರಾಮ್ ನಾನು ಖಂಡಿತ ಒಂದ್ಸಲ ಕನ್ನಡದಲ್ಲೇ ಮಾತಾಡ್ತೀನಿ. ಇವಾಗ ಸ್ವಲ್ಪ ನನಗೆ ಎಷ್ಟಾಗತ್ತೋ ಅಷ್ಟು ಹೇಳ್ತೀನಿ. ಇವಾಗ ನಾನು ಇದು ಈ ಕಾಲಮ್ ಹೇಗ್ ಶುರು ಆಯ್ತು ಅಂದ್ರೆ, ನಾನು ಇವಾಗ ಒಂದು ಪುಸ್ತಕ ಬರಿತಾ ಇದ್ದೀನಿ. ಆ ಪುಸ್ತಕ ಹೇಗೆ ಅಂದ್ರೆ, ಒಂದೊಂದು ಚಾಪ್ಟರ್ ನಾನು ಬರೆದ ತಕ್ಷಣ ಒಂದು ಜರ್ನಲ್ ಅಲ್ಲಿ, ಮ್ಯಾಗಝಿನ್ ಅಲ್ಲಿ ಅದು ಇಂಡಿವಿಜುವಲ್ ಆಗಿ ಪಬ್ಲಿಷ್ ಆಗ್ತಾ ಇದೆ. ಇದಕ್ಕೆ ನಾವು ಸೀರಿಯಲೈಸಿಂಗ್ ಅಂತೀವಿ. ಅದು ರೆಸೊನೆನ್ಸ್ ಜರ್ನಲ್ ಆಫ್ ಸೈನ್ಸ್ ಎಜುಕೇಶನ್ ಅಂತ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಇದು ಸೀರಿಯಲೈಸ್ ಆಗ್ತಾ ಇದೆ. ಈ ಪುಸ್ತಕದ ಉದ್ದೇಶ ಏನು ಅಂದ್ರೆ, ಅದಕ್ಕೆ ಮೇನ್ ಟೈಟಲ್ ಹೌ ಟು ಡಿಸೈನ್ ಎಕ್ಸ್ಪೆರಿಮೆಂಟ್ ಇನ್ ಅನಿಮಲ್ ಬಿಹೇವಿಯರ್. ಸೊ ಅನಿಮಲ್ ಬಿಹೇವಿಯರ್ ಬಗ್ಗೆ ನಾವು ರಿಸರ್ಚ್ ಮಾಡುವಾಗ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಎಕ್ಸ್ಪೆರಿಮೆಂಟ್ ಅನ್ನು ಹೇಗೆ ನಾವು ಡಿಸೈನ್ ಮಾಡೋದು ಅದರ ಬಗ್ಗೆ. ಆದ್ರೆ ಈ ಪುಸ್ತಕಕ್ಕೆ ಒಂದು ಸಬ್ ಟೈಟಲ್ ಇದೆ. ಆ ಸಬ್ ಟೈಟಲ್ ಇನ್ ಎ ವೇ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಟೈಟಲ್. ಸಬ್ ಟೈಟಲ್ ಇಸ್ ಕಟಿಂಗ್ ಎಡ್ಜ್ ರಿಸರ್ಚ್ ಅಟ್ ಟ್ರೈಫ್ಲಿಂಗ್ ಕಾಸ್ಟ್. ಅಂದ್ರೆ ರಿಸರ್ಚ್ ಮಾಡೋದಕ್ಕೆ ದೊಡ್ಡ ಲ್ಯಾಬೊರೇಟರಿ ಇರಬೇಕು, ತುಂಬಾ ಫಂಡ್ಸ್ ಇರಬೇಕು, ತುಂಬಾ ಸೊಫಿಸ್ಟಿಕೇಟೆಡ್ ಇರಬೇಕು, ತುಂಬಾ ಟ್ರೈನಿಂಗ್ ಇರಬೇಕು ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅದರಿಂದ ತುಂಬಾ ಜನ ನಾನ್ ಸೈನ್ಸ್ ಮಾಡಕ್ ಆಗಲ್ಲ. ಸೈನ್ಸ್ ಮಾಡೋರು ದೊಡ್ಡ ಸೈಂಟಿಸ್ಟ್, ನಾನ್ ಬರೀ ಅದನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಅಂತ ಆಗ್ಬಿಟ್ಟಿದೆ. ದಿಸ್ ಇಸ್ ರಾಂಗ್. ನಾನು ಸೈನ್ಸ್ ನ ಡೆಮೋಕ್ರಟೈಸ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಎನಿಬಡಿ ಕ್ಯಾನ್ ಬಿ ಎ ಸೈಂಟಿಸ್ಟ್, ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ಸೈನ್ಸ್ ವಿ ಕ್ಯಾನ್ ಡೂ ವಿತೌಟ್ ಲೆಬಾರೇಟರಿ. ಸೊ ಲೆಬಾರೇಟರಿ ಇಲ್ಲದೆ, ಫಂಡ್ಸ್ ಇಲ್ಲದೆ, ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಇಲ್ಲದೆ ಎಷ್ಟೊಂದು ರಿಸರ್ಚ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಸೊ ಈ ಪುಸ್ತಕದಲ್ಲಿ ನಾನು ಒಂದೊಂದು ಚಾಪ್ಟರ್ ಅಲ್ಲೂ ಒಂದೊಂದು ಉದಾಹರಣೆ ತಗೊಂಡು, ಈ ರಿಸರ್ಚ್ ಹೇಗೆ ಅಂದ್ರೆ, ಯಾರಾದ್ರೂ ಇದನ್ನ ಮಾಡಬಹುದಾಗಿತ್ತು. ಅವ್ರಿಗೇನು ಟ್ರೈನಿಂಗು ಬೇಡ, ಏನು ಲೆಬಾರೇಟರಿ ಬೇಡ, ಅಂತ ರಿಸರ್ಚ್ ಎಕ್ಸಾಂಪಲ್ ತಗೊಂಡು ನಾನು ಐ ವಾಂಟ್ ಟು ಶೋ ಪೀಪಲ್ ದಟ್ ಎನಿಬಡಿ ಕ್ಯಾನ್ ಬಿ ಎ ಸೈಂಟಿಸ್ಟ್. ನಾವೆಲ್ಲ ಸೈನ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋ ಹಾಗೂ ಆಗ್ಬೇಕು, ಬರೀ ಕನ್ಸ್ಯೂಮ್ ಮಾಡೋ ಹಾಗೆ ಆಗ್ತದೆ. ಅದರದ್ದು ಅದು ಉದ್ದೇಶ ಆಗಿತ್ತು. ಇದು ಒಂದೊಂದೇ ಚಾಪ್ಟರ್ ನಾನು ಬರೀತಾ ಇದ್ದೀನಿ, ಪಬ್ಲಿಷ್ ಆಗ್ತಾ ಇದೆ. ಕೆಲವರು ನನ್ನ ಫ್ರೆಂಡ್ಸ್ ಇದನ್ನು ಓದ್ಬಿಟ್ಟು ಅವ್ರು ತುಂಬಾ ಇಷ್ಟಪಟ್ರು. ಒಬ್ಬ ಫ್ರೆಂಡ್ ನನಗೆ ಹೇಳಿದ, ಇಲ್ಲ ನೀವು ಇನ್ನೂ ವೈಡರ್ ಆಡಿಯನ್ಸ್ಗೆ ನೀವು ಬರೀಬೇಕು, ಈ ರೆಸೊನೆನ್ಸ್ ಇನ್ನೂ ಅಷ್ಟು ಜನಕ್ಕೆ ತಲುಪೋದಿಲ್ಲ, ಇನ್ನೂ ವೈಡ್ ಬರೀಬೇಕು ಅಂತ. ನಾನು ಹೇಳ್ದೆ ನಾನು ಬರೀತೀನಿ, ಆದ್ರೆ ನನಗೆ ಐ ಡೋಂಟ್ ನೋ ಹೌ ಟು ಗೋ ಅಬೌಟ್ ಗೆಟಿಂಗ್ ಇನ್ವಿಟೇಷನ್, ಯಾರಾದ್ರೂ ಕೇಳಿದ್ರೆ ನಾನು ಬರೀತೀನಿ ಅಂತ. ಸೊ ಆ ಫ್ರೆಂಡ್ ಈ ವೈರ್ ಎಡಿಟರ್ ವಾಸುದೇವನ್ ಮುಕುಂದ್ ಅಂತಿದ್ದಲ್ಲ, ಅವ್ರ ಹತ್ರ ಮಾತಾಡಿ ನನಗೆ ಒಂದು ಇನ್ವಿಟೇಷನ್ ಕೊಟ್ರು. ಆ ಇನ್ವಿಟೇಷನ್ ತಗೊಂಡು ನಾನು ಇವಾಗ ಸುಮಾರು ಒನ್ಸ್ ಅ ಮಂತ್ ಒಂದು ಟೈಟಲ್ ಬರೆಯೋದಕ್ಕೆ ಪ್ಲಾನ್ ಮಾಡಿದ್ವಿ. ಇದಕ್ಕೆ ನಾನು ಟೈಟಲ್ ಬೇಕಂತ ಕೊಟ್ಟಿರೋದು ಬೇಸ್ಡ್ ಆನ್ ಎ ಕೊಟೇಶನ್, ಮೋರ್ ಫನ್ ದೆನ್ ಫನ್. ಸೈನ್ಸ್ ತುಂಬಾ ಸೀರಿಯಸ್ ಬಿಸ್ನೆಸ್, ಕೆಲವರು ಮಾತ್ರ ಮಾಡ್ಬೋದು ಅನ್ನೋದನ್ನ ನಾನು ಆ ಭಾವನೆ ತೆಗಿಬೇಕು. ಸೈನ್ಸ್ ಇಸ್ ಫನ್, ಎಲ್ಲದಕ್ಕಿಂತ ಜಾಸ್ತಿ ಇಟ್ ಇಸ್ ಫನ್. ಅದಕ್ಕೆ ನಾನು ಈ ಸೀರೀಸ್ ಅಲ್ಲಿ ಏನ್ ಮಾಡ್ತೀನಿ, ಎರಡು ಕೆಲಸ ಮಾಡ್ಬೇಕು ಅಂತ. ಒಂದು, ಐ ವಾಂಟ್ ಟು ಶೋ ದಟ್ ವೈ ಸೈನ್ಸ್ ಇಸ್ ನಾಟ್ ಫನ್. ಎಲ್ಲರೂ ನಾ ಈ ತರ ಹೇಳೋದಿಲ್ಲ ಸೈನ್ಸ್ ಅಂತ. ಯಾಕೆ? ಯಾಕೆಂದ್ರೆ ನಾವು ಸೈನ್ಸ್ ತುಂಬಾ ನ್ಯಾರೋ ಆಗಿ ನೋಡ್ತೀವಿ. ಇದೇ ಸೈನ್ಸ್, ಇವರೇ ಮಾಡಬೇಕು, ಈ ತರನೇ ಮಾಡಬೇಕು ಅಂತ. ಅದು ತಪ್ಪು. ಸೈನ್ಸ್ ಇಸ್ ವೆರಿ ಬ್ರಾಡ್. ಎಲ್ಲದಕ್ಕೂ ನಾವು ಸೈನ್ಸ್ ಅಪ್ಲೈ ಮಾಡ್ಬೋದು, ಯಾರಾದ್ರೂ ಸೈನ್ಸ್ ಮಾಡ್ಬೋದು. ಅದನ್ನ ಸೈನ್ಸ್ ಇನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಒಂದು ಐಡಿಯಾ. ಇನ್ನೊಂದು, ನಾನು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ನ, ಫೈಂಡಿಂಗ್ಸ್ ನ, ರಿಸರ್ಚ್ ನ, ಪೇಪರ್ ಆಗ್ಲಿ, ಪುಸ್ತಕ ಆಗ್ಲಿ, ಅದನ್ನ ತಗೊಂಡು ಐ ವಾಂಟ್ ಟು ಎಕ್ಸ್ಪ್ಲೇನ್ ಇನ್ ಎ ವೆರಿ ಸಿಂಪಲ್ ವೇ, ಎಲ್ಲರಿಗೂ ಅರ್ಥ ಆಗೋ ಹಾಗೆ. ಪ್ಲಸ್ ಅದ್ರದ್ದು ಕಾಂಟೆಕ್ಸ್ಟ್, ಇದ್ರದ್ದು ಏನು ಬೇರೆದಕ್ಕೆ ಇದಕ್ಕೆ ಏನ್ ಕನೆಕ್ಟ್ ಇದೆ. ಇವಾಗ ನಾವು ಒಂದು ಡಿಸ್ಕವರಿ ಮಾಡಿದ್ರೆ ಅದರ್ ಇಸ್ ಕನೆಕ್ಟೆಡ್ ಟು ಸೋ ಮೆನಿ ಥಿಂಗ್ಸ್. ಅದಕ್ಕೆ ನಾನು ಶುರು ಮಾಡಿದ್ದು ಗ್ರೀಕ್ ಮೈಥಾಲಜಿಯಿಂದ. ಆ ಗ್ರೀಕ್ ಮೈಥಾಲಜಿಗೂ, ಗ್ರೀಕ್ ಮೈಥಾಲಜಿನಲ್ಲಿ ಅವ್ರು ಹೇಳಿದ ಗ್ರೀಕ್ ಪುರಾಣದಲ್ಲಿ ಅವ್ರು ಹೇಳಿರೋದಕ್ಕೂ ನಾವು ಸೈಂಟಿಸ್ಟ್ ಅನ್ನೋದಕ್ಕೂ ತುಂಬಾ ಸಿಮಿಲಾರಿಟಿ ಇದೆ. ಆ ಸಿಮಿಲಾರಿಟಿ ಹೇಗ್ ಬಂತು, ಯಾಕೆ ಬಂತು, ಈ ತರದ್ದೆಲ್ಲ ಕ್ವೆಶನ್ಸ್ ಇದನ್ನು ಸೈನ್ಸ್ ಮಾಡಬೇಕು. ಸೊ ಈ ತರ ಮಾಡಬೇಕು ಅಂತ ನಂದು ಪ್ಲಾನ್ ಇದೆ. ಲೆಟ್ ಅಸ್ ಸೀ, ಐ ಹೋಪ್ ಇಟ್ ವಿಲ್ ಸಕ್ಸೀಡ್. ನಮಸ್ಕಾರ.
7: ವಿಸ್ಮಯಕ್ಕಿಂತ ವಿಸ್ಮಯ, ಜೇನ್ನೊಣ, ಗ್ರೀಕ್ ಪುರಾಣ ಹಾಗೂ ವಿಜ್ಞಾನ ಮತ್ತು ಸ್ಟೀಫನ್ ಫ್ರೈ.
9: ಸರ್ ನೀಲ್ ಪಿಯರ್ಸ್ ಕೋವರ್ಡ್ ಎಂಬ ಇಂಗ್ಲಿಷ್ ನಾಟಕಕಾರ, ಸಂಗೀತಕಾರ, ನಿರ್ದೇಶಕ, ನಟ ಮತ್ತು ಗಾಯಕ. ಕಾಯಕ ಎನ್ನುವುದು ಖುಷಿಗಿಂತಲೂ ಖುಷಿಯ ವಿಷಯ ಎಂದಿದ್ದಾನೆ. ಇದು ವಿಜ್ಞಾನದ ಮಟ್ಟಿಗೂ ನಿಜ. ನಿಜವಿರಬೇಕು ಎನ್ನುವುದು ನನ್ನ ಅನಿಸಿಕೆ. ಆದರೆ ಜನಸಾಮಾನ್ಯರಿಗಾಗಲಿ ಬಹಳಷ್ಟು ವಿಜ್ಞಾನಿಗಳಿಗೂ ಹಾಗೆ ತೋರುವುದಿಲ್ಲ ಎನ್ನುವುದು ನಿರಾಶೆಯ ವಿಷಯ. ಹೀಗೇಕೆ? ಬಹುಶಃ ನಾವು ವಿಜ್ಞಾನವನ್ನು ಹಾಗೂ ವಿಜ್ಞಾನಿಗಳನ್ನು ಬಹಳ ಸೀಮಿತ ಅರ್ಥದಲ್ಲಿ ವ್ಯಾಖ್ಯಾನಿಸುವುದರಿಂದ ಇರಬಹುದೇ? ಅಥವಾ ವಿಜ್ಞಾನದಲ್ಲಿ ಯಾರು ತೊಡಗಿಕೊಳ್ಳಬೇಕು, ಏತಕ್ಕಾಗಿ ತೊಡಗಿಕೊಳ್ಳಬೇಕು ಎನ್ನುವ ಬಗ್ಗೆ ನಮಗೆ ಇರುವ ಸಂಕುಚಿತ ಭಾವನೆಯೇ? ವಿಜ್ಞಾನ ಹಾಗೂ ವಿಜ್ಞಾನಿಗಳ ಬಗ್ಗೆ ನಾವು ಇನ್ನೂ ಸ್ವಲ್ಪ ವಿಶಾಲವಾಗಿ ಚಿಂತಿಸಿದರೆ ವಿಜ್ಞಾನ ಎಷ್ಟೊಂದು ಖುಷಿಯ ವಿಷಯ, ಖುಷಿಗಿಂತಲೂ ಖುಷಿಯ ವಿಷಯ ಎನ್ನಬಹುದು. ಇದು ಆಗಬೇಕಾದರೆ ವಿಜ್ಞಾನಿಗಳು ಇನ್ನಷ್ಟು ವಿಶಾಲವಾಗಿ ಯೋಚಿಸಬೇಕು. ವಿಜ್ಞಾನದ ಸೀಮಿತ ವಲಯವನ್ನು ಬಿಟ್ಟು ಹೊರಬರಬೇಕು. ಹೊರಗೆ ಇರುವ ಅಪಾರವಾದ ಜ್ಞಾನ ಹಾಗೂ ಅರಿವಿನಿಂದ ಪ್ರೇರಣೆ ಪಡೆಯಬೇಕು. ಇದು ಹೇಳಿದಷ್ಟು ಸುಲಭವಲ್ಲ ಬಿಡಿ. ಉದಾಹರಣೆಗೆ, ನಾನು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬರುವ ಪುಸ್ತಕಗಳ ವಿಮರ್ಶೆಯ ಧ್ವನಿ ಪತ್ರಿಕೆಯನ್ನು ತಪ್ಪದೇ ಕೇಳುತ್ತೇನೆ. ಸ್ವಲ್ಪ ದಿನಗಳ ಹಿಂದೆ ಅದರಲ್ಲಿ ಸ್ಟೀಫನ್ ಫ್ರೈ ಹೇಳಿದ ಒಂದು ಮಾತು ನನ್ನನ್ನು ಅಚ್ಚರಿಗೊಳಿಸಿತು. ಮತ್ತೊಮ್ಮೆ ಅವನು ಹೇಳಿದ ಹಲವು ಆಡಿಯೋ ಪುಸ್ತಕಗಳತ್ತ ಗಮನ ಸೆಳೆಯಿತು. ಅದರಲ್ಲೂ ಅವನು ಹೇಳಿದ ಎರಡು ವಿಷಯಗಳು ಗಾಢವಾಗಿ ತಟ್ಟಿದವು. ಮೊದಲಿಗೆ ಫ್ರೈ ಸ್ಟೀಫನ್ ಕಿಂಗ್ ಎಂಬಾತ ಬರೆದ ಆನ್ ರೈಟಿಂಗ್ ಎಂಬ ಪುಸ್ತಕದಲ್ಲಿ ಇದ್ದ ಸಲಹೆಯ ಬಗ್ಗೆ ಹೇಳಿದ. ಬರೆಯುವಾಗ ಎಲ್ಲ ಬಗೆಯ ವಿಶೇಷಣಗಳನ್ನು ಕಿತ್ತೊಗೆಯಿರಿ ಎಂದು ಅದರಲ್ಲಿ ಕಿಂಗ್ ಬರೆದಿದ್ದ. ನಾನೂ ಹಾಗೆ ಮಾಡಲು ಪ್ರಯತ್ನಿಸಿದ್ದೇನೆ, ಆದರೆ ಅದು ಚೆನ್ನಾಗಿರುವುದಿಲ್ಲ. ನಾನೊಬ್ಬ ಬರಹಗಾರ, ನಾನು ಬರೆದದ್ದು ಅತಿಯಾಯಿತು ಎಂದು ಜನ ಭಾವಿಸಬಹುದು. ಹಾಗೆ ಇದ್ದರೆ ಅವರು ಅದನ್ನು ಓದದೆಯೇ ಬೇರೆ ಪುಸ್ತಕವನ್ನು ಓದುತ್ತಾರೆ ಅಷ್ಟೇ. ಯಾವ ಕಲಾವಿದನು ಜನಮೆಚ್ಚುಗೆಯನ್ನು ನಿರೀಕ್ಷಿಸುವುದಿಲ್ಲ, ಹಾಗೆಯೇ ಆತ್ಮಸಮರ್ಥನೆಯಲ್ಲಿಯೂ ಆತನಿಗೆ ಆಸಕ್ತಿ ಇರುವುದಿಲ್ಲ. ಏನಿದ್ದರೂ ಸ್ವಾವಿಮರ್ಶೆ ಮಾಡಿಕೊಳ್ಳಬಹುದೇ ಹೊರತು ಆತ್ಮಸಮರ್ಥನೆಯಲ್ಲ. ಕಲಾವಿದರು ಸ್ವಭಾವತಃ ದೃಢ ಮನಸ್ಸಿನವರು, ಅಪಾಯಕಾರಿ ಹಾಗೂ ಕ್ಲಿಷ್ಟ ವಿಚಾರಗಳಿರುವ ಮನಸ್ಸಿನವರು ಎಂದು ತನ್ನ ಜೀವನ ಚರಿತ್ರೆಯ ಎರಡನೆಯ ಅಧ್ಯಾಯವನ್ನು ಕಿಂಗ್ ಹೀಗೆ ಆರಂಭಿಸಿದ್ದರಲ್ಲಿ ಅಚ್ಚರಿಪಡಬೇಕಿಲ್ಲ. ಒಂದು ದಿನ ಟೆಲಿವಿಷನ್ನಲ್ಲಿ ನಾನು ಸಿಮಿ ಗರೆವಾಲ್ ರಾಜ್ ಕಪೂರ್ರನ್ನು ಸಂದರ್ಶಿಸುವುದನ್ನು ನೋಡಿದೆ. ನಿಮ್ಮ ಚಲನಚಿತ್ರಗಳಲ್ಲಿ ನಿಮಗೆ ಅತಿ ಪ್ರಿಯವಾದದ್ದು ಯಾವುದು ಎಂದು ಆಕೆ ಕೇಳಿದಾಗ ತುಸು ಹಿಂಜರಿದ ರಾಜ್ ಕಪೂರ್ ಕೊನೆಗೆ 1970 ತೆರೆ ಕಂಡ ಮೇರಾ ನಾಮ್ ಜೋಕರ್ ಎಂದು ಹೇಳಿದರು. ಆದರೆ ಅದು ಫ್ಲಾಪ್ ಚಿತ್ರವಲ್ಲವೇ ಎಂದು ಗರೆವಾಲ್ ಕೇಳಿದಾಗ ರಾಜ್ ಕಪೂರ್ ನಕ್ಕು ಹೇಳಿದರು, ನನ್ನ ಎಲ್ಲ ಚಿತ್ರಗಳು ನನಗೆ ನನ್ನ ಮಕ್ಕಳಂತೆ, ಎಲ್ಲವನ್ನೂ ನಾನು ಪ್ರೀತಿಸುತ್ತೇನೆ. ಆದರೆ ಇವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಾಗ ಕಷ್ಟದಲ್ಲಿರುವವನನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನಲ್ವೇ ಎಂದರು. ಇತ್ತೀಚೆಗೆ ನಾನು ಡಿಸ್ಟಿಂಗ್ವಿಶ್ಡ್ ಸಿಟಿಜನ್ ಎನ್ನುವ ಅರ್ಜೆಂಟೀನಾದ ಒಂದು ಅದ್ಭುತ ಫಿಲ್ಮ್ ಅನ್ನು ನೋಡಿದ್ದೆ. ಅದರಲ್ಲಿ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸುವ ನಾಯಕ ಈ ಒಂದು ಮಾತು ಹೇಳುತ್ತಾನೆ, ಹೀಗೆ ಒಮ್ಮತದಿಂದ ನೀಡುವ ಸನ್ಮಾನಗಳು ನಿಶ್ಚಯವಾಗಿ ಕಲಾವಿದನ ಅಳಿವಿಗೆ ಹಾದಿಯಾಗುತ್ತವೆ. ಈ ಪ್ರಶಸ್ತಿ ನನ್ನ ಕೆಲಸ ತೀರ್ಪುಗಾರರ, ಪರಿಣಿತರ, ವಿದ್ವಾಂಸರ ಹಾಗೂ ರಾಜರ ರುಚಿಗೆ ಹಾಗೂ ಅವಶ್ಯಕತೆಗೆ ಒಪ್ಪುವಂತಿದೆ ಎಂದು ನಿರೂಪಿಸುತ್ತದೆ. ನಿಮಗೆಲ್ಲ ಹಿತವಾದ ಕಲಾವಿದ ನಾನು ಎನ್ನುವುದು ಸ್ಪಷ್ಟ. ಈ ಹಿತವಿದೆಯಲ್ಲ, ಅದಕ್ಕೂ ಕಲಾಕೃತಿಯ ಆತ್ಮಕ್ಕೂ ಸಂಬಂಧವಿಲ್ಲ. ಕಲಾವಿದರು ಪ್ರಶ್ನೆ ಕೇಳುವವರಾಗಬೇಕು, ಆಘಾತಕಾರಿಯಾಗಿರಬೇಕು. ಕಲಾವಿದನಾಗಿ ನನ್ನನ್ನು ಹೀಗೆ ವೈಭವೀಕರಿಸುವುದರ ಬಗ್ಗೆ ನನಗೆ ಖೇದವೆನಿಸುತ್ತದೆ. ವಿಪರ್ಯಾಸ ಎಂದರೆ ಕಲಾವಿದರಲ್ಲಿರುವ ಈ ಅಹಂಭಾವವೇ. ನೀವು ಹೀಗೆ ಈ ಪ್ರಶಸ್ತಿಯ ಮೂಲಕ ನನ್ನ ಕ್ರಿಯಾತ್ಮಕ ಚಟುವಟಿಕೆಯನ್ನು ಕೊನೆಗಾಣಿಸುತ್ತಿರುವುದಕ್ಕೆ ಧನ್ಯವಾದ ಹೇಳಿಸಿ ಆಷಾಢಭೂತಿಯನ್ನಾಗಿ ಮಾಡಿದೆ. ಹೀಗೆ ಕೊನೆಗೊಳ್ಳುತ್ತದೆ ಅವನ ಮಾತುಗಳು. ಇಂತಹ ಆತ್ಮವಿಶ್ವಾಸ ಹಾಗೂ ವಿನಯ ಸ್ವಭಾವಗಳು ಬೆರೆತ ಭಾವವನ್ನೇ ನಾನು ಶೂನ್ಯ ಆಷಾಢಭೂತಿತನ ಅಥವಾ ಜೀರೋ ಹಿಪೋಕ್ರಸಿ ಎನ್ನುತ್ತೇನೆ. ವಿಜ್ಞಾನಿಗಳು ಇದನ್ನು ರೂಢಿಸಿಕೊಳ್ಳಬೇಕಿದೆ. ಸ್ಟೀಫನ್ ಫ್ರೈ ನನ್ನನ್ನು ಪ್ರಭಾವಿಸಿದ್ದಕ್ಕೆ ಎರಡನೆಯ ಕಾರಣವೂ ಇದೆ. ಆತ ಗ್ರೀಕ್ ಪುರಾಣಗಳನ್ನು ತಾನು ಮತ್ತೆ ಹೇಳುತ್ತಿರುವ ಬಗ್ಗೆ ಹೇಳಿದ. 2017ರಲ್ಲಿ ಆತ ಪ್ರಕಟಿಸಿದ ಮಿಥೋಸ್ ಎಂಬ ಪುಸ್ತಕವನ್ನು ಓದಲು ಇದು ಪ್ರೇರೇಪಿಸಿತು. ನಾನು ಇರುವೆ, ಜೇನೊಣ ಹಾಗೂ ಕಣಜಗಳ ಸಾಮಾಜಿಕ ಬದುಕನ್ನು ಅಧ್ಯಯನ ಮಾಡುತ್ತೇನೆ, ಹೀಗಾಗಿ ಇವುಗಳ ಹೆಸರನ್ನು ಕೇಳಿದರೆ ಎಚ್ಚರವಾಗಿ ಬಿಡುತ್ತದೆ. ಮಿಥೋಸ್ ಪುಸ್ತಕದಲ್ಲಿ ಸ್ಟೀಫನ್ ಫ್ರೈ ಜೇನೊಣಗಳು ಹೇಗೆ ಸಮಾಜ ಜೀವಿಗಳಾದವು, ಜೇನೊಣಕ್ಕೆ ಕುಟುಕುವ ಮುಳ್ಳು ಇರುವುದೇಕೆ ಎನ್ನುವುದಕ್ಕೆ ಒಂದು ಆಶ್ಚರ್ಯಕರವಾದ ಕತೆ ಹೇಳುತ್ತಾನೆ. ಗ್ರೀಕ್ ದೊರೆ ಜಿಯೂಸ್ ಹೇರಾಳ ಜೊತೆ ಮದುವೆಯಾಗುವ ಸಂದರ್ಭ ಒಂದು ಸವಾಲು ಹಾಕುತ್ತಾನೆ. ತನ್ನ ಮದುವೆಯಲ್ಲಿ ಅತಿ ವಿಶಿಷ್ಟವಾದ ಅಡುಗೆಯನ್ನು ಬಡಿಸುವವರಿಗೆ ಯಾವುದೇ ವರ ಬೇಕಿದ್ದರೂ ಕೊಡುವೆ ಎನ್ನುತ್ತಾನೆ. ಈ ಸವಾಲನ್ನು ಮೆಲಿಸಾ ಎನ್ನುವ ಒಂದು ಸಂಕೋಚ ಸ್ವಭಾವದ ಪ್ರಾಣಿ ಗೆಲ್ಲುತ್ತದೆ. ಅದು ಮಾಡಿದ ಅಡುಗೆಯೇ ಜೇನು. ಇದಕ್ಕೆ ಜಿಯೂಸ್ ಕೊಟ್ಟ ಪ್ರಶಸ್ತಿ, ಈ ಕ್ಷಣದಿಂದ ನೀನು ಒಬ್ಬಳೇ ಜೇನು ತಯಾರಿಸಲು ಶ್ರಮ ಪಡಬೇಕಿಲ್ಲ. ನೀನು ನಿನ್ನ ಕುಲದ ರಾಣಿಯಾಗಿರು. ನಿನ್ನ ಪ್ರಜೆಗಳೇ ನಿನಗಾಗಿ ಜೇನು ತಯಾರಿಸುವರು. ಅಷ್ಟೇ ಅಲ್ಲ, ನಾನು ನಿನಗೆ ಒಂದು ಮುಳ್ಳನ್ನೂ ವರವಾಗಿ ಕೊಡುತ್ತಿದ್ದೇನೆ. ನೀನು ಕುಟುಕಿದವರಿಗೆ ಅದು ಅಪಾರ ನೋವುಂಟು ಮಾಡುತ್ತದೆ. ಆದರೆ ಎಚ್ಚರ, ಅದು ನಿನಗೂ ನಿನ್ನ ಕುಟುಂಬಕ್ಕೂ ಸಾವನ್ನು ತರುತ್ತದೆ. ಈ ಕತೆ ಹೇಳಿದ ಫ್ರೈ ಮುಂದುವರೆದು ಇದನ್ನು ವಿವರಿಸಿದ. ಜೇನೊಣವನ್ನು ಗ್ರೀಕ್ ಭಾಷೆಯಲ್ಲಿ ಈಗಲೂ ಮೆಲಿಸಾ ಎಂದೇ ಕರೆಯುತ್ತಾರೆ. ಅಲ್ಲದೆ ಈ ಕೀಟಗಳ ಕುಲವನ್ನು ವಿಜ್ಞಾನಿಗಳು ಹೆಮಿನೋಪ್ಟೆರಾ ಎನ್ನುತ್ತಾರೆ. ಹಾಗೆಂದರೆ ಮದುವೆಯ ರೆಕ್ಕೆಗಳು ಎಂದರ್ಥ. ಹೀಗೆ ಹಲವಾರು ಗಿಡ, ಪ್ರಾಣಿಗಳು ಹಾಗೂ ಆಕಾಶಕಾಯಗಳ ಹೆಸರುಗಳು ಗ್ರೀಕ್ ಪುರಾಣದಿಂದ ಬಂದಿರುವುದು ನನಗೆ ಅಚ್ಚರಿಯ ವಿಷಯ. ಜೇನೊಣಗಳ ಬಗ್ಗೆ ವಿಜ್ಞಾನ ಈಗ ಸಾಕಷ್ಟು ತಿಳಿದುಕೊಂಡಿದೆ. ಜೇನೊಣಗಳು ಹೇಗೆ ಅಸಂಖ್ಯ ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ, ಅದನ್ನು ಹೇಗೆ ಜೇನನ್ನಾಗಿ ಮಾಡುತ್ತವೆ, ಆಹಾರ ಹುಡುಕಲು ಹೋದ ನೊಣಗಳು ನೃತ್ಯದ ಮೂಲಕ ಹೇಗೆ ಬೇರೆ ನೊಣಗಳಿಗೆ ತಿಳಿಸುತ್ತವೆ ಎಂಬ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಹೂವನ್ನು ಅರಸಿಕೊಂಡು ಹೋದ ಜೇನೊಣಗಳು ಹಾದಿ ತಪ್ಪಿಸಿಕೊಳ್ಳದೆ ಮರಳಿ ಗೂಡಿಗೆ ಬರುವುದು ಹೇಗೆಂಬುದರ ಗುಟ್ಟನ್ನು ರಟ್ಟು ಮಾಡಿದ್ದೇವೆ. ಒಟ್ಟಾಗಿ ಸಂಘಟಿತವಾಗಿದ್ದರೂ ಅವು ಹೇಗೆ ತಮ್ಮ ಹೊಣೆಗಾರಿಕೆಗಳನ್ನು ಹಂಚಿಕೊಂಡು ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ದುಂಬಿಗೆ ಸಾಧ್ಯವಾದದ್ದನ್ನೂ ಮೀರಿ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಜೇನುತುಪ್ಪದಲ್ಲೇನಿದೆ ಅದರ ವೈದ್ಯಕೀಯ ಗುಣಗಳ ಬಗ್ಗೆಯೂ ಸಾಕಷ್ಟು ಅರಿವು ಗಳಿಸಿಕೊಂಡಿದ್ದೇವೆ. ಜೇನೊಣದ ಮುಳ್ಳಿನಲ್ಲಿ ಹಿಂಬದಿಗೆ ಚಾಚಿಕೊಂಡಿರುವ ಕೊಂಡಿಗಳಿವೆ ಎಂದು, ಇದರಿಂದಾಗಿ ಒಮ್ಮೆ ಕುಟುಕಿದ ಮುಳ್ಳನ್ನು ಮತ್ತೆ ಹಿಂದೆ ಸೆಳೆಯಲಾಗದು ಎಂದು ತಿಳಿದಿದೆ. ಹೀಗಾಗಿ ಪ್ರತಿ ಮುಳ್ಳಿನ ಕುಟುಕು ಆತ್ಮಹತ್ಯೆ ಮಾಡಿಕೊಂಡಂತೆಯೇ ಸರಿ. ಈ ರೀತಿಯಲ್ಲಿ ಅನಾನುಕೂಲಿ ಎನಿಸುವಂತಹ ನಡವಳಿಕೆಯನ್ನು ನಿಸರ್ಗ ವಿಕಾಸಗೊಳ್ಳಲು ಏಕೆ ಬಿಟ್ಟಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲೆಂದೇ ಬೃಹತ್ ಉದ್ಯಮವೊಂದನ್ನು ಸೃಷ್ಟಿ ಮಾಡಿಯೂ ಇದ್ದೇವೆ. ಇಷ್ಟೆಲ್ಲ ತಿಳಿದಿರುವಾಗ ಜೇನಿನ ಬಗ್ಗೆ ಇರುವ ಗ್ರೀಕ್ ಪುರಾಣದ ಗ್ರೀಕ್ ಯಾಕೆ, ಯಾವುದೇ ಪುರಾಣದ ಕತೆ ಏಕೆ ಬೇಕು ಎನ್ನಬಹುದು. ಆದರೆ ಗ್ರೀಕರಿಗೂ ಅಂತಹ ಇತರೆ ನಮ್ಮ ಪೂರ್ವಜರಿಗೂ ಜೇನೊಣಗಳ ಬಗ್ಗೆ ಅರಿವಿತ್ತು. ಕೆಲವನ್ನು ಅವರು ಊಹಿಸಿದ್ದಿರಬಹುದು. ಉದಾಹರಣೆಗೆ, ಪೂರ್ವಜರ ಮಟ್ಟಿಗೆ ಜೇನೊಣದ ರಾಣಿ ರಾಣಿಯಾಗಿರಲಿಲ್ಲ, ರಾಜ ಎಂದುಕೊಂಡಿದ್ದರು. ನಮ್ಮ ಸಂಶೋಧನೆಗಳು ಹೇಗೆ ಕೆಲವೊಮ್ಮೆ ತಪ್ಪಾಗಿರುತ್ತವೆಯೋ ಹಾಗೆಯೇ ಅವರ ಇಂತಹ ಕೆಲವು ಊಹೆಗಳು ತಪ್ಪಾಗಿದ್ದಿರಬಹುದು. ಆದರೆ ಇವನ್ನು ತಿಳಿದಲ್ಲದೆ ನಮ್ಮ ಅರಿವು ಪರಿಪೂರ್ಣ ಎನಿಸುವುದಿಲ್ಲ. ಇದೊಂದು ವಿಸ್ಮಯವೂ ರಂಜನೆಯೂ ಕೂಡ. ಹಾಗಂತ ಹಾದಿ ತಪ್ಪುವ ಅಪಾಯವೂ ಉಂಟು ಅನ್ನಿ. ಏಕೆಂದರೆ ನಮ್ಮ ಪುರಾಣಗಳನ್ನು ಪದಶಃ ಅರ್ಥೈಸಿ ನಮ್ಮ ಇತಿಹಾಸವನ್ನು ವೈಭವೀಕರಿಸುವುದು ಈಗ ನಿತ್ಯ ವಿಧಿ ಆಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸ್ಟೀಫನ್ ಫ್ರೈ ಗ್ರೀಕ್ ಪುರಾಣಗಳ ಬಗ್ಗೆ ಏನು ಹೇಳಿದ್ದ ಎಂದು ನೋಡೋಣ. ಮರಳಿನ ಕಣದ ಸುತ್ತಲೂ ಹೇಗೆ ಮುತ್ತು ಕಟ್ಟುತ್ತದೆಯೋ ಹಾಗೆಯೇ ಕಥೆ, ಪುರಾಣಗಳು ಯಾವುದೋ ಸತ್ಯಾಂಶದ ಸುತ್ತಲೂ ಕಟ್ಟಿಕೊಂಡಿರುತ್ತವೆ. ಕಥೆಗಳು ಕಾಲ್ಪನಿಕ ಸಾಂಕೇತಿಕವಷ್ಟೇ. ಹೇಫಿಸ್ಟಸ್ ಇದ್ದನೆಂದು ಯಾರೂ ನಂಬಿಲ್ಲ. ಆತ ಕೇವಲ ಲೋಹಗಾರಿಕೆ ಹಾಗೂ ಕುಶಲ ಕೈಗಾರಿಕೆಗಳ ಸಂಕೇತವಷ್ಟೇ. ಹೀಗೆ ಪುರಾಣ ಹಾಗೂ ಪೌರಾಣಿಕ ಪಾತ್ರಗಳನ್ನು ಚಾರಿತ್ರಿಕವೆನ್ನುವುದಕ್ಕಿಂತಲೂ ಸಾಂಕೇತಿಕ ಎನ್ನಬಹುದು. ಇವೆಲ್ಲ ಕಥೆಗಳು ಪುನರ್ರಚನೆಯಾಗಿ ಬಂದಿರುವಂತಹವು. ಇವುಗಳನ್ನು ಹೇಳುವವರಿಗೂ ಎಲ್ಲೋ ಒಂದೆಡೆ ಇವು ಕಾಲ್ಪನಿಕ ಎನ್ನುವ ಪ್ರಜ್ಞೆ ಇದ್ದೇ ಇರುತ್ತದೆ. ಹಾಗಿದ್ದರೂ ಅವರು ಇವನ್ನು ಏಕೆ ಹೇಳಿದರು? ಈ ಕಥೆಗಳ ಉದ್ದೇಶವೇನು? ಅವು ಇಂದು ನಾವು ಹೇಳುವ ಇದೇ ಕಥೆಗಳ ಉದ್ದೇಶವೇ ಆಗಿದ್ದವೆ. ಈ ಕಥೆಗಳಲ್ಲಿ ಸತ್ಯ ಮಿಥ್ಯಗಳ ಜೊತೆಗೆ ಬೆರೆತದ್ದಾದರೂ ಹೇಗೆ? ವಿಜ್ಞಾನ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುತ್ತದೆ, ಹಾಗೆಯೇ ಇದು ಕೂಡ ಒಳ್ಳೆಯದಕ್ಕೆ. ಏಕೆಂದರೆ ಜರ್ಮನ್ನರು ವಿಜ್ಞಾನಕ್ಕೆ ಹೇಳುವ ಹಾಗೆ ಇದು ಕೊನೆಗೆ ಜ್ಞಾನ ಅಷ್ಟೆ.
7: ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
10: ಎಪಿಸೋಡ್ 60ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಯಲಾಜಿಕಲ್ ಪ್ರೊಡಕ್ಟಿವಿಟಿ, ಜೈವಿಕ ಉತ್ಪಾದಕತೆ, ಜೀವಿಗಳು ಉತ್ಪಾದಿಸುವ ಜೈವಿಕ ರಾಶಿಯ ಪ್ರಮಾಣ. ಜೈವಿಕ ಉತ್ಪಾದಕತೆಯನ್ನು ವ್ಯಕ್ತಪಡಿಸುವಾಗ ಅವಧಿ ಮತ್ತು ಪ್ರದೇಶದ ವಿಸ್ತೀರ್ಣವನ್ನು ಗಮನದಲ್ಲಿಟ್ಟುಕೊಂಡು ಸಾಮಾನ್ಯವಾಗಿ ಒಂದು ವರ್ಷದ ಅವಧಿಯಲ್ಲಿ 1 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾದ ಜೈವಿಕ ರಾಶಿಯನ್ನು ಆ ನಿರ್ದಿಷ್ಟ ಪ್ರದೇಶದ ಉತ್ಪಾದಕತೆ ಎಂದು ಪರಿಗಣಿಸುವುದು ಉಂಟು. ದ್ಯುತಿ ಸಂಶ್ಲೇಷಣೆ ಮತ್ತು ಇತರ ರಾಸಾಯನಿಕ ಸಂಶ್ಲೇಷಣೆಗಳಿಂದಾಗುವ ಜೈವಿಕ ರಾಶಿಯ ಉತ್ಪಾದಕತೆಯನ್ನು ಒಟ್ಟು ಉತ್ಪಾದಕತೆ ಎನ್ನುತ್ತಾರೆ. ಉಸಿರಾಟದಲ್ಲಿ ಬಳಸುವ ಜೈವಿಕ ರಾಶಿಯ ಪ್ರಮಾಣವನ್ನು ಒಟ್ಟು ಉತ್ಪಾದಕತೆಯ ಪ್ರಮಾಣದಿಂದ ಕಳೆದರೆ ಉಳಿಯುವುದು ನಿವ್ವಳ ಉತ್ಪಾದಕತೆ. ನಿವ್ವಳ ಉತ್ಪಾದಕತೆ ಈಕ್ವಲ್ಸ್ ಒಟ್ಟು ಉತ್ಪಾದಕತೆ ಮೈನಸ್ ಉಸಿರಾಟದಲ್ಲಿ ಉಪಯೋಗವಾದ ಒಟ್ಟು ಉತ್ಪಾದಕತೆಯ ಭಾಗ. ಉತ್ಪಾದಕತೆ ಪದವನ್ನು ಒಂದು ಜೀವಿಯ ಉತ್ಪಾದಕತೆ, ಜೀವಿ ಸಮುದಾಯದ ಉತ್ಪಾದಕತೆ, ಪರಿಸರ ವ್ಯವಸ್ಥೆಗಳ ಉತ್ಪಾದಕತೆ ಮುಂತಾದವುಗಳಿಗೆ ಬಳಸಬಹುದು. ಸಸ್ಯಗಳ ಉತ್ಪಾದಕತೆಯನ್ನು ಪ್ರಾಥಮಿಕ ಉತ್ಪಾದಕತೆ ಎಂದು, ಪ್ರಾಣಿಗಳ ಉತ್ಪಾದಕತೆಯನ್ನು ದ್ವಿತೀಯ ಸೆಕೆಂಡರಿ ಉತ್ಪಾದಕತೆ ಎಂದು ಹೇಳುವುದುಂಟು. ಬಯಲಾಜಿಕಲ್ ಶೀಲ್ಡ್, ಜೈವಿಕ ಗುರಾಣಿ. ಬೈಜಿಕ ಕ್ರಿಯಾಕಾರಿ ರಿಯಾಕ್ಟರ್, ಬೈಜಿಕ ಕ್ರಿಯಾಕಾರಿಯ ಕೇಂದ್ರ ಭಾಗವನ್ನು ಸುತ್ತುವರೆದಿರುವ ದಪ್ಪ ಗೋಡೆ. ಇದು 3-4 ಮೀಟರ್ಗಳಷ್ಟು ದಪ್ಪವಾಗಿರುತ್ತದೆ ಹಾಗೂ ಕ್ರಿಯಾಕಾರಿಯಿಂದ ಹೊರಬರುವ ಅಪಾಯಕಾರಿ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಪರಮಾಣು ಸ್ಥಾವರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ವಿಕಿರಣಗಳಿಂದ ರಕ್ಷಿಸಲು ಇದನ್ನು ನಿರ್ಮಿಸುತ್ತಾರೆ. ಬಯಲಾಜಿಕಲ್ ಟ್ರೀಟ್ಮೆಂಟ್, ಜೈವಿಕ ಸಂಸ್ಕರಣೆ. ಬ್ಯಾಕ್ಟೀರಿಯಾಗಳ ಜೀವರಾಸಾಯನಿಕ ಕ್ರಿಯೆಯನ್ನು ತೀವ್ರಗೊಳಿಸುವ ಕೃತಕ ವಿಧಾನ. ಸಾಮಾನ್ಯವಾಗಿ ಈ ವಿಧಾನವನ್ನು ತ್ಯಾಜ್ಯ ಜಲ ಅಥವಾ ಮಲಿನ ಜಲವನ್ನು ಸಂಸ್ಕರಣೆಯಲ್ಲಿ ಬಳಸುತ್ತಾರೆ. ತ್ಯಾಜ್ಯ ಜಲದಲ್ಲಿರುವ ಜೈವಿಕ ತ್ಯಾಜ್ಯದಿಂದ ಜೀವರಾಸಾಯನಿಕ ಕ್ರಿಯೆಗಳಾದ ಆಕ್ಸಿಡೀಕರಣ, ನೈಟ್ರೀಕರಣ ಮತ್ತು ಸ್ಪಿರೀಕರಣ ತೀವ್ರಗೊಳ್ಳುತ್ತವೆ. ಇದರಿಂದ ತ್ಯಾಜ್ಯ ಜಲ ಸಂಸ್ಕರಣೆಗೊಳ್ಳುತ್ತದೆ. ಬಯೋಲಾಜಿಕಲ್ ವಾರ್ಫೇರ್, ಜೈವಿಕ ಸಮರ. ಯುದ್ಧಗಳಲ್ಲಿ ಉಪಯೋಗಿಸುವ ಕೆಲವು ಬ್ಯಾಕ್ಟೀರಿಯಾಗಳನ್ನು ನಾವು ಜೈವಿಕ ಸಮರವೆಂದು ಕರೆಯಬಹುದು. ಶತ್ರುಪಡೆಗಳನ್ನು ನಾಶಪಡಿಸಲು ಜೀವಿಗಳನ್ನು, ವಿಶೇಷವಾಗಿ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಸಮರ ಮಾಡುವುದು. ಇಲ್ಲಿ ಬಳಸಲಾಗುವ ಜೀವಿಗಳು ಶತ್ರುಪಡೆಗಳಲ್ಲಿ ಮಾರಕ ರೋಗಗಳನ್ನು ಹರಡಿ ಶತ್ರುಗಳನ್ನು ನಾಶಪಡಿಸುತ್ತವೆ. ಇವು ಜೈವಿಕ ಅಸ್ತ್ರಗಳೇ ಸರಿ. ಸಾಮಾನ್ಯವಾಗಿ ಬಳಕೆಯಾಗುವ ಜೈವಿಕ ಅಸ್ತ್ರಗಳೆಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಹಾಗೂ ಶಿಲೀಂಧ್ರಗಳು. ವಿಕೃತಿಯು ಸೇರಿದಂತೆ ವಿವಿಧ ಪ್ರಯೋಗಗಳಿಂದ ಸೃಷ್ಟಿಸಲಾಗುವ ಸೂಕ್ಷ್ಮ ಜೀವಿಗಳನ್ನು ಶತ್ರುಪಡೆಯ ಮೇಲೆ ಪ್ರಯೋಗಿಸುತ್ತಾರೆಂದು ಕಳವಳವಿದೆ. ಜೈವಿಕ ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ತಂತ್ರಜ್ಞಾನ ಇಂದು ಅಪಾರವಾಗಿ ಬೆಳೆದಿದೆ. ರೋಗಾಣುಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲಿ ತಯಾರಿಸಬಹುದು. ಒಂದು ರೋಗದ ಹೊಸ ರೋಗಾಣುಗಳನ್ನು ಇಲ್ಲವೇ ನಿರ್ಮೂಲನಗೊಂಡಿರುವ ರೋಗದ ಅತ್ಯಂತ ವಿಧ್ವಂಸಕಾರಿಯಾದ ಹೊಸ ರೂಪಗಳನ್ನು ಈ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಬಹುದಾಗಿದೆ. ಇದು ಜನರಲ್ಲಿ ದೀರ್ಘಕಾಲಿಕ ಕಾಯಿಲೆಗಳಿಗೆ ಇಲ್ಲವೇ ಮಾರಕ ರೋಗಗಳಿಗೆ ಗುರಿಪಡಿಸುತ್ತವೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅನೇಕ ಜೈವಿಕ ಅಸ್ತ್ರಗಳನ್ನು ತಯಾರಿಸಿದರೂ ಅವುಗಳನ್ನು ಬಳಸಿದ ಸ್ಪಷ್ಟ ದಾಖಲೆಗಳು ಕಂಡು ಬಂದಿಲ್ಲ. ಜಪಾನ್ ಆ ಸಮಯದಲ್ಲಿ ತನ್ನ ಯುದ್ಧ ಕೈದಿಗಳ ಮೇಲೆ ಜೈವಿಕ ಅಸ್ತ್ರಗಳ ವಿಶ್ವದ ಪ್ರಯೋಗ ನಡೆಸಿತ್ತು ಎಂಬ ಗುಮಾನಿ ಇದೆ. 1994 ಬಯಾಲಜಿ ಜೀವಶಾಸ್ತ್ರ ಅಥವಾ ಜೀವ ವಿಜ್ಞಾನ ಜೀವಿಗಳ ಅಧ್ಯಯನವನ್ನು ಕುರಿತು ವಿಜ್ಞಾನ ಕುರಿತ ವಿಜ್ಞಾನ 1802 ಜೆ ಬಿ ಡೇ ಲಾಮಾರ್ಕ್ ರವರು ಈ ಪದವನ್ನು ಮೊತ್ತಮೊದಲು ಉಪಯೋಗಿಸಿದರು. ಜೀವಶಾಸ್ತ್ರದ ಎರಡು ಮುಖ್ಯ ವಿಭಾಗಗಳೆಂದರೆ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ. ಸೂಕ್ಷ್ಮ ಜೀವಿಶಾಸ್ತ್ರ, ಊತಕ ವಿಜ್ಞಾನ, ಕೋಶ ವಿಜ್ಞಾನ, ಶರೀರಶಾಸ್ತ್ರ, ಭ್ರೂಣಶಾಸ್ತ್ರ, ಜೀವಿ ಪರಿಸ್ಥಿತಿ ಶಾಸ್ತ್ರ, ಪರಿಸರ ವಿಜ್ಞಾನ, ತಳಿ ವಿಜ್ಞಾನಗಳು ಜೀವಶಾಸ್ತ್ರದ ಉಪವಿಭಾಗಗಳು. ಪ್ರಾಣಿ ವರ್ತನೆ, ಸಸ್ಯಾಭಿವೃದ್ಧಿ, ಜೀವಭೌತಶಾಸ್ತ್ರ, ಜೀವರಾಸಾಯನಿಕ ಶಾಸ್ತ್ರಗಳು, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳು, ವ್ಯವಸ್ಥೆಗಳೆಲ್ಲವೂ ಅತ್ಯಂತ ಸಂಕೀರ್ಣವಾದುದು. ಜೈವಿಕ ವ್ಯವಸ್ಥೆ, ಈ ವ್ಯವಸ್ಥೆಯ ಅಧ್ಯಯನವೇ ಜೀವಶಾಸ್ತ್ರ. ಬಯೋಲೂಮಿನೋಸೆನ್ಸ್ ಜೈವಿಕ ದೀಪ್ತಿ ಅಥವಾ ಜೈವಿಕ ದೀಪ. ಕೆಲವು ಜೀವಿಗಳು ಉತ್ಪಾದಿಸುವ ಬೆಳಕು, ಈ ಬೆಳಕು ಶಾಖ ರಹಿತವಾಗಿರುತ್ತದೆ. ಆಳಸಾಗರದಲ್ಲಿ ವಾಸಿಸುವ ಕೆಲವು ಮೀನುಗಳು ಹಾಗೂ ಇತರ ಸಾಗರ ಜೀವಿಗಳು, ಭೂಜೀವಿಗಳಾದ ಮಿಣುಕು ಹುಳ, ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಶಿಲೇಂದ್ರಗಳು ಜೈವಿಕ ದೀಪ್ತಿಯನ್ನು ಉತ್ಪಾದಿಸುತ್ತವೆ. ಲೂಸಿಫೆರಿನ್ ಎಂಬ ರಾಸಾಯನಿಕದ ಆಕ್ಸಿಡೀಕರಣದಿಂದ ಈ ಬೆಳಕು ಉತ್ಪತ್ತಿಯಾಗುತ್ತದೆ. ಇದು ಲೂಸಿಫೆರಸ್ ಎಂಬ ಎಂಜೈಮ್ಗಳಿಂದ ಉದ್ದೀಪ್ತನಪಟ್ಟ ವಿಶಿಷ್ಟ ಕ್ರಿಯೆ. ಈ ಕ್ರಿಯೆಯಲ್ಲಿ ತೊಡಗಿರುವ ರಾಸಾಯನಿಕ ಪದಾರ್ಥಗಳು ವಿದ್ಯುತ್ವಿಷ್ಟಗೊಳ್ಳುತ್ತವೆ. ವಿದ್ಯುತ್ ದಾವೇಶ ಕಡಿಮೆಯಾಗುವಾಗ ಬೆಳಕು ಹೊರಹೊಮ್ಮುತ್ತದೆ. ಉಷ್ಣವನ್ನು ಉತ್ಪಾದಿಸಿದ ಏಕೈಕ ಜೈವಿಕ ಆಕ್ಸಿಡೀಕರಣ ಕ್ರಿಯೆ ಇದು. ಈ ಬೆಳಕು ಪ್ರಾಣಿಗಳಿಗೆ ಪರಸ್ಪರ ಸಂವೇದಿಸಲು, ಶತ್ರುಗಳಿಂದ ಮರೆಮಾಚಿಕೊಳ್ಳಲು, ಬೇಟೆಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತವೆ. ಆದರೆ ಇತರ ಜೀವಿಗಳಲ್ಲಿ ಇದರ ಪಾತ್ರವೇನೆಂದು ಸರಿಯಾಗಿ ತಿಳಿದು ಬಂದಿಲ್ಲ. ಜೈವಿಕ ವಿಭಜನೆ ಬಯೋಲೈಸಿಸ್ ಜೈವ ವಿಭಜನೆ. ಜೀವರಾಸಾಯನಿಕ ಕ್ರಿಯೆಗಳಿಂದ ಊತಕಗಳು ವಿಭಜಿಸುವುದು, ಅಂದರೆ ಸತ್ತ ಜೀವಿಗಳ ದೇಹ ನಶಿಸುವುದು. ಬಯೋಮ್ಯಾಗ್ನೆಟಿಸಮ್ ಜೀವಕಾಂತತ್ವ. ಜೀವಿಗಳ ಮೇಲೆ ನೈಸರ್ಗಿಕ ಕಾಂತತ್ವದ ಪ್ರಭಾವ. ಕೆಲವು ಜೀವಜಾತಿಗಳು ಕಾಂತತ್ವದ ತೀವ್ರ ಪ್ರಭಾವಕ್ಕೊಳಗಾಗುತ್ತವೆ. ಸುರುಳಿಯಕೃತಿಯ ಬ್ಯಾಕ್ಟೀರಿಯಾಗಳು ಸ್ಪೈರಿಲಮ್ ಭೂಕಾಂತಿಯ ರೇಖೆಗಳುದ್ದಕ್ಕೂ ನೆಲೆಗೊಳ್ಳುತ್ತವೆ. ಜೇನುನೊಣಗಳು, ಕೆಲವು ಹಕ್ಕಿಗಳು, ಸಸ್ತನಿಗಳು ಭೂಕಾಂತ ವಾತಾವರಣದ ಪ್ರಭಾವದಿಂದ ತಮ್ಮ ನೆಲೆಗಳನ್ನು ಗುರುತಿಸಿಕೊಳ್ಳಬಲ್ಲವು. ಅತ್ಯಂತ ಪ್ರಬಲವಾದ ಕಾಂತವರ್ಣಗಳು ಮಾನವನ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡಬಹುದು. ಕಾಂತ ವಾತಾವರಣವನ್ನು ಉಪಯೋಗಿಸಿ ಜೀವಿಗಳ ಕ್ರಮಲೋಕನ ಸ್ಕ್ಯಾನಿಂಗ್ಗಳನ್ನು ಮಾಡಬಹುದು. ಬಯೋಮ್ಯಾಗ್ನಿಫಿಕೇಶನ್ ಜೈವಿಕ ವರ್ಧನೆ ಅಥವಾ ಜೈವ ವರ್ಧನೆ ಜೀವಿಗಳಲ್ಲಿ ರಾಸಾಯನಿಕಗಳ ಸಾರೀಕರಣ. ಹಲವು ರಾಸಾಯನಿಕಗಳು, ವಿಶೇಷವಾಗಿ ಮಲಿನ ಪದಾರ್ಥಗಳು, ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಆಹಾರ ಸರಪಳಿಯ ಮೂಲಕ ವರ್ಗಾವಣೆಯಾಗುತ್ತವೆ. ಹೀಗಾಗುವಾಗ ಪ್ರತಿ ಹಂತದಲ್ಲೂ ಜೀವಿಗಳಲ್ಲಿ ರಾಸಾಯನಿಕಗಳ ಸಾರ ಕ್ರಮೇಣ ಹೆಚ್ಚಾಗುತ್ತದೆ. ಆಹಾರ ಸರಪಳಿಯ ಮೇಲಿನ ಹಂತಗಳಲ್ಲಿರುವ ಜೀವಿಗಳಲ್ಲಿ ರಾಸಾಯನಿಕಗಳ ಸಾರತೆ ಅಧಿಕವಾಗಿರುತ್ತದೆ. ಕಾರ್ಖಾನೆಗಳಿಂದ ನೀರಿಗೆ ಹರಿಬಿಡುವ ಅಪಾಯಕಾರಿ ರಾಸಾಯನಿಕಗಳು ಇದಕ್ಕೆ ಉದಾಹರಣೆ. ಇವು ಜಲ ಆಹಾರ ಸರಪಳಿಯನ್ನು ಪ್ರವೇಶಿಸಿ ಮೇಲ್ವರ್ಗದ ಜೀವಿಗಳಲ್ಲಿ ಹೆಚ್ಚು ಶೇಖರವಾಗುತ್ತದೆ. ಇದು ಗಂಭೀರ ಪರಿಣಾಮಗಳನ್ನು ತರಬಹುದು. ಮಾನವರು ಹಾಗೂ ಇತರ ಜೀವಿಗಳ ಆರೋಗ್ಯಕ್ಕೆ ಮಾರಕವೂ ಆಗಬಹುದು. ಜಪಾನಿನ ಮೀನಾಮಾಟ ಕೊಲ್ಲಿಯಲ್ಲುಂಟಾದ ಪಾದರಸದ ಮಾಲಿನ್ಯವು ಮೀನಿನಿಂದ ಮಾನವರನ್ನು ತಲುಪಿತು. ಇದು ಮಾನವರ ನರಮಂಡಲದ ಮೇಲೆ ತೀವ್ರ ಹಾನಿಯುಂಟು ಮಾಡಿತು. ಮೀನಾಮಾಟೆ ರೋಗವೆಂದೇ ಇದು ಜನನೀತವಾಗಿದೆ. ಬಯೋಮಾಸ್, ಜೈವಿಕ ರಾಶಿ ಅಥವಾ ಬಯೋಮಾಸ್ ಎಂದು ಹೇಳಬಹುದು. ಕಾರ್ಬೋಹೈಡ್ರೇಟ್ ಇರುವ ಯಾವುದೇ ವಸ್ತು ಅಂದರೆ ಜೈವಿಕ ವಸ್ತು. ಜೈವಿಕ ರಾಶಿಯು ಜೀವವಿರುವ, ಜೀವವಿಲ್ಲದಿರುವ ಜೀವಿಗಳಾಗಿರಬಹುದು ಅಥವಾ ಜೀವಿ ಮೂಲದ ವಸ್ತು ಸಗಣಿ ಅದು ಆಗಿರಬಹುದು. ಪ್ರಾಣಿಗಳಲ್ಲಿರುವ ಜೈವಿಕ ರಾಶಿಯನ್ನು ಅಥವಾ ಪ್ರಾಣಿ ಮೂಲದ ವಸ್ತುಗಳನ್ನು ಪ್ರಾಣಿ ರಾಶಿಯೆಂದು, ಝೂಮಾಸ್. ಸಸ್ಯಗಳಲ್ಲಿರುವ ಜೈವಿಕ ರಾಶಿಯನ್ನು ಅಥವಾ ಸಸ್ಯ ಮೂಲದ ವಸ್ತುಗಳನ್ನು ಸಸ್ಯರಾಶಿ, ಫೈಟೋಮಾಸ್ ಎಂದು ಹೇಳಬಹುದು. ಜೈವಿಕ ರಾಶಿಯು ಎಲ್ಲ ಜೀವಿಗಳಿಗೆ ಮೂಲಾಧಾರ. ಆಹಾರ, ಮೇವು, ಇಂಧನಗಳು ಮುಖ್ಯ ಆಕಾರವೇ ಜೈವಿಕ ರಾಶಿ. ಇದು ಪ್ರಪಂಚದಾದ್ಯಂತ ಮಾನವನ ಬದುಕಿಗೆ ಅತ್ಯವಶ್ಯಕವಾದ ಅನೇಕ ಉತ್ಪನ್ನಗಳನ್ನು ಒದಗಿಸುತ್ತದೆ. ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುತ್ತದೆ ಹಾಗೂ ಆದಾಯವನ್ನು ಹೆಚ್ಚಿಸುತ್ತದೆ. ಜೈವಿಕ ರಾಶಿಯು, ಮುಖ್ಯವಾಗಿ ಸಸ್ಯರಾಶಿಯು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೂಲೆ ಮೂಲೆಯಲ್ಲಿಯೂ ಬಳಕೆಯಾಗುತ್ತಿರುವ ನವೀಕರಿಸಲಾಗುವ ಇಂಧನ. ಸೌದೆ, ಕೃಷಿ ತ್ಯಾಜ್ಯ, ಪ್ರಾಣಿಗಳ ಸಗಣಿ ಮುಂತಾದ ಘನ ಇಂಧನಗಳನ್ನು ದ್ರವ ಹಾಗೂ ಅನಿಲ ರೂಪವಾಗಿ ಪರಿವರ್ತಿಸಲೂಬಹುದು. ಇದು ಸ್ಥಳೀಯ ಇಂಧನ ನಿಯಂತ್ರಣಕ್ಕೆ ಹಾಗೂ ಸ್ಥಳೀಯ ಉದ್ಯೋಗಗಳಿಗೆ ಹೆಚ್ಚು ಅವಕಾಶ ನೀಡುತ್ತದೆ. ಅರಣ್ಯಗಳು, ಗೋಮಾಳಗಳು, ಕೃಷಿ ಭೂಮಿ ಸಸ್ಯರಾಶಿಯ ಮುಖ್ಯ ಆಕಾರಗಳು. ಇಂದು ನಾನಾ ವಿಧದ ತಂತ್ರಜ್ಞಾನಗಳ ಲಭ್ಯತೆಯಿಂದ ಜೈವಿಕ ರಾಶಿಯ ಅತಿ ಬಳಕೆ ಹಾಗೂ ದುರುಪಯೋಗ ಹೆಚ್ಚಾಗುತ್ತಿದೆ. ಜನಸಂಖ್ಯಾ ಸ್ಫೋಟ, ನಗರೀಕರಣ, ಔದ್ಯೋಗೀಕರಣ, ಭೂಮಿಯ ಬಳಕೆಯಲ್ಲಿ ಬದಲಾವಣೆ, ನಗರೀಕರಣ ಬದಲಾವಣೆಯ ಮುಂತಾದವುಗಳಿಂದ ಜೈವಿಕ ರಾಶಿಯ ಉತ್ಪಾದನೆ ಇಳಿಮುಖವಾಗುತ್ತಿದೆ. ಜೈವಿಕ ರಾಶಿಯ ಸಂರಕ್ಷಣೆಗಾಗಿ ತುರ್ತಾಗಿ ಆಗಬೇಕಾಗಿದೆ. ಸೂಕ್ತ ಜ್ಞಾನ ಯೋಜನೆ ನಿರ್ವಹಣೆಯಿಂದ ಮಾತ್ರ ಇದು ಸಾಧ್ಯ ಎಂದು ನಂಬಲಾಗಿದೆ.
11: ಇಲ್ಲಿಗೆ ಎಪಿಸೋಡ್ 60 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
12: ನಮಸ್ಕಾರ, ಇದು ವಿಕ್ರಮಾರ್ಕನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 29ನೆಯ ಕಂದ ಪದ್ಯ. ಅದು ಹೀಗಿದೆ: ಕಡೆಗಣ್ಣೊಳೆ ರಕ್ಕಸ ನಮ್ಮ ನಡೆ ನೋಡಿ ಕೊಲಕ್ಕೆ ಸತ್ವಮಪ್ಪಂತೆ ಮುಂಪಡವೆಂ ಕೂಳಂ ಬಳಿಯಂ ಪಡವೆಂ ರಕ್ಕಸನೆಂದು ಸಾಹಸ ಭೀಮಂ. ಕಡೆ ಕಣ್ಣೊಳೆ ರಕ್ಕಸ ನಮ್ಮ ನಡೆ ನೋಡಿ ಕೊಲಕ್ಕೆ ಸತ್ವಂ ಅಪ್ಪಂತೆ ಮುಂಪಡವೆಂ ಕೂಳಂ ಬಳಿಯಂ ಪಡವೆಂ ರಕ್ಕಸನೆಂದು ಸಾಹಸ ಭೀಮಂ. ಭೀಮಸೇನ ತುಂಬ ಹತ್ತಿರದಿಂದ ಆ ಬಕಾಸುರನನ್ನು ದಿಟ್ಟಿಸಿ ನೋಡ್ತಾನೆ. ನೋಡಿ ಒಂದು ನಿರ್ಧಾರಕ್ಕೆ ಬಂದ. ಕಡೆಗಣ್ಣು ರಕ್ಕಸನ ನನೆ ನೋಡಿ, ಕಡೆಗಣ್ಣಿನಿಂದಲೇ ರಕ್ಕಸನನ್ನು ಅಂದರೆ ಕಣ್ಣಿನ ಕಡೆಯಿಂದ ರಕ್ಕಸನ ನನೆ ನೋಡಿ, ಚೆನ್ನಾಗಿ ನೋಡಿ, ಈತನನ್ನು ಕೊಲ್ಲಲಿಕ್ಕೆ ಸತ್ವಂ ಅಪ್ಪ ಅಂತೀರಿ, ಈತನನ್ನು ಕೊಲ್ಲುವುದಕ್ಕೆ ಪ್ರಾಣ ಬರುವ ಹಾಗೆ ಮುಂಪಡೆಯನ್ನು ಕೂಡವನು, ಪಡೆಯನ್ನು ಕೂಡವನು. ಮೊದಲು ಅನ್ನವನ್ನು ಹೊಡೆಯುತ್ತೇನೆ ಅಂದರೆ ಊಟ ಮಾಡುತ್ತೇನೆ, ಬಳಿಯಂ ಪಡೆವನ್ನು ರಕ್ಕಸನ, ಆಮೇಲೆ ಈ ರಕ್ಕಸನ್ನು ಹೊಡೆಯುತ್ತೇನೆ ಎಂದು ಸಾಹಸ ಭೀಮನಾದಂಥ ಭೀಮಸೇನ ನಿರ್ಧಾರಕ್ಕೆ ಬಂದ. ಇಲ್ಲಿ ಈ 29ನೇ ಪದ್ಯದಲ್ಲಿ ಮತ್ತು 27ನೆಯ ಪದ್ಯದ ಬಳಿಕದ ವಚನದಲ್ಲಿ ಸಾಹಸ ಭೀಮ ಎನ್ನುವಂಥ ಒಂದು ಪದ ಪ್ರಯೋಗ ಆಗಿದೆ. ಈ ಸಾಹಸ ಭೀಮ ಎನ್ನುವಂಥ ಒಂದು ಪದ ಪ್ರಯೋಗ ಬಹಳ ಮುಖ್ಯವಾದುದು, ಯಾಕೆಂದರೆ ಮುಂದೆ ಈತನ ಬಳಿಕ ಬಂದಂತಹ ರನ್ನ ಕನ್ನಡದ ಇನ್ನೊಬ್ಬ ಮಹತ್ವದ ಕವಿ ತನ್ನ ಕಾವ್ಯಕ್ಕೆ ಸಾಹಸ ಭೀಮ ವಿಜಯ ಎನ್ನುವಂತಹ ಹೆಸರನ್ನೇ ಆತ ಅಥವಾ ಗದಾಯುದ್ಧ ಎನ್ನುವಂತಹ ಹೆಸರನ್ನು ತನ್ನ ಕಾವ್ಯಕ್ಕೆ ಇಡುವಷ್ಟು ಪರಿಣಾಮಕಾರಿಯಾದಂತಹ ಒಂದು ವಿಶೇಷಣ ಇದು. ಕೇವಲ ಭೀಮ ಅಂದರೆ ಸಾಕಾಗುವುದಿಲ್ಲ, ಸಾಹಸ ಭೀಮ ಅಂತ ಅವನಿಗೆ ಹೆಸರನ್ನು ಇಡಬೇಕಾಗ್ತದೆ. ಯಾಕಂದರೆ 1000 ಆನೆಗಳ ಬಲವುಳ್ಳವನು ಭೀಮಸೇನ ಅಂತ ಮಹಾಭಾರತದಲ್ಲಿ ಬರ್ತದೆ. ಹಾಗಾದಾಗ ತನ್ನ ಬಹಳ ಔಚಿತ್ಯಪೂರ್ಣವಾಗಿ ಪಂಪ ಸಾಹಸ ಭೀಮ ಎನ್ನುವಂಥ ಹೆಸರನ್ನು ಹೆಸರಿನಿಂದ ಕರೀತಾನೆ. ಆ ಹೆಸರು ಮುಂದೆ ಕಾವ್ಯಕ್ಕೆ ಒಂದು ಅಂದರೆ ಪ್ರತ್ಯೇಕ ಒಂದು ಕಾವ್ಯದ ಹೆಸರಾಗಿಯೇ ಉಳಿಯುತ್ತದೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 29ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತೂ ತನ್ನ ತನ್ನ ಬಂಡಿಯ ಕೂಳೆಲ್ಲ ಮಂ 18 ತುತ್ತಿನ ಸಮಯ ತುತ್ತೂ ಅಂಕಂಡು ರಕ್ಕಸರಿ

0: ಸುತ್ತುವುದು ಅಂದ್ಕೊಂಡು, ಹಾಗೂ ತನ್ನ ತಂದ ಅಂದರೆ ತಾನು ತಂದ, ಇದು ಪ್ರಥಮೆಗೆ ಷಷ್ಠಿ ಆದೇಶ ಅಂತ ಹೇಳ್ತಾರೆ ಅಂದರೆ ವಿಭಕ್ತಿಯಲ್ಲಿ. ತನ್ನ ತಂದ ಅಂದರೆ ತಾನು ತಂದ, ಬಂಡಿಯ ಕೂಡೆಲ್ಲವನ್ನು ಬಂಡಿಯ ಅನ್ನವನ್ನೆಲ್ಲವನ್ನೂ ಕೂಡ ಹತ್ತೆಂಟು ತುತ್ತಿನಲ್ಲೇ, ಹತ್ತೆಂಟು ತುತ್ತಿನಲ್ಲೇ, ಒಂದು ಹತ್ತು ಎಂಟು ತುತ್ತಿನಲ್ಲಿ ಸಮಯ ತುತ್ತುವುದನ್ನು ಕಂಡು, ಅಂದರೆ ಮುಗಿಯುವ ಹಾಗೆ, ಸಮಯ ಮುಗಿಯುವ ಹಾಗೆ ತುತ್ತುವುದನ್ನು ಕಂಡು ತಿನ್ನುವುದನ್ನು ಕಂಡು, ರಕ್ಕಸ ಯೋನಂಬಾಂಗಂ ಮೆಚ್ಚಲಾರೆಂ, ಇವನ ರೀತಿಯನ್ನು ಮೆಚ್ಚುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಇಂತೂ ಸಮಯ ತುತ್ತುಗು, ನನ್ನನ್ನು ಕೂಡ ಹೀಗೆ ಅಂದರೆ ಮುಗಿಯುವ ಹಾಗೆ, ಸಮಯ ಮುಗಿಯುವ ಹಾಗೆ ತುತ್ತುಗು ತಿನ್ನುವನೆಂದು ಬಕಂ ಬಕಾಸುರನು ಬಕವೇಷದಿಂ ಅಂದರೆ ಬಕಪಕ್ಷಿಯ ವೇಷದಲ್ಲಿ ಪೆರಗಣ ದೆಸೆಗೆ ಮೆಲ್ಲನೋ ಸರಿಸಿ ಬಂದು ಹೊರಗಡೆಗೆ ಅಂದರೆ ಮೊದಲಿದ್ದ ಜಾಗದಿಂದ ಸ್ವಲ್ಪ ಹೊರಗಡೆಗೆ ಮೆಲ್ಲನೆ ಓಸರಿಸಿ, ಅಂದರೆ ಮೆಲ್ಲನೆ ಓಸರಿಸುವುದಂದರೆ ಇದು ಮರೆಯಲ್ಲಿ ನಿಂತು ಕಾಣುವ ಹಾಗೆ ಅಥವಾ ಮರೆಯಲ್ಲಿ ಇರುವ ಹಾಗೆ ಬಂದು ಏನು ಮಾಡಿದ ಎನ್ನುವುದು ಮುಂದಿನ 30ನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಜನರಲ್ ಟಾಪಿಕ್ಸ್ ಬೇರೆ ವಿಷಯಗಳ ಬಗ್ಗೆ ಸಂಭಾಷಣೆಯನ್ನು ನೋಡಿದ್ವಿ. ಪ್ರತಿನಿತ್ಯ ಅರ್ಧ ಮುಕ್ಕಾಲು ಗಂಟೆ ನೀವು ಕೂಡ ಸಂಭಾಷಣೆಯನ್ನು ಮಾಡಬೇಕು ನಿಮ್ಮ ಆಪ್ತರೊಟ್ಟಿಗೆ, ಅದು ಇಂಗ್ಲೀಷ್ನಲ್ಲಿ. ಆಗ ಮಾತ್ರ ಸರಳವಾಗಿ ಮಾತಾಡೋದಕ್ಕೆ ನೀವು ಕೂಡ ಕಲಿಯೋದಕ್ಕೆ ಸಾಧ್ಯ. ಈಗ ಕೆಲವು ಗ್ರಾಮರ್ ರಿಲೇಟೆಡ್ ಮಾತಾಡೋಣ. ಸಂಬಂಧಕಾರಕ, ದ ಜೆನೆಟಿವ್ ಆರ್ ಪೊಸೆಸಿವ್ ಕೇಸ್ನ ತೋರಿಸೋದಕ್ಕೆ ಇಂಗ್ಲೀಷಲ್ಲಿ ಒಂದು ಸರಳ ವಿಧಾನ ಇದೆ, ಇದನ್ನ ಅಪಾಸ್ಟ್ರೋಫಿ ಅಂತ ಹೇಳ್ತಾರೆ. ನಾನು ಅದನ್ನು ಈಗಾಗಲೇ ಬೇಕಾದಷ್ಟು ಸರ್ತಿ ಬಳಸಿದ್ದೀನಿ, ಅಪಾಸ್ಟ್ರೋಫಿ ಹಾಕಬೇಕು ಅಂತ. ಅದು ಹಾಕಿ ಆದಮೇಲೆ ಎಸ್ ಅನ್ನೋದು ಬರಬೇಕು. ಉದಾಹರಣೆಗೆ, ದ ಬಾಯ್ ಡಿಸ್ಟ್ರಾಯ್ಡ್ ದ ಬರ್ಡ್ಸ್ ನೆಸ್ಟ್. ದ ಬಾಯ್ ಡಿಸ್ಟ್ರಾಯ್ಡ್ ದ ಬರ್ಡ್ಸ್ ನೆಸ್ಟ್, BIRD ಅಪಾಸ್ಟ್ರೋಫಿ ಎಸ್, ಬರ್ಡ್ಸ್ ನೆಸ್ಟ್ ಹಾಗೆ ಹೇಳಬೇಕಲ್ವಾ. ಹುಡುಗ ಪಕ್ಷಿಯ ಗೂಡನ್ನು ನಾಶ ಮಾಡ್ದ. ಇನ್ನು ಯಾವ ಬಹುವಚನ ಶಬ್ದದ ಕೊನೆಯಲ್ಲಿ ಎಸ್ ಬರುತ್ತೋ ಅದನ್ನು ಸಂಬಂಧ ಕಾರಕವನ್ನಾಗಿ ಮಾಡೋದಕ್ಕೆ ಬರೀ ಅಪಾಸ್ಟ್ರೋಫಿ ಹಾಕಿದರೆ ಸಾಕು. ಉದಾಹರಣೆಗೆ, ದ ಬಾಯ್ ಡಿಸ್ಟ್ರಾಯ್ಡ್ ದ ಬರ್ಡ್ಸ್ ನೆಸ್ಟ್ಸ್, ಆ ಹುಡುಗ ಪಕ್ಷಿಗಳ ಗೂಡನ್ನು ನಾಶಪಡಿಸ್ದ. ಇನ್ನು ನಿರ್ಜೀವ ವಸ್ತುಗಳ ಹೆಸರಿನ ಜೊತೆ ಅಪಾಸ್ಟ್ರೋಫಿ ಮತ್ತು ಎಸ್ ಬರೋದಿಲ್ಲ, ಅಲ್ಲಿ ಸಂಬಂಧನ ಸೂಚಿಸೋದಕ್ಕೆ ಪ್ರಪೋಸಿಷನ್ ಅಂದರೆ ಪ್ರತ್ಯಯನ ಉಪಯೋಗಿಸ್ತಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ, ದ ಡೋರ್ಸ್ ಆಫ್ ದ ಗೇಟ್ವೇ ಆರ್ ಮೇಡ್ ಆಫ್ ಐರನ್. ಇಲ್ಲಿ ನೋಡಿ, ದ ಡೋರ್ಸ್ ಆಫ್ ದ ಗೇಟ್ವೇ ಆರ್ ಮೇಡ್ ಆಫ್ ಐರನ್. ಇಲ್ಲಿ ಯಾವುದೇ ಅಪಾಸ್ಟ್ರೋಫಿ ನಾವು ಬಳಸಲಿಲ್ಲ, ಗೇಟಿನ ಬಾಗಿಲನ್ನು ಕಬ್ಬಿಣದಿಂದ ಮಾಡಿದ್ದಾರೆ. ಹಾಗಂತ ನಿರ್ಜೀವ ವಸ್ತುಗಳಲ್ಲಿ ಬಳಸೋದೇ ಇಲ್ಲ ಅಂತ ಏನಿಲ್ಲ, ಅಲ್ಲಿ ಸಹ ಈ ನಿಯಮಕ್ಕೆ ಹೊರತಾಗಿರುವಂಥ ಕೆಲವು ಶಬ್ದಗಳಿದೆ. ಉದಾಹರಣೆಗೆ, ಅ ವೀಕ್ಸ್ ಲೀವ್, ಒಂದು ವಾರದ ರಜ. ಇದು ಇಲ್ಲಿ ಯಾವುದು ಜೀವ ಇರೋ ವಸ್ತು ಇಲ್ಲ ಅಲ್ವಾ. ಅ ವೀಕ್ಸ್ ಲೀವ್, WEEK ಅಪಾಸ್ಟ್ರೋಫಿ ಹಾಕಿ ಎಸ್ ಹಾಕಬೇಕು. ವೀಕ್ಸ್ ಅಂತ ಬರೆದ್ರೆ ತಪ್ಪಾಗತ್ತೆ, ವಾರಗಳು ಅಂತ ಆಗ್ಬಿಡತ್ತೆ. ಅ ವೀಕ್ಸ್ ಲೀವ್, ಒಂದು ವಾರದ ರಜಾ, ಕೆಗೆ WEEK ಆದ್ಮೇಲೆ ಅಪಾಸ್ಟ್ರೋಫಿ ಹಾಕಿ ಎಸ್ ಬರೀಬೇಕು. ಅ ಮಂತ್ಸ್ ಪೇ, ಮಂತ್ಸ್ MONTH ಎಸ್ ಅಲ್ಲ, MONTH ಅಪಾಸ್ಟ್ರೋಫಿ ಎಸ್. ಅ ಮಂತ್ಸ್ ಪೇ, ಒಂದು ತಿಂಗಳಿನ ಸಂಬಳ. ಅ ಡೇಸ್ ಜರ್ನಿ, DAY ಅಪಾಸ್ಟ್ರೋಫಿ ಎಸ್, ಅ ಡೇಸ್ ಜರ್ನಿ, ಒಂದು ದಿವಸದ ಪಯಣ. ಟು ದೇರ್ ಹಾರ್ಟ್ಸ್ ಕಂಟೆಂಟ್, ಟು ದೇರ್ ಹಾರ್ಟ್ಸ್ HEART ಅಪಾಸ್ಟ್ರೋಫಿ ಎಸ್, ಟು ದೇರ್ ಹಾರ್ಟ್ಸ್ ಕಂಟೆಂಟ್. ಇನ್ ಮೈ ಮೈಂಡ್ಸ್ ಐ, ಮೈಂಡ್ಸ್ MIND ಬರೆದ್ರೆ ತಪ್ಪಾಗತ್ತೆ, MIND ಅಪಾಸ್ಟ್ರೋಫಿ ಎಸ್, ಇನ್ ಮೈ ಮೈಂಡ್ಸ್ ಐ. ಅ ಹೇರ್ಸ್ ಬ್ರೆತ್, HAIR apostrophe S ബ്രെഡ്ത്, എ ഹെയർസ് ബ്രെഡ്ത്, എ സ്റ്റോൺസ് ത്രോ, സൺസ് റേസ്. ഇല്ല നോടി, ആ നിർജീവ വസ്തുക്കള പക്കതല്ലി അപ്പോസ്ട്രോഫി ഹാക്കി എസ് ന ബളസലാഗിദെ. ഈ രീതി ആ വാക്യങ്ങളെ നീ ബളസി മന്ദട്ട് മാഡ്ക്കൊള്ളബേക്കു. യാവ ತರದ ವಾಕ್ಯಗಳಿಗೆ ಅಪೋಸ್ಟ್ರೋಫಿ

0: ಹಾಕ್ಬೇಕು, ಯಾವುದಕ್ಕೆ ಹಾಕಬಾರ್ದು ಅಂತ. ನೋಡಿ, ಪ್ರತಿನಿತ್ಯ ನಾವು ಬೇರೆ ಬೇರೆ ಟಾಪಿಕಲ್ಲಿ ಸಂಭಾಷಣೆಯನ್ನು ರಚನೆ ಮಾಡ್ತೀವಿ. ಆ ಪ್ರತಿ ವಾಕ್ಯನ ಹೇಳಿದಾಗ ನೀವು ಗಮನಿಸಬೇಕು, ಎಲ್ಲೆಲ್ಲಿ ನಾನು ಯಾವ ವಿಷಯನ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಎಲ್ಲಿ ಅಪಾಸ್ಟ್ರಫಿ ಬರುತ್ತಲ್ಲ ಅದನ್ನು ಕೂಡ ನಾನು ಹೇಳಿರ್ತೀನಿ. ಸೊ ಈ ವಾಕ್ಯಕ್ಕೆ ಅವ್ರು ಬಳಸಿದ್ರು, ಈ ವಾಕ್ಯಕ್ಕೆ ಬಳಸೋ ಹಾಗಿಲ್ಲ, ಅದು ಕೂಡ ನೀವು ಗಮನಿಸಿದ್ರೆ ತುಂಬ ಈಸಿಯಾಗಿ ನಿಮಗೂ ಇಂಗ್ಲೀಷ್ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಬಳಕೆಯ ಮಾತು ಒಂದಷ್ಟು ಗೊತ್ತಿರುತ್ತಲ್ವಾ? ಇಡಿಯಮ್ಸ್ ಅಂತಾರೆ, ಐ ಡಿ ಐ ಒ ಎಮ್ ಎಸ್, ಇಡಿಯಮ್ಸ್ ಅಂದರೆ ಬಳಕೆ ಮಾತುಗಳು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ನೋಡಿ, ಈಗ ಗೊತ್ತಾಯ್ತು ನಿಮಗೆ ಏನು ಬಳಕೆ ಮಾತು ಅಂತ ಅಂದರೆ ಅಂತ. ಇನ್ ದಿಸ್ ವರ್ಲ್ಡ್ ಎವ್ರಿಬಡಿ ವಾಂಟ್ಸ್ ಟು ಗ್ರೈಂಡ್ ಹೀಸ್ ಓನ್ ಆಕ್ಸ್. ಹೇಗೆ ಹೇಳೋದು? ಇಲ್ಲಿ ಬೇಳೆ ಅಂತಿದ್ದಾರೆ, ಇಂಗ್ಲೀಷಲ್ಲಿ ಆಕ್ಸ್ ಅಂತಿದ್ದಾರೆ, ಇವೊಂದಕ್ಕೊಂದು ಸಂಬಂಧನಾ ಅಂತ ಅನ್ನಿಸ್ಬೋದು. ಬಟ್ ವರ್ಡ್ ಟು ವರ್ಡ್ ಅರ್ಥ ಹುಡ್ಕೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಬಳಕೆ ಮಾತಲ್ವಾ. ಇಂಗ್ಲೀಷ್ನಲ್ಲೇ ಅದನ್ನು ಬೇರೆ ಥರ ಹೇಳ್ತಾರೆ, ಕನ್ನಡದಲ್ಲೇ ಬೇರೆ ಥರ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ, ಅಂದರೆ ತಮ್ಮ ಕೆಲಸ ಆಗೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಇದರ ಅರ್ಥ ಅಲ್ವಾ. ಅದನ್ನು ಹೇಗೆ ಇಂಗ್ಲೀಷಲ್ಲಿ ಹೇಳೋದು? ಇನ್ ದಿಸ್ ವರ್ಲ್ಡ್ ಡಬ್ಲ್ಯೂ ಓ ಆರ್ ಎಲ್ ಡಿ, ಡಬ್ಲ್ಯೂ ಓ ಆರ್ ಡಿ ಬರೆದ್ರೆ ಏನಾಗತ್ತೆ? ಶಬ್ದ ಅಂತ ಆಗತ್ತೆ, ಅದು ತಪ್ಪಾಗತ್ತೆ. ಇನ್ ದಿಸ್ ವರ್ಲ್ಡ್ ಡಬ್ಲ್ಯೂ ಓ ಆರ್ ಎಲ್ ಡಿ ಎವ್ರಿಬಡಿ ವಾಂಟ್ಸ್ ಟು ಗ್ರೈಂಡ್ ಹಿಸ್ ಓನ್ ಆಕ್ಸ್, ಎ ಎಕ್ಸ್ ಇ ಆಕ್ಸ್. ಓಕೆ, ಮುಂದಿನ ವಾಕ್ಯ ನೋಡೋಣವಾ. ಅಭ್ಯಾಸ ಮಾಡಿದಷ್ಟು ಹೆಚ್ಚು ಸಿದ್ಧಿ ದೊರೆಯುತ್ತೆ. ನಾವು ತುಂಬಾ ಪ್ರಯತ್ನ ಪಡಬೇಕು, ಓದೋ ವಿಷಯ ಅಂತಾನೆ ಅಲ್ಲ, ಸ್ಟಡೀಸ್ ರಿಲೇಟೆಡ್ ಅಲ್ಲ, ಈ ಯಾವುದೇ ವಿಷಯ ಆಗಲಿ ಅದನ್ನು ತಿಳ್ಕೊಂಡಷ್ಟು, ಅದನ್ನು ನಾವು ಅಭ್ಯಾಸ ಯೂಸ್ ಟು ಇಟ್ ಮಾಡಿಕೊಂಡಷ್ಟು ನಮಗೆ ಹೆಚ್ಚು ಸಿದ್ಧಿ ಫಲ ಸಿಗುತ್ತೆ. ಅದನ್ನು ಹೇಗೆ ಹೇಳೋದು? ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಇದು ಹೆಚ್ಚಾಗಿ ಬಳಕೆಯಲ್ಲಿರುವಂಥ ಒಂದು ಮಾತಲ್ವಾ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಮಾಡಿದ ಹಾಗೆ ಪ್ರಯತ್ನ ಪಟ್ಟಷ್ಟು ನೀವು ನಿಮ್ಮನ್ನು ಪರ್ಫೆಕ್ಷನ್ ಕಡೆ, ಪರಿಪೂರ್ಣತೆ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಕೆಲವೊಮ್ಮೆ ಏನೋ ತಪ್ಪಾಗಿರುತ್ತೆ, ಬೇಸರ ಆಗಿಬಿಟ್ಟಿರುತ್ತೆ, ಅವಾಗ ನೀವು ಒಂದು ಮಾತು ಹೇಳೋದಿದೆ, ಆದದ್ದಾಯಿತು, ಮುಂದೆ ಹುಷಾರಾಗಿರು. ಹೇಗೆ ಹೇಳೋದು? ಲೆಟ್ ಬೈಗಾನ್ಸ್ ಬೈ ಬೈಗಾನ್ಸ್ ಟೇಕ್ ಕೇರ್ ಇನ್ ಫ್ಯೂಚರ್. ಲೆಟ್ ಬೈಗಾನ್ಸ್ ಬಿ ಬೈಗಾನ್ಸ್ ಟೇಕ್ ಕೇರ್ ಇನ್ ಫ್ಯೂಚರ್. ಬೈಗಾನ್ಸ್ ಬಿ ವೈ ಜಿ ಓ ಎನ್ ಇ ಎಸ್. ಲೆಟ್ ಬೈಗಾನ್ಸ್ ಬಿ ಬೈಗಾನ್ಸ್ ಟೇಕ್ ಕೇರ್ ಇನ್ ಫ್ಯೂಚರ್. ಆದದ್ದಾಯಿತು, ಮುಂದೆ ಹುಷಾರಾಗಿರು ಅಂತ ಹೀಗೆ ಹೇಳಬೇಕು. ಒಬ್ರನ್ನೊಬ್ರು ಕೋಪ ಮಾಡಿಕೊಂಡ್ರೆ, ಜಗಳ ಮಾಡ್ತಿದ್ರೆ ಏನೆಲ್ಲ ಬೈಕೊಳ್ತಾರಲ್ವಾ, ಅದನ್ನು ಹೇಗೆ ಹೇಳೋದು? ದೇ ಎಕ್ಸ್ಚೇಂಜ್ಡ್ ಹಾಟ್ ವರ್ಡ್ಸ್. ದೇ ಎಕ್ಸ್ಚೇಂಜ್ಡ್ ಹಾಟ್ ವರ್ಡ್ಸ್. ಒಬ್ರನ್ನೊಬ್ರು ಕೋಪೋದ್ರಿಕ್ತ ಪದಗಳಿಂದ ಬೈದ್ರು. ಅವನ ಮನಸ್ಥಿತಿ ಸರಿ ಇದ್ದಾಗ ಕಾಣ್ತಾ ಇಲ್ಲ. ಇಟ್ ಅಪಿಯರ್ಸ್ ಹೀಸ್ ಆಫ್ ಹಿಸ್ ವಿಟ್ಸ್. ಇಟ್ ಅಪಿಯರ್ಸ್ ಹೀಸ್ ಆಫ್ ಹಿಸ್ ವಿಟ್ಸ್. ಡಬ್ಲ್ಯೂ ಐ ಟಿ ಎಸ್ ವಿಟ್ಸ್. ಅವನ ಮನಸ್ಥಿತಿ ಸರಿ ಇದ್ದಾಗ ಕಾಣ್ತಿಲ್ಲ. ಹೇಗೆ ಹೇಳೋದು? ಇಟ್ ಅಪಿಯರ್ಸ್ ಹೀಸ್ ಆಫ್ ಹಿಸ್ ವಿಟ್ಸ್. ಕೂಗು ಗಗನ ಮುಟ್ತು, ಅಷ್ಟು ಜೋರಾಗಿ ಕಿರಿಸ್ತಾ ಇದ್ದಾರೆ. ದ ಶೌಟ್ಸ್ ರೆಂಟ್ ದ ಸ್ಕೈ. ದ ಶೌಟ್ಸ್ ಎಸ್ ಎಚ್ ಓ ಯು ಟಿ ಎಸ್ ರೆಂಟ್ ದ ಸ್ಕೈ ಆರ್ ಇ ಎನ್ ಟಿ. ದ ಶೌಟ್ಸ್ ರೆಂಟ್ ದ ಸ್ಕೈ. ಕೂಗು ಗಗನ ಮುಟ್ತು, ಆಕಾಶನ ತಲುಪ್ತು. ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿದೆ. ನನ್ನ ನುಗ್ಗೆಕಾಯಿ ಮರ ಹತ್ತಿಸ್ಬೇಡ, ನುಗ್ಗೆ ಮರ ಹತ್ತಿಸ್ಬೇಡ ಅಂತಾರೆ, ಯಾಕೆ ಹೇಳಿ? ಅದು ಗಟ್ಟಿ ಇರಲ್ಲ, ಬಿದ್ದುಬಿಡ್ತಾರೆ. ಅದೇ ರೀತಿ ಅರ್ಥ ಇದು. ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿದೆ. ದ ಐ ಪ್ರೇಸ್ಡ್ ಹಿಮ್ ಟು ದ ಸ್ಕೈಸ್. ಐ ಪ್ರೇಸ್ಡ್ ಹಿಮ್ ಟು ದ ಸ್ಕೈಸ್. ಅಷ್ಟೆತ್ತರಕ್ಕೆ ಹೊಗಳಿ ಏರಿಸಿಬಿಟ್ಟಿದ್ದೀವಿ. ಅದನ್ನು ಹೇಗೆ ಹೇಳೋದು? ಐ ಪ್ರೈಸ್ಡ್ ಹಿಮ್ ಟು ದ ಸ್ಕೈಸ್. ಅವ್ರು ನನ್ನ ಹೊಗಳಿ ಅಟ್ಟಕ್ಕೇರಿಸಿದೆ. ಈ ದಿವಸದಲ್ಲಿ ನಿನ್ನ ದೆಸೆ ಖುಲಾಯಿಸಿದೆ. ನವಡೇಸ್ ಯುವರ್ ಬ್ರೆಡ್ ಈಸ್ ಬಟರ್ಡ್. ಬಿ ಆರ್ ಇ ಎ ಡಿ ಬ್ರೆಡ್ ಈಸ್ ಬಟರ್ಡ್. ಬಿ ಯು ಟಿ ಟಿ ಇ ಆರ್ ಇ ಡಿ. ಈ ದಿವಸದಲ್ಲಿ ನಿನ್ನ ದೆಸೆ ಖುಲಾಯಿಸ್ಬಿಟ್ಟಿದೆ ಅಂತ ಹೇಗೆ ಹೇಳೋದು? ಒಳ್ಳೆ ಲಕ್ ಬಂದಿದೆ, ಅದೃಷ್ಟ ಖುಲಾಯಿಸಿದೆ. ಅದನ್ನ ಹೇಗೆ ಹೇಳೋದು? ನವಡೇಸ್ ಯುವರ್ ಬ್ರೆಡ್ ಈಸ್ ಬಟರ್ಡ್. ನವಡೇಸ್ ಯುವರ್ ಬ್ರೆಡ್ ಈಸ್ ಬಟರ್ಡ್. ಅವನು ಯಾವಾಗಲೂ ಖುಷಿಯಾಗಿರ್ತಾನೆ. ಹಿ ಈಸ್ ಅ ಜಾಲಿ ಫೆಲೋ. ಅವನು ಯಾವಾಗಲೂ ಖುಷಿಯಾಗಿರ್ತಾನೆ. ಹೇಳೋದು? ಹಿ ಈಸ್ ಅ ಜಾಲಿ ಫೆಲೋ. ಹಾಂ, ಆಯಿತು, ನಿನ್ನೆಲ್ಲ ಕೆಲಸ ಮುಗೀತು, ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಹೊರಟ್ಬಿಡು, ನಿನ್ನ ಅಗತ್ಯ ಇಲ್ಲಿಲ್ಲ. ಈ ಥರದ ಮಾತು ಬಂದಾಗ ಏನು ಹೇಳ್ತೀರಾ? ನಿನ್ನ ಗಂಟು ಮುಟ್ಟೆನ ಕಟ್ಟು. ಪ್ಯಾಕಪ್ ಯುವರ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್. ಪ್ಯಾಕಪ್ ಯುವರ್ ಬ್ಯಾಗ್ ಅಂಡ್ ಬ್ಯಾಗೇಜ್, ಗಂಟು ಮೂಟೆ ಕಟ್ಟು ಅನ್ನೋದಕ್ಕೆ ಪ್ಯಾಕಪ್ ಯುವರ್ ಬ್ಯಾಗ್ ಅಂಡ್ ಬ್ಯಾಗೇಜ್. ಈ ಜಗತ್ತಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ, ನಾನು ಭೂಮಿಯಾಗಿದ್ರೆ ಅವನ ಆಕಾಶದ ಹಾಗೆ, ಈಗ ಹೇಳೋದಿದೆ ಅಲ್ವಾ, ನಮ್ಮಿಬ್ಬರಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ವಿ ಆರ್ ಪೋಲ್ಸ್ ಅಪಾರ್ಟ್, ಪೋಲ್ಸ್ POLES ಅಪಾರ್ಟ್ APART, ನಮ್ಮಿಬ್ಬರಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ, ಅಷ್ಟು ಡಿಫ್ರೆಂಟ್ ಆಗಿದ್ದೀವಿ. ನಮ್ಮಿಬ್ಬರ ಸ್ವಭಾವ ಎಲ್ಲದೂ ಡಿಫ್ರೆಂಟ್ ಆಗಿದೆ, ವ್ಯತ್ಯಾಸವಾಗಿದೆ. ವಿ ಆರ್ ಪೋಲ್ಸ್ ಅಪಾರ್ಟ್ ಅಂತ ಹೇಳಬೇಕು. ಕೆಲವರಿಗೆ ನೀವು ತುಂಬಾ ಕನಿಕರ ತೋರಿಸೋದಿದೆ, ಔದಾರ್ಯ ತೋರಿಸೋದಿದೆ ಅಲ್ವಾ, ಅದಕ್ಕೇನು ಹೇಳ್ತೀರಾ, ಈ ಹುಡುಗನ್ಗೆ ನೀನು ಬಹಳ ಔದಾರ್ಯನ ತೋರಿಸ್ದಿ, ಯು ಹ್ಯಾವ್ ಗಿವನ್ ಅ ಲಾಂಗ್ ರೋಪ್ ಟು ದಿಸ್ ಬಾಯ್. ರೋಪ್ ROPE ಅಂತ ಹೇಳಬೇಕು. ಯು ಹ್ಯಾವ್ ಗಿವನ್ ಅ ಲಾಂಗ್ ರೋಪ್ ಟು ದಿಸ್ ಬಾಯ್, ನೀನು ಈ ಹುಡುಗನಿಗೆ ಬಹಳ ಔದಾರ್ಯನ ತೋರಿಸಿದ್ಯಾ. ಈ ಇತ್ತೀಚಿನ ದಿನಗಳಲ್ಲಿ ಟಿವಿಗಳು ಸಿಕ್ಕಾಪಟ್ಟೆ ಮಾರಾಟ ಆಗ್ತಿದೆ. ಎಂಟರ್ಟೈನ್ಮೆಂಟ್ನ ಮೂಲ ಅಲ್ವಾ ಟಿವಿ, ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ನೋಡಿಯೇ ನೋಡ್ತಾರೆ. ಹೇಗೆ ಹೇಳೋದು ಅದನ್ನ, ನವ ಡೇಸ್ ಟಿವಿ ಸೆಟ್ಸ್ ಆರ್ ಸೆಲ್ಲಿಂಗ್ ಲೈಕ್ ಹಾಟ್ ಕೇಕ್ಸ್. ಈ ದಿವಸದಲ್ಲಿ ಟಿವಿಗಳು ಸಿಕ್ಕಾಪಟ್ಟೆ ಮಾರಾಟ ಆಗ್ತಿದೆ. ನವ ಡೇಸ್ ಟಿವಿ ಸೆಟ್ಸ್ ಆರ್ ಸೆಲ್ಲಿಂಗ್ ಲೈಕ್ ಹಾಟ್ ಕೇಕ್ಸ್. ನಿಮ್ಗೆ ಡಕಾಯಿತ ರತ್ನಾಕರ ಗೊತ್ತಾ, ಜೀವನದ ಹೊಸ ಅಧ್ಯಾಯನ ತೆರೆದು ಸನ್ಯಾಸಿ ಆಗ್ತಾನೆ. ಡಕಾಯಿತ ಇದ್ದವನು ಸನ್ಯಾಸಿ ಆದ, ಕೆಟ್ಟವನು ಒಳ್ಳೆ ಬುದ್ಧಿ ಕಲಿತ ಅನ್ನೋದಕ್ಕೆ ಬಳಸುವಂತ ಒಂದು ಬಳಕೆ ಮಾತಿದು. ರತ್ನಾಕರ್ ಡಕಾಯಿತ್ ಟರ್ನ್ಡ್ ಓವರ್ ಅ ನ್ಯೂ ಲೀಫ್ ಅಂಡ್ ಬಿಕೇಮ್ ಅ ಸೈಂಟ್. ನ್ಯೂ ಲೀಫ್ LEAF, ಬಿಕೇಮ್ ಅ ಸೈಂಟ್ SAINT. ಡಕಾಯಿತ ರತ್ನಾಕರ ಜೀವನದ ಹೊಸ ಅಧ್ಯಾಯ ತೆರೆದು ಸನ್ಯಾಸಿ ಆದ. ರತ್ನಾಕರ್ ಡಕಾಯಿತ್ ಟರ್ನ್ಡ್ ಓವರ್ ಅ ನ್ಯೂ ಲೀಫ್ ಅಂಡ್ ಬಿಕೇಮ್ ಅ ಸೈಂಟ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ತನ್ನನ್ನು ತಾನು ಬದಲಾಯಿಸೋ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಈ ಮಾತನ್ನು ಬಳಸೋದಿದೆ. ಒದಗಿರುವಂಥ ಅವಕಾಶನ ಉಪಯೋಗಿಸ್ಕೊಂಡ್ರೆ ಯಶಸ್ಸು ನಿಂದೆ. ಟೇಕ್ ದ ಟೈಮ್ ಬೈ ದ ಫೋರ್ ಲುಕ್ ಆ್ಯಂಡ್ ಸಕ್ಸಸ್ ಈಸ್ ಯುವರ್ಸ್. ಟೇಕ್ ದ ಟೈಮ್ ಬೈ ದ ಫೋರ್ ಲುಕ್, FORELOCK, ಫೋರ್ ಲುಕ್ ಆ್ಯಂಡ್ ಸಕ್ಸಸ್ ಈಸ್ ಯುವರ್ಸ್. ಅವಕಾಶನ ಬಳಸ್ಕೊಂಡ್ರೆ ಯಶಸ್ಸು ನಿನ್ನದೇ ಆಗತ್ತೆ ಅಂತ ಹೇಳೋದು. ಸಮಯ ಸಾಧಕರು ಏನನ್ನು ಮಾಡೋದಕ್ಕೂ ಹೇಸೋದಿಲ್ಲ, ಹೌದಲ್ವಾ. ಅಪಾರ್ಚುನಿಸ್ಟ್ಸ್, ಸಮಯ ಸಾಧಕರಿಗೆ ಅಪಾರ್ಚುನಿಸ್ಟ್ಸ್ ಅಂತ ಹೇಳ್ತಾರೆ. ನೆವರ್ ಹೆಸಿಟೇಟ್ ಟು ವರ್ಷಿಪ್ ದ ರೈಸಿಂಗ್ ಸನ್. ಅಪಾರ್ಚುನಿಸ್ಟ್ಸ್ ನೆವರ್ ಹೆಸಿಟೇಟ್ ಟು ವರ್ಷಿಪ್ ದ ರೈಸಿಂಗ್ ಸನ್. ಸಮಯ ಸಾಧಕರು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಆದರೆ ನಾವು ಇಂಗ್ಲಿಷ್ ಕಲಿಯೋದ್ರಲ್ಲಿ ಯಾವತ್ತು ಹಿಂದುಳಿಬಾರ್ದು. ಪ್ರತಿನಿತ್ಯ ಸಂಚಿಕೆಗಳನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿಕೊಳ್ಳಿ, ಅವ್ರ ಜೊತೆ ಮಾತಾಡ್ತಾ ನೀವು ಕಲೀರಿ, ಇನ್ನೊಬ್ಬರಿಗೂ ಕಲಿಸಿ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
2: ಶ್ರೀನಿವಾಸ್ ಅವರೇ
3: ನಮಸ್ಕಾರ.
2: ನಮಸ್ತೆ. ಇವತ್ತೀಗಾಗಲೇ ನಮ್ಮ 4ನೇ ಎಪಿಸೋಡಿಗೆ ಬಂದುಬಿಟ್ಟಿದ್ದೇವೆ ಈಗಾಗಲೇ. ಸೊ ಈಗಾಗಲೇ ಉದ್ಯಮಶೀಲತೆಗೆ ಸಂಬಂಧಪಟ್ಟ ಹಾಗೆ, ಥಿಯೇಟರ್ಗೆ ಸಂಬಂಧಪಟ್ಟ ಹಾಗೆ,
3: ಶೈಕ್ಷಣಿಕ
2: ದೂರದೃಷ್ಟಿ ಇವೆಲ್ಲ
3: ಮಾತನಾಡೋಣ.
2: ತತ್ವಗಳಲ್ಲಿ ಈಗ ಮೂಲ ಶಿಕ್ಷಣದ ಕಲ್ಪನೆ ಇದೆಯಲ್ಲ, ಸೊ ಆ ಮೂಲ ಶಿಕ್ಷಣದ ಹಿಂದೆ ಒಂದು ಪದ ಬಂದಿದೆ ಈಗಾಗಲೇ, ಅದನ್ನು ಒಂದು ಸ್ವಲ್ಪ ವಿಸ್ತರಿಸ್ಬೋದಾ ಇವತ್ತು?
3: ನೋಡಿ, ಗಾಂಧೀಜಿಯವರ 5ನೇ ತತ್ವನೇ ಅದು ಶೈಕ್ಷಣಿಕ ದೃಷ್ಟಿಯಲ್ಲಿ, ಬೇಸಿಕ್ ಎಜುಕೇಷನ್, ಮೂಲ ಶಿಕ್ಷಣ ಅನ್ನತಕ್ಕಂಥದ್ದು. ನೋಡಿ, ಇವನು ಯಾವುದೇ ಆಟಗಾರಾಗಲಿ ಮತ್ತೊಬ್ಬರಾಗಲಿ, ಯಾವಾಗಲಾರು ಪ್ರಾಬ್ಲಮ್ ಆದಾಗ, ಫಾರಂ ಕಳ್ಕೊಂಡಾಗ ಬ್ಯಾಕ್ ಟು ಬೇಸಿಕ್ ಅಂತಾರೆ.
2: ಸ್ಪೋರ್ಟ್ಸಲ್ಲಿ
3: ಸ್ಪೋರ್ಟ್ಸಲ್ಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ.
2: ಓಕೆ,
3: ಯಾವಾಗ ಅವ್ರು ಫಾರಂ ಕಳ್ಕೊಂಡಿದ್ದಾರೆ ಏನೋ ಒಂಥರ ಪ್ರಾಬ್ಲಮ್, ಪರ್ಫಾರ್ಮಿಂಗ್ ಲೆವೆಲ್ ಕಮ್ಮಿ ಆದಾಗ ಒಂದೇ ಪದ ಉಪಯೋಗಿಸೋದು ಬ್ಯಾಕ್ ಟು ಬೇಸಿಕ್.
2: ಅಲ್ಲಿಂದ ಶುರು ಮಾಡು ಮತ್ತೆ.
3: ಸೊ ನಮ್ಮ ದೇಶದ ಪರ್ಫಾರ್ಮೆನ್ಸು, ಶೈಕ್ಷಣಿಕ ಪರ್ಫಾರ್ಮೆನ್ಸು, ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದ್ದ ಅಂದಾಗ ಅವನಿಗೆ ಟ್ಯೂಷನ್ ಎಲ್ಲ ಕೊಡೋದು. ಬ್ಯಾಕ್ ಟು ಬೇಸಿಕ್, ಅವನ ಅಕ್ಷರ ಜ್ಞಾನ ಎಷ್ಟಿದೆ, ಅದರ ಅರ್ಥೈಸೋ ಜ್ಞಾನ ಎಷ್ಟಿದೆ, ಅನುಭವದ ಜ್ಞಾನ ಎಷ್ಟಿದೆ, ಅವನ ಸಂಶ ಅದರೊಳಗೆ ಹುಡುಕ್ತಕ್ಕಂಥ ಅದು ಎಲ್ಲಿದೆ ಅಂತ ಮೂಲ ಶಿಕ್ಷಣಕ್ಕೆ ಹೋಗಬೇಕು.
2: ಓಕೆ,
3: ಹೌದಾ? ಬೇರನ್ನ ಬಿಟ್ಟು ಆಗಲ್ಲ. ಹೌದಾ? ಮೂಲ ಶಿಕ್ಷಣದ ಕುರಿತಾದ ಗಾಂಧೀಜಿಯವರ ಆಲೋಚನೆಗಳು ಒಂದು ಮಹತ್ವಪೂರ್ಣವಾದಂಥ ಚಿಂತನೆ. ಮೂಲ ಶಿಕ್ಷಣದ ಅವರ ಪರಿಕಲ್ಪನೆಯಲ್ಲಿ ಶಿಕ್ಷಣವು ಕರಕುಶಲತೆಯ ಮೂಲಕ ಜ್ಞಾನ ನೀಡಬೇಕು. ಟ್ರೂ ಕ್ರಾಫ್ಟ್. ಅಂದ್ರೆ ಇದೇ ಕ್ರಾಫ್ಟೇ ನಾಳೆ ಉದ್ಯಮಶೀಲತೆ.
2: ಬೇಸಿಕ್ ಅಲ್ಲ ಇದು.
3: ಹೌದಾ? ಮತ್ತು ಸ್ಕಿಲ್, ಕೌಶಲ್ಯಗಳನ್ನ ಬೆಳೆಸುವತ್ತ ತನ್ನ ಗಮನ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಗಳೇ ಆಗಿದೆ,
2: ಅದೊಂದು ಇಲಾಖೆನೇ.
3: ಆದರೆ ಸ್ಕಿಲ್ ಡೆವಲಪ್ಮೆಂಟ್ ಟು ಡೆವಲಪ್ ಕ್ರಾಫ್ಟ್, ಕ್ರಾಫ್ಟ್ ಡೆವಲಪ್ಮೆಂಟ್ ಟು ಡೆವಲಪ್ ದ ಬೇಸಿಕ್ ಎಜುಕೇಷನ್ ಅಂತ ಆಗಬೇಕಾಗಿತ್ತಲ್ಲ.
2: ಅಲ್ಲ, ಈಗಿನ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಏನಾಗ್ತಿದೆ ಅಂತಂದರೆ ಆಪರೇಟರ್ಗಳನ್ನ ರೆಡಿ ಮಾಡ್ತಿದ್ದೇವೆ ನಾವು ಅಷ್ಟೇ.
3: ಆಯಿತು, ಪ್ರೊಪರೇಟರ್ಸ್ನ
2: ಇಲ್ಲ, ಅದನ್ನು ಯೋಚನೆ ಮಾಡ್ತಾ ಇಲ್ಲ ಸ್ಕಿಲ್ ಡೆವಲಪ್ಮೆಂಟಲ್ಲಿ.
3: ಉದ್ಯಮಶೀಲತೆಯ ಕಲ್ಪನೆ ಏನು? ಎವ್ರಿವನ್ ಇಸ್ ದಿ ಓನರ್ ಆಫ್ ದಿ ಎವ್ರಿಥಿಂಗ್.
2: ಎವ್ರಿಥಿಂಗ್ ಆಗಬೇಕಿತ್ತು.
3: ಹೌದಾ? ಈ ಕರಕುಶಲಾಧಾರಿತ ಹ್ಯಾಂಡಿಕ್ರಾಫ್ಟ್ ಅನ್ನೋದನ್ನು ನಾವು ಯಾವುದಕ್ಕೋಸ್ಕರ ಬಂದು ದಿ ಪ್ರತಿಯೊಂದು ಹಸ್ತದಲ್ಲಿರೋ 10 ಬೆರಳುಗಳಿಗೂ ಕೌಶಲ್ಯ ಇದೆ, ಸಾಮರ್ಥ್ಯ ಇದೆ, ಅದಕ್ಕೆ ಎಲ್ಲಾನು ಕ್ರೋಢೀಕರಿಸಬೇಕು ಅನ್ನೋ ಮೂಲ ಶಿಕ್ಷಣ. ಕರಕುಶಲ ಅಂದ ತಕ್ಷಣ ಏನಾಯ್ತು, ಕ್ರಾಫ್ಟ್ಸ್ ಡ್ರಾಯಿಂಗ್ ಬಿಡಿಯೋದು, ಕತ್ತರಿ ಹಿಡಿಯೋದಲ್ಲ. ಈ ಕತ್ತರಿ ಅವನ ಬದುಕಿನ ಅನೈತಿಕತೆಗಳಿಗೆ ಎಲ್ಲೆಲ್ಲಿ ಕತ್ತರಿ ಆಗ್ತದೆ ಅನ್ನೋದು ಬೇಕು.
2: ಬ್ಯೂಟಿಫುಲ್.
3: ಹೌದಾ? ಈ ಕೌಶಲ್ಯ, ಸುಳ್ಳು ಹೇಳಕ್ ಗೊತ್ತಿರೋ ಕೌಶಲ್ಯ, ಸತ್ಯವನ್ನು ಹೇಳೋದಕ್ಕೂ ಕೌಶಲ್ಯ ಇರಬೇಕು ಅನ್ನತಕ್ಕಂಥ ಕಲಿಸ್ಬೇಕಾಗಿತ್ತಲ್ಲ. ಹೌದಾ? ಈ ಮೂಲ ಶಿಕ್ಷಣ ಕೊಟ್ಟಾಗ್ಲೇ ವಿದ್ಯಾರ್ಥಿಗಳು ತಮ್ಮ ಜೀವನ ನಿರ್ವಹಣೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರ ಜೊತೆಗೆ, ಜೀವನ ನಿರ್ವಹಣೆ ಒಂದೇ ಅಲ್ಲ, ಅಲ್ಟಿಮೇಟ್ಲಿ ಉತ್ತಮ ನಾಗರಿಕತೆಯ ಗುಣಗಳು. ಸಿವಿಲೈಸೇಷನ್ ಈಸ್ ದಿ ಡೆವಲಪ್ಮೆಂಟಲ್ ಪ್ರೋಸೆಸ್.
2: ಓಕೆ,
3: ಪರಿಷ್ಕರಣೆ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ವಿಜ್ಞಾನ ಇರೋ ಹಾಗೆ ವ್ಯಕ್ತಿ ವ್ಯಕ್ತಿ, ಸಮುದಾಯ ಸಮುದಾಯ, ತಲೆಮಾರಿನಿಂದ ತಲೆಮಾರಿಗೆ ಪರಿಷ್ಕರಣೆ ಆಗಲೇಬೇಕಲ್ಲ.
2: ಹೌದು,
3: ಹೌದಲ್ಲ? ಅದು ಪರಿಷ್ಕರಣೆ ಸ್ವಾಭಾವಿಕ ನಿಯಮ, ನೈಸರ್ಗಿಕ ನಿಯಮ. ಉತ್ತಮ ನಾಗರಿಕತೆಯ ಗುಣಗಳನ್ನು ಬೆಳೆಸ್ಕೊಡ ಸಾಧ್ಯ ಆಗುತ್ತೆ ಅನ್ನೋದು ಗಾಂಧೀಜಿಯವರ ಪಲ್ಕನೆ ಪರಿಕಲ್ಪನೆ. ಅಂದರೆ ಮೂಲ ಶಿಕ್ಷಣದ ಅಂದ ತಕ್ಷಣನೇ ಕ್ರಾಫ್ಟು ಯೋಚನೆ ಮಾಡಬೇಕು, ಸ್ಕಿಲ್ಲು ಯೋಚನೆ ಮಾಡಬೇಕು, ಅವನ ನ್ಯಾಚುರಲ್ ಇಂಟೆಲಿಜೆನ್ಸ್ನ ಕಂಪ್ಲೀಟ್ ಎಕ್ಸ್ಟ್ರಾಕ್ಷನ್ ಆಗದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಶೇರಿಂಗ್ ಕೊಟ್ಟರೆ ಈ ಉಳ್ಕೊಂಡಿರೋ ನಾಟ್ ಯೂಸ್ಡ್ ನ್ಯಾಚುರಲ್ ಇಂಟೆಲಿಜೆನ್ಸ್ಗಳು ಬೂಮರಾಂಗ್ ಆಗ್ತವೆ,
2: ಹೊಡಿತವೆ.
3: ಹೌದಾ? ರಿವರ್ಸ್, ವ್ಯಕ್ತಿಯನ್ನೇ ತಿಂತದೆ, ಸಮಾಜವನ್ನೇ ತಿಂತದೆ. ಆರನೇ ಪ್ರಿನ್ಸಿಪಲ್ ಏನಿತ್ತು? ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್, ಮಾತೃಭಾಷೆಯಲ್ಲಿನ ಶಿಕ್ಷಣದ ಪ್ರಾಮುಖ್ಯತೆ. ನೋಡಿ, ಈ ಪ್ರಿನ್ಸಿಪಲ್ಸ್ ಓದ್ತಾ ಇದ್ದಾಗ NEP 2020 ಇದೇ ಹೇಳಿದ್ಯಾ,
2: ಈ ಸೆಂಟೆನ್ಸ್ ಬಳಸಿದಾರೆ ಅಷ್ಟೇ.
3: ಹೌದಾ? ಹಾಗಾದ್ರೆ ಅದನ್ನ ಬಳಸುವಾಗ ಗಾಂಧೀಜಿಯವರು ಏನ್ ಹೇಳ್ತಾ ಇದ್ರು? ಮಾತೃಭಾಷೆಯಲ್ಲಿನ ಶಿಕ್ಷಣದ ಪ್ರಾಮುಖ್ಯತೆ. ಯಾಕೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು? ಗಾಂಧೀಜಿಯವರು ಮಗುವಿಗೆ ಅದರ ಮಾತೃಭಾಷೆ ಇದೆ,
2: ಮಗುವಿನ ಮಾತೃಭಾಷೆ, ಮನೆ ಭಾಷೆ.
3: ಮಾತೃಭಾಷೆ ಅಲ್ಲ, ಮಗುವಿನ ಮಾತೃ ಅಂದ್ರೆ ಮಾತೆಯರು ಕಾಲಘಟ್ಟದಲ್ಲಿ ಬೇರೆ ಬೇರೆ ಭಾಷೆಯವರು ಬರ್ತಾರೆ, ಬೇರೆ ಬೇರೆ ಬರ್ತಾರೆ,
2: ಮನೆ ಭಾಷೆ.
3: ಆಗ ಒಂದು ಶಿಕ್ಷಣ ಸಂಸ್ಥೆ ಎಲ್ಲ ಭಾಷೆಗಳನ್ನು ಮಾತೃಭಾಷೆಯಾಗಿ ಸ್ವೀಕರಿಸಬೇಕಾಗುತ್ತೆ,
2: ಒಳಗೊಳ್ಳಬೇಕಾಗತ್ತೆ.
3: ಒಬ್ಬ ಇವತ್ತಿನ ಶಿಕ್ಷಕ ಎಲ್ಲ ಭಾಷೆಗಳನ್ನು ಬಲ್ಲವನಾಗಿರ್ಬೇಕಾಗುತ್ತೆ, ಅದರ ತಾಯಿಯ ಸ್ವರೂಪವನ್ನೇ ತೋರಿಸ್ಬೇಕಾಗುತ್ತೆ.
2: ಅದಾಗ್ತಿಲ್ಲ ಈಗ
3: ಹೌದಾ? ಅದನ್ನ ಮಾತೃಭಾಷೆ ಅಂದಾಗ ಕನ್ನಡ ಭಾಷೆಯವ್ರನ್ನ ತಗೊಂಬಿಡಿ, ಅಲ್ಲ ಒಬ್ಬ ಶಿಕ್ಷಕ ಎಲ್ಲ ಭಾಷೆ
2: ಕನ್ನಡ ಇದೆ ನಮ್ಮ ಕರ್ನಾಟಕದಲ್ಲಿ
3: ಅಲ್ಲ ಎಲ್ಲ ಅಲ್ಲ. ಮಗು ಗುಜರಾತಿಂದ ಬಂದಿರ್ಬೋದು, ಅಮೇರಿಕದಿಂದ ಬಂದಿರ್ಬೋದು, ಆಸ್ಟ್ರೇಲಿಯಾದಿಂದ ಬಂದಿರ್ಬೋದು. ಹಾಗಾದ್ರೆ ಶಿಕ್ಷಕ ಅವಾಗ ಏನೇನು ಪ್ರಿಪೇರ್ ಆಗಬೇಕಾಗುತ್ತೆ, ಶಿಕ್ಷಣ ವ್ಯವಸ್ಥೆ ಏನೇನು?
2: ಅಲ್ಲ ನೀವು ಅಷ್ಟು ದೂರಕ್ಕೆ ಹೋಗೋದು ಬೇಕಾಗಿಲ್ಲ. ನಮ್ಮ ಟ್ರೈಬಲ್ ಮಕ್ಕಳು ಟ್ರೈಬಲ್ ಮಕ್ಕಳಾಗ್ಬೋದು, ಮತ್ತೆ ಇನ್ಯಾವುದೇ ಅವ್ರದ್ದೇ ಭಾಷೆ ಇದೆ.
3: ಟ್ರೈಬಲ್ ಮಗುವನ್ನ ನೀವು ಬಾಂಬೆ ಸ್ಕೂಲಿಗೆ ಸೇರಿಸಿದಾಗ ಬಾಂಬೆಯಲ್ಲಿ ಪಾಠ ಮಾಡೋ ಶಿಕ್ಷಕನ ಮಾತೃಭಾಷೆ ಯಾವುದವ?
2: ಅದೇ ಈ ಥರದ ಗೊಂದಲಗಳಿದೆ. ಈಗ
3: ಗೊಂದಲ ಅಲ್ಲ, ಅವನು ಕಲಿಬೇಕಾಗಿತ್ತು ಅಂದ್ರೆ ಶ್ರಮ ಪಡಬೇಕು,
2: ಶಿಕ್ಷಕನೇ ಕಲಿಬೇಕಿದ್ದದ್ದು.
3: ಆ ಶಿಕ್ಷಕ ಕಲ್ತಿದ್ರೆ ಸಂಪೂರ್ಣ ವ್ಯಕ್ತಿ ಆಗ್ತಾ ಇದ್ನ,
2: ಅವನು ಆಗ್ತಾ ಇದ್ದ,
3: ಅವನು ಸಂಪೂರ್ಣ ವ್ಯಕ್ತಿ ಆಗ್ತಿದ್ರೆ ರೋಲ್ ಮಾಡೆಲ್ ಆಗಿ
2: ಮಕ್ಕಳಿಗೆ ಆಗ್ತಿದ್ದ ಅವನು.
3: ಹೌದಲ್ಲ, ಹೌದಾ? ಅವಾಗ್ಲೇನೆ ಹೌದಾ, ಇಲ್ಲಿ ಮಗುವಿಗೆ ತನ್ನ ಸಂಸ್ಕೃತಿ ಮತ್ತು ಸಮಾಜ ಸೋಷಿಯಲ್ ರಿಯಾಲಿಟಿ ಸಾಮಾಜಿಕ ವಾಸ್ತವತೆಯ ಕುರಿತಾಗಿ ಸಂಬಂಧಗಳನ್ನ ಪೋಷಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ಆಗಿತ್ತು.
2: ಓಕೆ, ಸತ್ಯ ಅದು.
3: ಸರ್ವಿಸ್ಡ್ ಸೊಸೈಟಿ
2: ಇನ್ನೊಂದು ಅಂಶ.
3: ಇದೆಲ್ಲವನ್ನು ಯಾತಕ್ಕೆ ಸಮಾಜದ ಸೇವೆಗೆ ಬಳಸಬೇಕಾಗುತ್ತೆ.
2: ಪ್ರತಿ ವ್ಯಕ್ತಿಗೂ ಸಹಿತ ಸಮಾಜದ ಒಂದು ಭಾಗ,
3: ಅವನು ಸಮಾಜದ ಒಂದು ಅಂಗ
2: ಭಾಗ.
3: ಹೌದಾ? ಶಿಕ್ಷಣವು ವಿದ್ಯಾರ್ಥಿಗಳನ್ನ ಅವರ ಸಂಸ್ಕೃತಿ ಮತ್ತು ಸಾಮಾಜಿಕ ವಾಸ್ತವಗಳಿಂದ ಪ್ರತ್ಯೇಕಗೊಳಿಸಬಾರದು, ಬದಲಾಗಿ ನಾಗರಿಕ ಜವಾಬ್ದಾರಿಗಳನ್ನ ನೀಡೋದ್ರ ಮೂಲಕ ಮತ್ತು ಸಾಮಾಜಿಕ ಸಾಮರಸ್ಯನ ಪೋಷಣೆ ಮಾಡೋದ್ರ ಮೂಲಕ ಅವುಗಳೊಂದಿನ ಬಂಧವನ್ನ ಬಲಪಡಿಸಲು ಸಹಾಯಕವಾಗಬೇಕು ಅಂತ ಗಾಂಧಿ ನಂಬಿಕೆ. ಎಂಟನೇದು ನಾನ್ ವೈಲೆನ್ಸ್. ನಾವು ಗಾಂಧೀಜಿ ಅಂದ ತಕ್ಷಣ ಅಹಿಂಸೆ ಅಂತ ಹೊರಟಾಗ್ತೀವಿ, ಅದೊಂದೇ ಫೋಕಸ್ ಮಾಡ್ತಾ ಇದೆ. ಈ ಅಹಿಂಸೆ ಹತ್ರ ಬರಬೇಕಾದ್ರೆ ಏಳು ಪ್ರಿನ್ಸಿಪಲ್ ಬೆಳೆದಿರಬೇಕು,
2: ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ.
3: ಹೌದಾ? ಇದಕ್ಕೆ ಪ್ರಯಾರಿಟಿ ಕೊಟ್ಬಿಟ್ಟು ಅವನಂತರ ಅಹಿಂಸೆ ಇತ್ತು ಏನ್ ಪ್ರಯೋಜನ, ಏನ್ ಪ್ರಯೋಜನ ಅಂತ ಅದನ್ನ ನೆಗೆಟಿವ್
2: ಪಬ್ಲಿಸಿಟಿ.
3: ಇದು ಎಂಟನೇ ಪ್ರಿನ್ಸಿಪಲ್. ಅಹಿಂಸೆ ಅನ್ನೋದು ಶೈಕ್ಷಣಿಕ ದೂರದೃಷ್ಟಿ,
2: ಅಹಿಂಸೆ
3: ಅನ್ನೋದು ಶೈಕ್ಷಣಿಕ ದೂರದೃಷ್ಟಿ
2: ಆಗ್ಬೇಕಿತ್ತು. ಸತ್ಯ.
3: ಹೌದಾ? ಸಾಮಾಜಿಕ ಸಮಸ್ಯೆಗಳನ್ನ ಅಹಿಂಸಾತ್ಮಕವಾಗಿ ಪರಿಹಾರ ಮಾಡೋ ಸಾಮರ್ಥ್ಯ
2: ಮಕ್ಕಳ ಬೆಳೆಸಬೇಕಿತ್ತು.
3: ಸೊ ನಮ್ಮಲ್ಲಿ ಇವತ್ತು ಬಹಳ ದೊಡ್ಡ ಕೊರತೆ ಇರೋದು ನೆಗೋಷಿಯೇಷನ್ ಸ್ಕಿಲ್ ಇಲ್ಲದೆ
2: ಇಲ್ಲ. ಟಾಲರೆನ್ಸ್
3: ಚರ್ಚೆಗಳ ಮುಖಾಂತರ ಬಗೆಹರಿಸಿಕೊಳ್ಳತಕ್ಕ
2: ಟಾಲರೆನ್ಸ್ ಇಲ್ಲ ಈಗ.
3: ಸೊ ಅದರಿಂದನೇ ಇಂಟಾಲರೆನ್ಸ್ ಮತ್ತೆ ವೈಲೆನ್ಸ್. ಹೌದಾ? ಟಾಲರೆನ್ಸ್ ಮತ್ತೆ ನಾನ್ ವೈಲೆನ್ಸ್ಗೂ ಇರೋ ಸಂಬಂಧ ಗುರುತಿಸಿದ್ರೆ ಮಾರಾಲಿಟಿ ಎಜುಕೇಷನ್,
2: ಮಾರಲ್ ಎಜುಕೇಷನ್,
3: ಚರ್ಚೆ, ರ್ಯಾಷನಲ್ ಚರ್ಚೆಗೆ ಇರುವ ಮಹತ್ವವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೌದಾ? ಇದು ಶಿಕ್ಷಣದ ಗುರಿ. ಒಂಬತ್ತನೇದೇನು? 3H. ಸೊ ಇಷ್ಟು ಸಾಧಿಸಬೇಕಾದ್ರೆ
2: ಮೂರು ಒಳಗೊಳ್ಳೇಬೇಕು.
3: ಯಾವುದು? ಗಾಂಧಿ. ಇದು ಬಹಳ ಇಂಪಾರ್ಟೆಂಟ್ ಶೈಕ್ಷಣಿಕ ಪರಿಕರಣೆ. ಒಂಬತ್ತನೇದು ಮೂರು ಹೆಚ್ಚುಗಳ ಬಳಕೆ ಆಗಬೇಕು, ಬೆಳವಣಿಗೆ ಆಗಬೇಕು, ಇದಕ್ಕೆ ಗಮನ ನೀಡಬೇಕು ಶಿಕ್ಷಣ. ಅದರ ವಿವರಣೆ ಈ ರೀತಿ ಇದೆ. ಗಾಂಧಿ ಮೆದುಳಿನ ಇಂಟೆಲೆಕ್ಟ್ ಬೌದ್ಧಿಕತೆಯ ಬೆಳವಣಿಗೆ ಒಂದೇ ಸಾಲದು, ಜೊತೆ ಜೊತೆಗೆ ಹಾರ್ಟ್ ಎಂಪತಿ ಅಂಡ್ ಮೊರಾಲಿಟಿ
2: ಇರಬೇಕು.
3: ಹೌದಾ? ಅಂದರೆ ಪರಾನುಭೂತಿ ಮತ್ತು ನೈತಿಕತೆ ಅಭಿವೃದ್ಧಿ ಆಗಬೇಕು, ಮತ್ತು ಅದು ಕೈಗಳಿಗೆ ಟ್ರಾನ್ಸ್ಫರ್ ಆಗಬೇಕು. ಪ್ರಾಕ್ಟಿಕಲ್ ಸ್ಕಿಲ್ಸ್ಗೆ ಕೈಗಳಿಗೆ ಅಂದರೆ ಪ್ರಾಯೋಗಿಕ ಕೌಶಲ್ಯಗಳ ಬೆಳವಣಿಗೆ ಕೂಡ ಅತಿ ಮುಖ್ಯ.
2: ಹೌದು,
3: ಇದು ಅವರ ಪ್ರತಿಪಾದನೆ. 3H ಅಂದ ತಕ್ಷಣ ಸೊ ವ್ಯಕ್ತಿಯೊಳಗಿನ ಸ್ವಾಭಾವಿಕ ಸಾಮರ್ಥ್ಯ, ಆಗ್ಲೇ ಹೇಳಿದೆ ನ್ಯಾಚುರಲ್ ಕೆಪಾಸಿಟಿ,
2: ಅದು ಹೆಚ್ಚಾಗಬೇಕು.
3: ಹೌದಾ? ಅದನ್ನ
2: ಅಭಿವೃದ್ಧಿಪಡಿಸಬೇಕು.
3: ಸಂಪೂರ್ಣ ಸದ್ಬಳಕೆ ಆಗುವಂತೆ ಮಾರ್ಗದರ್ಶನ ನೀಡೋದೆ ಶಿಕ್ಷಣದ ಗುರಿ ಅಂತ ನಂಬಿಕೆ ಆಗಿತ್ತು. ಹತ್ತನೇ ಯಾವುದು, ಸರಳ ಜೀವನ ಮತ್ತು ಉನ್ನತ ಚಿಂತನೆ. ಇಷ್ಟೆಲ್ಲ ಇದ್ದು ಕೂಡ ಇವತ್ತು ದೊಡ್ಡದಾಗಿ ಗಲಾಟೆ ಆಗಲು ಅವನ ತೋರಿಸ್ಕೊಳ್ಳೋ ಪಾಂಪಸ್, ಅವನ ಹೇಗೆ ತೋರಿಕೆ ಕಾಣ್ತಾ ಇದ್ದಾರೆ, ಅದೇ ತೃಪ್ತ ಸಮಾಜವನ್ನು ತಪ್ತ ಸಮಾಜ
2: ಮಾಡ್ತಾ ಇರೋದು. ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ.
3: ಸರಳ ಜೀವನ ಮತ್ತು ಉನ್ನತ ಚಿಂತನೆ ಅನ್ನೋದು ಗಾಂಧೀಜಿಯವರು ಸರಳ ಜೀವನ ಶೈಲಿಯನ್ನು ಪ್ರತಿಪಾದನೆ ಮಾಡಿ ವಿದ್ಯಾರ್ಥಿಗಳು ಸರಳ ಜೀವನ ನಡೆಸೋಕ್ಕೆ ಪ್ರೋತ್ಸಾಹ ನೀಡಬೇಕು, ವಿದ್ಯಾರ್ಥಿಗಳು ತಮ್ಮ ಕೆಲಸ ತಾವೇನು ಮಾಡಬೇಕು ಅಂತಿತ್ತು. ಎಲ್ಲಕ್ಕೂ ಏನು, ನಿರಂತರ ಶಿಕ್ಷಣ ಅನ್ನೋದು ನಿರಂತರ ಪ್ರಕ್ರಿಯೆ. ಎಜುಕೇಷನ್ ಆಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್, ನೀವು ಎ ಫಿನಿಶ್ಡ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ.
2: ಉಸಿರು ಆಡಕ್ಕೆ ಶುರು ಮಾಡಿದಾಗಿಂದ ಉಸಿರು ನಿಲ್ಸೋವರೆಗೂ.
3: ಹೌದು, ಈಗ ಶಿಕ್ಷಣದ ಗುರಿ ಏನು ಹೇಳ್ತೀವಿ, ಗ್ರಾಜುಯೇಟ್ ಆಯ್ತಾ, ಪಿ ಎಚ್ ಡಿ ಆಯ್ತಾ, ಅಲ್ಲಿಗೆ ಶಿಕ್ಷಣ ಮುಗಿದೋಯ್ತು, ಇನ್ನು ಅದನ್ನು ಪ್ರಯೋಜನ ತಗೊಳ್ತಕ್ಕಂಥದ್ದು
2: ಕಲ್ಪನೆ ರಾಂಗ್ ಇದೆ. ಅದು
3: ಆ ಕಲ್ಪನೆ ಬದಲು ಎಜುಕೇಷನ್ ಆಸ್ ಎ ಕಂಟಿನ್ಯೂ, ಶಿಕ್ಷಣವು ನಿಂತ ನೀರಲ್ಲ, ಬದಲಾಗಿ ನಿರಂತರ ಚಲನಶೀಲ ಮತ್ತು ಯಾವುದೇ ಅಂತ್ಯದಲ್ಲೂ ಅಂತ್ಯವನ್ನೇ ಕಾಣದ ನಿರಂತರ ಅರಿವಿನ ಪ್ರಕ್ರಿಯೆ ಅನ್ನೋದು ಗಾಂಧೀಜಿಯವರ ಬಲವಾದ ನಂಬಿಕೆ ಆಗಿತ್ತು. ನಾನು ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ
2: ಕೋಟ್ ಮಾಡ್ತಾ
3: ಅದರ ಬಗ್ಗೆ ಬೇಸರ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಂತ ನೀರು.
2: ಹೌದು ಹೌದಾ, ಸತ್ಯ ಸತ್ಯ ಸತ್ಯ.
3: ನಿಂತ ನೀರನ್ನ ಹರಿಯುವ ನೀರಿಗೆ ನಿಂತ ನೀರು ಬೋಧಿಸೋದು ಬೇಕಿಲ್ಲ. ನೀರು ಹರಿತಾ ಇದ್ರೆ ಎಲ್ಲಾದ್ರೂ ನಿಲುಗಡೆ ಮಾಡ್ಕೋಬೋದು ನೀವು. ಹೌದಾ, ನೀವು ನಿಂತ ನೀರಿನ ಮೇಲೆ ಡಿಪೆಂಡ್ ಆದ್ರೆ ನದಿಗಳನ್ನ ಬಂದ್ ಮಾಡಬೇಕಾಗತ್ತೆ, ಸಮುದ್ರ ಬತ್ತೋಗ್ತದೆ.
2: ಸತ್ಯ ಸತ್ಯ. ಓಕೆ,
3: ಸಾಕು ಅಂದ್ರೆ ಇಲ್ಲೇನು ಹೇಳ್ತಾರೆ ಲಾಸ್ಟಲ್ಲಿ, ಶಿಕ್ಷಕರ ಪಾತ್ರನ ವ್ಯಾಖ್ಯಾನ
2: ತುಂಬಾ ಮುಖ್ಯ.
3: ಶಿಕ್ಷಕ ಕೇವಲ ಬೋಧಕರಾಗೋ ಬದಲಾಗಿ ವಿದ್ಯಾರ್ಥಿಗಳಿಗೆ ಅನುಭವದ ಮೂಲಕ ಕಲಿಯುವ ಅವಕಾಶ ಒಲಿಸುವ ಸುಗಮಕಾರ ಪಾತ್ರವನ್ನು ವಹಿಸಬೇಕು ಅಂತ ಪ್ರತಿಪಾದನೆ ಮಾಡಬೇಕು.
2: ಇದು
3: ಹನ್ನೊಂದು ಚಿಂತನೆ. ಸುಗಮಕಾರ ಕಲ್ಪನೆ ಬಗ್ಗೆ ನಾನು ಹಿಂದೆನೂ ಹೇಳಿದ್ದೆ.
2: ಹೌದಾ, ಓಕೆ. ಅಂದರೆ ಈ ಈ ಶಿಕ್ಷಣವನ್ನು ಕೊಡಬೇಕು ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿಕ್ಷಕರನ್ನು ತಯಾರಿ ಮಾಡೋಂಥದ್ದು ಆಗಬೇಕು,
3: ಸುಗಮಕಾರರಾಗಬೇಕು.
2: ಈ ಶಿಕ್ಷಕರೇನಿದ್ದಾರೆ ಅವ್ರ ತಲೆಯಲ್ಲಿ ನಾವು ವಿ ಆರ್ ಮೆಂಟ್ ಫಾರ್
3: ಟೀಚಿಂಗ್,
2: ಸೊ ಅಲ್ಲಿಂದ ವಾಪಸ್ ತಗೊಂಬಂದು ಇಲ್ಲ ಫೆಸಿಲಿಟೇಟರ್ ಅನ್ನೋ ಅಂತ ಕಲ್ಪನೆಗೆ ಈ ಹಿಂದೆ ಗಾಂಧೀಜಿಯವರ ಕಾಲ.
1: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
4: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
5: ಏ,
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ದಸರಾ ಬೊಂಬೆ ಹಬ್ಬ.
5: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
6: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
6: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
6: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
6: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
4: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ದಸರಾ ಬೊಂಬೆ ಹಬ್ಬ.
4: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರೆಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, 1 ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ October 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
14: ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಲೈವ್ ಕಾರ್ಯಕ್ರಮದಲ್ಲಿ ಒಂದು ಗಾದೆ ಮಾತನ್ನು ತಗೊಂಡಿದ್ದೀನಿ. ಯಾವುದಪ್ಪ ಗಾದೆ ಅಂದರೆ, ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನುವಂಥ ಒಂದು ಗಾದೆ ಮಾತನ್ನು ತಗೊಂಡಿದ್ದೀನಿ. ಅಂದರೆ ನಿಜವಾದ ಜ್ಞಾನ ಅನುಭವ ಇದು ತುಂಬಿದ ಕೊಡಕ್ಕೆ ನಮ್ಮ ಹಿರಿಯರು ಹೋಲಿಸ್ತಾರೆ. ಅವ್ರು ಯಾವಾಗಲೂ ಶಾಂತವಾಗಿ ಅವರು ಇರ್ತಾರೆ. ಹಾಗೆ ನಮಗೆ ಎಲ್ಲ ಗೊತ್ತು ಅನ್ನುವಂಥ ಅಹಂಕಾರ ಇರಲ್ಲ. ಅದೇ ಸ್ವಲ್ಪ ತಿಳ್ಕೊಂಡಿದ್ದರೂ ನಮ್ಗೆ ತುಂಬ ಜ್ಞಾನ ಗೊತ್ತು ಅಂಥೇಳಿ ಬಾಯಲ್ಲಿ ಬಡಾಯಿ ಕೊಚ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನುವಂಥ ಗಾದೆ ಮಾತಿನ ಮೂಲಕ ಹೇಳಿರ್ಬೋದು. ಸ್ನೇಹಿತರೆ, ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ
15: ಹಲೋ
14: ಹಲೋ.
15: ಹಾಯ್ ಪವಿತ್ರ.
14: ಹಾಯ್ ಮೋನಿಕಾ ಅವರೇ, ಹೇಗಿದ್ದೀರಾ?
15: ಚೆನ್ನಾಗಿದ್ದೀನಪ್ಪ. ಹೇಗಿದೆ ಶಿವಮೊಗ್ಗ ಮಳೆ?
14: ಶಿವಮೊಗ್ಗ ಮಳೆನೇ ಇಲ್ಲ, ಬಿಸಿಲು.
15: ಹಾಸನಲ್ಲಿ ಚೆನ್ನಾಗಿ ಬಂತು ನಿನ್ನೆ.
14: ಹೌದಾ?
15: ಬೆಳಗ್ಗೆಯಿಂದ ಬಂತಂತೆ. ನಾನಿರ್ಲಿಲ್ಲ, ತುಂಬ್ರಿಗೆ ಹೋಗಿದ್ದೆ. 4 ದಿನ ತುಂಬ್ರಿಲ್ ಮಳೆ ಬಂತು. ಸಾಗರದಲ್ಲಿ ಇಲ್ಲ, ಸಾಗರದಲ್ಲಿ ಬರ್ಲಿಲ್ಲ. ತುಂಬ್ರಿ ಮತ್ತೆ ಸಿಗಂತದಲ್ಲಿ ಸ್ವಲ್ಪ ಬಂತು. ಸ್ವಲ್ಪ ಕೂಲ್ ಆಗಿತ್ತು ವೆದರ್. ಆದ್ರೆ ಹಾಸನಲ್ಲಿ ಅನ್ಕೋ ನಾ ಹೋಗ್ಬೇಕ ಇರ್ಲಿಲ್ಲ, ಬಟ್ ನಾ ನಿನ್ನೆ ಮತ್ತೆ ಮೊನ್ನೆ ಮಳೆ ಬಂತು. ಚೆನ್ನಾಗಿ
14: ಇಲ್ಲಿ ಮಳೆ ಇಲ್ಲ.
15: ನೋಡ್ದೆ ಶಿವಮೊಗ್ಗ ನಿನ್ನೆ ಇದೇ ಟೈಮ್ ಶಿವಮೊಗ್ಗದಲ್ಲೇ ಇದ್ದೆ ನಾನು. ತುಂಬಾ ಸೆಕೆ ಇತ್ತು.
14: ಕೆಲವೊಂದ್ ಕಡೆ ಮಳೆ ಆಗಿದೆ, ಕೆಲವೊಂದ್ ಕಡೆ ಇಲ್ಲ. ವಾರಕ್ಕೆ ಒಂದು ಮಳೆ ಆದ್ರೂ ಬಂದ್ರೆ ಸ್ವಲ್ಪ ಆದ್ರೂ ಚೇತರಿಸ್ಕೋಬಹುದು.
15: ಮಳೆ ಸೀಸನ್ ಅನಿಸ್ತಾ ಇಲ್ಲ ಬಿಡಿ,
14: ಬೇಸಿಗೆ ಆಗ್ಬಿಟ್ಟಿದೆ ಫುಲ್ಲು. ಇವತ್ತೊಂದು ಗಾದೆ ಮಾತನ್ನ ತಗೊಂಡಿದ್ವಿ.
15: ಸೂಪರ್.
14: ತುಂಬಿದ ಕೊಡ ತೊಳ್ಕೋದಿಲ್ಲ ಅಂತ.
15: ನಿಜ, ತುಂಬಿದ ಕೊಡ ಅಂದ್ರೆ ಜ್ಞಾನ.
14: ಜ್ಞಾನ, ಹೌದು.
15: ಜ್ಞಾನ ಅದೇ ಒಂದು. ಅದಕ್ಕೆ ಇನ್ನೊಂದು ಮಾತು ಇದೆ, ಅಲ್ಪ ವಿದ್ಯೆ ಮಹಾಗರ್ಭಿ.
14: ಮಹಾಗರ್ಭಿ
15: ಅಂದ್ರೆ ಹೌದು, ಎಷ್ಟು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ನನಗೆ ಮಹಾ ಎಲ್ಲ ಗೊತ್ತಿದೆ ಅನ್ನೋ ತರ ಮೇಧಾವಿ ತರ ಆಡೋದು. ಆಮೇಲೆ ನಾವು ತಿಳಿದಿರೋದು ತಿಳಿಯೋದು ಸಾಸಿವೆ ಅಷ್ಟು ಅಷ್ಟೇ. ಆದ್ರೆ ತಿಳಿಬೇಕಾಗಿದ್ದು ಸಾಗರದಷ್ಟು. ಇನ್ನು ಆಮೇಲೆ ನೋಡಿ, ಕಲಿಕೆಗೆ ಕೊನೆ ಇಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ?
14: ನಿರಂತರ ಪ್ರಕ್ರಿಯೆ ಅದು.
15: ಖಂಡಿತ. ಹಾಗಾಗಿ ಇದು ಕಲಿಯುಗ ಅಂತಾನೆ ಇದಕ್ಕೆ, ಯಾಕಂದ್ರೆ ಕಲಿತಾನೆ ಇರ್ಬೇಕು ಕೊನೆವರೆಗೂ, ಇದ ಹೋಗಿಯವರೆಗೂ ಕಲಿತಾನೆ ಇರ್ಬೇಕು ಅಂತ. ಹಾಗಾಗಿ ತುಂಬಿದ ಕೂಡ ತುಳ್ಕೋದಿಲ್ಲ ಅಂದ್ರೆ ಅದೇ ಇದೇ ಕಾರಣಕ್ಕೆ. ನಮ್ಮಲ್ಲಿರೋ ಜ್ಞಾನ ಅಥವಾ ಏನೇ ಒಂದು ವಿದ್ವತ್ತು ನಿಜವಾಗ್ಲಾರಲ್ಲಿ ನಾವು ಪರಿಪೂರ್ಣತೆ ಪಡೆದಿದ್ರೆ ಅದ್ ಬರೋದೇ ಇಲ್ಲ.
14: ಅಂದ್ರೆ
15: ಗರ್ವ ಅಂದ್ರೆ ತುಂಬಿದ ತುಳ್ಕೋದಿಲ್ಲ ಅನ್ನೋದಕ್ಕೆ ಅದಕ್ಕೇನಪ್ಪ ಅನ್ವರ್ಥ ಅಂದ್ರೆ ಗರ್ವ ಅಷ್ಟೇ. ಅದು ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು ಅಂದ್ರೆ ತುಂಬಾ ತಿಳಿದಿರೋದ್ನ ನೋಡಿ ಸಾಧಕರನ್ನ ಕೂಲಾಗಿರ್ತಾರೆ.
14: ಹೌದು, ಶಾಂತವಾಗಿರ್ತಾರೆ. ಹೌದು.
15: ಅವ್ರಿಗೆ ಯಾವ್ದೇ ಒಂದು ಒಂದು ಟೆನ್ಷನ್ ಆಗ್ಲಿ ಅಥವಾ ನನ್ನಲ್ಲಿ ಎಲ್ಲ ನನ್ ತಿಳಿದೆ ಅನ್ನೋ ಒಂದು ಅಹಮಿಕೆ ಆಗ್ಲಿ ಕಂಡು ಬರೋದೇ ಇಲ್ಲ. ಆದ್ರೆ ಆದ್ರೆ ನಮ್ಮ ಹಾಗೆ ಸ್ವಲ್ಪ ಏನು ಅರ್ಧಂಬರ್ಧ ತಿಳ್ಕೊಂಡಿರೋರು ನಾನೇ ವೇದಾವಿ ಅನ್ನೋ ತರ ಅವರು ವರ್ತಿಸೋದ್ ನೋಡ್ಬಿಟ್ರೆ ನಗು ಬರುತ್ತೆ. ಹಾಗಾಗಿ ಅದಕ್ಕೆ ಆ ಮಾತನ್ನ ಹೇಳಿದ್ದಾರೆ ಅಂತ ಅನ್ಸುತ್ತೆ.
14: ಎಷ್ಟು ಚಂದ ಹೇಳಿದಾರಲ್ಲ ಅಂತ.
15: ಖಂಡಿತ ಖಂಡಿತ. ಯಾಕೆಂದ್ರೆ ಈ ಗಾದೆಗಳು ಎಲ್ಲಾ ಕಾಲಕ್ಕೂ ಪ್ರಸ್ತುತ. ಇವೆಲ್ಲ ಯಾವ ಕಾಲದಲ್ಲಿ ಅದಕ್ಕೇನು ಡೇಟ್ ಆಫ್ ಬರ್ತಿಲ್ಲ ಬಿಡಿ, ಎಷ್ಟು ವರ್ಷ ಆಗಿದೋ ಗೊತ್ತಿಲ್ಲ ಇವೆಲ್ಲ ಹುಟ್ಟಿ. ಆದ್ರೆ ಇನ್ನು 1000 ವರ್ಷ ಅಲ್ಲ, ಇನ್ನು 10,000 ವರ್ಷ ಆದ್ರೂ ಈ ಪ್ರಸ್ತುತನೇ
14: ನಿತ್ಯ.
15: ಎಲ್ಲಾ ಕಾಲಕ್ಕೂ ಅನ್ವಯಿಸುವಂತಹ ಮಾತುಗಳೇನೆ ಅಲ್ವಾ? ಅದಕ್ಕೆ ಅದು ಹೇಳಿರ್ದು ತುಂಬಿದ ಕೊಡ ಅಂದ್ರೆ ಜ್ಞಾನ ತುಂಬಿರುತ್ತೆ ಅಂತವ್ರು ಖಂಡಿತ ಕೂಲ್ ಆಗಿರ್ತಾರೆ, ಸಮಾಧಾನವಾಗಿರ್ತಾರೆ, ಸಾವಧಾನವಾಗಿರ್ತಾರೆ. ಅದೇ ಅರ್ಧ ನೀರಿದ್ರೆ ಕೊಡದಲ್ಲಿ ಏನಾಗುತ್ತೆ, ನಮ್ಗೆ ಎತ್ಕೊಂಡೋಗಕ್ಕೆ ಕಷ್ಟ ಆಗುತ್ತೆ. ಬಡ ಬಡ ಬಡ ಸೌಂಡ್
14: ಹಂಗೇನೆ.
15: ನಮ್ಮಲ್ಲಿ ಅರ್ಧಂಬರ್ಧ ತಿಳುವಳಿಕೆ, ಅಲ್ಪ ಜ್ಞಾನ ಇದ್ದಾಗ್ಲೇ ನಾವು ಆ ತರ ಎಲ್ಲ ಹಾರಾಡೋದು ತುಂಬಾ. ಹಾಗಾಗಿ ತಿಳ್ಕೊಂಡು ನಾವೆಲ್ಲ ಏನು ತಿಳಿದ್ಬಿಟ್ಟಿದೀವಿ ಅಂತ ಯಾವತ್ತೂ ಅನ್ಕೋಬಾರ್ದು. ಕಲಿಯೋದು ತಿಳಿಯೋದು ಸಾಕಷ್ಟು ಇದೆ. ನೀರನ್ನ ನಾವು ಈ ನೀರು ಜ್ಞಾನ ಅನ್ನೋದು ನೀರಿದ್ದಂಗೆ ತುಂಬತಾನೇ ಇರ್ಬೇಕು. ಆಗಾಗ ತುಂಬತಾನೇ ಇರ್ಬೇಕು. ತುಂಬಿ ತುಂಬಿ ನಾವು ಅದನ್ನ ಎಷ್ಟು ತುಂಬತೀವೋ ಅಷ್ಟು ನಮ್ಗೆ ಜ್ಞಾನ ನಮ್ಮಲ್ಲೂ ಕೂಡ ಒಂದ್ ಪರಿಪೂರ್ಣತೆ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ಗಾದೆಗಳು ನೋಡಿ ಎಲ್ಲಾ ಕಾಲಕ್ಕೂ ಎಲ್ರಿಗೂ ಅದು ಬೇರೆ ಯಾರಿಗೂ ಕಟ್ಟಿರೋದಲ್ಲ, ನಮ್ಮ ಮನುಷ್ಯರಿಗೆ ಸೃಷ್ಟಿ
14: ಪ್ರಸ್ತುತವಾಗುತ್ತೆ ಗಾದೆಗಳು.
15: ಎಲ್ಲಾ ಕಾಲಕ್ಕೂ ಅನ್ವಯ ಆಗುತ್ತೆ. ಹಾಗೇನೆ ಸಾಮಾನ್ಯವಾಗಿ ನಾವು ಅಣ್ಣವ್ರ ಸಿನಿಮಾದಲ್ಲಿ ನೋಡಿ ಇಂಥ ಗಾದೆಗಳು ಎಷ್ಟು ಸಿಗುತ್ತೆ ಅಂದ್ರೆ, ಶಿವಜಯಶಂಕರ್ ಅವರು ಸಂಭಾಷಣೆ ಬಿಡುವಾಗ ಮ್ಯಾಕ್ಸಿಮಮ್ ಅಂಡರ್ ಸಿನಿಮಾದಲ್ಲಿ ಇಂಥ ಗಾದೆಗಳನ್ನ ನಾವು
14: ಬಳಸ್ಕೊಂಡಿದ್ದಾರೆ.
15: ಬಳಸಿದ್ದಾರೆ, ತಕ್ಕ ಸಾಕಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾಗುತ್ತೆ. ಈ ಗಾದೆಗಳನ್ನ ಅರ್ಥ ಮಾಡ್ಕೋತಾ ಹೋಗ್ಬೇಕಷ್ಟೇ. ಅರ್ಥ ಮಾಡ್ಕೊಂಡು ನಾವು ಅದನ್ನ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಕೂಡ ತಿಳ್ಕೋದಿಲ್ಲ, ಆರಾಮಾಗಿರ್ಬೋದು.
14: ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
15: ಓಕೆ ಪಾ, ಥ್ಯಾಂಕ್ ಯು ಥ್ಯಾಂಕ್ ಯು.
14: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಅಲ್ಪಜ್ಞಾನಿ ಮಹಾಗರ್ವಿ ಅನ್ನುವಂಥ ಒಂದು ಮಾತನ್ನು ತಿಳಿಸಿದ್ರು. ಅಂದರೆ ನಮಗೆ ಜ್ಞಾನ ಜಾಸ್ತಿ ಪಡಿತಾ ಹೋದಾಗೂ, ಜಾಸ್ತಿ ವಿದ್ಯೆಯನ್ನು ಕಲಿತಾ ಅಥವಾ ವಿಚಾರಗಳನ್ನು ಕಲಿತಾ ಹೋದಾಗೂ ವ್ಯಕ್ತಿ ಶಾಂತವಾಗ್ತಾನೆ, ಮೌನಿ ಆಗ್ತಾನೆ. ಅದೇ ನನ್ನಲ್ಲಿ ಸ್ವಲ್ಪ ವಿದ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
16: ನಮಸ್ತೆ ಮೇಡಮ್.
14: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಾ?
16: ಆರಾಮಿದ್ದೀವ್ರಿ. ಟೀ ಆಯ್ತು ಅಂತ? ಒಂದು
14: ಟೀ ಆಯ್ತು. ನಿಮ್ದಾಯ್ತಾ?
16: ನಾವು ಕೂಡ ಟೀ ಚಾ
14: ಕುಡ್ಕೊಂಡು. ಚಾ ಕುಡಿದ್ರೇನೆ ಎನರ್ಜಿ ಬರೋದು ಅಲ್ವಾ ಸೌಮ್ಯರಿಗೆ?
16: ಮೇಡಮ್ ಚಾ ಅಂದ್ರೆ ಬಹಳ ಇಷ್ಟ.
14: ಇವತ್ತೆಷ್ಟು ಬ್ಲೌಸ್ ಹೊಲ್ದ್ರಿ
16: ಮೇಡಮ್? ಇವತ್ತು ಒಂದ್ ಸ್ವಲ್ಪ ಮನಿ ಕೆಲ್ಸ ನಡೆದೈತಿ, ಯಾಕಂದ್ರೆ ಮನೆ ಮೀ ಬರ್ತೈತಿ, ಹಾಗಾಗಿ ವೈನಿಗಳಂತರ ಅತ್ತಿಗಿದವರು ಅವ್ರೆಲ್ಲ ಮನಿ ತೊಳಿತಿರ್ತಾರು, ಸಾರು ಸೇರ್ತಾರು, ಪೇಂಟ್ ಮಾಡುದು, ನಾವೆಲ್ಲ ಎತ್ತೆ ತಿಡುದು ತೆಗಿದು ಅದ್ರೊಳಗೆ ಬಿಡು ಮಾಡ್ಕೊಂಡ ನಾವು ಶಿವಮೊಗ್ಗ ಕೇಳುದು.
14: ಶಿವಮೊಗ್ಗ ಇದು ಬಂತು, ದಸರಾ ಹಬ್ಬ ಬಂತು ಅಂತ ಹೇಳಿ ಕೆಲ್ಸ ಜೋರು.
16: ಹೌದು ಹೌದು ಮೇಡಮ್, ನಾವು ದೀಪ ಹಾಕ್ತಿರ್ತೇವಲ್ಲ, ಹಾಗಾಗಿ ಮನಿ ಬಹಳ ದೊಡ್ಡದ ಮೇಡಮ್, ಮೂರ್ ನಾಲ್ಕು ದಿವಸ ಬೇಕು ಸ್ವಚ್ಛ ಮಾಡ್ಲಾಕ. ಹಾಗಾಗಿ ಅವ್ರ ತೋಟದಿಂದ ಬಂದು ಸ್ವಚ್ಛ ಮಾಡೋರು ಅಂದ್ರೆ ತೋಟದಲ್ಲಿ ಎಲ್ಲ ಕೆಲಸ ಹತ್ತು ಗಂಟೆ ತನಕ ಮುಗಿಸ್ಕೊಂಡು ಆಮ್ಯಾಗ ಬಂದು ಐದು ಗಂಟೆ ಆರು ಗಂಟೆ ತನಕ ಮನೆ ಕೆಲಸ ಮಾಡ್ತಾರೆ
14: ಮಾಡ್ತಾರೆ.
16: ಅವ್ರ ಜೊತೆಗೆ ನಾವು ಕೈಗೂಡಿಸ್ಬೇಕು
14: ಕೈಗೂಡಿಸ್ಬೇಕು. ಇವತ್ತು ಒಂದು ಗಾದೆ ಮಾತನ್ನು ತಗೊಂಡಿದ್ವಿ ಸೌಮ್ಯರೇ, ತುಂಬಿದ ಕೊಡ ತೊಳ್ಕುವುದಿಲ್ಲ ಅಂತ.
16: ತುಂಬಿದ ಕೊಡ ತೊಳ್ಕೋದಿಲ್ಲ ಅಂದ್ರೆ ಮೇಡಮ್ ಅದನ್ನ ಯಾರಿಗೆ ಹೋಲಿಸ್ತಾರಪ್ಪ ಅಂದ್ರೆ ಮೌನವಾಗಿರುವವರಿಗೆ ಅದು ಹೋಲಿಸ್ತಾರು. ತುಂಬಿದ ಕೊಡ ನೋಡಕ್ಕೆ ಎಷ್ಟ ಮೌನವಾಗಿದಾಳು, ಶಾಂತ ಇದಾಳು, ಯಾವತ್ತೂ ಅಕ್ಕಿ ತುಂಬಿದ ಕೊಡ ಇದ್ದಂಗೆ ಇರ್ತಾಳು, ಯಾವತ್ತೂ ತೊಳ್ಕಂಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಯಾರೋ ಒಂದ್ ಸ್ವಲ್ಪ ಬಹಳ ಸಿಡುಕಿದ್ದವ್ರಿಗೆ ಅದು ಇದ್ದವ್ರಿಗೆ ಇದ್ದಾರೆ ಆದ್ಬಿಡು ಅರ್ಗೋಣ ಇದ್ದಂಗೆ ಯಾವತ್ತು ತುಳ್ಕೊಂತ ಇರ್ತೈತಿ ಅಂತ ಹೇಳ್ತಾರು.
14: ಹಂಗ ಹೇಳ್ತಾರ ನಿಮ್ ಕಡೆ?
16: ಹಂಗ ಹೇಳ್ತಾರ, ಅದು ನಮ್ಮ ಭಾಷೆದೊಳಗ ಅದೇನ್ ಬಿಡು ಯಾವತ್ತು ಏನಾರ ಒಂದು ಅಂದ್ರ ಹಿಂದ್ ಮಾತಾಡೋರ್ಗೆ ಆತರ ಅಂತಾರು. ನಾವ್ ಯಾರು ಏನೇ ಅಂತಾರು ಸುಮ್ನೆ ಇದ್ರೆ ಅದು ಶಾಂತವಾಗಿದ್ರ ತುಂಬಿದ ಕೊಡ ತೊಳ್ಕಂಗಿಲ್ಲ ಅಂತ ಹೇಳ್ತಾರು
14: ಹೇಳ್ತಾರೆ ಅಂತ.
16: ಈ ತರ ನಮ್ ಕಡೆ ಮಾತಾಡ್ತಾರೆ, ಯಾರು ಮತ್ತೆ ಏನ್ ಹೇಳ್ತಾರ ಅಂತ
14: ಕೇಳ್ತಾರೆ. ನಮಸ್ತೆ ನಮಸ್ತೆ. ವಿಜಯಪುರದಿಂದ ಸೌಮ್ಯರ್ ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
17: ಹಲೋ, ನಮಸ್ತೆ ಮೇಡಮ್.
14: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
17: ಆರಾಮಿದ್ದೀವಿ ಮೇಡಮ್, ತಾವೇ ಆಗಿದ್ದೀರಿ?
14: ನಾವು ಆರಾಮಾಗಿದ್ದೀವ್ರಿ.
17: ಟೀ ಅದ ಆಯ್ತ್ರಿ?
14: ಟೀ ಕುಡ್ಕೊಂಡ್ ಬಂದ್ವಿ ಸರ್ ಇವತ್ತು.
17: ಯಾಕಂದ್ರೆ ನಮ್ ಕಡೆ ಚಾ ಆಗ್ತೀವ್ರಿ ನಾವು, ನಿಮ್ ಕಡೆ ಟೀ ಅಂತಾರತ್ ನಾವು ಅದಕ್ಕೆ ಹೇಳ್ಬೇಕಾಗತ್ತೆ.
14: ನಿಮ್ ಕಡೆ ಚಾ ಕುಡ್ದಾಯ್ತಾ ನಿಮ್ದು?
17: ಆಯ್ತು ಮೇಡಮ್, ಚಾ ಕುಡ್ದಾಯ್ತು.
14: ಕುಡ್ದಾಯ್ತಾ ಸರ್. ಸರ್, ಇವತ್ತೊಂದ್ ಗಾದೆ ಮಾತಿನ ಬಗ್ಗೆ ಮಾತಾಡ್ತಿದ್ವಿ, ತುಂಬಿದ ಕೊಡ ತುಳ್ಕುವುದಿಲ್ಲ
17: ತುಳ್ಕಂಗಿಲ್ಲ ಅಂತ. ಅದಕ್ಕೆ ಮೇಡಮ್ ಯಾಕಂತ ಕೇಳಿದ್ರೆ ತುಂಬಿದ ಕೊಡ ತುಳ್ಕಂಗಿಲ್ಲ ಅದು ನೋಡ್ರಿ, ಅಲ್ಪ ವಿದ್ಯಾ ಮಹಾಗರ್ವಿ ಅಂತೆ.
14: ಮಹಾಗರ್ವಿ,
17: ಅಲ್ಪ ವಿದ್ಯಾ ಮಹಾಗರ್ವಿ ಶಾಸ್ತ್ರ ನೋಡ್ರಿ. ಅದಕ್ಕೂ ಒಂದು ಪುತ್ರ, ಅದಕ್ಕೂ ಒಂದು ಗಾದೆನೇ ಹೇಳ್ಬಿಟ್ಟಾರ್ರಿ ಅವ್ರು.
14: ಗಾದೆನೇ ಹೇಳಿದ್ದಾರೆ. ಹೌದು, ಗಾದೆಗೊಂದು ಗಾದೆ.
17: ಹಾ, ಗಾದೆಗೊಂದು ಗಾದೆ ಮೇಡಮ್. ಮತ್ತೆ ಹೊಳ್ಳೆದು ಯಾಕಂತ ಕೇಳಿದ್ರ ಅದು ನಮ್ ಕಡೆ ಒಂದು ಮಾತು ಹೇಳ್ತಾರ್ರಿ ಮೇಡಮ್, ನಡಬಾರಿಕೆ ಸಾವುಕಾರಿಕ ಬರಬಾರ್ದ, ನಡುವಿನಾಗ ದೋತ್ ಹರಿಬಾರ್ದ. ನಡಬಾರಿಕೆ ಸಾವುಕಾರಿಕ ಬಂದ್ರೆ ಸೊಕ್ಕ ಬರುತ್ತೆ ಮೇಡಮ್
14: ಮಧ್ಯದಲ್ಲಿ.
17: ಮಧ್ಯದಲ್ಲಿ ಈ ನಡುವಿನಾಗಿ ನೋಡಕ್ ನಡ್ಕೊಂಡು ಕಟ್ಟಿರ್ತೀವಿ ಮೇಡಮ್, ಅಲ್ಲಿ ದೋತ್ ಹರಿತೇವೆ ಹಂಗ ಬಾಕಿ ಹರ್ಕೋತ ಹೋಗ್ತೈತಿ ಮೇಡಮ್ ಅದು.
14: ಹೌದು,
17: ಅದ್ರ ಸಲುವಾಗಿ ಅದಕ್ಕೆ ಹೇಳಿದ್ರಿ ಮೇಡಮ್, ಅರ್ಧ ಇತ್ತಂದ್ರೆ ಅದು ಅರ್ಥ ಆಗ್ಬೋದ್ರಿ ಅದು. ನಡುವ ಹರಿಯುದ್ರಿ ಅದು ಮತ್ತ
14: ನಮ್ಮಲ್ಲಿ ಇದಕ್ಕೆ ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಛತ್ರಿ
17: ಹಿಡ್ದು ನಮ್ ಕಡೆನೂ ಇರ್ತಾರ ಅಂತಾರ ಮೇಡಮ್. ಅದು ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದ್ರೆ ಮಧ್ಯ ರಾತ್ರಿಯಲ್ಲಿ ಕೊಡೆ ಹಿಡ್ದಂತ
14: ಹಾಗೆ ಹೇಳ್ತಾರ.
17: ಹಂಗ ಯಾವಾಗಲಿ ನಾವು ಹೆಂಗ್ ಇರ್ಬೇಕು ಮೇಡಮ್ ಅಂತ ಕೇಳಿದ್ರ, ಒಂದು ತುಂಬಿದ ಹೊಳಿ ಹೆಂಗ್ ಹೋಗುತ್ತಪ್ಪ ಆ ರೀತಿ ಸಂಪ ಇರ್ಬೇಕು ಮೇಡಮ್. ನಾವು ಪ್ರತಿಯೊಬ್ಬರು ಮನಿಗೆ ಹೋದ್ರು ತಣ್ಣನ ಗಾಳಿ ಬಂದಂಗ ಆಗ್ಬೇಕು. ನಾವು ಹೋದ್ರ
14: ಹೋದ್ರೆ
17: ತಂಪನ ಗಾಳಿ ಹೆಚ್ಚಿ ಗಾಳಿ ಬರ್ತಲ್ಲ ಮೇಡಮ್, ಆ ಹೆಚ್ಚಿ ಗಾಳಿ ಬಂದಂಗ ಅವ್ರ ಮನಿಗೆ ಹೋದಿ ಅಂದ್ರೆ ಅಷ್ಟು ಪ್ರೀತಿ ಮಾಡ್ಬೇಕು ನಮ್ಮನವರು.
14: ಹೌದು,
17: ಆ ರೀತಿ ಹೋಗ್ಬೇಕು ಅಂದಾಗ ಮಾತ್ರ ನಾವು ತುಂಬಿದ ಕೂಡ ಆಗುತ್ತೇವೆ.
14: ತುಂಬಿದ ಕೂಡ ಆಗ್ತೀವಿ. ಯಾಕಪ್ಪ ಬಂದ್ರು ಅಂತ ಹೇಳಾಗಿರ್ಬಾರ್ದು.
17: ಮನೆಗೆ ಹೋಗ್ಲಿ ನಾದೇ ಅದನ್ ತಂದಿಲ್ಲ, ಇದನ್ ತಂದಿಲ್ಲ, ಕಾಲೆ ಗೈಲೆ ಬಂದೈತಿ, ಹಂಗ ಬಂದೈತಿ, ಹಿಂಗ ಅಂದ್ರೆ ತುಳ್ಕೊನಿ, ಅದ್ ಅರ್ಧ ಕೊಡಾನೆ ಮೇಡಮ್. ಅದು
14: ಅರ್ಧ ಕೊಡಾನೆ ಅಂತ ಹೇಳಿ
17: ತುಳ್ಕೊತ ತುಳ್ಕೊತ ಯಾವತ್ತು ತುಳ್ಕೊತ ಹೋಗುದು ಅದು. ಹಂಗ ಯಾವಾಗ ಆಗ್ಲಿ ನಮಗ್ ಏನಪ್ಪ ಅಂತ ಕೇಳಿದ್ರ, ನಿನ್ ಹತ್ರ ಎಷ್ಟು ವಿದ್ಯೆ ಇರುತ್ತೆ ಅಷ್ಟೇ ಹೇಳ್ಬಿಡು, ಹೆಚ್ಚಿನ ಹೇಳಕ್ ಹೋಗ್ಬೇಡಿ ಯಾವ್ದಾರು
14: ಹೇಳ್ಬಾರ್ದು ಅಂತ.
17: ಯಾಕಂತ ಕೇಳ್ತೀನಿ ಅಂತೇಳಿ ವಿದ್ಯೆ ಇರುದಿಲ್ಲ, ಯಾಕಂತ ಕೇಳಿ ಸ್ವಲ್ಪ ಬಂದಿರ್ತದು, ಆ ಸ್ವಲ್ಪ ನಾವು ಏನ್ ಮಾಡಿಬಿಡ್ತೀಯ, ದೊಡ್ಡದೊಂದು ಬೆಟ್ಟ ದೊಟ್ಟು ದ್ವಾರ ಮಾಡಿ ಹೇಳ್ಬಿಡ್ತೇನೆ ಅವ್ರಿಗೆ.
14: ತುಂಬಾ ಗೊತ್ತಿದೆ ಅನ್ನೋ ರೀತಿ
17: ಬಹಳ ನಾನು ಕಲ್ತೀನು, ನಾ ಮತ್ತೇನೋ ಅತ್ತಾರಲ್ಲ, ಈಟ ಕಲ್ತಾವ್ ಓದದ್ ಬಾಳ ಅರ್ಧೋಟ್ ಸಾವುಕಾರ ಅರ್ಧೋಟ್ ಬಾಳತ್ರಿ ಮೇಡಮ್, ಈಟ ಕಲ್ತಾವ್ ಓದದ್ ಬಾಳತ್ರಿ. ಮತ್ತೆ ನೋಡ್ರಿ ಅದಕ್ಕೊಂದ್ ಅರ್ಥ ಜೋಡಿಸಿ ಇದಾರ ಮೇಡಮ್ ಅವ್ರು,
14: ಒಂದೊಂದು ಕೊನೊಂದ್ ಕಾದೆ ಇದೆ ನೋಡಿ.
17: ಅದೇ ಮಾಡಿಬಿಟ್ಟಾರ ಮೇಡಮ್ ಅವ್ರು, ಸುಮ್ಮನೆ ಮಾಡಿಲ್ಲ ಅದನ್ನ.
14: ಹೌದೌದು.
17: ಅದ್ರ ಸಲುವಾಗಿ ನಾ ಏನ್ ಹೇಳ್ತೀನಿ ಮೇಡಮ್, ಯಾವ್ದೇ ಇರ್ಲಿ ನಿಮ್ ತಲೆಯಲ್ಲಿ ಎಷ್ಟು ಜ್ಞಾನ ಇರುತ್ತೋ ಅಷ್ಟೆ ಮಾಡ್ರಿ
14: ಮಾಡ್ರಿ ಅಂತ.
17: ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ ಅದು ಅರ್ಧ ಕೂಡ ಆಗುವಂತ ಕೆಲಸ ಬರ್ತದೆ. ಮುಂದೊಂದು ಯಾವ್ದೋ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ನಮ್ಗೆ ಉತ್ತರನೇ ಸಿಗುದಲ್ಲಿ
14: ಸಿಗಂಗಿಲ್ಲ ಅಂತ.
17: ಅವಾಗ ಏನಾಗುತ್ತೆ, ಅರ್ಧ ಕೂಡ ಅಂದ್ ಬಿಡ್ತಾರೆ ನಮಗೆ,
14: ಗೊತ್ತಿಲ್ಲ ಏನು ಅಂತ.
17: ಏನು ಇರಂಗಿಲ್ಲ, ಅದ್ರ ಸಲುವಾಗಿ ನಿಮ್ಗೆ ಎಷ್ಟು ಜ್ಞಾನ ಇರುತ್ತೆ ಅಷ್ಟ ನೀವು ಹೇಳ್ಬೇಕಂತ ನಾ ಹೇಳಕ್ ಇಷ್ಟ ಪಡ್ತೀನಿ ನೋಡಿ.
14: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
17: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
14: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
18: ಮೇಡಮ್, ನಮಸ್ಕಾರ.
14: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
18: ಹೇಗಿದ್ದೀರಾ ಮೇಡಮ್? ಅರೆ
14: ನಾವು ಚೆನ್ನಾಗಿದ್ದೀವಿ ಸರ್, ಸೂಪರ್. ನೀವು?
18: ಚೆನ್ನಾಗಿದ್ದೀವಿ ಮೇಡಮ್. ಅರೆ ಮಧ್ಯಾಹ್ನದ ಊಟ ಆಯ್ತಾ?
14: ಊಟ ಆಯ್ತು ಸರ್. ನಿಮ್ದಾಯ್ತಾ?
18: ಹಾ ಮೇಡಮ್ ಅರೆ ಆಯ್ತು.
14: ಏನ್ ಊಟ ಮಾಡಿದ್ರಿ
18: ಇವತ್ತು? ಸೊಪ್ಪಿನ ಸಾರು.
14: ಮುದ್ದೆ?
18: ಅಲ್ಲ ಮುದ್ದೆ ಅಲ್ಲ, ಮುದ್ದೆ ರಾತ್ರಿ ಮಾತ್ರ.
14: ರಾತ್ರಿ ಮಾತ್ರನಾ?
18: ಪ್ರತಿದಿನ ರಾತ್ರಿ ರಾಗಿ ಮುದ್ದೆ.
14: ಸರ್, ಇವತ್ತು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ.
18: ಹೌದು ಹೌದು ಮೇಡಮ್ ಅರೆ, ಒಳ್ಳೆ ಒಂದು ಟಾಪಿಕ್ ತಗೊಂಬಂದಿದ್ದೀರಾ ಮೇಡಮ್ ಅರೆ, ಖುಷಿ ಆಯ್ತು. ಹೌದು ಮೇಡಮ್ ಅರೆ, ಈಗ ತುಂಬಿದ ಕೊಡ ತುಳುಕೋದಿಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ ಅರ್ಥ, ಈಗ ಅರ್ಥವಿಲ್ಲದ ಮಾತನಾಡಿದ್ರೆ ಅದು ಒಡೆದ ಮಡಕೆಗೆ ಸಮಾನ ಅಂತ.
14: ಮಡಕೆಗೆ
18: ನಾವು ಏನು ಒಂದು ಅರ್ಥಪೂರ್ಣವಾಗಿ ಒಂದು ಏನು ತೂಕವಾಗಿ ಮಾತಾಡ್ತೇವೆ ಅದು ಒಂದು ತುಂಬಿದ ಕೊಡ ತುಳುಕಬಾರ್ದು ಅನ್ನೋ ಅರ್ಥ ಇರುತ್ತೆ. ಯಾರೇ ಮಾತಾಡಿದ್ರು ಸುಮ್ನೆ ಬಡ ಬಡ ಬಡ ಬಡ ಮಾತಾಡಿದ್ರೆ ಅರ್ಧ ಅದು ಅರ್ಥನೇ
14: ಇರೋದಿಲ್ಲ,
18: ಯಾವ್ದು ಅರ್ಥ ಇರೋದಿಲ್ಲ, ಸುಮ್ನೆ ಬಡಾಯಿ ಕೊಚ್ಕೊಂತ ಇರ್ತಾರೆ. ಅದಕ್ಕೆ ಏನು ಬೆಲೆ ಇರೋದೇ ಇಲ್ಲ ಅದು. ಅದಕ್ಕೆ ಹೇಳಿದ್ ಅದು ಒಡೆದ ಮಡಕೆಗೆ ಸಮಾನ ಅದು ಅಂತೇಳಿ. ಏನೇ ಮಾತಾಡಿದ್ನು ನಾಲ್ಕ್ ಜನ ಒಪ್ಪ ಹಾಗಿರ್ಬೇಕು ಮೇಡಮ್ ಅರೆ, ಅವ್ರಿಗೆ ಗೌರವ ಕೊಡೋ ಹಾಗಿರ್ಬೇಕು. ಅವರು ಮಾತಾಡಿದ್ರೆ ಹೌದಪ್ಪ ಎಂತ ಒಂದು ತೂಕವಾಗಿ ಮಾತನಾಡ್ತಾ ಇದಾರೆ, ನಿಜಕ್ಕೂ ಖುಷಿ ಆಗುತ್ತೆ, ಅವ್ರ ಮಾತ ನಾವು ಒಪ್ಲೇಬೇಕು ಅನ್ನೋ ಹಾಗಿರ್ಬೇಕು. ಆಮೇಲೆ ಸಂಸಾರದಲ್ಲ ಅದನ್ನು ಅಷ್ಟೇನೆ, ಈ ಗಲಾಟೆ ಗದ್ಲಗಳು ಯಾವುದು ಒಂದು ಹೊರಗೆ ಯಾರಿಗೂ ತಿಳಿದಂಗೆ ಏನೋ ಒಂದು ಕುಟ್ಟಾಗಿರ್ತಾರೆ, ಅದು ಒಂದು ತುಂಬಿದ ಕೊಡ ಇದ್ದಂಗೆ ಮೇಡಮ್ ಅರೆ. ಆಮೇಲೆ ಎಲ್ಲಾದ್ರೂ ಒಂದ್ ನಾಲ್ಕು ಜನ ಜಗಳ ಆಡ್ಬೇಕಾದ್ರೆ ಅಲ್ಲಿ ಬಂದು ಒಬ್ರು ಅವ್ರಿಗೂ ಇವ್ರಿಗೂ ಸರಿಯಾಗಿ ಸಮನಾಗಿ ಒಂದು ನ್ಯಾಯಯುತವಾದ ಒಂದು ಮಾತಾಡಿದಾಗ
14: ಮಾಡ್ಕೊಡ್ತಾರೆ,
18: ಒಂದು ಅಲ್ಲಿ ಕೂಡ ಒಂದು ಅರ್ಥ ಇರುತ್ತೆ. ಹಾಗಾಗಿ ನಾವು ಏನೇ ಮಾತಾಡಿದ್ರು ಒಂದು ತೂಕವಾಗಿ
14: ಮಾತಾಡ್ಬೇಕು,
18: ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಏನ್ ಮಾತಾಡ್ಬೇಕು, ನಾವು ಯಾವ್ದು ಮಾತಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ ಮಾತಾಡ್ಬೇಕು, ಅವಾಗ ಅದಕ್ಕೆ ಒಂದು ತುಂಬಿದ ಕೊಡ ತುಳ್ಕಲ್ಲ ಅನ್ನೋದಕ್ಕೆ ಒಂದು ಅರ್ಥ ಮೇಡಮ್.
14: ಅರ್ಥ ಸಿಗುತ್ತೆ ಅಂತ ಹೇಳಿ, ವಿದ್ಯೆ ಇದೆ ಅಂತ ಹೇಳಿ ಏನೇನೋ ಮಾತಾಡಬಾರ್ದು ಬಾಯಿ ಬರ್ತದೆ.
18: ಹೌದು, ಅದಕ್ಕೆ ಯಾವ್ದು ಅರ್ಥನೇ ಇರಲ್ಲ, ಸುಮ್ಮನೆ ಬಡ ಬಡ ಬಡ ಬಡ ಅದು ಏನು ಏನು ನಡೆಯೋದೇ ಇಲ್ಲ, ಅದು ಏನು ಉಪಯೋಗಕ್ಕೂ ಬರೋದಿಲ್ಲ, ಅದು ಯಾವ್ದು ಅರ್ಥನೇ ಇರಲ್ಲ, ಎಂತದು ಇರಲ್ಲ, ಸುಮ್ಮನೆ ಮಾತಾಡಿದ್ರೆ ಏನು ಉಪಯೋಗ ಮೇಡಮ್?
14: ಉಪಯೋಗ ಇಲ್ಲ ಅಂತ.
18: ಏನೇ ಮಾತಾಡಿದ್ನು ಅದು ನಾಲ್ಕು ಜನ ಗೌರವ ಕೂಡ ಆಗಿರ್ಬೇಕು, ನಾವು ಮಾತಾಡೋ ಮಾತು ಒಂದು ತೂಕವಾಗಿರ್ಬೇಕು.
14: ಅದಕ್ಕೆ ಈಗ ಅದೇ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ತೀರಾ?
18: ನನ್ನ ಅನಿಸಿಕೆ ಈ ತರ ಇದೆ ಮೇಡಮ್.
14: ಓಕೆ ಸರ್, ಕರೆ ಮಾಡಿ ವಿಚಾರಗಳನ್ನು ತಿಳಿಸಿದ್ರ ಧನ್ಯವಾದ ಸರ್.
18: ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಏನು ನಮ್ಮ ಆತ್ಮೀಯ ಕೇಳಿದ್ರೆ ಎಲ್ಲೆಲ್ಲಿ ರೇಡಿಯೋ ಕೇಳ್ತಾ ಇದಾರೆ ಅವ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
14: ನಮಸ್ತೆ ನಮಸ್ತೆ. ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
19: ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್.
14: ನಮಸ್ತೆ ನಮಸ್ತೆ
19: ಮೇಡಮ್. ಚೆನ್ನಾಗಿದ್ದೀರಾ ಮೇಡಮ್? ಊಟ ಆಯ್ತಾ ಮೇಡಮ್?
14: ಊಟ ಆಯ್ತು ಸರ್. ನಿಮ್ದಾಯ್ತಾ?
19: ಆಯ್ತು ಮೇಡಮ್, ನಮ್ದಾಯ್ತು.
14: ಸರ್, ಎಲ್ಲಿಂದ ಕರೆ ಮಾಡ್ತಿರೋದು ಹುಚ್ಚಪ್ಪ ಸರ್?
19: ಮೇಡಮ್, ನಾವು ಚಾಮರಾಜನಗರ ಜಿಲ್ಲೆಯಿಂದ ಅನೂರು ತಾಲೂಕು ಅಲಗಾಪುರ ಗ್ರಾಮದಿಂದ ಮಾತಾಡ್ತಾ ಇದ್ದಾರೆ ಮೇಡಮ್. ಹೆಚ್ಪಿ ಉಚ್ಚೇಗೌಡ ಅಂದ್ಬಿಟ್ಟು.
14: ಉಚ್ಚೇಗೌಡ ಸರ್, ಆರಾಮಿದ್ದೀರಾ?
19: ಹಾ, ಆರಾಮಿದ್ದೀನಿ ಮೇಡಮ್.
14: ಸರ್, ಇವತ್ತೊಂದು ಗಾದೆ ಮಾತನ್ನ ತಗೊಂಡಿದ್ವಿ, ತುಂಬಿದ ಕೊಡ ತುಣುಕುವುದಿಲ್ಲ ಅಂತ.
19: ಓ ಸೂಪರ್ ಆಗಿದೆ ಮೇಡಮ್, ಒಳ್ಳೇದು, ಕರೆಕ್ಟ್ ಆಗಿ ತಗೊಂಡಿದ್ದೀರಾ
14: ಗಾದೆ ಮಾತು ಸರ್. ಹೌದು
19: ಮೇಡಮ್, ಗಾದೆ ಮಾತು ಹೇಳ್ತೀನಿ ಮೇಡಮ್.
14: ಓಕೆ ಸರ್.
19: ನೋಡಿ, ಅದೇ ತುಂಬಿದ ತೊಡಕ ತೊಳಕಲ್ಲ ಅನ್ನೋದಕ್ಕೆ ಈಗ ನಾವ್ ಏನು ಒಂದು ಎತ್ಕೊಂಡೋಯ್ತೀವಿ ಅಂತ ತಿಳ್ಕೊಳ್ಳಿ, ಒಂದು ದೊಡ್ಡ ತಪ್ಪಲೆ ಚಮ್ಮನಲ್ಲಿ ಫುಲ್ ತುಂಬಿದ್ರೆ ಅದು ಎತ್ಕೊಂಡೋಯ್ತಾನೆ ಏನು ಆಗಲ್ಲ, ಅದೇ ಅರ್ಧ ಇದ್ರೆ ಏನ್ ಮಾಡುತ್ತೆ, ಹೋಯ್ತಾ ಹೋಯ್ತಾ ಅರ್ಧ ನಿಂತ್ಕೊಳ್ಳೋದೇ ಇಲ್ಲ ಅದು
14: ತುಳುಕ್ತಾನೆ ಇರುತ್ತೆ.
19: ಇವಾಗ ಹಿಂದಿನ ಕಾಲದಲ್ಲಿ ಹೆಂಗಸರುಗಳೆಲ್ಲ ಬಾವಿಗಳಿಂದ ನೀರ್ ಎತ್ಕೊಂಡು ಹೋಯ್ತಿದ್ರಲ್ಲ, ಅದೇನಾಯ್ತೆ ಬಿಡಿಸ್ಬಿಡ್ತದೆ, ಅದೇ ತುಂಬದಾಗಿದ್ರೆ ಹಂಗೇ ಇರ್ತದೆ ಆತರ. ಅದೊಂದಾಯ್ತು. ಆಮೇಲೆ ಆನೆ ಇದೆಯಲ್ಲ, ಆನೆ ಏನಾರು ಊರಿಗೆ ಬಂದಾಗ ಈ ನಾಯಿಗಳು ಇದಾವೆಲ್ಲ ಏನ್ ಸಿಕ್ಕಾಬಿಟ್ಟು ಬೊಗಳ್ಕೊಂಡು ಬೊಗಳ್ತವೆ ಬೊಗಳ್ತವೆ, ಅಷ್ಟೊಂದು ಬೊಗಳ್ತವೆ, ಹತ್ತಿರದಲ್ಲೇ ಬಂದು ಬೊಗಳ್ತವೆ.
14: ಆದ್ರೆ
19: ಆನೆ ಮಾತ್ರ ಏನು ಮಾಡಲ್ಲ, ಸುಮ್ಗೆ ಆರಾಮಾಗಿ ನಡ್ಕೊಂಡು ಹೋಯ್ತಾ ಇರ್ತದೆ. ಅದು ಮನಸ್ಸು ಮಾಡ್ಬಿಟ್ರೆ
14: ಹೊಡೆದ್ರು ಇರಲ್ಲ.
19: ಆಮೇಲೆ ಇನ್ನೊಂದಿದೆ ಮೇಡಮ್, ಆಮೇಲೆ ಈಗ ಈಗ ಒಂದು ಪೂಜೆ ಮಾಡ್ತಾರೆ, ಏನು ಈ ಋಷಿಮುನಿಗಳೆಲ್ಲ ಸೇರ್ಕೊಂಡು ಪೂಜೆಗೆ ಏರ್ಪಾಡು ಮಾಡ್ತಾರೆ. ಒಂದು ಒಂದ್ ಸ್ವಲ್ಪ ಒಂದ್ ಎರಡೇ ನಿಮಿಷ ಇದೆ ಕತೆ ಇದು. ಪೂಜೆ ಮಾಡುವಾಗ ಏನಾಗುತ್ತೆ, ಪೂಜೆ ಮಾಡೋಣ ಅಂತ ಎಲ್ಲ ಏರ್ಪಾಡು ನೆನ್ಸ್ಕೊತಾರೆ. ಅವಾಗ ಅವರೇ ಮಾತಾಡ್ಕೋತಾರೆ, ನಾವ್ ಯಾರಿಗೆ ಪೂಜೆ ಮಾಡೋದು, ಯಾವ ದೇವ್ರ ದೊಡ್ಡದು ಓ ಅಂತಾರೆ. ಹೌದಲ್ವಾ, ಯಾವ ದೇವ್ರಿಗೆ ಮಾಡೋಣ ನಾವು ಅಂದ್ಬಿಟ್ಟು ಹುಡುಕ್ತಾರೆ, ಹುಡ್ಕೊಂಡು ಹೋಯ್ತಾರೆ. ಅವ್ನು ಹೌದು ಮೊದಲು ಹುಡ್ಕೊಂಬತ್ತೀನಿ ಅಂದ್ಬಿಟ್ಟು ಇವ್ರು ಹೋಯ್ತಾರೆ, ಕಣ್ವ ಮಹರ್ಷಿಗಳು ಅಂತ ಇದಾರೆ, ಅವ್ರು ಹೋಯ್ತಾರೆ. ಹೋಯ್ತಾರೆ ಫಸ್ಟ್ ಈಶ್ವರ ಹತ್ರ ಹೋಯ್ತಾರೆ. ಅವ್ರು ಏನು ಮಾತೇ ಹೇಳೋದಿಲ್ಲ, ಸುಮ್ಗೆ ಸುಮ್ಗೆ ಕಣ್ ಮುಚ್ಕೊಂಡು ಕೂತಿರ್ತಾರೆ. ಬ್ರಹ್ಮನ ಹತ್ರನು ಹೋಯ್ತಾರೆ, ಅಲ್ಲೂ ಹಂಗೆ ಕೂತಿರ್ತಾರೆ, ಕಣ್ ಮುಚ್ಕೊಂಡು ಕೂತಿರ್ತಾರೆ. ಇನ್ನೇನ್ ಮಾಡೋದು ತಡಿ, ಇವನ್ ನಾರಾಯಣ ಅದ ಇದಾರಲ್ಲ ಅವ್ರ ಹತ್ರ ಬರ್ತಾರೆ. ಅವ್ರು ಬಂದಾಗ ಏನಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ ಇವ್ರಿಗೆ. ಅವ್ರು ಸುಮ್ನೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಯಾಕೆ ಬಂದು ಎಲ್ಲಾ ಸೃಷ್ಟಿ ಮಾಡಿದ್ರು ಗೊತ್ತಿರುತ್ತೆ. ಅವ್ರೇನ್ ಮಾಡ್ತಾರೆ, ಕಣ್ ಮುಚ್ಕೊಂಡು ಹಂಗೆ ಕುತ್ಕೊಂಡಿರ್ತಾರೆ, ಏನು ಮಾತಾಡಲ್ಲ. ಲಕ್ಷ್ಮೀ ಸಹ ಇರ್ತಾರೆ, ಅನಂತ ಅನ್ನೋನು ಅವ್ರು ಹೊತ್ಕೊಂಡು ಅವರು ಇರ್ತಕ್ಕ ಹೊತ್ಕೊಂಡು ಅವರು ಆಸ್ಕೆ ತರ ಕುಂತಿರ್ತಾರೆ. ಅವಾಗ ಏನ್ ಮಾಡ್ತಿರ್, ಕೋಪ ಬಂದ್ಬಿಟ್ಟು ಏ ಅರಿ ಅರಿ ಅಂತ ಕೂಗ್ತಾರೆ. ಇದು ಹೇಳದೆ ಇಲ್ಲ, ಹೋಗಿ ತಗೊಂಡೋಗಿ ಅವ್ರು ಒಕ್ಕಳು ಎದೆಗೆ ಸೇರಿಸಿ ಒತ್ತು ಬಿಡ್ತಾರೆ. ಅವರು ಅಂದ್ರೆ ಅವ್ರಿಗೆ ಕಣ್ವ ಅಂದ್ರೆ ಅವ್ರ ಕಾಲಲ್ಲಿ ಒಂದ್ ಕಣ್ಣಿರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ, ಒದ್ದು ಬಿಟ್ಟ ತಕ್ಷಣ ಸಡಾರ್ನಾಗ ಎದ್ದು ಬಿಡ್ತಾರೆ. ಅಯ್ಯೋಯ್ಯೋ ಅಯ್ಯೋಯ್ಯೋ ಪಾಪ, ಏನು ಋಷಿಗಳೇ ನಿಮ್ಗೆ ಏನ್ ನೋವಾಯ್ತ ಕಾಲು ಅಂತ ಎದ್ದು ಕೂತ್ಕೋತಾರೆ. ಅವಾಗ ಲಕ್ಷ್ಮಿ ಅವ್ರಿಗೆ ಮಹಾಕೋಪ ಬಂದ್ಬಿಡ್ತದೆ, ಇಷ್ಟ ಮಾಡಿದ್ರು ಅಂದ್ಬಿಟ್ಟು ಸೈಡ್ ನಿಂತ್ಕೊಂಡು ಕೋಪ ಮಾಡ್ಕೊಂಡು ಇರ್ತಾರೆ. ಆದ್ರೆ ಇವ್ರಿಗೆ ಗೊತ್ತು ಆ ಕಣ್ಣೇ ಇರೋದಕ್ಕೆ ಇವರು ಹಿಂಗ ಆಡ್ತಾರೆ ಅಂತ. ಆಮೇಲೆ ಏನ್ ಮಾಡ ಅವ್ರು ಏನಾರು ಮಾಡ್ಬಿಡ್ಬೋದಾಗಿತ್ತಲ್ವಾ, ನಾರಾಯಣ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂತ ನಾರಾಯಣ ಏನ್ ಬೇಕಾದ್ರು ಮಾಡ್ಬೋದಾಗಿತ್ತಲ್ಲ, ಋಷಿ ಯಾವ ಲೆಕ್ಕ ನೋಡ್ಕೊಳ. ಅದೇನೆ ತುಂಬದ ಕೊಡ ಅಂತಂದ್ರೆ ಈ ತರ ಬುದ್ಧಿ ತುಂಬದವರು ಏನ್ ಸುಮ್ಗೆ ಇರ್ತಾರೆ,
14: ಸಮಾಧಾನವಾಗಿರ್ತಾರೆ ಅಂತ ಹೇಳಿದಂತೆ, ಸಮಾಧಾನವಾಗಿರ್ತಾರೆ ಅಂತ
19: ಮಾಡ್ದ ಅಂತ ಇದು ಮಾಡ್ಬೋದಾಗಿತ್ತು ಅಂದ್ಬಿಟ್ಟು ಸುಮ್ಗೆ ಇರ್ತಾರೆ. ಆಮೇಲೆ ಅವ್ರ ಕಾಲಲ್ಲಿ ಕಣ್ಣಿರ್ದು ಕುಂಡ್ರಿಸ್ಕೊಂಡು ಪಾಪ ಅವ್ರನ್ನೇ ಈ ಸೆಮ್ಮಾಸ್ ಮೇಲೆ ಕುಂಡ್ರಿಸ್ಬಿಟ್ಟು ಮೆತ್ ಮೆತ್ಗೆ ಕಾಲ್ನೆಲ್ಲ ಒತ್ಕೊಂಡು ಆ ಕಣ್ಣನ್ನ ಕಿತ್ತಾಕ್ಬಿಡ್ತಾರೆ,
14: ಅಹಂಕಾರ ಹೋಯ್ತು ಅಂತ
19: ಹೊಂಟ ಹೋಗ್ಬಿಡ್ತದೆ. ಆತರ ಇನ್ನ ಇದಾವೆ, ಸಮಯ ಇಲ್ಲ, ಇನ್ನ ಒಬ್ಬರು ಅವಕಾಶ ಮಾಡ್ಕೊಳ್ಳೋಣ.
14: ಓಕೆ ಓಕೆ ಸರ್,
19: ಚೆನ್ನಾಗಿದೆ ತಗೊಂಡ್ರೆ ನೀವು.
14: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
19: ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
14: ಚಾಮರಾಜನಗರದಿಂದ ಹುಚ್ಚೇಗೌಡರು ಅವರು ಕರೆ ಮಾಡಿ ಅವರೊಂದು ಪೂರಕವಾದಂಥ ಒಂದು ಸಣ್ಣ ಕಥೆಯನ್ನು ಕೂಡ ಹೇಳಿದರು. ಅಂದರೆ ತುಂಬಿದ ಕೊಡದ ಅಂದರೆ ವ್ಯಕ್ತಿ ಜ್ಞಾನವನ್ನು ಪಡೆದವನು ಅಥವಾ ತುಂಬ ವಿಚಾರಗಳನ್ನು ತಿಳ್ಕೊಂಡವನು, ಎಲ್ಲೂ ಕೂಡ ಅಹಂಕಾರವನ್ನು ಪಡೆಯಲ್ಲ, ಸರಳವಾಗಿ ಬದುಕ್ತಾನೆ ಅಂಥೇಳಿ ಹೇಳಿದರು. ಹಾಗೆ ನಾವು ಸಾಕಷ್ಟು ಜನ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳನ್ನು ನೋಡ್ತೀವಿ. APJ ಅಬ್ದುಲ್ ಕಲಾಂ ಇರ್ಬೋದು, ಸಿದ್ದೇಶ್ವರ ಸ್ವಾಮೀಜಿಗಳಿರ್ಬೋದು, ಇನ್ನು ಸುಧಾಮೂರ್ತಿ ಇನ್ಫೋಸಿಸ್ನ ಸುಧಾಮೂರ್ತಿ ಇರ್ಬೋದು, ನಾರಾಯಣ ಮೂರ್ತಿ, ಇಂಥವರೆಲ್ಲರೂ ಕೂಡ ಸರಳವಾಗಿ ಅವರಲ್ಲಿ ಎಷ್ಟೇ ವಿದ್ಯೆ ಇದ್ದರೂ ಕೂಡ ಎಷ್ಟು ಸರಳವಾಗಿ ಅವರು ಜೀವನವನ್ನು ಕಟ್ಕೊಂಡಿದ್ರು ಅನ್ನೋದನ್ನು ನಾವು ತಿಳಿಬೋದು. ಇಂಥವರಿಗೆಲ್ಲ ಈ ಉದಾಹರಣೆಯನ್ನು ಕೊಡ್ಬೋದೇನೋ ಭವಿಷ್ಯ. ಹಾಗೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
21: ಹೂನೆ ರೆಡಿ ಆಗ್ತಾ ಇದೆ.
20: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
21: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
22: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
23: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ.
9: ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
20: ಟಾಟಾ ಪವರ್ ಸೋಲಾರು ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
9: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
20: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
0: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
20: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮದಲ್ಲಿ ಒಂದು ಗಾದೆ ಮಾತನ್ನು ತಗೊಂಡಿದ್ದೆ. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂಥ ಒಂದು ಗಾದೆ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ, ಹಾಗೆ ಈ ಗಾದೆ ಮಾತಿನಿಂದಲೇ ಎಷ್ಟೊಂದು ವಿಚಾರಗಳನ್ನು ತಿಳಿಬೋದು. ಅಂದರೆ ಜ್ಞಾನವನ್ನು ಹೊಂದಿರುವಂಥವರು, ತುಂಬ ವಿಚಾರವನ್ನು ತಿಳಿದವರು ಯಾವತ್ತೂ ಕೂಡ ಅಹಂಕಾರ ಪಡಲ್ಲ, ಅವರು ಶಾಂತವಾಗಿರ್ತಾರೆ ಅನ್ನೋ ವಿಚಾರವನ್ನು ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
1: ಹಲೋ
14: ಹಲೋ
1: ಹಲೋ ನಮಸ್ತೆ ಮೇಡಮ್.
14: ನಮಸ್ತೆ.
1: ನಾ ಮೇಡಮ್ ಚಂದ್ರಕಲಾ ನೇರ್ಲಗುಂಡಿ.
14: ಚಂದ್ರಕಲಾ ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು
1: ಮೇಡಮ್? ನಮ್ದು ಹೊನ್ನಾಳಿ ತಾಲೂಕು ಮೇಡಮ್, ನೇರ್ಲಗುಂಡಿ ಅಂತ ಹೇಳಿ.
14: ಹೊನ್ನಾಳಿ ತಾಲೂಕಾ?
1: ಹಾ ಮೇಡಮ್, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮೇಡಮ್. ಹೊಸ ಕೆಳಗರ ನಿಮಗೆ ಇವಾಗ ನಾವು.
14: ಹೌದಾ, ಖುಷಿ ಆಯ್ತು, ಖುಷಿ ಆಯ್ತು ಕರೆ ಮಾಡಿದ್ದು.
1: ಈಗ ಒಂದು ಕೇಳ್ತಾ ಇದ್ದೆ ಮೇಡಮ್, ಅಷ್ಟೇ. ನಮ್ ಫ್ರೆಂಡ್ಸ್ ಎಲ್ಲ ಇವಾಗ ಚೆನ್ನಾಗ್ ಬರ್ತಿದೆ ಕಾರ್ಯಕ್ರಮ, ಮೊದ್ಲಿಗೆ ಇವಾಗೆಲ್ಲ ಕೇಳಿ ಅಂತ ಶುರು ಮಾಡಿದೀವಿ.
14: ಚಂದ್ರಕಲಾ ಮೇಡಮ್ ಏನ್ ಮಾಡ್ಕೊಂಡಿದ್ದೀರಾ?
1: ಚಂದ್ರಿಕಾ, ನಾನು ಮೇಡಮ್ ಗೃಹಿಣಿ ಮೇಡಮ್.
14: ಹೌದಾ, ಚಂದ್ರಿಕಾ ಚಂದ್ರಕಲಾನಾ?
1: ಚಂದ್ರಿಕಾ.
14: ಚಂದ್ರಿಕಾನಾ, ಸಾರಿ,
1: ಚಂದ್ರಿಕಾ ನೇರ್ಲಗುಂಡಿ ಜಗನ್ನಾಥ್, ಚಂದ್ರಿಕಾ ಜಗನ್ನಾಥ ನೇರ್ಲಗುಂಡಿ ಮೇಡಮ್.
14: ಮೇಡಮ್, ಇವತ್ತೊಂದು ಗಾದೆ ಮಾತನ್ ತಗೊಂಡಿದ್ವಿ.
1: ಹೌದು,
14: ತುಂಬಿದ ಕೊಡ ತುಳುಕುವುದಿಲ್ಲ ಅಂತ
1: ಕೇಳ್ತಾ ಇದ್ದೆ ಮೇಡಮ್ ನಾನು ಅದನ್ನ. ತುಂಬಿದ ಕೊಡ ತುಳುಕೋದಿಲ್ಲ, ಅದು ತುಂಬಾ ಒಳ್ಳೆ ವಿಷಯನೇ ಮೇಡಮ್ ಅದು. ಹೇಗೆಂದ್ರೆ ನಮ್ದು ಜ್ಞಾನ, ವಿವೇಕ ಮತ್ತೆ ನಮ್ಮ ಅನುಭವ ಎಷ್ಟು ತುಂಬಿದೆ ಅಂದ್ರೆ, ವ್ಯಕ್ತಿ ತಮ್ಮ ಮಾತುಗಳಲ್ಲೇ ನಮ್ಮ ವರ್ತನೆಗಳಲ್ಲೇ ನಾವು ಅವರು ಎಂತ ಅಹಂಕಾರ ಇದೆ ಅನ್ನೋದನ್ನ ತೋರ್ಸ್ಕೊಟ್ಬಿಡುತ್ತೆ.
14: ಹೌದು,
1: ತೋರ್ಸುತ್ತೆ ಮೇಡಮ್. ಆ ಗಾದೆ ಮಾತು ಯಾವತ್ತು ತುಂಬಾ ಓದಿರೋರಾಗ್ಲಿ, ತುಂಬಾ ಜಾಣರಾಗ್ಲಿ, ತಂಪ ಏನಂತಾರೆ ಮೇಡಮ್ ಅವರಿಗೆ, ತುಂಬಾ ಸ್ಮೂತ್ ಕನ್ನಡದಲ್ಲಿ ಮೆತ್ತನೆ ವ್ಯಕ್ತಿಗಳು, ಅವ್ರು ಯಾವತ್ತು ಅಹಂಕಾರ ಮಾಡಲ್ಲ,
14: ಅಹಂಕಾರ ಪಡಲ್ಲ ಅಂತ.
1: ಖಂಡಿತ ಅವ್ರು ಮಾಡಲ್ಲ ಮೇಡಮ್. ಮತ್ತೆ ಅವ್ರು ಏನ್ ಮಾಡ್ತಾರೆ, ಈ ತುಂಬಾ ಜ್ಞಾನಿಗಳು ಇರ್ತಾರಲ್ಲ ಮೇಡಮ್, ಜ್ಞಾನಿಗಳು ಅಷ್ಟೇ, ಅವ್ರು ಯಾವ ರೀತಿನೂ ಅಹಂಕಾರ ತೋರ್ಸಲ್ಲ ಮೇಡಮ್. ಅವರು ತುಂಬಾ ಹಂಗೆ ನಯವಾಗಿ ಮಾತಾಡ್ತಿರ್ತಾರೆ, ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂತಿರ್ತಾರೆ. ಕೆಲವರು ನಾವು ಮೇಡಮ್, ಕೆಲವರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವ ಅಂತವ್ರು ಏನ್ ಮಾಡ್ತೀವಿ, ನಾವೆಲ್ಲಾ ತುಂಬಾ ತಿಳ್ಕೊಂಡಿದೀವಿ ಅನ್ನೋ ತರ ನಾವು ಅದನ್ನ ಉಪಯೋಗಿಸ್ಕೊಂತೀವಿ.
14: ನಮ್ಗೆಲ್ಲ ಗೊತ್ತಿದೆ ಅನ್ನೋ ರೀತಿ,
1: ಗೊತ್ತಿದೆ ಅನ್ನೋ ರೀತಿಲಿ, ಏನು ಗೊತ್ತೇ ಇರಲ್ಲ ಕೆಲವರಿಗಂತೂ ಗೊತ್ತೇ ಇರಲ್ಲ ಮೇಡಮ್, ಅವ್ರು ನೋಡಿದ್ರೆ ಎಷ್ಟು ದುರಹಂಕಾರ. ಅದಕ್ಕೆ ಮೇಡಮ್, ಹಿರಿಯರು ಎಷ್ಟು ಎಂತ ಒಳ್ಳೊಳ್ಳೆ ಗಾದೆಗಳನ್ನ ಮಾಡಿದಾರೆ ನಮ್ಗೆ. ನೀರ್ ಯಾವತ್ತು ಹಂಗೆಲ್ಲ ಮೇಡಮ್, ಕೊಡ ತುಂಬಿದ್ರೆ ಯಾವತ್ತು ಅದು ಒಂದು ಚೂರು ನೀರ್ ತಿಳ್ಕೊಲ್ಲ, ಅದೇ ಅರ್ಧ ಕೊಡ ಆಗಿರ್ಲಿ ನೋಡ್ರಿ, ನಾವು ಹೊತ್ಕೊಂಡ್ ಬಂದಾಗ ಎಷ್ಟು ಚೆಲ್ಲುತ್ತೆ ನಮಗೆ ಅದು. ಹಂಗಾಗಿ ನಿಜವಾದ ಜ್ಞಾನಿಗಳು ಮತ್ತೆ ಅನುಭವಿಗಳು ಯಾವತ್ತು ಮೇಡಮ್ ಅವರು ತುಂಬಾ ವಿನಮ್ರವಾಗಿರ್ತಾರೆ, ಅವ್ರೆಲ್ಲರ ಜೊತೆ ತುಂಬಾ ಚೆನ್ನಾಗಿ
14: ಸರಳವಾಗಿರ್ತಾರೆ, ಸರಳತೆಯಿಂದ
1: ಸರಳವಾಗಿರ್ತಾರೆ ಮೇಡಮ್. ಅದಕ್ಕೆ ಹೇಳ್ತಾರೆ ಅರ್ಧ ಜ್ಞಾನಿ ಅಥವಾ ಅಲ್ಪ ಜ್ಞಾನಿ ಯಾವತ್ತು ಅವನು ಇದಿರೋದಿಲ್ಲ, ಅದ್ರಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ.
14: ಮಹಾಗರ್ವಿ ಅಂತ ಹೇಳ್ತಾರೆ,
1: ಮಹಾಗರ್ವಿ ಅಂತಾನೆ ಹೇಳ್ತಾರೆ ಮೇಡಮ್ ಅವರಿಗೆ. ಹಂಗಾಗಿ ನಿಜವಾಗ್ಲು ನಾವ್ ಎಷ್ಟೇ ಓದಿರ್ಲಿ, ನಾವೇನೇ ಶ್ರೀಮಂತಿಕೆ ಇರ್ಲಿ, ನಮಗೇನೇ ಇರ್ಲಿ ಮೇಡಮ್, ನಾವ್ ಯಾವತ್ತು ತುಂಬಿದ ಕೊಡಕ್ ತರನೇ ಇರ್ಬೇಕು
2: ಇರ್ಬೇಕು ಅಂತ.
1: ಹಾ ಮೇಡಮ್, ನಾನ್ ಹೇಳೋದು ನಾವ್ ಯಾವತ್ತು ತುಂಬಿದ ಕೊಡ ಹಾಗಿದ್ರೆ, ಈಗ ನಮ್ಗೆ ಹೇಳ್ತಾರೆ ಅಯ್ಯೋ ನೋಡಪ್ಪ, ಈಗ ಕೆಲವ್ರಿಗೆ ಹೇಳ್ತೀವಿ ಮೇಡಮ್, ತುಂಬಾ ಶ್ರೀಮಂತಿಕೆ ಇರುತ್ತೆ ಮೇಡಮ್ ಅವ್ರಿಗೆ, ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ.
2: ಹೌದು ಹೌದು
1: ಅಲ್ವಾ. ಈಗ ಏನಿಲ್ಲ, ಸ್ವಲ್ಪ ಸ್ವಲ್ಪ ಇದ್ದವ್ರು ಅರ್ಧ ಬರ್ದ ಇದ್ದವ್ರು ಏನ್ ಮಾಡ್ತಾರೆ, ಏನಿಲ್ಲ ತುಂಬಾ ಶ್ರೀಮಂತಿಕೆ, ಹಿಂಗೆ ಇದೇನು, ನಾವ್ ಅಂತದೇ ಉಟ್ಕೊಳ್ಳೋದಪ್ಪ, ನಾವ್ ಹಂಗೆ ತಿನ್ನೋದಪ್ಪ, ನಾವ್ ಅಂತದ್ರಲ್ಲಿ ಓಡಾಡಲ್ಲ, ಇಂಥದ್ರಲ್ಲಿ ಓಡಾಡ್ತೀವಿ. ಮೇಡಮ್ ಬಾಯಲ್ಲಿ ತುಂಬಾ ಹೇಳ್ತಾನೆ ಇರ್ತಾರ ಅವರು ಅಲ್ವಾ. ಹಂಗಾಗಿ ಅವರು ನಿಜವಾದ ಜ್ಞಾನಿಗಳೇ ಅಲ್ಲ. ನಮ್ ಪ್ರಕಾರ ಯಾವತ್ತು ಒಂದು ಮನುಷ್ಯನ ನೋಡಿದ್ರೆ ಮೇಡಮ್, ವ್ಯಕ್ತಿನ ಅವನ್ ಒಂದು ಮಾತಲ್ಲೇ
2: ಕಂಡಿಡಿಬಹುದು
1: ಅಲ್ವಾ ಮೇಡಮ್. ಅವ್ರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ನಡ್ಕೊತಾರೆ, ಅವ್ರ ಮಾತೇ ಮುತ್ತು ಅಂತಾರಲ್ಲ ಹಂಗೆ, ಅವ್ರ ಮಾತಲ್ಲೇ ಇವರು ನಿಜವಾಗ್ಲು ಇವರು ಎಲ್ಲ ಜ್ಞಾನಿಗಳ, ಇವ್ರಿಗೆ ತುಂಬಾ ಇದೆಯಾ, ಇವರೆಲ್ಲ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳ, ಯಾವತ್ತು ಒಂದು ಉತ್ತಮ ವ್ಯಕ್ತಿತ್ವ ಇರೋ ಅಂತವ್ರಾಗಿರ್ಲಿ, ಅವ್ರ ಯಾವತ್ತು ತುಂಬಿದ್ ಕೊಡೋ ತರನ ಇರ್ತಾರೆ. ಎಷ್ಟೋ ಜನ ಕೇಳ್ತೀವಲ್ಲ ಮೇಡಮ್ ನಾವು, ಮಾತು ಬೆಳ್ಳಿ ಮೌನ ಬಂಗಾರ, ಅದು ಕೂಡ ಇದಕ್ಕೆ ಒಂದ್ ಅನ್ವಯಿಸುತ್ತೆ ನೋಡಿ ಮೇಡಮ್.
2: ತುಂಬಾ ತಿಳ್ಕೊಂಡವರು ಹೆಚ್ಚು ಶಾಂತವಾಗಿರ್ತಾರೆ, ಮೌನವಾಗಿರ್ತಾರೆ ಅಂತ ಹೇಳಿ.
1: ಖಂಡಿತ ಮೇಡಮ್, ಅವ್ರು ಹೆಚ್ಚು ಮೌನವಾಗಿರ್ತಾರೆ, ಅರ್ಧ ಬರ್ಧ ತುಳ್ಕೊಂಡ್ರೆ ತುಂಬಿ ಕೊಡೋತರ ತಳಕ ಬಳಕ ತುಳುಕ್ತಿರುತ್ತಲ್ಲ, ಆ ರೀತಿ ತುಳುಕ್ತಾರೆ ಮೇಡಮ್. ಇದು ನಿಜವಾಗ್ಲೂ ತುಂಬಾ ಸೂಕ್ತವಾದಂತ ಗಾದೆ, ಸೂಕ್ತವಾದ ವಿಷಯನೇ ಆರಿಸ್ಕೊಂಡಿದ್ದೀರಾ ಮೇಡಮ್.
2: ಓಕೆ ಮೇಡಮ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಎಲ್ಲ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
1: ಖಂಡಿತ ಮೇಡಮ್, ಇವತ್ತು ನಿಜವಾಗ್ಲೂ ನಾವು ಚಿಕ್ಕಪ್ಪ ರಾಮೇಶ್ವರ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು.
2: ಅವರೇ ಹೇಳಿದ್ದಾ?
1: ಹಾ ಮೇಡಮ್, ಅವರೇ ಹೇಳಿದ್ದು.
2: ಓಕೆ ಮೇಡಮ್, ಹೀಗೆ ಕರೆ ಮಾಡ್ತಾ ಇರಿ, ಎಲ್ಲ ಕಾರ್ಯಕ್ರಮ ಕೇಳಿ
1: ಮೇಡಮ್. ಖಂಡಿತ ಮೇಡಮ್, ಕೇಳ್ತಾ.
2: ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
2: ಹೊನ್ನಾಳಿಯಿಂದ ಚಂದ್ರಿಕಾ ಜಗನ್ನಾಥ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ತುಂಬ ಚೆನ್ನಾಗಿ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂಥ ಒಂದು ಗಾದೆಯನ್ನು ತುಂಬ ಚೆನ್ನಾಗಿ ಅರ್ಥೈಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
2: ಊಟ ಆಯ್ತಾ?
3: ಊಟ ಆಯ್ತು ಮೇಡಮ್, ಕಾಫಿ ಆಗ್ಬೇಕು.
2: ಕಾಫಿ ಆಗ್ಬೇಕು. ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
3: ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ. ಹೌದು ಮೇಡಮ್, ಇದು ಏನಂದ್ರೆ ಅದ್ರಲ್ಲಿ ಅರ್ಥ, ಈ ಜ್ಞಾನಿಗಳು ಈಗ ಅವ್ರಿಗೆಲ್ಲ ವಿಚಾರ ಗೊತ್ತಿದ್ರು ಸಹ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ನಾವು ಮಾತಾಡಿದ್ದು ಸರಿ ಇರ್ಬೋದು, ತಪ್ಪಿರ್ಬೋದು, ಮಾತಿಂದ ಮತ್ತೆ ಇನ್ನೊಂದರ ಆಗ್ಬೋದು ಅಂತ ಯೋಚನೆ, ಎಲ್ಲಾ ವಿಚಾರ ಗೊತ್ತಿದ್ರು ಸಹ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ. ಇದ್ ಅರ್ಧಂಬರ್ಧ ಸ್ವಲ್ಪ ತಿಳ್ಕೊಂಡೆ ಏನೋ ಬಾಯಿ ಬಂದದನ್ನ ಹೇಳ್ಬಿಡ್ತಾರೆ ಆ ಟೈಮ್ ಸಡನ್ ಆಗಿ, ತಪ್ಪಿರ್ಲಿ ಸರಿ ಇರ್ಲಿ ಅದನ್ನ ಯೋಚನೆ ಮಾಡಲ್ಲ, ಏನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತಾರೆ ಅವರು. ಇವರು ಅದ್ರ ಜ್ಞಾನಿಗಳು ಎಲ್ಲಾ ಗೊತ್ತಿದ್ರು ಸಹ ಅದ್ರ ಬಗ್ಗೆ ಮತ್ತೆ ಇನ್ನೊಂದ್ ಸ್ವಲ್ಪ ವಿಮರ್ಶೆ ಮಾಡ್ತಿರ್ತಾರೆ, ನಾನ್ ಮಾತಾಡಿ ಸರಿ ಆಗ್ಬೋದ, ಇದು ಮಾತು ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ್ಲೇ ಇವ್ರು ಬೇರೆಯವ್ರು ಸ್ವಲ್ಪ ತಿಳ್ಕೊಂಡಿದ್ ಮಾತುಗಳು ಬಂದ್ಬಿಡ್ತವೆ.
2: ಹೌದು, ಮಾತಾಡಿದ್ರೆ ಆ ಸಂದರ್ಭಕ್ಕೆ ಸರಿಯಾಗುತ್ತೋ ಇಲ್ವಾ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಮಾತಾಡ್ತಾರೆ.
3: ಹಾ, ಯೋಚನೆ ಮಾಡ್ತಾರೆ, ಗೊತ್ತಿದ್ರು ಸಹ ಯೋಚನೆ ಮಾಡ್ತಾರೆ. ಇವ್ರು ಗೊತ್ತಿಲ್ಲದೆ ಸ್ವಲ್ಪ ತಿಳ್ಕೊಂಡಿದ್ದೇನೆ ಜಾಸ್ತಿ ಉದ್ದ ಹಿಡಿದು ಅವ್ರಿಗೆ ಇನ್ನೂ ಸ್ವಲ್ಪ ಇರಿಟೇಟ್ ಮಾಡ್ತಾರ ಮಾತಾಡ್ಬಿಡ್ತಾರೆ. ಅದಕ್ಕೆ ಒಬ್ರಿಗೆ ಈಗ ಮಾತಿಂದ ಒಬ್ರಿಗೆ ನೋಡಿ ಎಷ್ಟು ಸಂತೋಷನು ಕೊಡ್ಬೋದು, ನೋವು ಕೊಡ್ಬೋದು ಮನುಷ್ಯ. ಹಾಗಾಗಿ ಯೋಚನೆ ಮಾಡಿ ಅವ್ರಿಗೆ ಏನ್ ಅನ್ಸುತ್ತೆ, ನಾವು ಮಾತಾಡಿದ್ ಮತ್ತೆ ಸರಿ ಅನ್ಸುತ್ತೋ ಆ ಮಾತನ್ನ ವಾಪಸ್ ತಗೊಳಕ್ ಆಗಲ್ಲ. ನಾವು ಮತ್ತೆ ಮಾತಾಡಿದ್ದು
2: ಆಡಿದ್ರೆ ಮುಗ್ದೋಯ್ತು,
3: ಮುಗ್ದೋಯ್ತು, ಅದನ್ ಕೊನೆಯವರೆಗೆ ಅವ್ರಿಗೆ ನೆನ್ಪು ಉಳಿದ್ಬಿಡುತ್ತೆ. ಅವರು ಏನ್
2: ಹೇಳಿರ್ತಾರೆ ಹೇಳ್ದವ್ರಿಗೆ ಮರ್ತೋಗಿರುತ್ತೆ, ಆದ್ರೆ ಹೇಳ್ಸ್ಕೊಂಡವ್ರಿಗೆ ನೆನ್ಪಾಗೆ ಇರುತ್ತೆ,
3: ಅವ್ರಿಗೆ ಮರ್ತಿರುತ್ತೆ. ಅದ್ರಲ್ಲೂ ಜ್ಞಾನಿಗಳು ಮತ್ತೆ ವಾಪಸ್ ಮಾತಾಡ್ಲಿಲ್ಲ ಅಂದ್ರೆ ಅವ್ರ ಮನ್ಸಲ್ಲ ಕೊರಗಂತೂ ಉಳಿದಿರುತ್ತೆ
2: ಇರುತ್ತೆ. ಹೌದು,
3: ಹಾಗಾಗಿ ಯೋಚನೆ ಮಾಡಿ ಮಾತಾಡ್ಬೇಕು. ಅದಕ್ಕೆ ತುಂಬಿದ್ ಕೂಡ ತುಳ್ಕೊಳ್ಳ, ಈ ಅದಕ್ಕೆ ಹೋಲಿಸ್ಬೇಕು ಅಂದ್ರೆ ಈ ಹಣ ನೋಡಿ, ಈ ನೋಟ್ಗಳನ್ನ ಅವ್ರು ಹಾಕಿದ್ರು ಅದನ್ನ ಎಷ್ಟು ನಾವು ಇದ್ ಮಾಡಿದ್ರು ಅದು ಶಬ್ದ ಮಾಡಲ್ಲ, ಅದೇ ಚಿಲ್ಡ್ರೆ ನಾಯಿಗಳು ಸ್ವಲ್ಪ ಅಷ್ಟೇ. ಹೌದು, ಸೌಂಡ್ ಮಾಡೋರ್ ಒಬ್ರು ಒಬ್ರು ತಿಳಿದಿದ್ದು ಸಹ ಯೋಚನೆ ಮಾಡಿ ಮಾತಾಡ್ಬೇಕು ಎರಡ್ ಸಲ ಅನ್ನೋರ್ ಒಬ್ರು.
2: ಹೋಲಿಸಿದ್ರಿ?
3: ಹೌದು ಮೇಡಮ್, ಈ ತರ ಇರುತ್ತೆ ಮನುಷ್ಯನ ಸ್ವಭಾವ.
2: ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡ್ತೀನಿ.
3: ಧನ್ಯವಾದ ಮೇಡಮ್.
2: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿ, ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಮೇಡಮ್, ನಮಸ್ತೆ.
2: ನಮಸ್ತೆ ಸೋಮಶೇಖರ್ ಸರ್. ತಿಂಡಿ ಆಯ್ತಾ ಸರ್?
4: ಆಯ್ತು ಮೇಡಮ್, ಆಯ್ತು.
2: ಹಾ ಸರ್, ಸರ್ ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಿದ್ವಿ.
4: ಹಾ ಮೇಡಮ್, ನಿಜ, ತುಂಬಿದ ಕೂಡ ತುಳುಕೋದಿಲ್ಲ.
2: ಹೌದು ಸರ್,
4: ಅದು ಜೀವನ ದರ್ಶನ ಮಾಡ್ತಕ್ಕಂತ ಒಂದು ವಾಕ್ಯ ಮೇಡಮ್.
2: ವಾಕ್ಯ ಅಲ್ವಾ ಸರ್?
4: ಖಂಡಿತ. ನಮ್ಗೆ ಮೇಡಮ್, ನಾವು ಬಾಲ್ಯದಲ್ಲಿ ಜಮೀನ್ ಹತ್ರ ಕೆಲಸ ಮಾಡ್ತಾ ಇದ್ದಾಗ ನಮ್ ತೋಟದ ಪಕ್ಕನೆ ಒಬ್ರು ಹೈಸ್ಕೂಲ್ ಟೀಚರ್ ಇದ್ರು ಮೇಡಮ್, ಪರಮೇಶ್ವರಪ್ಪ ಅಂತ. ಖಂಡಿತ ಮೇಡಮ್, ನಾವು ಅವ ಇನ್ಸ್ಪೈರ್ ಆಗಿದ್ದು ಉಂಟು. ಅವ್ರು ಅವ್ರಿಗೆ ಹೇಗೆ ವಾರಕ್ಕೊಂದ್ ದಿವಸ ಊರಿಗೆ ಬರೋರು, ಎಷ್ಟು ಕೆಲಸ ಮಾಡೋರು ಅಂದ್ರೆ ಮೇಡಮ್, ಅವ್ರು ಬೆಳಿಗ್ಗೆಯಿಂದ ಅವರು ತಲೆಗೆ ಪೇಟ ಸುತ್ತಕೊಂಡು ಸಂಜೆವರೆಗೂ ಕೆಲಸ ಮಾಡೋರು,
2: ಕೆಲಸ ಮಾಡ್ತಿದ್ರಂತ.
4: ನಾವ್ ಅವಾಗ ಹಂಗ ಅನ್ಕೊಂತಿದ್ದು ಎಲ್ಲ ನಮ್ ತಂದೆಯವ್ರ ಹತ್ರ ಹಿಂಗೆ ಮಾತಾಡುವಾಗ ಐ ಮಾತ ಹೇಳರು ಮೇಡಮ್, ಪಾಪ ಅವರು ತುಂಬಿದ ವ್ಯಕ್ತಿ ನೋಡಿ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಹಂಗೆ ಅಂತ ಅಂದು ರೋಲ್ ಮಾಡೋ ರೀತಿ ಅವರು ಇದ್ ಮಾಡ್ತಾ ಇದ್ರು. ಹಾಗೆ ಯಾರೇ ಆಗ್ಲಿ ಮೇಡಮ್, ಅವ್ರು ಏನ್ ಕಲಿತಿರ್ತಾರೆ ಅವರು ಮತ್ತೆ ಅದನ್ನ ಮತ್ತೆ ಸಮಾಜಕ್ಕೆ ಕೊಡ್ತಾರಲ್ಲ
2: ವಾಪಸ್ ಕೊಡೋದು,
4: ಅದು ದೊಡ್ಡ ಮಾತು ಮೇಡಮ್.
2: ಹೌದು ಸರ್,
4: ಅವರಿಂದ ಇನ್ಸ್ಪೈರ್ ಆಗಿ ಕಲಿತಕ್ಕಂಥದ್ದು ಎಲ್ಲ. ನಮ್ಮಲ್ಲಿ ಒಂದ್ ಸಣ್ಣ ಉದಾಹರಣೆ ಕೊಡ್ತೀವಿ ಮೇಡಮ್. ನಾವು ಇಲ್ಲಿ ಏನು ಈ ಮನೆ ಕಟ್ಟದಾಗ ಕಟ್ಟಡದ ಲೆಕ್ಕಾಚಾರ ಇರ್ತಲ್ಲ ಮೇಡಮ್, ಆ ಕಾರ್ಮಿಕರಿಗೆ ಚದರ ಲೆಕ್ಕ ನಮ್ ತಂದೆಯವರು ನಮಗ್ ಕಲ್ಸಿದ್ರು ಮೇಡಮ್ ಅದನ್ನ ಮಾಡ್ಲಿಕ್ಕೆ. ನಮ್ಮ ಹತ್ರ ಬರೋರು ನಮ್ ತುಂಬಾ ಜನ, ಅವ್ ನಾನು ಅವ್ರು ಬಂದವ್ರಿಗೆ ಹೇಳ್ತಿದ್ರೆ ನಿಮ್ ಮನೇಲಿ ಓದ್ತಾ ಇರೋರು ಹುಡುಗರಿಲ್ಲ ಅಂತ, ಅವ್ರನ್ನು ಕರ್ಕೊಂಡ್ ಬಾಯಲ್ಲಿ ಹೇಳ್ತೀನಿ ಅಂತಂದು ಸರಳವಾಗಿ ಮೇಡಮ್ ಅದು ಎಲ್ಲರಿಗೂ ಗೊತ್ತು, ಉದ್ದ ಇಂಟು ಅಗಲ ಇಂಟು ಎತ್ತರ ಓವರ್ ಅಂಡೆಂಟ್ ಇದು ಸೂತ್ರ ಇದೆ, ಇದ್ರ ಪ್ರಕಾರ ನೀನೇ ಮಾಡ್ಕೊಡ್ಬೋದು ಅಂತ ಬಹಳ ಅವ್ರು ಯಾರು ಬರ್ತಾರ ಅವ್ರನ್ನೆಲ್ಲ ಮಕ್ಕಳನ್ನ ಕರ್ಕೊಂಡ್ ಅಂತ ಒಂದು
2: ಅವ್ರಿಗೂ ಹೆಲ್ಪ್ ಆಗುತ್ತೆ
4: ಅವ್ರಿಗೆ ಹೇಳ್ಕೊಟ್ಟಿದ್ದು ಮೇಡಮ್. ಯಾಕೆಂದ್ರೆ ಈಗ ನಿಮ್ ಮಾತ್ರ ಬರುತ್ತೆ ನಾನೇ ಅಂತ ನಾನು ಅಂದ್ರೆ ಮುಗಿತು ಮೇಡಮ್, ನಮ್ಮ ಅಲ್ಪಜ್ಞಾನಿ ಆಗ್ತಾನೆ.
2: ನಾವು ಅನ್ನೋದಾಗ್ಬೇಕು
4: ನಮ್ಮದು, ಎಲ್ಲರೂ ಈ ತರ ಬಂದಾಗ ಮಾತ್ರ ಅದು ಪೂರ್ಣ ಜ್ಞಾನಿ ಆಗ್ತಾನೆ ಹೊರತು. ಅದು ಒಬ್ರು ರಿಟೈರ್ಡ್ ಲಿವಿಂಗ್‌ಸ್ಟೋನ್ ಅಂತ ಒಬ್ರು ದಾರ್ಶನಿಕರು ಹೇಳ್ತಾರೆ ಮೇಡಮ್, ಆಫ್ ಎಜುಕೇಟೆಡ್ ಆರ್ ಮೋರ್ ಡೇಂಜರಸ್ ದೆನ್ ಅನ್ಎಜುಕೇಟೆಡ್. ಈಗ ಪೂರ್ಣ ತುಂಬಾ ಓದ್ಕೊಂಡ್ರು ಸುಮ್ನೆ ಬಿಡ್ತಾನೆ ಮೇಡಮ್, ಅವ್ನಿಲ್ಲೋ ಒಂದ್ ತಲೆ ತೋರ್ಸಕ್ ಹೋಗೋದಿಲ್ಲ. ಯಾರದ ಮರದ ಓದಿದ್ರು ಅವ್ರಿಗೆ ವಿಷಯ ಗೊತ್ತಿಲ್ಲದ್ರು ಹೋಗಿ ಅಲ್ಲಿ ಸುಮ್ನೆ ಬಾಯಾಡ್ಬಿಡ್ತಾರೆ,
2: ಎಲ್ಲ ಕಡೆ ತಲೆ ತೋರಿಸ್ತಾರೆ ಅಂತ ಹೇಳ್ತಾರೆ,
4: ತಲೆ ತೋಗ್ತಾರೆ. ಅದು ಏನು ವಿದ್ಯಾವಂತನಿಗಿನ್ನ ಅಪಾಯಕಾರಿ ಅವರು ಅನ್ನೋ ಒಂದ್ ಮಾತು ಬಂದ್ಬಿಡುತ್ತೆ,
2: ಮಾತು ಬರುತ್ತೆ ಅಂತ.
4: ಹಾಗಾಗಿ ಪೂರ್ಣ ಜ್ಞಾನ ಇರ್ತಕ್ಕಂಥವ್ನು ತುಂಬಿದ ಕೊಡ ಇದ್ದಂಗೆ ಇರ್ತಾರೆ ಅವರು. ಅವ್ರು ಏನಿರುತ್ತೆ ಅವ್ರ ಪಾಡಿದವರು ಮತ್ತೆ ತಮ್ಮಲ್ಲಿರ್ತಕ್ಕಂಥದ್ದನ್ನ ಇನ್ನು ವಿಸ್ತರಿಸಿ ಅವರು ತಿಳಿಸ್ತಾರಲ್ಲ, ಅದು ಒಂದು ದೊಡ್ಡ ಗುಣ ಅಂತ ಹೇಳ್ಬೇಕಾಗ್ತೀನಿ. ಹಾಗಾಗಿ ಇದು ತುಂಬಿದ ಕೂಡ ತುಳ್ಕೋದಿಲ್ಲ, ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಗಾದೆ ಇದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದನ್ನ ಅನುಸರಿಸಿ ಅಳವಡಿಸ್ಕೊಂಡ್ರೆ ಮನುಷ್ಯ ಒಂದು ಒಳ್ಳೆ ಸ್ಥಿತಿಗೆ ಇರ್ತಕ್ಕಂಥದ್ರೆ ಏನ್ ಸಂಶಯ ಇಲ್ಲ
2: ಮೇಡಮ್. ಒಂದೇ ಲೈನ್ ಅಲ್ಲಿ ಇರುವಂತಹ ಒಂದು ಗಾದೆಯಲ್ಲಿ ಎಷ್ಟೊಂದು ಅರ್ಥ ಇದೆ ಅಂತ ಹೇಳಿದ್ದ.
4: ಖಂಡಿತ ಮೇಡಮ್, ತುಂಬಾ ವಿಶಾಲವಾದಂತ ಅರ್ಥ ಇದೆ. ಒಮ್ಮೆಗೆ ಅದು ಹೇಳ್ಬಿಡ್ಬೋದು ಮೇಡಮ್ ನಾವು ಹಿಂಗಿರುತ್ತೆ ಅಂತ, ಬಟ್ ಅವ್ರು ಏನ್ ಕೇಳ್ತಾರೆ ಅವ್ರು ಅದನ್ನ ಸ್ವಲ್ಪ ಅಳವಡಿಸ್ಕೊಳ್ಬೇಕಾಗುತ್ತೆ.
2: ಹೌದು,
4: ಸುಮ್ನೆ ಕೇಳಿ ಒಂದ್ ಕಿವಿಯಲ್ಲಿ ಕೇಳಿ ಇನ್ನೊಂದ್ ಕಿವಿಯಲ್ಲಿ ಬಿಟ್ಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ.
2: ಹೌದು,
4: ಹಾಗಾಗಿ ಇದನ್ನ ಅನುಸರಿಸಿದ್ರೆ ಮಾತ್ರ ಒಂದ್ ಸ್ವಲ್ಪ ಒಳ್ಳೆ ಜೀವನಕ್ಕೆ ರಹದಾರಿ ಆಗುತ್ತೆ. ಒಂದ್ ಒಳ್ಳೆ ವಿಷಯ ತಿಳ್ಕೊಂಡ್ ಬಂದ್ರಿ ಮೇಡಮ್ ಇವತ್ತು.
2: ಓಕೆ ಸರ್,
4: ಇಂತ ಗಾದೆಗಳು ಎಲ್ಲ ಮುಖ್ಯ ವಾಹಿನಿಗಳಲ್ಲಿ ಆಟಕ್ಕೆ ಚರ್ಚೆ ಆಗ್ತಾ ಇರ್ಬೇಕು ಮೇಡಮ್.
2: ಹೌದು, ಅಂದ್ರೆ ಅರ್ಥ ಸ್ವಲ್ಪ ಇದೆ ಅಂತ ನಾವ್ ಅನ್ಕೊಂಡ್ರು ಕೂಡ ಒಬ್ಬೊಬ್ರು ಒಂದೊಂದ್ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
4: ಖಂಡಿತ ಮೇಡಮ್, ಇದು ಎಲ್ಲ ಈಗ ಕೇಳಿದ್ರು ಒಂದು 10% ಬದಲಾವಣೆ ಆದ್ರೂ ಕೂಡ ಒಂದು ಸಮಾಜಮುಖಿ ಚಿಂತನೆ ಮತ್ತೆ ಸಮಾಜ ಉದ್ಧಾರದ ಕೆಲಸ ಆಗ್ತಾ ಇದೆ ಅಂತಲೇ ಅರ್ಥ ಮೇಡಮ್.
2: ಅರ್ಥ ಆಗುತ್ತೆ ಅಂತ ಹೇಳಿ.
4: ಹೌದು,
2: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
4: ಧನ್ಯವಾದಗಳು ಮೇಡಮ್.
2: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಈ ಗಾದೆಯಲ್ಲಿ ಗಾದೆ ನೋಡ್ಲಿಕ್ಕೆ ಒಂದು ಚಿಕ್ಕ ಗಾದೆ ತರ ಕಂಡ್ರು ಕೂಡ ಇಷ್ಟೊಂದು ಅರ್ಥ ಇದೆ ಅನ್ನೋದನ್ನ ತಿಳ್ಸ್ಕೊಟ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
5: ನಮಸ್ಕಾರ ಕಣಕ್ಕ.
2: ಮುರಳೀಧರ್ ಸರ್ ನಮಸ್ತೆ.
5: ನಮಸ್ತೆ.
2: ಊಟ ಮಾಡಿದ್ರ? ಟೀ ಕುಡಿದ್ರ?
5: ಊಟ ಇವತ್ತು ಮನೆಯಲ್ಲೇ ಮಧ್ಯಾಹ್ನ 1 ಗಂಟೆಗೆ ಮಾಡ್ಕೊಂಡ್ಬಂದ್ವಿ.
2: ಊಟ
5: ಇವತ್ತು 4 ಗಂಟೆಗೆ ಊಟ ಮಾಡಿದ್ಲ, 4 ಗಂಟೆ ರಾತ್ರಿ 8 ಗಂಟೆಗೆ ಟೀ ಕುಡಿಯೋದು.
2: ಓ, ಎಲ್ಲ ಟೈಮಿಂಗ್ಸ್ ಚೇಂಜ್
5: ಇವತ್ತು ಒಂದ್ಸತಿ.
2: ಹೌದಾ? ಏನ್ ಸ್ಪೆಷಲ್ ಸರ್ ಇವತ್ತು? ಸರ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇಲ್ವಾ ಅಂತ.
5: ಬರ್ತು ಸಂಜೆ ಯಾರೋ ಬರೋಣ ಊಟಕ್ಕೆ ಹೋಗೋದಿತ್ತಾ, ಹಂಗಾಗಿ ಮಧ್ಯಾಹ್ನ ಹೋಗಿ ಊಟ ಗೀಟ ಮಾಡ್ಕೊಂಡ್ ಬಂದಿದ್ದೀನಿ. ಸಂಜೆ ಸ್ವಲ್ಪ ಜಲ್ದಿ ಹೋಗ್ಬೇಕು.
2: ಇವತ್ತು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
5: ಕಣಕ, ಗಾದೆ ಮಾತು ಸರಿನೇ ನೀವ್ ಹೇಳೋದು, ನಾನು ಅನ್ನುವುದನ್ನ ಬಿಡಬೇಕು, ಅವಾಗ ಕೊಡ್ತಾ ತುಂಬುತ್ತೆ
2: ಅಲ್ವಾ. ನಾನು ಅನ್ನೋದಿದ್ರೆ ತುಂಬದೇ ಇಲ್ವಾ ಅಂತ.
5: ತುಂಬಾ ಸಾಧ್ಯನೇ ಇಲ್ಲ, ನಾನು ಅಂದ್ರೆ ಯಾಕೆ ಕಣ ಕೊಡ ತುಂಬೋದಿಲ್ಲ, ಅದ ತಿಳ್ತಾನೆ ಇರುತ್ತೆ. ಹಂಗೆ ಎಲ್ಲ ಗೊತ್ತಿದ್ದನೋ ಗೊತ್ತಿಲ್ಲದೆ ತರ ಇರ್ಬೇಕು ಜೀವನದಲ್ಲಿ. ಏನ್ ಎಲ್ಲ ಅರ್ಧ ಬರ ತಿಳ್ಕೊಂಡ್ಬಿಟ್ಟು ನನಗೆಲ್ಲ ಗೊತ್ತು ಅಂತ ಹೇಳೋರೆಲ್ಲ ಅರ್ಧ ಬರ ಕೊಡ್ತಾನ ಇತ್ತಂಗೆ. ಎಲ್ಲ ಗೊತ್ತಿದ್ದವರು ಏನು ಏನು ಗೊತ್ತಿಲ್ಲದವರು ಆರಾಮಾಗಿರ್ತಾರೆ. ಎಲೆ ಮರ ಕಾಯ್ತಾ ಇರ್ಬೇಕು, ಎಲೆ ಮರಲ್ಲಿ ಇರ್ತು ಹಂಗಿದ್ರೆ ಜೀವನದಲ್ಲಿ ಒಳ್ಳೇದು ಅಂತ ನಾನು ಅನಿಸಿಕೆ.
2: ಇನ್ನು ಕಲಿಯೋದಿದೆ ಅಂತ ಹೇಳಿ ಅವ್ರು ಕಲಿತಾನೆ ಇರ್ತಾರೆ.
5: ಕಲಿಯೋದು ಅಕ್ಕ, ನಾವು ಸಾಯತಕ್ಕೂ ಕಲಿಯೋದಿದೆ, ನಾನು ಎಲ್ಲ ಕಲ್ತೀವಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ.
2: ಸಾಧ್ಯ ಇಲ್ಲ, ಹೌದು
5: ಸಾಧ್ಯನೇ ಇಲ್ಲ. ಎಲ್ಲಾ ಗೊತ್ತು ಅನ್ನೋದಕ್ಕಿಂತಲೂ ನನ್ಗೆ ಏನು ಗೊತ್ತಿಲ್ಲ ಅಂತ ಇದ್ಬಿಟ್ರೆ ತುಂಬಾ ಕಲಿಬಹುದು. ಅವಾಗ ನಾವು ಕೊಡ್ತಾನ ತುಂಬತ್ತಿರಬಹುದು, ಇಲ್ಲ ಅಂದ್ರೆ ಅರ್ಧನೇ ಇರುತ್ತೆ.
2: ನಾನೆಲ್ಲ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಕಲಿಯಕ್ ಸಾಧ್ಯ ಇಲ್ಲ ಅಂತ ನೀವು ಹೇಳೋದು.
5: ಕಲಿಯಕ್ ಸಾಧ್ಯನೇ ಇಲ್ಲ, ಹಂಗ ಅದಕ್ಕೆ ಅರ್ಧ ತುಂಬಿದ ಕೊಡ ಅಂತ ಹೇಳೋದು.
2: ಹೇಳೋದು
5: ಏನೋ.

0: ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, ನಮಗೆಲ್ಲ ಗೊತ್ತಿದೆ ಅನ್ನುವಂಥ ಒಂದು ಅಹಮನ್ನು ಬಿಟ್ಟರೆ ನಾವು ಈ ತುಂಬಿದ ಕೊಡತರ ಆಗ್ತೀವಿ ಅಂಥೇಳಿ ಅವರು ತಿಳಿಸಿದರು. ಹಾಗೆ ನಾನು ಅವಾಗೆಲ್ಲ ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ತುಂಬ ಈಗೇನೋ ಇಲ್ಲ ತುಂಬ ಜ್ಞಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ತುಂಬಿದ ಕೊಡದ ರೀತಿಯಲ್ಲಿ ಸರಳವಾಗಿ ಎಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತಿದೆ ಅಂದರೂ ಕೂಡ ಅವರೆಷ್ಟು ಸರಳವಾಗಿ ಜೀವನವನ್ನು ಕಟ್ಕೊಂಡಿದ್ರು ಸಮಾಜದಲ್ಲಿ, ಅಂದರೆ ನಿಜವಾದ ಜ್ಞಾನಿಗಳು ಅಂತ ಹೇಳ್ಬೋದು. ಅವರಲ್ಲಿ ಅನುಭವ ಇದೆ, ಅನುಭವ ಇರೋದ್ರಿಂದ ಅವರು ತುಂಬಿದ ಕೊಡದಂತೆ ಅಂಥೇಳಿ ಅನ್ಬೋದು. ಶಾಂತವಾಗಿರ್ತಾರೆ ಯಾವಾಗಲೂ, ತಮಗೆ ಎಲ್ಲ ಹೊತ್ತು ಕೂಡ ಅಹಂಕಾರ ಇದೆ, ನನಗೆಲ್ಲ ಗೊತ್ತಿದೆ ಅನ್ನುವಂಥ ಅಹಂಕಾರ ಇರಲ್ಲ. ಹಾಗಾಗಿ ಅವರು ತುಂಬಿದ ಕೊಡಕ್ಕೆ ನಮ್ಮ ಹಿರಿಯರು ಹೋಲಿಸಿರ್ಬೋದು. ಈ ರೀತಿಯ ಗಾದೆಗಳು ಸಾವಿರಾರು ಗಾದೆಗಳಿದೆ, ಪ್ರತಿಯೊಂದು ಗಾದೆಯನ್ನು ನಾನು ನೋಡ್ತಾ ಹೋದರೆ ಗಾದೆ ವೇದಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಅವರ ತಮ್ಮ ಅನುಭವದಿಂದ ನಮ್ಮ ಹಿರಿಯರು ಯಾರೆಲ್ಲ ಈ ಗಾದೆಗಳನ್ನು ಹೇಳಿದರೋ ಸಾವಿರಾರು ವರ್ಷಗಳ ಹಿಂದಿನಿಂದ ಈ ಗಾದೆಗಳು ಹುಟ್ಕೊಂಡಿದೆ ಅಂತ ಹೇಳ್ಬೋದು. ಇಷ್ಟೇ ವರ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಈ ರೀತಿಯ ಗಾದೆಗಳ ಮೂಲಕ ತಮ್ಮ ಜೀವನದ ಅನುಭವವನ್ನು ಹೇಳ್ತಾ ಹೋಗಿರುವಂಥ ನಮ್ಮೆಲ್ಲ ಹಿರಿಯರಿಗೂ ಕೂಡ ನಾವೊಂದು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಜೀವನದ ಒಂದು ವಿಚಾರವನ್ನು ಅಥವಾ ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ದಾರಿದೀಪ ಅಂತ ಹೇಳ್ಬೋದು ಈ ರೀತಿಯ ಗಾದೆಗಳು ಅಂತ ಹೇಳ್ತಾ, ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನು ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಂದೇ ಗೋಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
1: ದಸರಾ ಬೊಂಬೆ ಹಬ್ಬ.
6: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
7: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
7: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
7: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
7: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86

0: 1838686 ಸಂಖ್ಯೆ ಮತ್ತೊಮ್ಮೆ 8618386
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮದಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂಥ ಒಂದು ಗಾದೆ ಮಾತನ್ನು ತಗೊಂಡಿದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
3: ಹಲೋ
2: ಸರ್, ನಮಸ್ತೆ.
3: ನಮಸ್ತೆ
2: ದಿನೇಶ್ ಸರ್, ನಮಸ್ತೆ. ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ.
3: ತುಂಬಿ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ಲ,
2: ಹೌದು ಸರ್.
3: ನೋಡಿ, ಅದು ಎಷ್ಟು ಹತ್ತಿರದಂತ ವಿಚಾರ ಇಟ್ಕೊಂಡು ಗಾದೆ ಹುಟ್ಟುತ್ತೆ ಅಂತ. ದಿನನಿತ್ಯ ಬಳಸುವಂತ ವಿಚಾರದಲ್ಲೇ ಗಾದೆ ಹುಟ್ಟುತ್ತೆ ಅಂತ. ಆಗ್ಲೂ ಅರ್ಧ ಕೂಡ ಹೊತ್ಕೊಂಡು ಓಡಾಡಕ್ಕೆ ಆಗಲ್ಲ, ನಮ್ಮನ್ನು ಅದು ತುಳ್ಕೊಂಡ್ರೆ ನಮ್ಮನ್ನು ತುಳಿಸ್ತಾ ಇರುತ್ತೆ. ಆದ್ರೆ ತುಂಬಿದ್ ಕೂಡ ಅವ್ರೆ ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು ಅಂತ. ಏನಂದ್ರೆ ತುಂಬಿದ್ ಕೂಡ ತುಳ್ಕೋದಿಲ್ಲ ಅನ್ನುವಂತ ಮಾತುಗಳು ಹೇಗೆ ನಮ್ಗೆ ಅಪ್ಲೈ ಆಗ್ತದೆ ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ತಿಳುವಳಿಕೆ ಇರುತ್ತೋ ಅವರು ಹೆಚ್ಚು ಸಮಾಧಾನ ಇರ್ತಾರೆ. ಮತ್ತೆ ಯಾವ ವಿಷಯವನ್ನಾದ್ರೂ ಸರಿಯಾಗಿ ಪರಾಮರ್ಶಿಸಿ
2: ಮಾತಾಡ್ತಾರೆ.
3: ಬೇಕಂತ ಏನೋ ಮಾತಾಡೋದಿಲ್ಲ, ಮತ್ತೆ ಬೇಕಂತ ವಿಷಯ ತಗೊಳ್ಳೋದಿಲ್ಲ, ದುಡ್ಕೋದಿಲ್ಲ. ಯಾರಿಗೆ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ದುಡ್ಕೋದು, ಜಾಸ್ತಿ ಬೇಗ ದುಡ್ಕೊಡ್ತಾರೆ. ಸರಿ ತಪ್ಪು ಯೋಚನೆ ಮಾಡ್ತಾ ಇಲ್ಲ. ಯಾರಿಗೆ ಹೆಚ್ಚು ನಾಲೆಡ್ಜ್ ಇರ್ತೋ, ಹೆಚ್ಚು ವಿಚಾರಣೆ ತಿಳ್ಕೊಂಡಿರ್ತಾರೆ, ಸಮಾಜಕ್ಕೆ ಹೆಚ್ಚು ಬರ್ತಿರ್ತಾರೋ ಅವ್ರೆಲ್ಲ ತುಂಬಿ ಕೂಡ ಇದ್ದಂಗೆ ಅವ್ರು ಯಾವುದೇ ವಿಚಾರನಂತ ಅತ್ಯಂತ ಸಮಾಧಾನವಾಗಿ ನಿರ್ಧಾರ ಮಾಡ್ತಾರೆ. ಏಕದಂ ಯಾವುದೇ ರೀತಿ ಸಿಟ್ ಮಾಡ್ಕೊಳ್ಳೋದಿಲ್ಲ, ಉಗ್ರವಾಗಿ ಯೋಚನೆ ಮಾಡೋದಿಲ್ಲ. ಇದೆಲ್ಲ ನಮ್ಗೆ ತುಂಬಿ ಕೂಡ ತುಳುಕೋದಿಲ್ಲ ಅನ್ನೋದಕ್ಕೆ ಮಾಹಿತಿ. ಸಣ್ಣ ಪುಟ್ಟ ಏನಾದ್ರು ಗಲಾಟೆ ಆಗ್ತಿದ್ರೆ ಯಾರೇ ಹಿರಿಯರ ಹತ್ರ ಊರಲ್ಲಿ ಹಿರಿಯರ ಜೊತೆ ಹೋಗಿ ಪಂಚಾಯತ್ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಸರಿಯಾಗಿ ಅದನ್ನ ತೀರ್ಮಾನ
2: ಮಾಡ್ತಾರೆ.
3: ಯಾಕಂದ್ರೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಅವ್ರು ಇವ್ರು ಹಂಗೆ ದುಡ್ಕೋದಿಲ್ಲ. ನೋಡಿ, ಅವರಿಬ್ಬರು ವಿಚಾರಗಳನ್ನ ಸುಲಭವಾಗಿ ಬಗೆಹರಿಸ್ತಾರೆ.
2: ಬಗೆಹರಿಸ್ತಾರೆ
3: ವಿಚಾರ ನಂದು, ನಾನೇ ಬಗೆಹರಿಸ್ಕೋಬಹುದು. ಅದ್ ನನಗೆ ಯಾಕೆ ಹೊಳೆಯೋದಿಲ್ಲ ಅಂತ ಹೇಳಿದ್ರೆ, ನನಗೆ ಯಾಕೆ ಹೊಂದಿಲ್ಲ ಅಂದ್ರೆ ನಾನು ಅಷ್ಟು ಸಮಾಧಾನ ಬಗ್ಗೆ ಯೋಚನೆ ಮಾಡಿಲ್ಲ,
2: ಯೋಚನೆ ಮಾಡಲ್ಲ
3: ನನಗೆ. ನನಗೆ ಅಷ್ಟೊಂದು ಜ್ಞಾನ ಇಲ್ಲ ಅಂತ. ಅವ್ರು ತುಂಬಿ ಕೂಡ ತುಂಬಾ ಪ್ರಶಾಂತವಾಗಿರ್ತಾರೆ, ಆರಾಮಾಗಿ ಅದನ್ನ ಬಗೆಹರಿಸ್ತಾರೆ. ಹಾಗೆ ಈ ಅರ್ಧಂಬರ ತಿಳ್ಕೊಂಡವ್ರಿಗೆ ಅದು ಸ್ವಲ್ಪ ಕಷ್ಟ. ಅದಕ್ಕೆ ಅದು ಸರಿಯಾದ ಉದಾಹರಣೆ ಆತಲಿದೆ. ಇದು ಎಲ್ಲಾ ವಿಚಾರಕ್ಕೂ ಸಂಬಂಧಪಡುತ್ತೆ. ಇದೊಂದು ಕೆಲಸ ನಾನು ಆಗ್ಬೋದು, ಅವನ ಕೆಲಸ ಕಂಪ್ಲೀಟ್ ಬರುತ್ತೆ ಅಂದ್ರೆ ಅವ್ನು ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳಲ್ಲ, ಆರಾಮ್ ಕರ್ಕೊಂಡು ಹೋಗ್ತಾನೆ. ಅರ್ಧಂಬರ್ಧ ಕೆಲಸಕ್ಕೆ ಹೋಗಿದವ್ರದ್ದು ಜಾಸ್ತಿ ಬಾಯಿ, ಅವ್ರೇ ಹೆಚ್ಚು ಗಲಾಟೆ ಮಾಡೋದು, ಸದ್ ಮಾಡೋದು ಅವ್ರಿಗೆ ಜಾಸ್ತಿ ಇರ್ತಾರೆ. ಯಾವ್ದೇ ಕೆಲಸಗಳಾಗ್ಬೋದು. ಹಾಗೆ ನೋಡಿ, ನೀವು ಸ್ವಲ್ಪ ಕಲಾವಿದ ಸಣ್ಣ ಸಣ್ಣ ಕಲಾವಿದ ಸ್ವಲ್ಪ ಗೊತ್ತಿರ್ತವ್ರಿಗೆ ಅವ್ರು ದೊಡ್ಡ ಆರ್ಭಟ ಮಾಡಿರ್ತಾರೆ. ಅವ್ರು ದೊಡ್ಡ ದೊಡ್ಡ ಕಲಾವಿದ್ರು ಬಹಳ ಪ್ರಶಾಂತವಾಗಿ ಎಲ್ಲರ ಜೊತೆ ವ್ಯವಹಾರ ಮಾಡಿರ್ತಾರೆ. ಯಾರು ತುಂಬಾ ದೊಡ್ಡ ಕಲಾವಿದ ಇರ್ತಾರೋ ಅವ್ರತ್ತು ನೀವು ಮಾತಾಡಿದ್ರೆ ಮಕ್ಳ ತರ ಮಾತಾಡ್ತಾರೆ.
2: ಮಕ್ಳ ತರ
3: ಈ ಸಣ್ಣ ಪುಟ್ಟ ಕಲಾವಿದರು ಚುಚೂರು ಏನಾದ್ರು ಹೇಳಿಕೆ ಸಿಕ್ಕಿರುತ್ತೆ, ಅವ್ರಿಗೆ ಭಾರಿ ಅಹಂಕಾರ ಗೌರವದಿಂದ ನಡ್ಕೊಳ್ತಿರ್ತಾರೆ. ಈ ಇದು ಸಹ ವ್ಯತ್ಯಾಸ ಗೊತ್ತಾಗ್ತದೆ.
2: ಈ ಗಾದೆ ಎಲ್ಲ ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತಾ ಅಂತ?
3: ಎಲ್ಲ ಕ್ಷೇತ್ರಗಳು ಅಪ್ಲೈ ಆಗ್ತದೆ. ವ್ಯಕ್ತಿಯ ಮನಸ್ಥಿತಿನ ಸರಿಯಾಗಿ ಅಂದಾಜಿಸಿ ಮಾಡುತ್ತೆ. ಯಾವ ವ್ಯಕ್ತಿಯ ಮನಸ್ಸು ತುಂಬಿ ಇರುತ್ತೋ ಅವ್ನು ಯಾವತ್ತೂ ಯಾವುದೇ ಗೊಂದಲಕ್ಕೆ ಒಳಗಾಗೋದಿಲ್ಲ, ಮತ್ತೆ ತೊಳ್ಕಾಡೋದಿಲ್ಲ. ಯಾವ ವ್ಯಕ್ತಿಯ ಮನಸ್ಸು ಅರ್ಧಂಬರ್ಧ ಇರುತ್ತೋ ಅವ್ನು ಯಾವಾಗ್ಲೂ ತೊಳ್ಕಾಡ್ತಾನೆ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲ್ಲ, ಬೇಕಾದಷ್ಟು ಸೋರ್ಸ್ ಇರಲ್ಲ ಅವನ ಹತ್ರ,
2: ಇರಲ್ಲ.
3: ಅದನ್ನ ಮ್ಯಾನೇಜ್ ಮಾಡಕ್ ಹೋಗ್ತಾನೆ. ಅವಾಗ ಹಿಂಗೆಲ್ಲ ಗರ್ಭಿಲಿ
2: ಆದ್ರೆ ನಮ್ಗೆಲ್ಲ ಗೊತ್ತಿದೆ ಅಂತ ಅನ್ನೋದ್ರು ಬಿಡಕ್ ಆಗಲ್ಲ.
3: ಅದು ತೋರ್ಸ್ಕೊಳ್ಳೋ ಪ್ರಯತ್ನ ಜಾಸ್ತಿ ಇರುತ್ತೆ ಎಲ್ಲ ಕ್ಷೇತ್ರಗಳು. ಹಾಗೆ ಈ ನಾನು ಆರ್ಥಿಕ ಕ್ಷೇತ್ರ ನೋಡಿದ್ರು ಹಾಗೆ, ರಾಜಕೀಯ ಕ್ಷೇತ್ರ ನೋಡಿದ್ರು ಹಾಗೆ, ದೊಡ್ಡ ದೊಡ್ಡ ಲೀಡರ್ಸ್ಗಳು ಬಹಳ ಸಮಾಧಾನವಾಗಿರ್ತಾರೆ. ಲೋಕಲ್ ಇದ್ದಂತವ್ರು ಏನ್ ತಮ್ದು ಇಡೀ ರಾಷ್ಟ್ರ ತಮ್ಮ ತಲೆ ಮೇಲೆ ಇದ್ದಾರೆ ಮಾತಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಗಮನಿಸ್ಬೋದು. ಆದ್ರೆ ಮೇಲಿದ್ದ ಬಹಳ ಸಮಾಧಾನ ಇರ್ತಾರೆ. ಸೊ ಅವ್ರನ್ನ ತುಂಬಿ ಕೂಡ ಹಾಗೆ ಇರುತ್ತೆ. ನಾಳೆ ಜಾಸ್ತಿ ಇರುತ್ತೆ, ಯೋಚನೆ ಮಾಡಿದ ರೀತಿನೇ ಬೇರೆ ಇರುತ್ತೆ.
2: ಬೇರೆ
3: ಈ ಚಿಕ್ಕ ಯೋಚನೆ ಮಾಡಿದ ರೀತಿ ಬೇರೆ ಇರುತ್ತೆ. ಯಾರಿಗೆ ಯಾವುದೇ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇರುತ್ತೋ ಅವನ ಆಲೋಚನೆ ರೀತಿ ಬೇರೆ ಇರುತ್ತೆ. ಆ ಆಲೋಚನೆ ರೀತಿಗೆ ಅರ್ಧಂಬರ್ಧ ಕಲಿತು ಮ್ಯಾಚ್ ಆಗಕ್ಕಾಗಲ್ಲ. ಹಾಗಾಗಿ ಒಂದ್ಸರಿ ಅವ್ರ ಮೇಲೆ ಅವ್ರು ಗಲಾಟೆ ಮಾಡ್ತಿರ್ತಾರೆ. ಅರ್ಧಂಬರ್ಧ ಕಲಿತವ್ರೆ ತುಂಬಾ ನಾಲೆಡ್ಜ್ ಇದ್ದ ಮೇಲೆ ಅಸಮಾಧಾನ ಇರುತ್ತೆ ಅವರಿಗೆ, ಅದ್ರ ಬಗ್ಗೆ ಜಾಸ್ತಿನೇ ಹೇಳ್ತಿರ್ತಾರೆ. ಇನ್ನೇ ಅವ್ರು ಏನು ಗೊತ್ತಿಲ್ಲ ಅವ್ರಿಗೆ, ಬರೀ ಹಿಂಗೆ ಮಾಡ್ತಿರ್ತಾರೆ, ನಾವು ಹೇಳಿದ್ರೆ ತಗೊಳ್ಳೋದೇ ಇಲ್ಲ ಮನ್ಸಿಗೆ ಅಂತ ಹೇಳಿ ದೂರು ಕೊಡ್ತಾ ಇರ್ತಾರೆ. ಯಾಕೆ ತುಂಬಾ ಸಾಧ್ಯ, ತುಂಬಾ ದೂರು ಕೊಡ್ತಾರೆ ಗೊತ್ತಿರಲ್ಲ ಅಂತ ಸಹ ಅದನ್ನೇ ಹೇಳ್ತಾರೆ. ಅಂದ್ರೆ ಯಾರು ಯಾರ ತಪ್ಪನ್ನ ಜಾಸ್ತಿ ಗುರುತಿಸ್ತಿರ್ತಾರೋ, ಅಂದ್ರೆ ಬೇರೆ
2: ಕಡೆ
3: ಬೇರೆ ಜನಗಳಿರ್ತಾರೆ ಮತ್ತೆ ಅವ್ರಿಗೆ ಅಷ್ಟಾಗಿ ಎಕ್ಸ್ಪೆನ್ಸಲ್ ಇರ್ತಲ್ಲ, ಅವ್ರು ತುಂಬಾ ಕೊರತೆಗಳಿರುತ್ತೆ. ಆದ್ರೆ ಇವ್ರು ಯಾವ್ದು ಜಾಸ್ತಿ ಗುರುತಿಸ್ತಿರ್ತಾರೋ ಅದು ಇವ್ರ ಹತ್ರನು ಅದೇ ಕೊರತೆ ಇರುತ್ತೆ ಅಂತ
2: ಇರುತ್ತೆ ಅಂತ.
3: ಅದು ಬೇಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಕೊರತೆ ಅಂತ.
2: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದ ಸರ್.
3: ಥ್ಯಾಂಕ್ ಯು.
2: ದಿನೇಶ್ ಹೊಸನಗರ್ ಅವ್ರು ಕರೆ ಮಾಡಿ ಅವರು ಕೂಡ ತುಂಬಿದ ಕೊಡ ತುಳ್ಕುದಿಲ್ಲ ಅನ್ನೋಂತ ಗಾದೆ ಮಾತಿಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಮೇಡಮ್, ನಮಸ್ತೆ.
2: ನಮಸ್ತೆ ಗುಣ ಅವರೇ.
4: ಗುಣಶಂಕರ್ ಗಟ್ಟ.
2: ಹಾ ಮೇಡಮ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ ಮೇಡಮ್.
4: ಹೇಳಿ,
2: ಇವತ್ತೊಂದು ಗಾದೆ ಮಾತಿನ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ.
4: ಹೌದು ಮೇಡಮ್, ಹೌದು. ಅದು ವೇದ ಸುಳ್ಳಾದ್ರೂ ಗಾದೆ
2: ಸುಳ್ಳಾಗಲ್ಲ
4: ಮಾತಿದೆ ಮೇಡಮ್. ಯಾಕೆಂದ್ರೆ ಗಾದೆ ಅನ್ನೋದು ಅನುಭವದ ನುಡಿಗಟ್ಟದು.
2: ನುಡಿಗಟ್ಟು
4: ನಮ್ಮ ಹಿರಿಯರು ಪೂರ್ವಿಕರು ಜೀವನದಲ್ಲಿ ಏನು ಅನುಭವಿಸಿದ್ರು ಅದನ್ನ ಕೆಲವೇ ಕೆಲವು ಶಬ್ದಗಳಲ್ಲಿ ಸಾಲುಗಳಲ್ಲಿ ಹಿಡಿದಿಟ್ರು. ಅದು ಜೀವಂತವಾಗಿದೆ. ಎಷ್ಟೇ ನಮ್ಮ ಜನರೇಷನ್ ಗ್ಯಾಪ್ ಜನರೇಷನ್ ಮುಂದುವರೆದ್ರು ಆ ಗಾದೆಗಳಿದೆಯಲ್ಲ ಎಂದಿಗೂ ಬದಲಾಗೋದಿಲ್ಲ, ತುಂಬಾ ಅರ್ಥಗರ್ಭಿತ. ಅಂತಹದ್ರಲ್ಲೊಂದು ಈ ತುಂಬಿದ ಕೂಡ ತುಳ್ಕೋದಿಲ್ಲ. ಅಂದ್ರೆ ತುಂಬಾ ಜ್ಞಾನ ಇರೋನು, ಒಳ್ಳೆ ಬುದ್ಧಿ ನಡವಳಿಕೆ ವಿದ್ಯೆ ಬುದ್ಧಿ ಇರೋನು ಎಂದಿಗೂ ಅದನ್ನ ಪ್ರದರ್ಶನ ಮಾಡೋದಿಕ್ಕೆ ಬಯಸೋದಿಲ್ಲ, ಅದನ್ನ ಅಳವಡಿಸ್ಕೊಳತನ ಹೊರತು ಅದನ್ನ ತೋರಿಸ್ಕೊಳಲ್ಲ ಅಂತೇಳಿ. ನಿಜ ಮೇಡಮ್, ಎಷ್ಟೋ ಜನ ನೋಡಿ ಅವ್ರು ಸುಮ್ನೆ ಕೂತಿರ್ತಾರೆ, ಸುಮ್ನೆ ಕೂತ್ರ ಮಾತ್ರಕ್ಕೆ ಅವ್ರು ದಡ್ರು ಹೇಳಿ ಅಂತಲ್ಲ, ಅವರಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ. ಅದನ್ನ ಎಲ್ಲಿ ಬೇಕೋ ಅಲ್ಲಿ ಚೆಲ್ಲೋದಿಲ್ಲ ಅವ್ರು ಅದನ್ನ. ಸಂದರ್ಭ ಬಂದ್ರೆ, ಸನ್ನಿವೇಶ ಬಂದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ಆ ಜ್ಞಾನನ ಹೊರಗಾಕ್ತಾರೆ. ಆ ತರ ಒಂದು ಜಾಣ್ಮೆ ಇರ್ಬೇಕು ಅನ್ನೋನು ತುಂಬಾ ಇದ್ ಮಾಡಿರ್ಬೇಕು ಮೇಡಮ್. ಸುಲಭ ಸುಲಭವಾಗಿ ಅಷ್ಟು ಒಳ್ಳೆತನ ಸಂಸ್ಕಾರಗಳು ಬರೋದಿಲ್ಲ ಅಲ್ವಾ. ಹಾಗಾಗಿ ಎಷ್ಟೋ ಜನ ನೋಡ್ತೀವಿ, ಏ ಇವ್ರಿನ್ನು ಅವ್ರ ವೇಷಭೂಷಣ ಅಲಂಕಾರ ನೋಡಿ, ಏ ಇವನಿಗೇನ್ ಗೊತ್ತು, ಇವ್ರಿಗೇನ್ ಗೊತ್ತು, ಇವಳಿಗೇನ್ ಗೊತ್ತು ಅಂತ ಇರುತ್ತೀವಿ. ಅವ್ರಿಗೆಲ್ಲ
2: ಕೆಲವರು ಸರಳವಾದಂತ ವೇಷಭೂಷಣ ಹಾಕೊಂಡದ್ದೆ ಅವ್ರಿಗೇನ್ ಗೊತ್ತಿಲ್ವೇನೋ ಅಂತ ಹೇಳ್ತೀರ. ಅವ್ರ ಹತ್ರ ಅಪಾರ ಜ್ಞಾನ ಭಂಡಾರ ಇರುತ್ತೆ.
4: ಹೌದು, ಅವರಿಗೆ ಅವರು ಬುದ್ಧಿಯನ್ನ ಅಲಂಕಾರ ಮಾಡ್ಕೊಂಡಿರ್ತಾರೆ, ಶರೀರವನ್ನ ಅಲಂಕಾರ ಮಾಡ್ಕೊಂಡಿರಲ್ಲ, ಜ್ಞಾನವನ್ನ ಅಲಂಕಾರ ಮಾಡ್ಕೊಂಡಿರ್ತಾರೆ ಅಲ್ವಾ. ಹಾಗಾಗಿ ಎಷ್ಟೋ ಜನ ಒಂದು ಎಷ್ಟೋ ಕಡೆ ನೋಡ್ತೀವಿ, ಎಲ್ಲ ಗೊತ್ತಿದ್ರು ಅವ್ರು ಮಾತಾಡ್ಸಲ್ಲ, ವ್ಯಕ್ತಪಡಿಸಲ್ಲ, ಸಂದರ್ಭ ಬಂದಾಗ ಮಾತ್ರ ಅದನ್ನ ಹೊರಗೆ ಹಾಕ್ತಾ ಇರ್ತಾರೆ. ಆಮೇಲೆ ಜ್ಞಾನ ಹೆಚ್ಚಿದಷ್ಟು, ತಿಳುವಳಿಕೆ ಹೆಚ್ಚಿದಷ್ಟು ಮಾತು ಕಡಿಮೆ ಆಗುತ್ತೆ, ಮೌನ ಆಗುತ್ತೆ. ಹಾಗಾಗಿ ಮೌನ ಕಮ್ಮಿ ಆದಾಗ ಅವರು ಅದನ್ನ ತುಳ್ಕೋದಿಕ್ಕೆ ಹೋಗೋದಿಲ್ಲ. ಇನ್ನ ಕೆಲವರು ಇರ್ತಾರೆ, ಹರೇ ಬರೇ ಜ್ಞಾನ ಮೇಡಮ್, ಮಧ್ಯೆ ಮೂಗು ತೋರಿಸೋದು, ಇಬ್ರು ಏನೋ ಒಂದು ವಿಷಯ ಮಾತಾಡ್ತಾ ಇದ್ರು, ಗೊತ್ತಿದ್ರೆ ಮಾತಾಡ್ಬೇಕು, ಗೊತ್ತಿಲ್ಲದೆ ಇದ್ರೆ ಸುಮ್ನಿರ್ಬೇಕು, ಇಲ್ಲ ಗೊತ್ತಿಲ್ಲದೆ ಇದ್ರೆ ಅವ್ರಿಬ್ರು ಆಡೋದನ್ನ ಕೇಳಿಸ್ಕೊಂಡು ತಾನು ಸ್ವಲ್ಪ ತಿಳ್ಕೊಬೇಕು. ಅರೆ ಬರೆ ತಿಳ್ಕೊಂಡು ಮಧ್ಯೆ ಮೂಗು ತೋರಿಸಿ ಮಾತಾಡ್ತಾ ಇರ್ತಾರೆ. ಅವ್ರು ಆ ಬಾಯಿ ಬಡಿಕತನದಲ್ಲೇ ಗೊತ್ತಾಗತ್ತೆ ಅಲ್ಪ ಜ್ಞಾನ ಅಂತೇಳಿ. ಆ ಅಲ್ಪ ಜ್ಞಾನನೇ ಅಲ್ಲಿ ಪ್ರದರ್ಶನ ಮಾಡಿ ಅವರು ಅಗೌರವಕ್ಕೂ
2: ಇದಾಗ್ತಾರೆ.
4: ಹೌದು, ಅಂತ ಅದಕ್ಕೆ ಅನ್ವಯಿಸೋ ರೀತಿಲಿ ಒಂದು ಇನ್ನೂ ಒಂದು ಗಾದೆ ಹೇಳ್ತಾರೆ ಮೇಡಮ್, ಮೂರ ಹಾರ್ ಹಡ್ದೊಳ ಮುಂದೆ ಮೂರ್ ಹಡ್ದೊಳ ಹೇಳ್ಕೊಂಡ್ಲು ಅಂತ. ಹೆರಿಗೆ ಬೇನೆ ಬಗ್ಗೆ ಹಾರ್ ಹಡ್ದೊಳಗಿಂತ ಮೂರ್ ಹಡ್ದೊಳಗೆ ಏನ್ ಗೊತ್ತಿರುತ್ತೆ. ಅದೇ ರೀತಿ ನಾವು ಸ್ವಲ್ಪ ಗೊತ್ತಿದ್ರು ನನಗೆ ಪ್ರಪಂಚನೇ ನಾನ್ ತಿಳ್ಕೊಂಡಿದ್ದೀನಿ, ಎಲ್ಲಾ ನನಗ್ ಗೊತ್ತಿದ್ದ ಆಡಂಬರದ ಮಾತುಗಳನ್ನಾಡಿ ನಾವು ಸಿಗಾಕೊಳ್ತಾ ಇರ್ತೀವಿ. ಎಷ್ಟೇ ಆದ್ರೂ ತುಂಬಿದ್ ಕೊಡ ತುಳ್ಕಲ್ಲ, ನಿಜ ಅದು. ತುಂಬಾ ಕಡೆ ನಾವು ತುಂಬಿದ್ ಕೊಡ ತರನೇ ಇರ್ಬೇಕು ಮೇಡಮ್. ಅದು ಎಲ್ಲಿ ಕಡೆನೂ ನನಗೆ ಲಡ ಲಡ ಅಂತೇಳಿ ತುಳ್ಕಿನಿ ಇರ್ಲಿ, ಇರೋ ಯಾರೇ ಬರೇ ಜ್ಞಾನನು ಗೌರವನ್ನು ಕಳ್ಕೋಬಾರ್ದು. ಈ ಗಾದೆ ಅದೇ ಹೇಳ್ತಾ ಹೋದ್ರೆ, ವ್ಯಕ್ತಪಡಿಸ್ತಾ ಹೋದ್ರೆ, ಅದನ್ನ ಅರ್ಥೈಸ್ತಾ ಹೋದ್ರೆ ವಿಸ್ತಾರವಾಗಿ ಹೇಳ್ಬೋದು. ನಾನ್ ನಿಮ್ಮ ಒಂದೆರಡು ನಿಮಿಷದ ಸಮಯದ ಮಿತಿಲಿ ನನ್ನ ಜ್ಞಾನದ ಮಟ್ಟಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ವ್ಯಕ್ತಪಡಿಸಿದ್ದೀನಿ.
2: ತುಂಬಾ
4: ಧನ್ಯವಾದಗಳು.
2: ಓಕೆ ಮೇಡಮ್, ನೀವು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.
4: ಧನ್ಯವಾದಗಳು.
2: ಗುಣ ಅವರು ಶಂಕರಘಟ್ಟದಿಂದ ಕರೆ ಮಾಡಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಿದಾಗ ಕೂಡ ತುಳ್ಕೋದಿಲ್ಲ ಅನ್ನುವಂತಹ ಗಾದೆ ಮಾತಿಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು. ಅದರಲ್ಲಿ ಹಾಸನದಿಂದ ಮೌನಿಕ ಅವರು ಕರೆ ಮಾಡಿದರು, ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಹಾಗೆ ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದರು, ಹೊನ್ನಾಳಿಯಿಂದ ಚಂದ್ರಿಕಾ ಜಗನ್ನಾಥ್ ನೇರ್ಲೆಗುಂಡಿ ಅವರು ಕರೆ ಮಾಡಿದರು, ಹಾಗೆ ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು, ಹಾಸನದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದರು, ಮುರಳೀಧರ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದರು, ದಿನೇಶ್ ಅವರು ಹೊಸನಗರದಿಂದ ಕರೆ ಮಾಡಿದರು, ಹಾಗೆ ಶಂಕರಘಟ್ಟದಿಂದ ಗುಣ ಅವರು ಇವರೆಲ್ಲರೂ ಕರೆ ಮಾಡಿ ಈ ಗಾದೆ ಮಾತಿಗೆ ಪೂರಕವಾದಂಥ ಸಾಕಷ್ಟು ವಿಚಾರಗಳನ್ನು ತಿಳಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ರೀತಿಯ ಗಾದೆಗಳು ನ ಅರ್ಥ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಯೋದಕ್ಕೆ, ಹಾಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಬೊಂಬೆ ಹಬ್ಬ
5: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
0: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
0: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
0: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
0: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 7259176279.
0: That is 7259176279.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಅಕ್ಟೋಬರ್ 26 ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದ್ದು, ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುತ್ತದೆ. ಮೆರವಣಿಗೆಯು ಸೈನ್ಸ್ ಮೈದಾನದಿಂದ ಪ್ರಾರಂಭವಾಗಿ ಕುವೆಂಪು ರಂಗಮಂದಿರದವರೆಗೆ ಸಾಗಲಿದೆ. ಮಹಾನಗರ ಪಾಲಿಕೆ ವತಿಯಿಂದ ನಗರದ ಮುಖ್ಯ ಭಾಗಗಳಲ್ಲಿ ಬ್ಯಾನರ್, ಫ್ಲೆಕ್ಸ್, ತಳಿರು ತೋರಣ, ವಾಲ್ಮೀಕಿ ವೃತ್ತಕ್ಕೆ ಅಲಂಕಾರ ಹಾಗೂ ಮೆರವಣಿಗೆಯ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡಲು ಸೂಚಿಸಿದ ಅವರು, ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಮುದ್ರಿಸಿ ಹಂಚುವಂತೆ ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮೆರವಣಿಗೆಗೆ ಜಾನಪದ ಕಲಾ ತಂಡಗಳನ್ನು ನಿಯೋಜಿಸಲು ನಿರ್ದೇಶಿಸಿದರು. ಜಯಂತಿ ಕಾರ್ಯಕ್ರಮ ಮುಗಿದ ಬಳಿಕ ಊಟ ಹಾಗೂ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಿಂದ ಮಾಡುವಂತೆ ತಿಳಿಸಿದರು. ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗೆ 1,00,000 ರೂಪಾಯಿ ನಗದು ಬಹುಮಾನ ಈಗಾಗಲೇ DBT ಮೂಲಕ ಸಂದಾಯವಾಗಿದ್ದು, ಸದರಿ ವಿದ್ಯಾರ್ಥಿಯೊಂದಿಗೆ PUC ಮತ್ತು ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದ ಅವರು, ಸಮಾಜದ ಮುಖಂಡರ ಸಲಹೆ ಸೂಚನೆ ಮೇರೆಗೆ ಉಪನ್ಯಾಸಕರನ್ನು ಆಯ್ಕೆ ಮಾಡಲಾಗುವುದು ಎಂದರು. ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವಾಲ್ಮೀಕಿ ವೃತ್ತಕ್ಕೆ ಅಲಂಕಾರ ಮಾಡುವಂತೆ ಹಾಗೂ ಸಮಾಜದ ಬಾಂಧವರು ಇಲ್ಲಿಂದಲೇ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ CEO ಋಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಪರಿಶಿಷ್ಟ ಪಂಗಡ ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು.
3: ಮುಂದಿನ ವಿವರ. ಆಶ್ರಯ, ದೈಹಿಕ ಸುರಕ್ಷತೆ ಹಾಗೂ ಮಾನಸಿಕ ಶಾಂತಿ ಹಿರಿಯ ನಾಗರಿಕರ ಮೂಲಭೂತ ಮಾನವ ಹಕ್ಕುಗಳಾಗಿದ್ದು, ಆರ್ಥಿಕ ಸಂಕಷ್ಟವು ನ್ಯಾಯ ಪಡೆಯಲು ಎಂದಿಗೂ ಅಡ್ಡಿಯಾಗಬಾರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ಹೇಳಿದರು. ನಗರದ ರಾಜೇಂದ್ರ ನಗರದಲ್ಲಿರುವ ರೋಟರಿ ಈಸ್ಟ್ ಶಾಲೆಯಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ವತಿಯಿಂದ ಆಯೋಜಿಸಿದ್ದ ಹಿರಿಯ ನಾಗರಿಕರಿಗೆ ಇರುವ ಹಕ್ಕುಗಳು ಮತ್ತು ಅವುಗಳ ಪಾಲನೆ ಹಾಗೂ ಅವರನ್ನು ರಕ್ಷಿಸುವ ಕಾನೂನುಗಳು ವಿಷಯದ ವಾರದ ಸಭೆಯಲ್ಲಿ ಅವರು ಕಾನೂನು ಅರಿವು ಮೂಡಿಸಿ ಮಾತನಾಡಿದರು. ಹಿರಿಯ ನಾಗರಿಕರು ತಮ್ಮ ಆರ್ಥಿಕ ಸ್ಥಿತಿ ಅಥವಾ ವಾರ್ಷಿಕ ಆದಾಯವನ್ನು ಲೆಕ್ಕಿಸದೆ ಉಚಿತ ಕಾನೂನು ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ. ದೈಹಿಕ ಕಿರುಕುಳ, ಮನೆಯಿಂದ ಹೊರಹಾಕುವ ಬೆದರಿಕೆ ಅಥವಾ ಭಾವನಾತ್ಮಕ ಕಿರುಕುಳ ಎದುರಿಸುತ್ತಿರುವ ಹಿರಿಯ ನಾಗರಿಕರಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತ ಕಾನೂನು ಪ್ರಾತಿನಿಧ್ಯ, ಸಲಹೆ ಹಾಗೂ ಮಧ್ಯಸ್ಥಿಕೆ ಸೇವೆ ದೊರೆಯಲಿದೆ ಎಂದು ತಿಳಿಸಿದರು. ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆಯಡಿ ವ್ಯವಸ್ಥೆ ವಯಸ್ಕ ಮಕ್ಕಳು ತಮ್ಮ ವೃದ್ಧ ಪೋಷಕರನ್ನು ಪೋಷಿಸುವುದು ಮತ್ತು ಅವರು ಗೌರವಯುತ ಜೀವನ ನಡೆಸಲು ಅಗತ್ಯ ನೆರವು ನೀಡುವುದು ಕಾನೂನುಬದ್ಧ ಜವಾಬ್ದಾರಿಯಾಗಿದೆ. ಈ ಕಾಯ್ದೆಯ ಉದ್ದೇಶ ಹಿರಿಯ ನಾಗರಿಕರ ಘನತೆ, ಕಲ್ಯಾಣ ಮತ್ತು ಭದ್ರತೆಯನ್ನು ರಕ್ಷಿಸುವುದಾಗಿದೆ ಎಂದು ಸಂತೋಷ್ ಎಂಎಸ್ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಅಧ್ಯಕ್ಷ ಶೇಷಗಿರಿ ಮಾತನಾಡಿ, ಮಕ್ಕಳ ನಡುವಿನ ಆಸ್ತಿ ಅಥವಾ ನಾಗರಿಕರ ಉತ್ತರಾಧಿಕಾರದ ವಿವಾದಗಳು ಹಿರಿಯರ ಶಾಂತಿಯುತ ಜೀವನದ ಹಕ್ಕಿಗೆ ಅಡ್ಡಿಯಾಗಬಾರದು. ಆಸ್ತಿ ಹಕ್ಕುಗಳಿಗಿಂತ ಹಿರಿಯರ ಘನತೆ ಮತ್ತು ಶಾಂತಿಯುತ ಬದುಕಿಗೆ ಆದ್ಯತೆ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯರ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆಯ ಅನುಷ್ಠಾನದ ಕುರಿತು ವಿವರವಾದ ಮಾಹಿತಿ ನೀಡಲಾಯಿತು. ಇದೇ ವೇಳೆ ರೋಟರಿಯನ್ಸ್ಗಳ ಪ್ರಶ್ನೆಗಳಿಗೆ ನ್ಯಾಯಾಧೀಶ ಸಂತೋಷ್ ಎಂಎಸ್ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಚುನಾಯಿತ ಜಿಲ್ಲಾ ಗವರ್ನರ್ ವಸಂತ ಹೋಬಳಿದಾರ್, ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಕಾರ್ಯದರ್ಶಿ ಆರ್ ಮನೋಹರ್, ಪದಾಧಿಕಾರಿಗಳು, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್, ಮಾಜಿ ಅಧ್ಯಕ್ಷರಾದ ಎಚ್ ಬಿ ಗಣೇಶ್, ಎಸ್ ಶ್ರೀಕಾಂತ್, ಎನ್ಎಚ್ ಕೃಷ್ಣಮೂರ್ತಿ, ನಿಕಟಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್, ಕೇಶವಪ್ಪ, ಹೊಸತೋಟ, ರಮೇಶ್ ಭಟ್, ಡಾ ರವಿಕಿರಣ್, ಸಾಧ್ವಿ, ಸಿ ಕಾರಂತ್ ಸೇರಿದಂತೆ ರೋಟರಿಯನ್ಸ್, ರೋಟರಿಯನ್ಸ್ ಆನ್ಸ್ ಹಾಗೂ ಇನ್ನರ್ ವೀಲ್ನ ಮಾಜಿ ಅಧ್ಯಕ್ಷೆ ಬಿಂದು ವಿಜಯಕುಮಾರ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವನ್ಯಜೀವಿ ಸಂರಕ್ಷಣೆ, ಪರಿಸರ ವಿಜ್ಞಾನ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಯುವಜನರಿಗೆ ಇಂದು ಸಾಕಷ್ಟು ಅವಕಾಶಗಳಿವೆ. ವನ್ಯಜೀವಿ ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಸರ್ಕಾರವನ್ನು ಅವಲಂಬಿಸದೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಕ್ಷೇತ್ರಗಳನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದು ಖ್ಯಾತ ವನ್ಯಜೀವಿ ಸಂರಕ್ಷಕ ಸಮದ್ ಕೊಟ್ಟೂರು ಕರೆ ನೀಡಿದರು. ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿಯ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗ ಹಾಗೂ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಲಕ್ಕವಳ್ಳಿ ವಲಯದ ಸಹಯೋಗದಲ್ಲಿ ಸೋಮವಾರ ಪ್ರಾರಂಭವಾದ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕುಲಸಚಿವ ಪ್ರೊಫೆಸರ್ ಆರ್ ತಿಮ್ಮರಾಯಪ್ಪ ಮಾತನಾಡಿ, ದೇಶದ ಅರಣ್ಯ ಮತ್ತು ವನ್ಯಜೀವಿ ಕ್ಷೇತ್ರದಲ್ಲಿ ಯುವಜನರ ಪಾತ್ರ ಮಹತ್ವದ್ದಾಗಿದೆ ಎಂದರು. ವಿದ್ಯಾರ್ಥಿಗಳು ಯುಪಿಎಸ್ಸಿ ಮೂಲಕ ಭಾರತೀಯ ಅರಣ್ಯ ಸೇವೆ ಹಾಗೂ ಕೆಪಿಎಸ್ಸಿ ಮೂಲಕ ಕರ್ನಾಟಕ ಅರಣ್ಯ ಸೇವೆ ಸೇರಿದಂತೆ ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಸ್ಪರ್ಧಿಸಿ ವನ್ಯಜೀವಿ ಸಂರಕ್ಷಣೆಯನ್ನು ವೃತ್ತಿ ಜೀವನದ ಒಂದು ಪ್ರಮುಖ ಕ್ಷೇತ್ರವಾಗಿ ಪರಿಗಣಿಸುವಂತೆ ಕರೆ ನೀಡಿದರು. ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ವಿಜಯಕುಮಾರ ಮಾತನಾಡಿ, ವನ್ಯಜೀವಿ ಸಂರಕ್ಷಣೆ ಕೇವಲ ಅರಣ್ಯ ಇಲಾಖೆ ಅಥವಾ ಕೆಲವೇ ಕೆಲವು ಸಂಘ ಸಂಸ್ಥೆಗಳ ಹೊಣೆಗಾರಿಕೆ ಅಲ್ಲ. ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಭವಿಷ್ಯದ ವನ್ಯಜೀವಿ ಸಂರಕ್ಷಣೆಗೆ ಬಲ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಮಾತನಾಡಿ, ಆವಾಸ ಸ್ಥಾನದ ಸಂಪರ್ಕ ಸಮೃದ್ಧ ವನ್ಯಜೀವಿ ಎಂಬ ಈ ವರ್ಷದ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಆಶಯವನ್ನು ಉಲ್ಲೇಖಿಸುತ್ತಾ, ವನ್ಯಜೀವಿಗಳ ಉಳಿವಿಗೆ ಸೂಕ್ತ ಆವಾಸ ಸ್ಥಾನಗಳ ಸಂರಕ್ಷಣೆ ಹಾಗೂ ಅವುಗಳ ನಡುವಿನ ಸಂಪರ್ಕವನ್ನು ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಲಕ್ಕವಳ್ಳಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಸಂತೋಷ್ ಸುರಿಮಠ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಶ್ರೀ ಪರಶುರಾಮ್ ಸಿಎಸ್, ಪರಿಸರ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜಪ್ಪ, ಅನ್ವಯಿಕ ಸಸ್ಯಶಾಸ್ತ್ರ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಎಚ್ಎಸ್ ಶ್ರೀಶೈಲ ಸೇರಿದಂತೆ ವಿಶ್ವವಿದ್ಯಾಲಯದ ಅಧ್ಯಾಪಕರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ವನ್ಯಜೀವಿ ಸಪ್ತಾಹದ ಅಂಗವಾಗಿ ಜೀವ ವಿಜ್ಞಾನ ವಿಭಾಗಗಳ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವನ್ಯಜೀವಿ ಸಂರಕ್ಷಣಾ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡರು. ವನ್ಯಜೀವಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾಥಾ ನಡೆಸಲಾಯಿತು. ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಒನ್ ಹೆಲ್ತ್ ಪರಿಕಲ್ಪನೆಯನ್ನು ಆಧರಿಸಿದ ಬೀದಿ ನಾಟಕವು ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದ್ದು, ಮಾನವ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರದ ಆರೋಗ್ಯ ಪರಸ್ಪರ ಸಂಬಂಧ ಹೊಂದಿವೆ ಎಂಬ ಸಂದೇಶವನ್ನು ಸಾರಿತು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಅಕ್ಟೋಬರ್ 8ರಂದು ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಇಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸಲಿದ್ದು, ಉದ್ಯೋಗ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದೆ. ದಿನಾಂಕ 8/10/2026 ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದ್ದು, ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಯಾವುದೇ ಪದವಿ ಪಡೆದಿರುವ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಹಾಗೂ ಆಧಾರ್ ಕಾರ್ಡ್ ಪ್ರತಿಯನ್ನು ತರಬೇಕಾಗಿ ವಿನಂತಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರನ್ನು ನೇರವಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ
9380663606 ಈ ನಂಬರಿಗೆ ಕರೆ ಮಾಡಬಹುದು ಎಂದು ಉದ್ಯೋಗಾಧಿಕಾರಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕಳೆದ 26 ವರ್ಷಗಳಿಂದ ಶಿವಮೊಗ್ಗದಲ್ಲಿ ನೀನಾಸಂ ತಿರುಗಾಟದ ನಾಟಕಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ 8 ಮತ್ತು 9 ನಗರದ ಕುವೆಂಪು ರಂಗಮಂದಿರದಲ್ಲಿ ನೀನಾಸಂ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2 ದಿನ ಸಂಜೆ 7 ಗಂಟೆಗೆ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. 8 ಅಕ್ಟೋಬರ್ ಶಂಕರಗೌಡ ರಚನೆಯ ಪಾದುಕಾ ಕಿರೀಟಿ ನಾಟಕವನ್ನು ಮಂಜು ಕೊಡಗು ನಿರ್ದೇಶಿಸಿದ್ದಾರೆ. 9 ಅಕ್ಟೋಬರ್ ಮಹೇಶ್ ಎಲ್ಕುಂಚ್ವಾರ್ ರಚನೆಯ ಕೊಳ ನಾಟಕ ಪ್ರದರ್ಶನಗೊಳ್ಳಲಿದೆ. ನಂದಿನಿ ಕೆಆರ್ ಹಾಗೂ ಪ್ರಶಾಂತ್ ಹಿರೇಮಠ ಕನ್ನಡಕ್ಕೆ ಅನುವಾದಿಸಿರುವ ಈ ನಾಟಕವನ್ನು ಮಂಜು ಕಾಸರಗೋಡು ನಿರ್ದೇಶಿಸಲಿದ್ದಾರೆ ಎಂದರು. ರಾಮನ ಪಟ್ಟಾಭಿಷೇಕದ ಸಿದ್ಧತೆಯ ನಡುವೆ ಕೈಕೆಯ 2 ವರಗಳ ಬೇಡಿಕೆ, ರಾಮನ ವನವಾಸ, ದಶರಥನ ಮರಣ ಹಾಗೂ ಭರತನು ರಾಮನನ್ನು ಅಯೋಧ್ಯೆಗೆ ಮರಳಿ ಕರೆತರಲು ನಡೆಸುವ ಪ್ರಯತ್ನಗಳು ಪಾದುಕಾ ಕಿರೀಟಿ ನಾಟಕದ ಕಥಾವಸ್ತು. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಯ ಭಾಸನ ಪ್ರತಿಮಾ ನಾಟಕದ ಕೆಲವು ಸಂಗತಿಗಳ ಹೋಲಿಕೆಯು ನಾಟಕದಲ್ಲಿದೆ ಎಂದರು. ಕೊಳ ನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಜಾತಿ ವ್ಯವಸ್ಥೆ, ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ, ಜಮೀನುದಾರಿ ವ್ಯವಸ್ಥೆಯ ಕುಸಿತ, ಹೊಸ ವಾಣಿಜ್ಯ ಯುಗದ ಒತ್ತಡ ಹಾಗೂ ಮಹಿಳೆಯರ ಸ್ಥಾನಮಾನ ಸೇರಿದಂತೆ ಹಲವು ವಿಚಾರಗಳು ಪ್ರತಿಬಿಂಬಿತವಾಗುತ್ತವೆ. ಕುಟುಂಬದ ಸಂಬಂಧಗಳ ಸಂಕೀರ್ಣತೆ, ತಲೆಮಾರುಗಳ ಸಂಘರ್ಷ, ಸಂಪ್ರದಾಯ ಮತ್ತು ಆಧುನಿಕ ಮನೋಭಾವದ ನಡುವಿನ ತೊಳಲಾಟವನ್ನು ನಾಟಕ ತೆರೆದಿಡುತ್ತದೆ ಎಂದರು. 1 ನಾಟಕ ವೀಕ್ಷಣೆಗೆ 75 ರೂಪಾಯಿ ಹಾಗೂ 2 ನಾಟಕಗಳ ವೀಕ್ಷಣೆಗೆ 100 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಯಾವುದೇ ವೇದಿಕೆ ಕಾರ್ಯಕ್ರಮ ಇರುವುದಿಲ್ಲ ಎಂದರು. ವಿವರಕ್ಕೆ 9844518866 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದರು. ಖಜಾಂಚಿ ಸಮನ್ವಯ ಕಾಶಿ, ಸದಸ್ಯರಾದ ವೈದ್ಯನಾಥ ಹಾಗೂ ನಂದಿನಿ ಸಾಗರ ಇದ್ದರು. ಮುಂದಿನ ವಿವರ. ನಗರದ ಹೊಸಮನೆ ಬನಶಂಕರಿ ಬಡಾವಣೆಯ ಶ್ರೀ ದೊಡ್ಡಮ್ಮ ಜಲದುರ್ಗಮ್ಮ ದೇವಾಲಯ ಸಮಿತಿ ವತಿಯಿಂದ 11 ರಿಂದ 21 ಶರನ್ನವರಾತ್ರಿ ಉತ್ಸವ ಏರ್ಪಡಿಸಿದೆ. ನಗರದ ಸಾಧು ಶೆಟ್ಟಿ ಸಂಘದ ಸಹಕಾರದಲ್ಲಿ ನಡೆಯುತ್ತಿರುವ ಉತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಶ್ರೀ ದೊಡ್ಡಮ್ಮ ದೇವರಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ಶ್ರೀ ಚಂಡಿಕಾ ಹೋಮ, ಸಪ್ತಶತಿ ಪಾರಾಯಣ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಸಂಜೆ ಭಜನೆ ಇರಲಿದೆ. 11 ಭಾನುವಾರ ಸಂಜೆ 6:30 to 6:45 ಮೇಷಲಗ್ನದಲ್ಲಿ ಶ್ರೀದೇವಿಯನ್ನು ಪಟ್ಟಕ್ಕೆ ಕೂರಿಸಲಾಗುವುದು. 11 to 21 ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಲು ಸಮಿತಿ

0: ಸಮಿತಿ ಅಧ್ಯಕ್ಷ ಎನ್ ಉಮಾಪತಿ ಮನವಿ ಮಾಡಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದಿನವಿಡೀ ಕೆಲಸದ ಜಂಜಾಟ, ಆಫೀಸ್, ಬಿಸ್ನೆಸ್ ಅಂತ ಬ್ಯುಸಿಯಾಗಿದ್ದು ಈಗ ಮನೆಗೆ ಹೊರಟಿರೋ ಪ್ರತಿಯೊಬ್ಬರಿಗೂ ರಿಲ್ಯಾಕ್ಸ್ ಆಗೋ ಸಮಯ. ನಿಮ್ಮ ಸಂಜೆಯನ್ನ ಮತ್ತಷ್ಟು ಅರ್ಥಪೂರ್ಣ, ಎನರ್ಜೆಟಿಕ್ ಹಾಗೂ ಇನ್ಫಾರ್ಮೇಟಿವ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್ ಸ್ನೇಹಿತರೆ, ದಿನ ಸಂಜೆ ನಾವೆಲ್ಲ ರೋಡಿಗೆ ಇಳಿದ ಕೂಡ್ಲೆ ಕಣ್ಣಿಗೆ ಕಾಣೋದು ಏನ್ ಹೇಳಿ? ಸಾಲು ಸಾಲು ವಾಹನಗಳು, ಹಾರನ್ಗಳ ಸೌಂಡು, ಆಫೀಸಿಂದ ಮನೆಗೆ ಬೇಗ ಹೋಗ್ಬೇಕು ಅನ್ನೋ ಅವಸರ. ಆದ್ರೆ ಈ ಅವಸರದ ನಡುವೆ ನಾವೆಲ್ಲ ಒಂದ್ ಕಡೆ ಮರಿತಾ ಇರೋದು ಏನ್ ಗೊತ್ತಾ? ಅದೇ ನಮ್ಮ ರೋಡ್ ಕಾಮನ್ ಸೆನ್ಸು ಮತ್ತು ಪಾರ್ಕಿಂಗ್ ಶಿಸ್ತು. ಎಸ್, ನಮ್ಮ ಹತ್ರ ಆಲ್ರೆಡಿ ಗಾಡಿ ಇದೆ ಸರಿ, ಆದ್ರೆ ಅದನ್ನ ರೋಡ್ನಲ್ಲಿ ಓಡಿಸೋದು ಹೇಗೆ? ಎಲ್ಲಂದ್ರಲ್ಲಿ ಗಾಡಿ ನಿಲ್ಸೋದು ಸರಿನಾ? ಈವನ್ ಆಡ್ ಪಾರ್ಕಿಂಗ್ ಅಂದ್ರೆ ಏನು? ರೂಲ್ಸ್ ಫಾಲೋ ಮಾಡದಿದ್ರೆ ಪೊಲೀಸರ ಕ್ರಮ ಏನಿರುತ್ತೆ? ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಆಕ್ಸಿಡೆಂಟ್ಗಳಾದಾಗ ಗಾಬರಿಯಾಗದೆ ಸ್ವರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಬೇರೆಯವರಿಗೆ ನೆರವಾಗೋದು ಹೇಗೆ? ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದಿಂದ ನೆರವೇ

ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಕೇವಲ ದಂಡದ ಭಯಕ್ಕೋಸ್ಕರ ಅಲ್ಲ, ನಮ್ಮ ಮತ್ತು ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಉತ್ತರ ಕಂಡುಕೊಳ್ಳುವ ಕಡೆಗೆ ಇವತ್ತು ನಮ್ಮ ಹೆಜ್ಜೆ. ಹಾಗಾದ್ರೆ ಇನ್ಯಾಕೆ ತಡ? ನಿಮ್ಮ ವಾಹನದ ವೇಗ ಸ್ಲೋ ಮಾಡಿ, ರೇಡಿಯೋ ವಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಮಾಡಿ. ಇವತ್ತಿನ ಈ ಜಾಗೃತಿಯ ಪಯಣದಲ್ಲಿ ನನ್ ಜೊತೆ ಹೆಜ್ಜೆ ಹಾಕೋಕೆ ನೀವೆಲ್ಲರೂ ರೆಡಿನಾ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ ಇವತ್ತಿನ ಜಾಗೃತಿ ಸಂಚಿಕೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಆದ್ರೆ ಅದಕ್ಕೂ ಮುನ್ನ ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಹತ್ರ ಸೂಪರ್ ಆಗಿರೋ ಬೈಕ್ ಇರಬಹುದು, ಸಖತ್ ಕಾರ್ ಇರಬಹುದು, ಆದ್ರೆ ಅದನ್ನ ರೋಡ್ ನಲ್ಲಿ ಇಳಿಸಿದಾಗ ನಮ್ಮ ಹತ್ರ ಇರಬೇಕಾದದ್ದು ಕಾಮನ್ ಸೆನ್ಸ್, ಹೌದಲ್ವಾ? ಇವತ್ತು ನಾವು ಮಾತನಾಡ್ತಾ ಇರೋದು ರಸ್ತೆಯಲ್ಲಿ ನಾವು ನಡೆದುಕೊಳ್ಳುವ ಶೈಲಿ ಮತ್ತು ಡ್ರೈವಿಂಗ್ ರೂಲ್ಸ್ ಬಗ್ಗೆ. ಗಾಡಿ ಓಡಿಸೋದು ಅಂತಂದ್ರೆ ಬರೀ ಆಕ್ಸಿಲೇಟರ್ ಕೊಟ್ಟು ಹೋಗೋದಲ್ಲ, ನಮ್ ಜೊತೆ ರಸ್ತೆಯಲ್ಲಿರೋ ಬೇರೆಯವರ ಸುರಕ್ಷತೆಯ ಬಗ್ಗೆಯೂ ಯೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಬನ್ನಿ ಈಗ ಇದ್ರ ಬಗ್ಗೆ ಚಿಕ್ಕ ಜಾಗೃತಿ ಪಯಣವನ್ನ ಶುರು ಮಾಡೋಣ. ಸುಮಾರು ಸಾರಿ ನಾವು ನೋಡ್ತಿರ್ತೀವಿ, ನೋ ಪಾರ್ಕಿಂಗ್ ಅಂತ ದೊಡ್ಡದಾಗಿ ಬರ್ದಿದ್ರು, ಓಹೋ ಎರಡೇ ಎರಡು ನಿಮಿಷದಲ್ಲಿ ಬರ್ತೀನಿ ಬಿಡು ಅಂತ ಅಲ್ಲೇ ಗಾಡಿ ನಿಲ್ಸಿ ಹೊರಟು ಹೋಗ್ತೀವಿ. ಆ ಎರಡು ನಿಮಿಷದಲ್ಲಿ ಹಿಂದೆ ಬರೋ ನೂರಾರು ವಾಹನಗಳಿಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇನ್ನು ಕೆಲವರಂತೂ ಬೇರೆಯವರ ಮನೆ ಗೇಟ್ ಮುಂದೆ ಅಥವಾ ಶಾಪ್ಗಳ ಎಂಟ್ರೆನ್ಸ್ ನಲ್ಲೇ ಗಾಡಿ ಪಾರ್ಕ್ ಮಾಡ್ತಾರೆ. ನೆನ್ಪಿಡಿ ಸ್ನೇಹಿತರೆ, ಪಾರ್ಕಿಂಗ್ ಅಂತಂದ್ರೆ ಬರೀ ನಿಮ್ಮ ಗಾಡಿಗೆ ಜಾಗ ಹುಡ್ಕೋದಲ್ಲ, ಬೇರೆಯವರ ಹಾದಿಗೆ ಅಡ್ಡವಾಗದಿರುವುದು ಕೂಡ ಮುಖ್ಯವಾಗಿರುತ್ತೆ. ನೋ ಪಾರ್ಕಿಂಗ್ ಬೋರ್ಡ್ ಇದ್ರೆ ಅಲ್ಲಿ ಗಾಡಿ ನಿಲ್ಸಕ್ ಹೋಗ್ಬೇಡಿ, ಹಾಗೆ ನಿಗದಿಪಡಿಸಿದ ಪಾರ್ಕಿಂಗ್ ಲೇನ್ ನಲ್ಲಿ ಮಾತ್ರ ನಿಮ್ಮ ವಾಹನವನ್ನ ಸಾಲಾಗಿ ನಿಲ್ಲಿಸಿ. ಹಾಗೆ ಅಂಗಡಿ ಅಥವಾ ಗೇಟ್ಗಳ ಮುಂಭಾಗ ಜಾಗ ಬಿಟ್ಟು ಪಾರ್ಕ್ ಮಾಡಿ. ಈ ಒಂದು ಸಣ್ಣ ಶಿಸ್ತಿನಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಪೊಲೀಸರ ಫೈನ್ ಎರಡರಿಂದಲೂ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಇನ್ನ ರೋಡ್ ನಲ್ಲಿ ಡ್ರೈವ್ ಮಾಡುವಾಗ ಬೇಕಾಗಿರೋ ಕಾಮನ್ ಸೆನ್ಸ್ ಏನ್ ಗೊತ್ತಾ? ಲೆಫ್ಟ್ ಅಥವಾ ರೈಟ್ ಟರ್ನ್ ಮಾಡುವಾಗ ಕನಿಷ್ಠ 50 ಮೀಟರ್ ಮುಂಚೆನೆ ಇಂಡಿಕೇಟರ್ ಹಾಕಿ. ಹಿಂದಿರೋರ್ಗೂ ಗೊತ್ತಾಗ್ಬೇಕಲ್ವಾ ನಿಮ್ಮ ಮೈಂಡ್ ನಲ್ಲಿ ಏನಿದೆ ಅಂತ. ಹಾಗೇನೆ ಹೆಲ್ಮೆಟ್ ಇರೋದು ಪೊಲೀಸರಿಂದ ಬಚಾವ್ ಆಗೋದಕ್ಕೆ ಅಲ್ಲ, ನಮ್ಮ ತಲೆ ಮತ್ತು ಕುಟುಂಬದ ನೆಮ್ಮದಿ ಉಳಿಸೋದಕ್ಕೆ. ಇನ್ನ ಮೂರನೇದಾಗಿ, ಮೊಬೈಲ್ ಬಳಕೆ ಬೇಡವೇ ಬೇಡ. ಒಂದೇ ಒಂದ್ ಕಾಲ್ ಅಥವಾ ಮೆಸೇಜ್ ನೋಡೋದು ನಿಮ್ಮ ಗಮನವನ್ನ ರಸ್ತೆಯಿಂದ ಬೇರೆ ಕಡೆಗೆ ಸೆಳೆಯುತ್ತೆ. ಅರ್ಜೆಂಟ್ ಇದ್ರೆ ಗಾಡಿ ಸೈಡ್ಗೆ ನಿಲ್ಲಿಸಿ ಮಾತನಾಡಿ. ಇನ್ನ ನಾಲ್ಕನೇದಾಗಿ, ಆಂಬ್ಯುಲೆನ್ಸ್ಗೆ ಜಾಗ ಕೊಡಿ. ಸೈರನ್ ಶಬ್ದ ಕೇಳಿದ ತಕ್ಷಣ ನಿಮ್ಮ ವಾಹನವನ್ನ ಎಡಕ್ಕೆ ಅಥವಾ ಬಲಕ್ಕೆ ಅಲ್ಲಿಯ ಸಂದರ್ಭ ನೋಡಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿ ಕೊಡಿ. ಹಾಗೆ ಸ್ನೇಹಿತರೆ, ಪಾರ್ಕಿಂಗ್ ಬೋರ್ಡ್ ಇರುವ ಅಥವಾ ಬಿಳಿ ಅಥವಾ ಹಳದಿ ಗೆರೆಗಳಿಂದ ಗುರುತಿಸಲಾದ ಜಾಗದಲ್ಲಿ ಮಾತ್ರ ಕಾರು ಅಥವಾ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸಬೇಕು. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಯಾರದ್ದೇ ಮನೆ ಅಥವಾ ಅಪಾರ್ಟ್ಮೆಂಟ್ ಗೇಟ್ ಮುಂದೆ ಶೋರೂಮ್ ಎಂಟ್ರೆನ್ಸ್ ಮುಂದೆ ವಾಹನ ನಿಲ್ಲಿಸಿ ಹೋದ್ರೆ ದೂರು ದಾಖಲಾಗಬಹುದು, ಹುಷಾರಾಗಿರಿ. ಇನ್ನ ಸಣ್ಣದಾದ ರಸ್ತೆಗಳಲ್ಲಿ ಗೊಂದಲ ಮತ್ತು ಟ್ರಾಫಿಕ್ ತಡೆಯೋದಕ್ಕೆ ಪೊಲೀಸರು ವಿಶೇಷ ಪಾರ್ಕಿಂಗ್ ನಿಯಮಗಳನ್ನ ಜಾರಿಗೊಳಿಸಿರ್ತಾರೆ. ಸಮ ಮತ್ತು ಬೆಸ ಅಂದ್ರೆ ಈವನ್ ಆಡ್ ಪಾರ್ಕಿಂಗ್, ಅಂದ್ರೆ ಬೆಸ ದಿನಗಳು ಅಂದ್ರೆ 1, 3, 5, 7 ಈ ದಿನಾಂಕ ಬೆಸ ಸಂಖ್ಯೆಯಾಗಿದ್ರೆ ರಸ್ತೆಯ ಆಡ್ ನಂಬರ್ ಆಡ್ ಎಂದು ಬರೆದಿರುವ ಬದಿಯಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು. ಇನ್ನ ಸಮ ಸಂಖ್ಯೆಗಳು ಅಂದ್ರೆ 2, 4, 6, 8 ಈ ದಿನಾಂಕ ಸಮ ಸಂಖ್ಯೆಯಾಗಿದ್ರೆ ಈವನ್ ಅಂತ ಬರೆದಿರುವ ಇನ್ನೊಂದು ಬದಿಯಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಇದರಿಂದ ರಸ್ತೆಯ ಒಂದು ಬದಿ ಸದಾ ಸಂಚಾರಕ್ಕೆ ಮುಕ್ತವಾಗಿರುತ್ತೆ. ಇನ್ನ ಒಂದು ಬದಿ ಪಾರ್ಕಿಂಗ್ ಅಂದ್ರೆ ಒನ್ ಸೈಡ್ ಪಾರ್ಕಿಂಗ್ ಅಥವಾ ಪ್ಯಾರಲಲ್ ಪಾರ್ಕಿಂಗ್ ಅಂತ ಹೇಳ್ತೀವಿ. ರಸ್ತೆಯ ಕೇವಲ ಎಡ ಅಥವಾ ಬಲ ಬದಿಯಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಲು ಒನ್ ಸೈಡ್ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತಾರೆ. ನಂತರ ವಾಹನಗಳನ್ನ ರಸ್ತೆಯ ಅಂಚಿಗೆ ಸಮಾನಾಂತರವಾಗಿ ನಿಲ್ಲಿಸಬೇಕು, ಅಂದ್ರೆ ಪ್ಯಾರಲಲ್ ಆಗಿ ನಿಲ್ಲಿಸಬೇಕಾಗುತ್ತೆ. ಇನ್ನ ಆಂಗಲ್ ಪರ್ಪ್ಯಾಂಡಿಕ್ಯುಲರ್ ಪಾರ್ಕಿಂಗ್ ಅಂತನೂ ಇದೆ. ವಾಣಿಜ್ಯ ಪ್ರದೇಶಗಳಲ್ಲಿ ರಸ್ತೆಗೆ 45 ಡಿಗ್ರಿ ಅಥವಾ 90 ಡಿಗ್ರಿ ಕೋನದಲ್ಲಿ ಗೆರೆಗಳನ್ನ ಎಳೆದಿರ್ತಾರೆ. ದ್ವಿಚಕ್ರ ವಾಹನ ಅಥವಾ ಕಾರುಗಳನ್ನ ಆ ಗೆರೆಗಳ ಒಳಗಡೆ ಮಾತ್ರ ನಿಲ್ಲಿಸಬೇಕು. ಓ, ಇದೆಲ್ಲ ಗೊತ್ತು ಬಿಡು ಶ್ವೇತಾ ಅಂತ ಕೆಲವರು ಅನ್ಕೊಳ್ತಿರ್ತೀರಾ, ಆದ್ರೂ ಕೂಡ ಕೆಲವರಿಗೆ ಕಾಮನ್ ಸೆನ್ಸ್ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ರೂಲ್ಸ್ ನ ನೆನ್ಪ್ ಮಾಡೋದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ಈ ರೂಲ್ಸ್ ನ ಫಾಲೋ ಮಾಡದಿದ್ರೆ ಪೊಲೀಸರು ಕೈಗೊಳ್ಳುವಂತಹ ಕ್ರಮಗಳು ಏನು, ಹಾಗೆ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ನಮ್ಮ ಜೀವ ರಕ್ಷಣೆಯನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಾವು ಎಷ್ಟೇ ಜಾಗರೂಕರಾಗಿದ್ರೂ ಕೆಲವೊಂದ್ಸರಿ ರಸ್ತೆಯಲ್ಲಿ ಅನಿರೀಕ್ಷಿತವಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮಗೆ ಅಪಘಾತವಾದ್ರೆ ಆ ಕ್ಷಣದಲ್ಲಿ ಗಾಬರಿಯಾಗದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಮೊದಲು ಡೀಪ್ ಆಗಿ ಉಸಿರಾಡೋದಕ್ಕೆ ಪ್ರಯತ್ನ ಮಾಡಿ. ಗಾಬರಿಯಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ನಿಮ್ಮ ದೇಹ ಚಲಿಸೋದಕ್ಕೆ ಸಾಧ್ಯವಾಗದಿದ್ರೆ ತಕ್ಷಣ ವಾಹನದಿಂದ ಹೊರಬಂದು ರಸ್ತೆ ಬದಿಗೆ ಅಥವಾ ಫುಟ್ಪಾತಿಗೆ ಬನ್ನಿ. ಬೆಂಕಿ ಅನಾಹುತ ತಪ್ಪಿಸೋದಕ್ಕೆ ಗಾಡಿಯ ಇಗ್ನಿಷನ್ ಆಫ್ ಮಾಡಿ, ಹಜಾರ್ಡ್ ಲೈಟ್ಸ್ ಅನ್ನ ಆನ್ ಮಾಡಿ. ನಂತರ ತಕ್ಷಣ ನಿಮ್ಮ ಮೊಬೈಲ್ನಿಂದ 112 ಅಂದ್ರೆ ಇದು ರಾಷ್ಟ್ರೀಯ ತುರ್ತು ಸಂಖ್ಯೆ ಆಗಿರುತ್ತೆ, ಅಥವಾ 108 ಇದು ಆಂಬ್ಯುಲೆನ್ಸ್ ನಂಬರ್. ಈ ನಂಬರ್ಗೆ ಕರೆ ಮಾಡಿ. ತೀವ್ರ ಗಾಯಗಳಾಗಿದ್ರೆ ಹೆಚ್ಚು ಅಲುಗಾಡದೆ ನೆರವಿಗೆ ಕಾಯುವುದು ಒಳಿತು ಅಂತಾನೆ ಹೇಳ್ಬಹುದು. ಇನ್ನ ನಿಮ್ಮ ಕಣ್ಣೆದುರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ, ಅಯ್ಯೋ ನಮ್ಗ್ಯಾಕೆ ಪೊಲೀಸ್ ಕೇಸು ಕೋರ್ಟು ಅಂತ ಅಲ್ದಾಡ್ಬೇಕಾಗುತ್ತೆ ಅಂತ ಮುಖ ತಿರುಗಿಸಿ ಹೋಗ್ಬೇಡಿ ಸ್ನೇಹಿತರೆ. ಭಾರತ ಸರ್ಕಾರದಲ್ಲಿ ಗುಡ್ ಸಮರಿಟನ್ ಕಾಯ್ದೆ ಅಂದ್ರೆ ಗುಡ್ ಸಮರಿಟನ್ ಲಾ ಅಂತ ಜಾರಿಯಲ್ಲಿದೆ. ಅಪಘಾತಕ್ಕೊಳಗಾದವರನ್ನ ಆಸ್ಪತ್ರೆಗೆ ಸೇರಿಸುವ ಸಾರ್ವಜನಿಕರನ್ನು ಪೊಲೀಸರು ಪ್ರಶ್ನೆ ಮಾಡಿ ಕಿರಿಕಿರಿ ಮಾಡೋದಿಲ್ಲ. ನಿಮ್ಮ ಹೆಸರು, ವಿಳಾಸ ನೀಡೋದಕ್ಕೆ ನಿಮಗೆ ಇಷ್ಟವಿಲ್ದಿದ್ದರೆ ಅದನ್ನ ನೀಡದೇ ಇರಬಹುದು. ಹಾಗೆ ಆಸ್ಪತ್ರೆಯವರು ತಕ್ಷಣ ಚಿಕಿತ್ಸೆ ನೀಡಬೇಕೇ ಹೊರತು ಹಣ ಪಾವತಿಸುವಂತೆ ಒತ್ತಾಯಿಸುವಂತಿಲ್ಲ. ಇನ್ನ ಆಗ್ಲೇ ಹೇಳಿದ ಹಾಗೆ 108 ಮತ್ತು 112 ಈ ನಂಬರ್ಗಳಿಗೆ ಮಾಹಿತಿ ನೀಡಿ. ಗಾಯಾಳಿಗಳಿಗೆ ಉಸಿರಾಟ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ. ಮೊದಲ ಗೋಲ್ಡನ್ ಆರ್ ಅಂತಿರತ್ತೆ, ಅಂದ್ರೆ ಅಪಘಾತವಾದಾಗ ಮೊದಲ 1 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿಸಲು ನೆರವಾಗಿ. ನಿಮ್ಮ ಒಂದು ಸಣ್ಣ ನೆರವು ಒಂದು ಕುಟುಂಬವನ್ನ ಉಳಿಸಬಹುದು ಸ್ನೇಹಿತರೆ. ಇನ್ನ ಹಿಟ್ ಅಂಡ್ ರನ್ ಕೇಸಲ್ಲಿ ಪೊಲೀಸರ ಇಲಾಖೆ ಮತ್ತು ಸರ್ಕಾರದ ಪರಿಹಾರ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾದ ವಿಷಯ ಅಂತಾನೆ ಹೇಳ್ಬಹುದು. ಒಂದು ವೇಳೆ ಗಾಡಿಗೆ ಗುದ್ದಿ ಯಾರಾದ್ರೂ ನಿಲ್ಲಿಸದೆ ಓಡ್ ಹೋದ್ರೆ ಅದು ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳ್ತೀವಿ. ಆಗ ಏನ್ ಮಾಡ್ಬೇಕು, ಇದು ಯಾವ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ ಅಂತ ಹೇಳೋದಾದ್ರೆ, ಎಸ್, ಹಿಟ್ ಅಂಡ್ ರನ್ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ್ದು. ಆಗ ತಕ್ಷಣ ನೀವೇನ್ ಮಾಡ್ಬೇಕು ಅಂತಂದ್ರೆ ಘಟನೆ ನಡೆದ ತಕ್ಷಣ 112 ಈ ನಂಬರ್ಗೆ ಕರೆ ಮಾಡಿ ವಾಹನದ ಸಂಖ್ಯೆ, ವಾಹನದ ಬಣ್ಣ, ಮಾಡೆಲ್ ಮತ್ತು ಅದು ಯಾವ ದಿಕ್ಕಿನಲ್ಲಿ ಓಡಿ ಹೋಯಿತು ಎಂಬ ವಿವರವನ್ನ ನೀಡಬೇಕಾಗುತ್ತೆ. ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸ್ತಾರೆ. ನಂತರ ಸರ್ಕಾರದಿಂದ ಸಿಗೋ ಹಣಕಾಸಿನ ನೆರವು ಹೇಗಿರುತ್ತೆ ಅಂತಂದ್ರೆ, ಅಂದ್ರೆ ಹಿಟ್ ಅಂಡ್ ರನ್ ಕಾಂಪನ್ಸೇಷನ್ ಸ್ಕೀಮ್ ಅಂತಿರುತ್ತೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ನಿಯಮದಂತೆ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಗಂಭೀರವಾಗಿ ಗಾಯಗೊಂಡ ಸಂತ್ರಸ್ತರಿಗೆ 50,000 ರೂಪಾಯಿವರೆಗೆ ಸರ್ಕಾರದಿಂದ ಪರಿಹಾರ ಸಿಗುತ್ತೆ. ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಮೃತರ ಕುಟುಂಬಕ್ಕೆ 2,00,000 ರೂಪಾಯಿವರೆಗೆ ಪರಿಹಾರ ಧನ ಸಿಗುತ್ತೆ. ಇದಕ್ಕಾಗಿ ಪೊಲೀಸ್ FIR ಪ್ರತಿಯೊಂದಿಗೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಥವಾ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಸ್ನೇಹಿತರೆ, ಅಪಘಾತ ಸಂದರ್ಭದಲ್ಲಿ ಯಾವೆಲ್ಲ ಇಲಾಖೆಗಳು ನಮಗೆ ನೆರವಿಗೆ ಬರುತ್ತೆ ಅಂತ ನಾನು ತಿಳಿಸಿದ್ದಾಯ್ತು. ಹಾಗೆ ಸ್ನೇಹಿತರೆ, ಫೈನ್ ಕಟ್ಟೋದು ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಈ 4 ವಿಷಯ ಖಂಡಿತ ನಿಮ್ಮ ಮೊಬೈಲ್ನಲ್ಲಿರ್ಲಿ. ನಿಮ್ಮ DL, RC, ಇನ್ಶೂರೆನ್ಸ್ ಮತ್ತು ಎಮಿಷನ್ ಸರ್ಟಿಫಿಕೇಟ್ಗಳನ್ನ ಎಂ ಪರಿವಾಹನ್ ಅಥವಾ ಡಿಜಿಲಾಕರ್ ಆಪ್ನಲ್ಲಿ ಡಿಜಿಟಲ್ ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಗೌರ್ಮೆಂಟ್ ಮಾನ್ಯತೆ ಪಡೆದ ದಾಖಲೆ. ಸಿಗ್ನಲ್ ಜಂಪ್ ಮಾಡಬೇಡಿ, ಕ್ರಾಸ್ ವ್ಯಾಲ್ಯೂ ಕಾಯ್ದುಕೊಳ್ಳಿ. ನಿಯಮಗಳನ್ನ ಪಾಲಿಸಿದರೆ ಫೈನ್ ಭಯವೂ ಇರೋದಿಲ್ಲ, ಹಾಗೆ ದಂಡದ ಚಿಂತೆಯೂ ಇರೋದಿಲ್ಲ. ಏನಂತೀರಾ? ಸೊ ಹಾಗಾದ್ರೆ ರಸ್ತೆ ಅನ್ನೋದು ಕೇವಲ ಕಾಂಕ್ರೀಟ್ ಹಾದಿಯಲ್ಲ ಸ್ನೇಹಿತರೆ, ಅದು ಪ್ರತಿಯೊಬ್ಬರ ಜೀವನದ ಪಯಣ. ನಾವು ತೋರಿಸುವ ಸಣ್ಣ ಶಿಸ್ತು ಇನ್ನೊಬ್ಬರ ಜೀವ ಉಳಿಸಬಹುದು, ಸುಗಮ ಸಂಚಾರಕ್ಕೆ ನೆರವಾಗಬಹುದು. ಸೊ ಇವತ್ತಿನಿಂದ ನಾವೆಲ್ಲರೂ ಒಂದು ಶಪಥ ಮಾಡೋಣ, ಸರಿಯಾದ ಪಾರ್ಕಿಂಗ್, ಸುರಕ್ಷಿತ ಡ್ರೈವಿಂಗ್, ಇದೇ ನಮ್ಮ ಹೊಸ ಟ್ರೆಂಡಿಂಗ್. ನಿಮ್ಮ ಚಾಲನೆ ಸುರಕ್ಷಿತವಾಗಿರಲಿ, ಪ್ರಯಾಣ ಶುಭಕರವಾಗಿರಲಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ರೋಡಲ್ಲಿ ಪಾರ್ಕಿಂಗ್ ರೂಲ್ಸ್ ಆಗಿರಬಹುದು ಅಥವಾ ಡ್ರೈವಿಂಗ್ ರೂಲ್ಸ್ ಅಂತ ಇರತ್ತೆ, ಅದನ್ನ ಪಾಲಿಸದಿದ್ದರೆ ಪೊಲೀಸರು ಕೈಗೊಳ್ಳುವಂತಹ ಕ್ರಮಗಳು ಹಾಗೆ ದಂಡದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಮೋಟಾರು ವಾಹನ ಕಾಯ್ದೆ ಅಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಹಾಗೂ ಸಂಚಾರ ಪೊಲೀಸ್ ನಿಯಮಗಳ ಪ್ರಕಾರ ನಿಯಮ ಉಲ್ಲಂಘಿಸಿದರೆ ಈ ಒಂದು ಕ್ರಮ ಜರುಗುತ್ತೆ. ಈ ಚಲನ್ ಅಥವಾ ದಂಡ, ಫೈನ್ಸ್ ಅಂತ ಹೇಳ್ತೀವಿ. ನೋ ಪಾರ್ಕಿಂಗ್ ಅಥವಾ ತಪ್ಪು ಪಾರ್ಕಿಂಗಿಗೆ ಸಂಚಾರ ಪೊಲೀಸರು 1,000 ರೂಪಾಯಿವರೆಗೆ ದಂಡವನ್ನ ವಿಧಿಸ್ತಾರೆ. ಹಾಗೆ ಟೋವಿಂಗ್ ಮತ್ತು ವೀಲ್ ಲಾಕ್, ಟ್ರಾಫಿಕ್ಗೆ ಅಡ್ಡಿಯಾಗುವಂತೆ ನಿಲ್ಲಿಸಿದ ವಾಹನಗಳಿಗೆ ವೀಲ್ ಲಾಕ್ ಹಾಕಲಾಗುತ್ತೆ. ಕ್ರಾಸ್ ಸಿಗ್ನಲ್ ಅಥವಾ ಫುಟ್ಪಾತ್ ಮೇಲೆ ನಿಲ್ಲಿಸಿದ ವಾಹನಗಳನ್ನು ಟೋವಿಂಗ್ ಕ್ರೇನ್ ಮೂಲಕ ಟೋವ್ ಮಾಡಿಕೊಂಡು ಟ್ರಾಫಿಕ್ ಪೊಲೀಸ್ ಠಾಣೆಗೆ ತಗೊಂಡು ಹೋಗಲಾಗುತ್ತೆ. ಈ ಸಂದರ್ಭದಲ್ಲಿ ಪಾರ್ಕಿಂಗ್ ದಂಡದ ಜೊತೆಗೆ ಟೋವಿಂಗ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿ ಪಾವತಿಸಬೇಕಾಗುತ್ತೆ. ಹುಷಾರು, ಇನ್ನ ದಂಡವನ್ನು ನಿಗದಿತ ಸಮಯದಲ್ಲಿ ಪಾವತಿಸದಿದ್ದರೆ ಕೋರ್ಟ್ ನೋಟಿಸ್ ಬರುತ್ತೆ. ಅಲ್ಲದೆ ವಾಹನದ RC ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ನಲ್ಲಿ ಸೇರಿಸುವ ಅಧಿಕಾರ ಪೊಲೀಸ್ ಅವರಿಗಿರುತ್ತೆ. ಹಾಗೇನೆ ಬೇರೆಯವರ ಮನೆ ಗೇಟ್ ಮುಂದೆ ವಾಹನ ನಿಲ್ಲಿಸಿ ತೊಂದರೆ ನೀಡಿದ್ರೆ ಸಂಚಾರ ತಡೆ ಉಂಟು ಮಾಡಿದ್ದಕ್ಕಾಗಿ ಪೊಲೀಸರು IPC ಹಾಗೂ ಮೋಟಾರ್ ವಾಹನ ಕಾಯ್ದೆಯಡಿ ಪ್ರಕರಣ ದಾಖಲಿಸಬಹುದು. ಹುಷಾರು, ಇದೆಲ್ಲ ಬೇಡ ಅಂತಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡೋದು ಉತ್ತಮ ಅಲ್ವಾ? ಸೊ ಯಾವುದೇ ಹೊಸ ಊರು ಅಥವಾ ಸ್ಥಳಕ್ಕೆ ಹೋದಾಗ ರಸ್ತೆ ಬದಿಯ ನೋ ಪಾರ್ಕಿಂಗ್, ಈವನ್ ಅಥವಾ ಆಡ್ ಪಾರ್ಕಿಂಗ್ ಅಥವಾ ಪೇ ಅಂಡ್ ಪಾರ್ಕ್ ಬೋರ್ಡ್ಗಳನ್ನ ಕಡ್ಡಾಯವಾಗಿ ಗಮನಿಸಿ. ವಾಹನಗಳನ್ನ ಪಾರ್ಕ್ ಮಾಡಿದ ನಂತರ ಅದು ಇತರ ವಾಹನಗಳ ಅಥವಾ ಪಾದಾಚಾರಿಗಳ ಹಾದಿಗೆ ಅಡ್ಡಿಯಾಗುತ್ತಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳುವುದು ಜವಾಬ್ದಾರಿಯುತ ನಾಗರಿಕನ ಲಕ್ಷಣ. ಸೋ ಸ್ನೇಹಿತರೆ, ರಸ್ತೆಯಲ್ಲಿ ಪ್ರತಿಯೊಂದು ಜೀವಿಯೂ ಅಮೂಲ್ಯ. ಯಾರದ್ದೋ ಒಂದು ಸಣ್ಣ ನಿರ್ಲಕ್ಷ್ಯ ಇನ್ನೊಬ್ಬರ ಮನೆಯ ಬೆಳಕನ್ನ ನಂದಿಸದಿರಲಿ. ಅಪಘಾತವಾದಾಗ ಭಯಪಟ್ಟು ಓಡಿ ಹೋಗ್ಬೇಡಿ, ಮನುಷ್ಯತ್ವದಿಂದ ಸ್ಪಂದಿಸಿ, ನಿಯಮವನ್ನು ಪಾಲಿಸಿ ಚಾಲನೆ ಮಾಡಿ, ಸುರಕ್ಷಿತವಾಗಿ ಮನೆಗೆ ತಲುಪಿ. ನೆನ್ಪಿಡಿ, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ. ಇಷ್ಟೊತ್ತು ರಸ್ತೆ ಸುರಕ್ಷತೆಯ ಈ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸುರಕ್ಷಿತ ಚಾಲನೆ, ಸುಖಕರ ಪಯಣ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಗೆಲ್ರಿಗೂ ಚಳಿಗಾಲ ಬಂದಾಗ ಚಳಿನ ತಡ್ಕೊಳ್ಳೋಕಾಲ, ಮಳೆಗಾಲ ಬಂತಂದ್ರೆ ಯಾಗಪ್ಪ ಬರುತ್ತೆ ಮಳೆಗಾಲ ಅಂತೀವಿ, ಬೇಸಿಗೆ ಬಂತಂದ್ರೆ ಇನ್ನೂ ಕೂಡ ಕಷ್ಟನೇ. ಬೇಸಿಗೆನಲ್ಲಿ ಹೊದಿಕೆ ಇಲ್ಲದೆ ಮಲ್ಕೊಂಡ್ರೂ ಕೂಡ ನಿದ್ದೆ ಬರಲ್ಲ, ಆ ರೇಂಜಿಗೆ ಶೆಕೆ ಇರುತ್ತೆ. ನಾವು ಯಾವ ಕಾಲ ಬಂದ್ರೂ ಆ ಕಾಲಕ್ಕೆ ತಕ್ಕಂತೆ ಬೇಸರ ಪಟ್ಕೊಳ್ತಾನೆ ಇರ್ತೀವಿ ಯಾವಾಗ್ಲೂ. ಎನಿವೇ, ಇವತ್ತು ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಈಗ ನಮಗೆ ಚಳಿಗಾಲದಲ್ಲಿ ನಮಗೆ ಒಳ್ಳೊಳ್ಳೆ ಬೆಡ್ಶೀಟ್ಗಳು ಬೇಕಾಗುತ್ತೆ ಹೊದ್ಕೊಳ್ಳೋಕೆ, ದಪ್ಪ ದಪ್ಪ ಉಣ್ಣೆ ಬೆಡ್ಶೀಟ್ಗಳು ಈ ಥರದ್ದೆಲ್ಲ ಬೇಕಾಗುತ್ತೆ. ಆ್ಯಂಡ್ ಮಳೆಗಾಲ ಬಂತಂದರೂ ಕೂಡ ಸ್ವಲ್ಪ ಥಂಡಿ ಇರುತ್ತೆ ವಾತಾವರಣ, ಆಗಲೂ ಕೂಡ ನಮಗೆ ಚೆನ್ನಾಗಿ ಬೆಚ್ಚಗಿರುವಂತಹ ಸ್ಥಳಗಳು ಬೇಕಾಗುತ್ತೆ. ಆದರೆ ಸೆಕೆಗಾಲ ಬಂತಂದಾಗ ನಮಗೆ ಎಷ್ಟೇ ತಣ್ಣಗಿರೋ ಜಾಗ ಸಿಕ್ಕರೂ ಕೂಡ ನಮಗೆ ಇನ್ನೂ ತಣ್ಣಗಾಗಬೇಕಪ್ಪ, ಇನ್ನೂ ಸ್ವಲ್ಪ ಆರಾಮಾಗಿರ್ಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಆಬ್ವಿಯಸ್ಲಿ ಇವತ್ತು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈಗ ನಮಗೆ ಬೇಸಿಗೆ ಕಾಲ ಬಂತು ಅಂತ ಅಂದಾಗ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ಫ್ಯಾನ್ಗಳಲ್ವಾ. ಸೊ ಎಲ್ಲರ ಮನೆಗಳಲ್ಲೂ ಕೂಡ ಎ ಸಿ ಇರುವಂಥದ್ದು ತುಂಬಾ ಕಡಿಮೆ, ಆದರೆ ಫ್ಯಾನ್ಗಳಂತೂ ಎಲ್ಲರ ಮನೆಗಳಲ್ಲಿರುತ್ತೆ. ಈವನ್ ಸ್ಟ್ಯಾಂಡ್ ಫ್ಯಾನ್ ಆಗಿರ್ಬೋದು ಅಥವಾ ಸೀಲಿಂಗ್ ಫ್ಯಾನ್ ಆಗಿರ್ಬೋದು, ಎರಡೂ ರೀತಿಯ ಫ್ಯಾನ್ಗಳನ್ನು ಇಟ್ಟಿರ್ತಾರೆ. ಆ್ಯಂಡ್ ವಾಲ್ ಮೌಂಟ್ ಫ್ಯಾನ್ಗಳು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡ್ ಆಗಿದೆ, ಮತ್ತು ಎಲ್ಲರೂ ಕೂಡ ಅದೇ ರೀತಿ ಹಾಕಿಸ್ಕೊಳ್ತಾ ಇದ್ದಾರೆ ಫ್ಯಾನ್ಗಳನ್ನು. ಆ್ಯಂಡ್ ನಿಮಗೆ ಯಾವ ರೀತಿ ಫ್ಯಾನು ಇಷ್ಟ ಆಗುತ್ತೆ? ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾನ್ ಬಗ್ಗೆ ಯಾಕೆ ಮಾತಾಡ್ತೀನಿ ಗೊತ್ತಾಯ್ತಾ ಅಲ್ವಾ? ಫ್ಯಾನ್ ಯಾವಾಗಿನಿಂದ ಶುರುವಾಯಿತು, ಯಾಕೆ ಈ ಒಂದು ಫ್ಯಾನ ಬಳಕೆ ಮಾಡ್ತಾ ಇದ್ದೀವಿ, ಇದರ ಒಂದು ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಫ್ಯಾಮ್ ಸಮುದಾಯ. ಬರಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ, ಸೊ ಫ್ಯಾನ್ಗಳು ಅಂಥೇಳಿ ನಾವೇನು ಮಾತಾಡ್ತೀವಿ, ಈ ಫ್ಯಾನ್ಗಳು ಯಾಂತ್ರಿಕ ರೂಪಕ್ಕೆ ಬರಬೇಕು ಅಂತ ಅಂದರೆ ಅದಕ್ಕಿಂತ ಹಿಂದೆ ಅದಕ್ಕೆ ಸುಮಾರು ಪ್ರಯೋಗಗಳಾಗಿರಬೇಕಾಗತ್ತೆ. ಅದೇ ರೀತಿಯಲ್ಲೇ ಈ ಯಾಂತ್ರಿಕ ಬಲದಿಂದ ನಡೆಯುವಂತಹ ಈ ಒಂದು ಬೀಸಣಿಗೆ ಗಾತ್ರದಲ್ಲಿ ವೈವಿಧ್ಯವಿದೆ ಅಂತಲೇ ಹೇಳ್ಬೋದು. ಕೈಚೀಲದಲ್ಲಿ ಹಾಕ್ಕೊಂಡು ಹೋಗ್ಬೋದಾದಂತಹ ಪುಟ್ಟ ಬೀಸಣಿಗೆಯಿಂದ ಹಿಡಿದು ಗಣಿ ಸುರಂಗಗಳಲ್ಲಿ ಮಲಿನ ಗಾಳಿಯನ್ನು ಹೊರಗೆ ಹಾಕೋದಕ್ಕೂ ಕೂಡ, ನಿರ್ಮಲವಾದ ಗಾಳಿಯನ್ನು ಒದಗಿಸೋದಕ್ಕೂ ಕೂಡ ಬೃಹದಾಕಾರದ ಬೀಸಣಿಗೆಗಳಿವೆ. ಅಂತಹದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ SS ವೀಲರ್ ಎನ್ನುವಂಥವರು 1882 ವಿದ್ಯುತ್ ಬೀಸಣಿಗೆಯನ್ನು ರಚಿಸ್ತಾರೆ. ಇದರ ತತ್ವ ವಿದ್ಯುತ್ ಮೋಟರಿನದೇ ಆಗಿರುತ್ತೆ. ವಿದ್ಯುತ್ ಮೋಟರ್ನಿಂದ ನಡೆಯುವಂತಹ ಚಾಲಕ ದಂಡದಿಂದ ಬೀಸಣಿಗೆ ತಿರುಗುತ್ತೆ. ಬೀಸಣಿಗೆಯ ಚಕ್ರದಲ್ಲಿ ಅಲಗು ಇರುತ್ತೆ. ಈ ಅಲಗು ಏನಿದೆ, ಕ್ಲಾಕ್ ವೈಸ್ ಅಲ್ಲಿ ತಿರುಗುವಾಗ ಗಾಳಿ ಜೋರಾಗಿ ಹೊರಗಡೆ ಬೀಸುತ್ತೆ, ಅದೇ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗಿದಾಗ ಗಾಳಿ ತನ್ನಡೆಗೆ ಎಳ್ಕೊಳ್ಳುತ್ತೆ. ಈ ರೀತಿಯ ಫ್ಯಾನ್ಗಳು ಕಟ್ಟಡದಿಂದ ಧೂಳು ಅಶುದ್ಧವಾದಂತಹ ಗಾಳಿಯನ್ನ ತೆಗೆದು ಹಾಕೋದಕ್ಕೆ ಸೂಕ್ತವಾಗಿರುವಂಥದ್ದು. ಒತ್ತಡದಲ್ಲಿ ಗಾಳಿ ನುಗ್ಗುವಂತೆ ಮಾಡುವುದು ಊದು ಬೀಸಣಿಗೆ ಆಗಿರುತ್ತೆ. ಧೂಳು ಮರದ ಹೊಟ್ಟು ತುಣುಕುಗಳನ್ನು ಯಂತ್ರದಿಂದ ತೆಗೆಯುವಲ್ಲಿ ಇವು ಸಮರ್ಥವಾಗಿರುತ್ತೆ. ವಾತಾಯನ, ಹವಾನಿಯಂತ್ರಣ, ಶಾಖ ವ್ಯವಸ್ಥೆಗಳಿಗೆ ಊದು ಬೀಸಣಿಗೆ ಉಪಯುಕ್ತವಾಗುತ್ತೆ. ನಿಶ್ವಾಸ ಬೀಸಣಿಗೆ ಗಾಳಿ ಅಥವಾ ಅನಿಲವನ್ನು ಹೊರಗಿಳಿಯುವುದಕ್ಕೆ ಯೋಗ್ಯವಾದುದು. ಕೋಕ್ ಕುಲುಮೆಯಿಂದ ಅನಿಲಗಳನ್ನು ಹೊರತೆಗೆಯುವುದಕ್ಕೆ ಇದನ್ನು ಬಳಸ್ತಾರೆ. ಬೀಸಣಿಗೆಯಲ್ಲಿ ಎರಡು ಬಗೆ ಇದೆ, ಕೇಂದ್ರಾಪಗಾಮಿ ಬೀಸಣಿಗೆ ಹಾಗೂ ಅಕ್ಷಪ್ರವಾಹಿ ಬೀಸಣಿಗೆ ಅಂಥೇಳಿ. ಕೇಂದ್ರಾಪಗಾಮಿ ಬೀಸಣಿಗೆಯಲ್ಲಿ ಅಲಗುಗಳು ಒಳಕ್ಕೆ ಚಾಚಿಕೊಂಡಿರ್ತವೆ. ಗಾಳಿ ಕೇಂದ್ರ ಭಾಗದಿಂದ ಒಳಬಂದು ಪರದಿ ಭಾಗದಿಂದ ಹೊರದೂಡಲ್ಪಡುತ್ತದೆ. ಅಲಗು ಮುಂದಕ್ಕೆ ವಕ್ರವಾಗಿದ್ದು ತಿರುಗುತ್ತಿರುವ ದಿಕ್ಕಿನಲ್ಲಿ ಭಾಗಿಯಾಗಿರುತ್ತದೆ. ಕೇಂದ್ರಾಪಗಾಮಿ ಬೀಸಣಿಗೆಯಿಂದ ಹೆಚ್ಚಿನ ಒತ್ತಡದ ಗಾಳಿ ಪ್ರವಾಹವನ್ನು ಪಡೆಯಬಹುದು. ವಿಮಾನದ ಎಂಜಿನ್ನಲ್ಲಿರುವಂತಹ ಸೂಪರ್ ಚಾರ್ಜರ್ ಎಂಬುದು ಕೇಂದ್ರಾಪಗಾಮಿ ಬೀಸಣಿಗೆ. ವಿಮಾನ ಎತ್ತರದಲ್ಲಿ ಹಾರಬೇಕಾಗಿ ಬಂದಾಗ ಇದು ಉಪಯೋಗಕ್ಕೆ ಬರುತ್ತೆ. ಅಕ್ಷಪ್ರವಾಹಿ ಬೀಸಣಿಗೆಯಲ್ಲಿ ಚಕ್ರದ ಅಕ್ಷಕ್ಕೆ ಸಮಾಂತರವಾದ ಅನಿಲ ಸಾಗುತ್ತೆ. ಅಲಗಿನ ಸರಿಯಾದ ವಿನ್ಯಾಸ, ಬೀಸಣಿಗೆಯನ್ನಿರಿಸುವ ತಳ ಮುಂತಾದವುಗಳ ಮೇಲೆ ಗಮನ ಹರಿಸಿ ಬೀಸಣಿಗೆ ತಿರುಗುವ ಸದ್ದನ್ನು ಕಡಿಮೆಗೊಳಿಸಬಹುದು. ನಳಿಗೆಯಲ್ಲಿ ಬೀಸಣಿಗೆಯನ್ನಿರಿಸುವುದರಿಂದಲೂ ಕೂಡ ಶಬ್ದ ಕಡಿಮೆ ಮಾಡಬಹುದು. ಬೀಸಣಿಗೆ ನಮ್ಮ ಜೀವನಕ್ಕೆ ಹೆಚ್ಚು ಸೌಖ್ಯ ಮತ್ತು ಸೌಕರ್ಯವನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಗೊತ್ತಾಯ್ತಲ್ಲ ಈ ಒಂದು ಫ್ಯಾನ್ಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವಾಗಿನಿಂದ ಇದು ಶುರುವಾಯಿತು, ಯಾರಿದನ್ನು ರಚನೆ ಮಾಡಿದ್ರು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ತಿಳಿಸಿದ್ದೀನಿ. ಹಾಗೆಯೇ ಇನ್ನೊಂದು ವಿಚಾರ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಕೂಡ ನಮ್ಮ ಚಿತ್ರದಲ್ಲಿ ಮಾತಾಡಬಹುದು, ನಿಮಗೆ ತರದಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಚಿತ್ರದಲ್ಲಿ ಹಂಚ್ಕೊಳ್ಬೋದು, ಹಾಗೆ ನಿಮಗಿರುವಂತಹ ಕುತೂಹಲಕಾರಿ ವಿಚಾರಗಳನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಒಂದು ಫ್ಯಾನ್ ಯಾವಾಗಿನಿಂದ ಶುರುವಾಯಿತು ಮತ್ತು ಯಾರು ಇದನ್ನು ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ. ಹಾಗೆ ಇವಾಗ ಒಬ್ಬ ಸೈಂಟಿಸ್ಟ್ನ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇವ್ರ ಬಗ್ಗೆ ನೀವು ಕೂಡ ಕೇಳಿರ್ತೀರಾ ಸುಮಾರು ವಿಚಾರಗಳನ್ನ. ಯಾರಪ್ಪ ಸೈಂಟಿಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ರೆ, ಥಾಮಸ್ ಆಲ್ವಾ ಎಡಿಸನ್ ಅನ್ನೋರು. ಸೊ ಇವರ ಹೆಸರುಗಳನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಇವರ ಹೆಸರನ್ನ ಕೇಳಿದಾಗ ಇವರು ಎಷ್ಟು ದೊಡ್ಡ ವಿಜ್ಞಾನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಮಹಾನ್ ಸಂಶೋಧಕರಾಗಿದ್ದು, ಎಡಿಸನ್ ಅವರು 1,000 ಪೇಟೆಂಟ್ಗಳನ್ನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ವೈಜ್ಞಾನಿಕ ಸಿದ್ಧಾಂತ ಅಥವಾ ಗಣಿತದ ಹಿನ್ನೆಲೆ ಇರಲಿಲ್ಲ, ಆದರೂ ಕೂಡ ಪ್ರಯೋಗ ಮಾಡ್ತಾ ಮಾಡ್ತಾನೆ ಶೋಧನೆಗಳನ್ನು ನಡೆಸ್ತಾರೆ. ಇಂಥ ವಿಧಾನವೇ ಅವರ ಸಫಲತೆಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅವರು ಏನೇನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅವರು ಕೊಟ್ಟಂತಹ ಕೊಡುಗೆಗಳೇನೇನಿದೆ ಮತ್ತು ಅವರು ಯಾವ್ಯಾವ ಇನ್ವೆನ್ಷನ್ಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ. ಥಾಮಸ್ ಆಲ್ವಾ ಎಡಿಸನ್ ಅವರು 1847 February 11 ಅಮೆರಿಕದ ಮಿಲಾನ್ನಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲಿ ಶಾಲೆಯಿಂದ ಹೊರಬಂದರೂ ಕೂಡ ವಿಜ್ಞಾನದ ಕುರಿತ ಅನೇಕ ಪುಸ್ತಕಗಳನ್ನು ಓದಿ ತಿಳ್ಕೊಳ್ತಾರೆ. 10 ಎಡಿಸನ್ ಅವರು ಮನೆಯಲ್ಲಿ ರಾಸಾಯನಿಕ ಪ್ರಯೋಗಾಲಯವನ್ನು ಸ್ಥಾಪಿಸ್ಕೊಳ್ತಾರೆ. ಹಣ ಗಳಿಸೋದಕ್ಕೆ ಅವರು ರೈಲುಗಳಲ್ಲಿ ವೃತ್ತಪತ್ರಿಕೆಗಳನ್ನು ಮಾರ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ಹಣದ ಸಂಪಾದನೆಗಾಗಿ ಹಳೆಯ ಒಂದು ಮುದ್ರಣ ಯಂತ್ರವನ್ನು ಕೂಡ ಕೊಂಡ್ಕೊಳ್ತಾರೆ. ರೈಲಿನ ಲಗೇಜ್ ಕಾರ್ನಲ್ಲಿ ಅವರು ವಾರಪತ್ರಿಕೆಯನ್ನು ಮುದ್ರಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಯ ಪ್ರಯೋಗಾಲಯವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಒಂದಿನ ಈ ಪ್ರಯೋಗಾಲಯಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಇದರಿಂದ ಕೋಪಗೊಂಡಂತಹ ರೈಲ್ವೆ ಅಧಿಕಾರಿಗಳು ಪ್ರಯೋಗಾಲಯದ ಉಪಕರಣಗಳನ್ನೆಲ್ಲ ಹೊರಕೆಸ್ಬಿಡ್ತಾರೆ. ರೈಲು ಅಪಘಾತದಲ್ಲಿ ಕಿವಿಗೆ ಪೆಟ್ಟಾಗಿದ್ದರಿಂದ ಎಡಿಸನ್ ಶಾಶ್ವತವಾಗಿ ಕಿವುಡಾಗಿರ್ತಾರೆ. ಆದರೂ ಕೂಡ ಇವರು ಮಾಡಿದಂತಹ ಸಾಧನೆ ಸಂಶೋಧನೆಗಳು ತುಂಬಾ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಟೆಲಿಗ್ರಫಿಯನ್ನು ಕಲಿತ ಅವರು 1868 ಮೊಟ್ಟ ಮೊದಲ ಪೇಟೆಂಟನ್ನು ಪಡ್ಕೊಳ್ತಾರೆ. ಅದೇ ವರ್ಷ ಮತಗಳನ್ನು ದಾಖಲು ಮಾಡುವಂತಹ ಯಂತ್ರಗಳು, ನಾವೀಗ ಏನು ವೋಟಿಂಗ್ ಮಷಿನ್ ಅಂತ ಹೇಳ್ತೀವಿ, ಸೊ ಇವುಗಳನ್ನು ಕಂಡುಹಿಡಿತಾರೆ. ನಂತರ ಟೈಪ್ ರೈಟರ್ನಲ್ಲಿಯೂ ಕೂಡ ಅನೇಕ ಸುಧಾರಣೆಗಳನ್ನು ತರ್ತಾರೆ. 1878 ಎಡಿಸನ್ ಅವರು ಇನ್ಕ್ಯಾಂಡಿಸೆಂಟ್ ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಕಂಡುಹಿಡಿತಾರೆ. ಎಡಿಸನ್ ಜೊತೆಗೆ ಮೊದಲು ಕೆಲಸ ಮಾಡ್ತಿದ್ದಂತಹ ಟೆಸ್ಲಾ ಅವರ ಜೊತೆ 1912 ನೋಬೆಲ್ ಪುರಸ್ಕಾರವನ್ನು ಕೂಡ ಪಡೆಯಬೇಕಿತ್ತು. ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆಯ ಕುರಿತು ನಡೆಸಿದಂತಹ ಸಂಶೋಧನೆಗಾಗಿ ಈ ಪುರಸ್ಕಾರ ಲಭಿಸಬೇಕಾಗಿತ್ತು. ಆದರೆ ಎಡಿಸನ್ ಅವರ ಹೆಸರಿನ ಜೊತೆಗೆ ತಮ್ಮ ಹೆಸರನ್ನು ಸೇರಿಸ್ಕೊಳ್ಳೋದು ಟೆಸ್ಲಾ ಅವರಿಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಇಬ್ಬರಿಗೂ ಈ ಪಾರಿತೋಷಕ ಸಿಗಲೇ ಇಲ್ಲ. ಜೀವನ ಇಡೀ ಸಂಶೋಧನೆಯಲ್ಲಿ ಮಗ್ನರಾಗಿದ್ದ ಎಡಿಸನ್ ಅವರು 1931 October 18 ನಿಧನ ಆಗ್ತಾರೆ. ಸೊ ಇದು ಎಡಿಸನ್ ಅವರ ಕತೆ. ಆ್ಯಂಡ್ ಎಡಿಸನ್ ಅವರು ಕಂಡಿರೋದಂತಹ ಈ ಒಂದು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಆಗಿರ್ಬೋದು ಮತ್ತು ಟೈಪಿಂಗ್ ಮಷಿನ್ಸ್ ಆಗಿರ್ಬೋದು, ವೋಟಿಂಗ್ ಮಷಿನ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಒಂದು ಯುನೀಕ್ ಆಗಿರುವಂತಹ ಇನ್ವೆನ್ಷನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿದಂತಹ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಕೂಡ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ಗಳು ಗೊತ್ತಿದೆ ಅಂತಂದರೆ, ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಂದರೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಸಂಖ್ಯೆ 9686 0997 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯದ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸಮಯ 6:30 ಆಗಿದೆ, ಹಾಗಿದ್ಮೇಲೆ ನಾನು ಬಂದಿದ್ದು ಆಗಿದೆ. ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದೆಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ ಇರ್ತೀವಿ. ಏನ್ ಗೊತ್ತಾ, ನಾವೆಲ್ಲ ಬಿಸ್ನೆಸ್ ಮಾಡ್ತೀವಿ, ಅದ್ರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತೀವಿ, ಆದ್ರೆ ಇದ್ರೊಟ್ಟಿಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ಬೇಕಲ್ವಾ? ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಹೆಲ್ತಿ ಆಗಿರೋ ಫುಡ್ ತಿನ್ಬೇಕು. ಸೊ ಹೆಲ್ತಿ ಆಗಿರೋ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದಾಗ ನನಗೆ ಶಿವಮೊಗ್ಗ ಆರ್ಗಾನಿಕ್ಸ್ ಕಾಣಿಸ್ತು, ಆಯ್ತಾ? ಸೊ ಈ ಒಂದು ಶಾಪ್ ನಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಜೊತೆಗೆ ಹೆಲ್ತಿ ಆಗಿರೋ ಗ್ರಾಸರೀಸ್ ಕೂಡ ಸಿಗುತ್ತೆ. ಯಾಕಂದ್ರೆ ರೈತರು ಬೆಳೆಯುವಂತಹ ಸಾವಯವ ಕೃಷಿಯಿಂದ ತಯಾರಿಸಿದಂತಹ ಪದಾರ್ಥಗಳು ಇಲ್ಲಿ ಸಿಗುವಂತದ್ದು. ಹಾಗಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಆರ್ಗಾನಿಕ್ಸ್ ನ ಮಾಲೀಕರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ತೆ.
9: ನಮಸ್ತೆ ಮೇಡಮ್.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು.
8: ಓಕೆ, ಮಂಜುನಾಥ್ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
8: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಕಾಫಿ ಟೀ ಆಯ್ತಾ?
9: ಆಯ್ತು ಮೇಡಮ್. ನಿಮ್ದು ಆಯ್ತಾ?
8: ನಮ್ ತಿನ್ನೂ ಆಗಿಲ್ಲ, ನೀವು ಕೊಡಿಸ್ತೀರಾ ಅಂತ ವೇಟ್ ಮಾಡ್ತಾ ಇದ್ದೀನಿ.
9: ಕಷಾಯ ಕೊಡಿಸ್ತೀರಾ ಮೇಡಮ್ ನಾವು? ಹಿಂಗೆ
8: ಕಷಾಯ ಕೊಡಿಸ್ತೀರಾ ವಿಶೇಷವಾಗಿ? ಓಕೆ ಸರ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
9: ಓಕೆ ಮೇಡಮ್, ನನ್ನ ಹೆಸರು ಮೇಡಮ್ ಮಂಜುನಾಥ್ ಅಂತೇಳಿ. ಮೂಲತಃ ನಾನು ಬಂದ್ಬಿಟ್ಟು ಅಬ್ಬಳಗೆರೆ ಹತ್ರ ಕಲ್ಗುಂಗುರು, ನನ್ನ ಹಳ್ಳಿ ಒಂದು ಸಣ್ಣ, ಅದೊಂದು ಕುಗ್ರಾಮ. ಸಿಟಿಯಿಂದ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟ್ರ್ ನಿಯರೆಸ್ಟಲ್ಲಿದೆ. ಅಲ್ಲಿ ಇರ್ತಕ್ಕಂಥದ್ದು ನಾವು ತುಂಬಾ, ನಾವು ಹಳ್ಳಿ ರೈತರು, ನಾವು ತುಂಬಾ, ನಾವು ನಮ್ಮ ತಂದೆ ತುಂಬ ಒಂದು ಸಣ್ಣ ಒಂದು ಮಟ್ಟದಿಂದ ಬಂದಂಥ ಒಬ್ಬ ರೈತ. ಆ ರೈತಾಪಿ ಕುಟುಂಬದಿಂದ ನಾವು ಬಂದಂಥ ಒಂದು ಇದರಲ್ಲಿ ನಾವು ಬರ್ತಾ ಬರ್ತಾ ಕೃಷಿ ಕುಟುಂಬದಲ್ಲಿ ನಾವು ತುಂಬಾ ಒಂದು ಅಭಿವೃದ್ಧಿ ಆಗ್ತಾ ಬಂದ್ವಿ. ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ನಾವು ಫರ್ದರಾಗಿ ನಾವು ಯೋಚನೆ ಮಾಡಿದ್ದೆ ಅಂದರೆ ಈ ಒಂದು ಸಾವಯವ ಕೃಷಿಯಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಬಂದ್ವಿ ನಾವು ನಮ್ಮ ತಂದೆ ಸೇರಿಕೊಂಡು. ಆಗ ನಮಗೆ ಕಂಡಿದ್ದೆ ಸಾವಯವ ಕೃಷಿನ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಡಬೇಕು ಅಂತೇಳಿ. ಆಗ ನಾವು ಪ್ರತಿಯೊಂದು ನಾವೇನು ಮಾಡ್ತಾವೆ ಅಂದರೆ ನಾವು ಪ್ರತಿಯೊಂದು ಬೆಳೆಗೂ ಕೂಡ ನಾವು ಸಾವಯವ ಪದ್ಧತಿಯಲ್ಲಿ ನಾವು ಎಲ್ಲ ಕೂಡ ಆ ಒಂದು ಕ್ರಮಗಳನ್ನ ನಾವು ಮಾಡ್ತಾ ಬಂದ್ವಿ. ಆ ಮಾಡ್ತಾ ಬರಬೇಕಾದ್ರೆ ನಮ್ಮ ಚಿಂತನೆಯಲ್ಲಿ ಇದ್ದೇನೆಂದರೆ ನಾವು ಭೂಮಿಗೆ ನಾವು ವಿಷ ಹಾಕಿದರೆ ಆ ಭೂಮಿ ಕೂಡ ನಮಗೆ ತಿರುಗಿ ಕೂಡ ಅದು ನಮಗೆ ವಿಷ ಉಣಿಸುತ್ತೆ. ಹಾಗಾಗಿ ನಾವು ಭೂಮಿ ಕೂಡ ನಾವು ಅಮೃತ ಉಣಿಸುವಾಗ ಅದು ನಮಗೆ ಅಮೃತನೇ ಕೊಡುತ್ತೆ ಅಂತೇಳಿ ನಮ್ಮ ಚಿಂತನೆಯಲ್ಲಿ ಬಂದಾಗ ನಾವು ಭೂಮಿ ಪೂರ್ತಿ ನಾವು ಸಾವಯವ ಕೃಷಿಯಲ್ಲಿ ನಾವು ಮಾಡ್ತಾ ಬಂದ್ವಿ. ಆ ನಿಟ್ಟಲ್ಲೇ ನಾವು ಮಾಡ್ತಾ ಮಾಡ್ತಾ ಬಂದಾಗ 25-30 ವರ್ಷ ನಾವು ಕೃಷಿ ಮಾಡ್ತಾನೆ ಇದ್ವಿ. ಸೊ ತದನಂತರದಲ್ಲಿ ಕೃಷಿ ಮಾಡುವಾಗ ಅದರದ್ದು ಮಾರುಕಟ್ಟೆ ಯಾವ ರೀತಿ ನಡೀತಿದೆ ಅಂತ ಯೋಚನೆ ಮಾಡಿದಾಗ ನನಗೆ ನನ್ನ ಪರ್ಸ್ನಲ್ ಥಾಟ್ಸ್ ಏನು ಬಂತಂದರೆ ನಾವಿಷ್ಟೆಲ್ಲ ಕೃಷಿ ಮಾಡ್ತಿದ್ವಿ, ಈ ಕೃಷಿ ಮಾಡಿದಂಥ ಸಾವಯವ ಕೃಷಿ ಮಾಡಿದಂಥ ಎಲ್ಲ ಪ್ರತಿಯೊಂದು ಬೆಳೆಗಳು ಕೂಡ ಇಲ್ಲಿ ಹೋಗ್ತಾ ಇದೆ. ಸೊ ಮಾಮೂಲಿ ಮಾರ್ಕೆಟ್ಗೆ ಹೋಗ್ತಾ ಇದೆ, ಮಾಮೂಲಿ ಎ ಪಿ ಎಮ್ ಸಿ ಆಗಿರ್ಬೋದು, ಅಥವಾ ಈಗ ಒಂದು ನಾವು ಒಂದು ತರಕಾರಿ ಬೆಳಿದ್ವಿ ಅದು ಕೂಡ ಎ ಪಿ ಎಮ್ ಸಿ ಹೋಗ್ತದೆ. ಈಗ ನಾವು ಒಂದು ಮಾವು ಬೆಳಿತೀವಿ, ಸಪೋಟ ಬೆಳಿತೀವಿ, ಬೇರೆ ಯಾವುದೇ ಥರದ ನಾವು ಬೆಳೆಗಳು ಬೆಳೆದು ಕೂಡ ಯಾರೊಬ್ಬರು ಇಮಿಡಿಯೇಟ್ ಬರ್ತಾನೆ, ಅದನ್ನು ಕಟ್ ಮಾಡ್ಕೊತಾರೆ, ತೊಗೊಂಡೋಗ್ತಾರೆ, ಮತ್ತು ಮಾಮೂಲಿ ಮಾರ್ಕೆಟಿಗೆ ಹೋಗ್ತದೆ. ಬಟ್ ಇದು ಸಾವಯವ ಅಂತೇಳಿ ತೊಗೊಂಡು ನಾವು ಬೆಳೆದುವಾಗ ಸೊ ಮಾಮೂಲಿ ಮಾರ್ಕೆಟ್ ಅದು ಏನು ಥರ ಪರ್ಟಿಕ್ಯುಲರ್ಲಿ ಅದು ಜನಗಳಿಗೆ ಅದು ತಲುಪ್ತಾ ಇಲ್ಲ, ಇದನ್ನು ತಲುಪುವಂಥ ಒಂದು ವ್ಯವಸ್ಥೆ ಆಗಬೇಕಲ್ಲ ಅಂತೇಳಿ ಒಂದು ಚಿಂತೆ ಮಾಡಿದ್ವಿ. ಆ ಚಿಂತನೆ ಮಾಡಿದಾಗ ನನಗೆ ಮೊದಲ ಬಾರಿ ಕಂಡಿದ್ದೆ ಒಂದು ಸಾವಯವ ಮಳಿಗೆನ ನಾನು ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಕಳೆದ 14 ವರ್ಷದಿಂದ 10x10 ಅಲ್ಲಿ ನಾನು ಮೊದಲ ಬಾರಿಗೆ ಚೌಕಿ ನಾನು ಸ್ಟಾರ್ಟ್ ಮಾಡಿದೆ ಮೇಡಮ್. 14 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಮ್ಮ ಚಿಂತನೆ ಇದ್ದಿದ್ದು ಇಷ್ಟೇ, ಇದನ್ನು ಯಾವುದೇ ಥರದ ಕಮರ್ಷಿಯಲನ್ನು ನಾವು ತಗೋಬಾರ್ದು. ನಮ್ಮ ಶಿವಮೊಗ್ಗದ ಜನತೆಗೆ ವಿಷಮುಕ್ತ ಆಹಾರನ ನಾನು ಮುಟ್ಟಿಸ್ಬೇಕು.
8: ವಾವ್ ಸೂಪರ್, ಇದು ತುಂಬ ಒಳ್ಳೆ ಥಾಟ್ ಸರ್. ಶಿವಮೊಗ್ಗದ ಜನತೆಗೆ ವಿಷಮುಕ್ತ ಆಹಾರವನ್ನ ನೀಡಬೇಕು
9: ಅನ್ನೋದಷ್ಟೇ ನಾನು ತಲೆಯಲ್ಲಿ ತಾಡಿಸಿದ್ದು, ಬೇರೆ ಏನೂ ಇಲ್ಲ. ಜೊತೆಲಿ ಇನ್ನೊಂದು ತಾಡಿಸಿ ಏನಿತ್ತು ಅಂದರೆ, ಎಷ್ಟೋ ಜನ ಇವತ್ತು ಸಾವಯವ ಕೃಷಿಯಲ್ಲಿ ಬೆಳೆತಕ್ಕಂಥ ರೈತಾಪಿ ಜನಗಳೇನಿದ್ರಲ್ಲ, ಆ ಒಂದು ಬೆಳೆಗಳಿಗೆ ಒಂದು ಮುಕ್ತ ಮಾರುಕಟ್ಟೆನ ಒದಗಿಸ್ಬೇಕು ಅನ್ನೋದು. ಈ ಕಡೆ ರೈತರಿಗೂ ಒಳ್ಳೆಯದಾಗಬೇಕು, ಮತ್ತು ಈ ಕಡೆಗೆ ನಮ್ಮಲ್ಲಿರ್ತಕ್ಕಂಥ ಶಿವಮೊಗ್ಗ ಜನತೆಗೆ ಒಂದು ಒಳ್ಳೆ ಆಹಾರದ ಒಂದು ಉತ್ಪನ್ನ ಅವರಿಗೆ ಸಿಗಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಒಂದು ಚಿಕ್ಕದಾಗಿ ನಾವೊಂದು ಮಳಿಗೆನ ಸ್ಟಾರ್ಟ್ ಮಾಡಿದ್ದೀವಿ. ಆ ಮಳಿಗೆ ಸ್ಟಾರ್ಟ್ ಮಾಡಿದಾಗ ಮೇಡಮ್, ಹೆಚ್ಚು ಕಡಿಮೆ 6-8 ತಿಂಗಳು ದಿನಕ್ಕೆ 50 ರೂಪಾಯಿ ಕೂಡ ವ್ಯಾಪಾರ ಇಲ್ಲ.
8: 6-8 ತಿಂಗಳು ಏನು ವ್ಯಾಪಾರ ಇಲ್ಲ, 50 ರೂಪಾಯಿನೂ ವ್ಯಾಪಾರ ಇಲ್ಲ. ಓಕೆ,
9: ಸೊ ಬರೋರು ಕೇಳೋರು ನಗಾಡೋರು ನಗಾಡ್ತಿದ್ರು, ಇದೇನು ಸಾವಯವ ಅಂದರೆ ಏನು ಅಂತ ಕೇಳ್ತಾ ಇದ್ರು. ಹಿಂಗೆ ಈ ಅಂದರೆ ಈ ರೀತಿ ನೀವು ಈ ನಿಟ್ಟಲ್ಲಿ ಇವತ್ತಿನ ದಿನಗಳಲ್ಲಿ ಕಾಲಮಾನದಲ್ಲಿ ಏನಾಗ್ತಿದೆ ಅಂದರೆ, ರೈತ ಇವತ್ತು ಅಗ್ರಿಕಲ್ಚರ್ ಅನ್ನೋದು ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಆ ಕಮರ್ಷಿಯಲ್ ಅನ್ನೋದು ಇವತ್ತು ಎಷ್ಟೋ ಕೆಮಿಕಲ್ ಬಂದುಬಿಟ್ಟು ಇವತ್ತು ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ರೋಗ ರುಜಿನ ಬಳಸ್ಕೆ ಆಗ್ತಿದ್ದಂಗೆ ಹೆಚ್ಚಾಗಿ ಕೆಮಿಕಲ್ಗಳನ್ನ ಅದು ರೈತಾಪಿ ವರ್ಗದ ಜನ ಅದನ್ನು ಬಳಸ್ಕೆ ಮಾಡೇ ಮಾಡ್ತಾರೆ, ಅದು ಸಾಮಾನ್ಯ. ಆದರೆ ಅದರಿಂದ ನನಗೆ ಎಷ್ಟು ದುಷ್ಪರಿಣಾಮ ಇದೆ, ನನ್ನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಿದೆ, ಕೆಟ್ಟ ಪರಿಣಾಮ ಬೀರ್ತಿದೆ ಅಂತ ಇವತ್ತಿನ ದಿನ ಗೊತ್ತಾಗ್ತಿರಲಿಲ್ಲ. ಸೊ ಆವಾಗ ಜನಗಳಿಗೆ ಅದನ್ನು ದಿನ ಅದನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದೆ. ಅಂದರೆ ಇವತ್ತು ಹೆಚ್ಚು 5 ಜನ ನನ್ನ ಅಂಗಡಿಗೆ ಕಸ್ಟಮರ್ ವಿಸಿಟ್ ಮಾಡಿದವರೆ, ಅದರಲ್ಲಿ ಇಬ್ಬರಿಗಾರು ನಾನು ಕನ್ವಿನ್ಸ್ ಮಾಡ್ತಿದ್ದೆ, ಅಂದರೆ ಅದ್ರ ಬಗ್ಗೆ ನಾನು ಎಜುಕೇಟ್ ಮಾಡ್ತಾ ಇದ್ದೆ ಅವರಿಗೆ. ಆ ಇಬ್ಬರಲ್ಲಿ ಒಬ್ಬರು ಬಂದು ಏನಾರೋ ಒಂದು ಐಟಮ್ ತೊಗೊಳಕ್ಕೆ ಶುರು ಮಾಡೋದು. ಇದೇ ರೀತಿ ತೊಗೊಳ್ತಾ ಹೆಚ್ಚು ಕಡಿಮೆ 8-10 ತಿಂಗಳಾದಮೇಲೆ ದಿನಕ್ಕೆ ಒಂದು 200-300-500 ರೂಪಾಯಿವರೆಗೂ ಆ ಒಂದು ಬಂತು. ಅಂದರೆ ವ್ಯಾಪಾರ ದೃಷ್ಟಿಯಿಂದಲ್ಲ, ಜನಗಳಿಗೆ ಯಾವ ರೀತಿ ಅದು ಆಗ್ತಿದೆ ಅನ್ನೋದಷ್ಟೇ ದೃಷ್ಟಿ ಹೇಳ್ತಿದ್ದೆ ನಾನು. ಅದಾದ ನಂತರ ಮತ್ತೆ ಕಾಲಕ್ರಮೇಣ ಏನು ಮಾಡ್ತಿದ್ದೆ, ಪ್ರತಿ ಒಂದು ದೇವಸ್ಥಾನ ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು, ಯೋಗ ಕೇಂದ್ರಗಳು, ಈ ಥರ ಎಲ್ಲ ಕಡೆಗೂ ಕೂಡ ನಾನು ಹೋಗಿ ನಿಂತ್ಕೊಂಡು ನನ್ನ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೇಳುಕರೆ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಆರ್ಗಾನಿಕ್ಸ್ ನ ಮಾಲೀಕರಾಗಿರುವಂತಹ ಮಂಜುನಾಥ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಅವರ 14 ವರ್ಷದ ಬಿಸ್ನೆಸ್ ಜರ್ನಿಯನ್ನ ಕೇಳ್ತಾ ಇದ್ವಿ. ಕೇಳೋಕೆ ತುಂಬಾನೇ ಕುತೂಹಲ ಅನ್ಸುತ್ತೆ. ಹೌದೇನಪ್ಪ, ಹೀಗೂ ಕೂಡ ಬಿಸ್ನೆಸ್ ಇರುತ್ತಾ ಅಂತ ಅನ್ಸುತ್ತೆ. ಯಾಕಂದ್ರೆ ಹೊಸದಾಗಿ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಜನ ಅದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಮಂಜುನಾಥ್ ಸರ್, ನಿಮಗೂ ಗೊತ್ತಿರುತ್ತೆ, ಅನುಭವ ಕೂಡ ಆಗಿರುತ್ತೆ, ಹೊಸ ಬಿಸ್ನೆಸ್ ಜನಕ್ಕೆ ಒಪ್ಸೋದು ಅಷ್ಟು ಸುಲಭದ ಮಾತಲ್ಲ. ಸೊ ನೀವು ಹೇಗೆ ಶ್ರಮವನ್ನ ಪಟ್ರಿ ಸರ್? ಹೇಗಿತ್ತು ನಿಮ್ಮ ಈ ಹಾರ್ಡ್ ವರ್ಕಿಂಗ್ ಡೇಸ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಬೆಳಗ್ಗೆ 4 ಗಂಟೆಯಿಂದ 8:00 ತನಕ ನಾನು

0: ಕಂಪ್ಲೀಟ್ ಡಿಸ್ಪ್ಯಾಚ್ ಮಾಡ್ತಾ ಇದ್ದೆ. ಅದಾದ ನಂತರ ಅಲ್ಲಿ ಏನಾಗ್ತಿತ್ತು, ಕೆಲವೊಂದು ಯೋಗ ಕೇಂದ್ರಗಳಲ್ಲಿ ನಾನು ಸ್ವಲ್ಪ ಅವಕಾಶ ಕೇಳ್ತಿದ್ದೆ, ಒಂದು 2 ನಿಮಿಷ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕೆ ಅಂತ ಕೇಳೋರು. ಇಲ್ಲ, ಈ ರೀತಿ ನಾನು ಸಾವಯವ ಮಳಿಗೆ ಮಾಡಿದೆ, ಅದ್ರ ಬಗ್ಗೆ ನಾನು ಜನರಿಗೆ ನಾನು ರೀಚ್ ಮಾಡಬೇಕು ಅಂತೇಳಿ. ಇಲ್ಲ ಇಲ್ಲ, ಆಗಲ್ಲ, ಈ ಕಾರ್ಯಕ್ರಮ ನಾವು ನಿಮ್ಗೆ ಅವಕಾಶ ಕೊಡಲ್ಲ, ಯಾಕಂದ್ರೆ ನೀವು ಅದು ಅಂಗಡಿ ಅಂದರೆ ನೀವು ಕಮರ್ಷಿಯಲ್ ಇದ್ದೀರ, ನಾವು ಯಾಕೊಂಡ್ಕೋ ಅವಕಾಶ ಕೊಡಲ್ಲ ಅಂತೇಳಿ ಹೇಳೋರು. ಆದರೂ ನಾನು ಬಿಡ್ತಿರಲಿಲ್ಲ, ನಾನು ಹಿಂದಿಗೆ ಸರಿತಿದ್ದೆ ಹೊರತು ಆ ಟೈಮಿಗೆ ನಾನು ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಏನು ಅವ್ರಿಗೆ ಟ್ರೈ ಮಾಡ್ತಾ ಇದ್ದೆ. ಅವಾಗ ಅವ್ರಿಗೆ ನಾನೇನು ಅಂತ ಗೊತ್ತಾದಮೇಲೆ ಒಂದು ಸತಿ ಅವಕಾಶ ಕೊಟ್ಟರು. ಆ ಒಂದು ಸತಿ ಕೊಟ್ಟಾಗ ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದೆ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಲಿವಿಂಗ್ನ ಒಂದು ಯೋಗ ಇದರಲ್ಲಿ ಅಲ್ಲಿ ನನಗೆ ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟಾಗ ನಾನು ಅಲ್ಲಿ ಅದನ್ನು ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಅಂದರೆ ಸಾವಯವ ಅಂದ್ರೆ ಏನು, ಸಾವಯವ ಆಹಾರಗಳನ್ನ ನಾವು ಯಾಕೆ ಬಳಕೆ ಮಾಡಬೇಕು, ಇದರಿಂದ ಏನೇನು ಬೆನಿಫಿಟ್ ಇದೆ. ಸೊ ತುಂಬ ಜನಕ್ಕೆ ಏನಾಗಿದೆ ಅಂದರೆ ಸಾವಯವ ಅಂದರೆ ಹೈ ರೇಟ್, ಅಂದರೆ ಜಾಸ್ತಿ ರೇಟು ಅನ್ನೋದು ತಲೆ ಒಳಗೆ ಅದು ಅವಾಗಿತ್ತು, ಅವಾಗಿದ್ದು ಈಗಲೂ ಇದೆ, ಇಲ್ಲ ಅಂತಲ್ಲ, ಬಟ್ ಅದು ಯಾಕೆ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಸ್ವಲ್ಪ ಅದನ್ನು ಅರ್ಥ ಮಾಡಿಸ್ದೆ. ಏನಾಗತ್ತೆ ಮೇಡಮ್, ಇವತ್ತು ಮಾರ್ಕೆಟಿಗಿಂತ ನಮ್ಮಲ್ಲಿ 10-15% ಹೈಕ್ ಇರುತ್ತೆ, ಇಲ್ಲ ಅಂತೇನಲ್ಲ. ಯಾಕೆ ಹೈಕ್ ಇರುತ್ತೆ ಅಂದರೆ, ನೀವು ಕೆಮಿಕಲ್ ಕೃಷಿ ಮಾಡುವಾಗ ಎಕ್ಸಾಂಪಲ್ ಹೇಳ್ತೀನಿ, 1 ಎಕರೆಗೆ ನೀವು 1 ಕ್ವಿಂಟಲ್ ಬೆಳೀತೀರ ಅಂತ ಇಟ್ಕೋಣ. ಸೊ ಸಾವಯವ ಕೃಷಿಲಿ ಬಂದಾಗ ನೀವು 1 ಎಕರೆಗೆ 1 ಕ್ವಿಂಟಲ್ ಬೆಳೀಲಿಕ್ಕೆ ಆಗಲ್ಲ, ಮಿನಿ ಮ್ಯಾಕ್ಸಿಮಮ್ ಅಂದರೆ 60-70 ಅಷ್ಟೇ. ಆ ರೀತಿ ಬೆಳಗ ಅದನ್ನ ಮ್ಯಾನೇಜಬಲ್ ಮಾಡ್ಬೇಕಲ್ಲ, ಆಮೇಲೆ ಅದನ್ನ ಕ್ವಾಲಿಟಿ ಅಂದ್ರೆ ಜಾಸ್ತಿ ಕ್ವಾಲಿಟಿನ ಅದನ್ನ ಮೇಂಟೈನ್ ಮಾಡ್ಬೇಕು. ಹಾಗಾಗಿ ಆ ಒಂದು ಇದನ್ನ ಮ್ಯಾನೇಜ್ಮೆಂಟ್ಗೆ ಒಂದು 10-15% ಹೈಕ್ ಇರುತ್ತೆ. ಸೊ ತದನಂತರದಲ್ಲಿ ಈ ಒಂದು ಆರ್ಗ್ಯಾನಿಕ್ ಇದರಲ್ಲಿ ಸ್ವಲ್ಪ ಟೆಕ್ನಾಲಜಿ ಆಮೇಲೆ ಇತ್ತೀಚೆಗೆ ಡೆವಲಪ್ ಆದವು, ಈಗ ಕಳೆದ 10 ವರ್ಷದಿಂದ ಈಚೆಗೆ ಇದ್ದಿದ್ರಿಗೂ ಕೋವಿಡ್ ಆದಮೇಲಂತೂ ಬಹಳಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿ ಈಗ ನ್ಯಾನೋ ಟೆಕ್ನಾಲಜಿ ಅಂದರೆ ಆರ್ಗ್ಯಾನಿಕಲ್ಲಿ ಲಿಕ್ವಿಡ್ಸ್ ಎಲ್ಲ ಬಂದಿದ್ದಾವೆ, ಅದನ್ನು ಬಳಕೆ ಮಾಡಿ ಎಷ್ಟೋ ಜನ ರೈತರುಗಳು ಸಾವಯವದಲ್ಲಿ ಪದ್ಧತಿಯಲ್ಲಿ ಬೆಳೀತಿದ್ದಾರೆ. ಈಗ ಸಾವಯವದಲ್ಲಿ ನಮಗೆ ಹಲವಾರು ಪದ್ಧತಿಗಳಿದ್ದಾವೆ, ಆ ಪದ್ಧತಿಗಳು ಅವರವ್ರ ಅನುಗುಣವಾಗಿ ಅದನ್ನು ಬೆಳೆಗಳನ್ನ ಬೆಳ್ಕೊತ ಬರ್ತಾರೆ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ, ಯೋಗ ಕೇಂದ್ರಗಳು ಹೇಳ್ತಿದ್ವಿ, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಹೇಳ್ತಿದ್ವಿ, ಎಲ್ಲ ಕೂಡ ಎಲ್ಲ ಮಾಡಿದ್ರು ಕೂಡ ಅಷ್ಟು ನಮ್ಗೆ ಏನಾಗ್ತಿದ್ರೆ, ಒಂದು ತದನಂತರದಲ್ಲಿ ಒಂದೂವರೆ ವರ್ಷ ಅನ್ಸುತ್ತೆ ಮೇ ಬಿ, ಆ 1.5 ವರ್ಷದ ಮೇಲೆ ಒಂದು ರೇಂಜಿಗೆ ಬಂತು. ಅಂದರೆ ಡೈಲಿ 1-2 ಸಾವಿರ 3 ಸಾವಿರ ಆ ರೇಂಜಿಗೆ ಬಂತು. ನಮಗೆ ನಮ್ಮದೇ ಅಂತ ಒಂದು ಕಸ್ಟಮರು ಒಂದು ಡಾಟಾ ರೆಡಿ ಆಗ್ತಾ ಇತ್ತು. ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಒಂದು 50 ಜನ ಅಥವಾ 30 ಜನ ಈ ರೀತಿ ನನಗೊಂದು ಸಿಕ್ಕರು. ಆ ಗ್ರಿಪ್ ಸಿಕ್ಕಿದಾಗ ನಾನು ಮಾಡಿದೆ ಅವ್ರಿಗೆ, ಮತ್ತೆ ನಾನು ವೀಕ್ಲಿ ನಾನು ಅವ್ರಿಗೆ ಮತ್ತೆ ರೀಕನೆಕ್ಟ್ ಮಾಡ್ಕೊತಿದ್ದೆ. ಅಂದರೆ ಅವ್ರಿಗೆ ಫೋನ್ ಮಾಡೋದು, ಕೇಳ್ಕೊಳ್ಳೋದು, ಈಗಂದರೆ ಫೀಡ್ಬ್ಯಾಕ್ ಆ ಥರ ಇದೆ, ನಿಮ್ಮಲ್ಲಿ ಏನು ಅನಿಸ್ತಾ ಇದೆ, ನಿಮ್ಮ ಮನೇಲಿ ಯಾವ ಥರ ಇರ್ತಾರೆ, ನಿಮ್ಮ ಅತ್ತೆ ನಿಮ್ಮ ಮಾವ ಅಥವಾ ನಿಮ್ಮ ಮನೆಯವರಾಗಿರ್ಬೋದು ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾರೆ ಅಂತೇಳಿ ನಾನೊಂದು ಅವ್ರಿಗೊಂದು ಕೇಳ್ಕೊತಿದ್ದೆ. ಇಲ್ಲ ಈ ರೀತಿ ಈ ರೀತಿ ಅಂದರೆ ಕೆಲವೊಂದನ್ನು ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಾವಲ್ಲಿ ನೋಡ್ಕೊಳ್ತಾ ಇದ್ವಿ. ಆ ನೋಡ್ಕೊಳ್ತಾ ಹಾಕ್ತಿದ್ದಾಗ ಏನಾಯಿತು, ತದನಂತರಲ್ಲಿ ಮತ್ತೆ ನಾನು ಅಲ್ಲಿಂದ ಚೇಂಜ್ ಮಾಡ್ಬೇಕಾಗಿ ಬಂತು ಆ ಜಾಗದಿಂದ. ಸೊ ಅಲ್ಲಿಂದ ನಾನು ಬಂದಿದ್ದೆ ಸವಳಂಗ ರೋಡಿಗೆ.
1: ಓಕೆ,
0: ಸವಳಂಗ ರೋಡಲ್ಲಿ ಅಲ್ಲಿ ಬಂದ್ಬಿಟ್ಟು 680 ಸ್ಕ್ವೇರ್ ಫೀಟಲ್ಲಿ ಒಂದು ಮಿನಿ ಸೂಪರ್ ಮಾರ್ಕೆಟ್ ಥರದಲ್ಲಿ ಓಪನ್ ಮಾಡಿದೆ.
1: ಮಿನಿ ಸೂಪರ್ ಮಾರ್ಕೆಟ್.
0: ಸೊ ಅವತ್ತಿನ ಆ ಕಾಲಮಾನದಲ್ಲಿ ಇಡೀ ಕರ್ನಾಟಕದಲ್ಲೇ ಆ ಸೂಪರ್ ಮಾರ್ಕೆಟ್, ಸಣ್ಣ ಮಿನಿ ಸೂಪರ್ ಮಾರ್ಕೆಟ್ ಮಾಡಿದ್ದು ದೊಡ್ಡ ಹೆಸರಾಗ್ಬಿಡ್ತು. ಅಂದರೆ ಇಡೀ ಕರ್ನಾಟಕದಲ್ಲಿ ಇಲ್ಲೂ ಆ ಥರ ಶಾಪ್,
1: ಅಂದರೆ ಸಾವಯವ ಕೃಷಿಯನ್ನು,
0: ಸಾವಯವ ಮಳಿಗೆ ಅಂತಲೇ ಒಂದು ಇದಾಯಿತು. ಅದನ್ನು ಮಾಡಿದ್ವಿ ಅಲ್ಲೂ ಕೂಡ. ಸೊ ಕಸ್ಟಮರ್ ಇಟ್ಕೊಂಡು ಅಲ್ಲಿಂದ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ನಾವೇನು ಮಾಡಿದ್ವಿ, ಇಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ನಾವು ಒಳಗಡೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳನ್ನ ನಾವು ಇಟ್ಕೋಬೇಕು ಮಾಡಬೇಕು ಅಂತೇಳಿ ಮಾಡಿದೆ. ನಾವು ಕಾಶೀಪುರ ನಮ್ಮ ಇವರು ರುದ್ರಾರಾಧ್ಯವರ ಒಂದು ಯೋಗ ಕೇಂದ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡ್ವಿ. ಅವರು ನಮಗೆ ಸಪೋರ್ಟ್ ಮಾಡಿದರು. ಡಾಕ್ಟರ್ ಖಾದರ್, ನಿಮ್ಗೆ ಗೊತ್ತಿರ್ಬೋದು, ಮಿಲ್ಲೆಟ್ಸ್ ಮ್ಯಾನ್, ಅವ್ರಿಗೆ ಕರೆಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಒಂದು 250-300 ಜನ ನಮಗೆ ಸಿಟ್ಟಿಂಗ್ ಕೊಡ್ಬೋದು ಅಂತೇಳಿ. ಬಟ್ ಅನ್ಬಿಲೀವಬಲ್, ನನಗೆ ಆಶ್ಚರ್ಯಕ್ಕಾದಿತ್ತು. ಹೆಚ್ಚು ಕಡಿಮೆ 800 ಎಬೋವ್ ಅವತ್ತು ಜನ ಅವತ್ತು ಸಿಟ್ಟಿಂಗ್ ಕೂತಿತ್ತು. ಭಾರಿ ಆಶ್ಚರ್ಯಕರ ಅವತ್ತು ಕಾದವರ ಸ್ಪೀಚು ಹಾಗೆ ಇತ್ತು. ಆಹಾರ ಅಂದ್ರೇನು, ಆಹಾರದಿಂದ ಏನೇನು ಆಗ್ತಾ ಇದೆ, ಸಿರಿಧಾನ್ಯಗಳಂದ್ರೇನು, ಕೆಂಪಕ್ಕಿ ಅಂದ್ರೇನು, ಇವನ್ನ ನಾವು ಯಾಕೆ ಬಳಕೆ ಮಾಡಬೇಕು ಅನ್ನೋದನ್ನ ಅಲ್ಲಿ ಆ ಸ್ಪೀಚಲ್ಲಿ ಅವರು ಹೇಳಿದರು. ಅಲ್ಲಿ ಹೇಳಿದ್ದು ಮೇಡಮ್, ಅಲ್ಲಿಂದ ನಮಗೆ ಬಿಸ್ನೆಸ್ ಕ್ಲಿಕ್ ಆಗ್ತಾ ಬಂತು. ಅಂದರೆ ಮಲ್ಟಿಪಲ್ ಆಗ್ತಾ ಬಂತು. ಈಗ ಎಕ್ಸಾಂಪಲ್, 10 ಜನ ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ 10 ಜನ ಇನ್ನು 10 ಜನ ಕಳ್ಸ್ಕೊಡೋರು ನಮ್ಮ ಶಾಪಿಗೆ. ಅಂದರೆ ಆ ಕ್ವಾಲಿಟಿನ ನಾವು ಮೇಂಟೈನ್ ಮಾಡ್ತಿದ್ವಿ. ಫಸ್ಟು ಕ್ವಾಲಿಟಿ, ನಾವು ಕ್ವಾಲಿಟಿಲಿ ನೋ ಕಾಂಪ್ರಮೈಸ್. ನಾವು ಅದನ್ನು ಮೇಂಟೈನ್ ಮಾಡ್ಕೊತಾ ಬಂದಿದ್ದಕ್ಕೆ ನನಗೆ ಕಸ್ಟಮರ್ ಮಲ್ಟಿಪಲ್ ಮಾಡ್ಕೊತಾ ಬಂದರು. ತದನಂತರದಲ್ಲಿ ಅದಾಗಿ ಒಂದು 4 ವರ್ಷ ಕಳೀತು. 4 ವರ್ಷ ಕಳೆದ ನಂತರ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಸಾವಯವ ಮಳಿಗೆ 1284 ಸ್ಕ್ವೇರ್ ಫೀಟ್, ಅಂದರೆ ಮೋರ್ ಲೆವೆಲ್ಲಿಗೆ ನಾವು ಒಂದು ಸೂಪರ್ ಮಾರ್ಕೆಟ್ನ ನಾವು ಓಪನ್ ಮಾಡಿದ್ವಿ. ಅದು ಕೂಡ ಒಂದು ರೆಕಾರ್ಡ್ ಆಯಿತು.
1: ಸೂಪರ್ ಸರ್. ಸೊ ಕಷ್ಟಪಟ್ಟು ಶ್ರಮ ಪಡ್ತೀವಿ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ತೀವಿ ಅಂತಿದ್ರೆ ನಾವು ಯಾವುದೇ ರೀತಿಯ ಶ್ರಮಕ್ಕಾದ್ರೂ ರೆಡಿ ಇರಬೇಕು. ಕಷ್ಟಪಟ್ಟರೆ ಫಲ ಸಿಗುತ್ತೆ ಅನ್ನೋದಕ್ಕೆ ನೀವು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮಂಜುನಾಥ್ ಸರ್ ಅವರು ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡಕ್ಕೆ ಏನೆಲ್ಲ ಸ್ಟ್ರಗಲಿಂಗ್ ನ ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ ಮತ್ತಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: எஸ் வெல்கம் பேக். நீ கேள்தாதிரா ரேடியோ சிவமுக நைன்டி பாயிண்ட் எயிட் எஃப்எம் சமுதாய வானொலி. பரவசிக்காகி பவிஷ்யக்காகி நம்ம வானொலி இது பிசினஸ் பிஸ் கார்யக்ரமா. கார்யக்ரம நடத்தி கொடுத்தாரு நானு நிம்ம ஆர் ஜே அர்பிதா. கேளுகரே, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಫುಡ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಅದೇನೆ ಶಿವಮೊಗ್ಗ ಆರ್ಗ್ಯಾನಿಕ್ಸ್. ಸೊ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಕೂಡ ಒಂದು ಬಿಸ್ನೆಸ್ ಮಾಡಬಹುದು, ಜೊತೆಗೆ ಸೂಪರ್ ಮಾರ್ಕೆಟ್ ಆಗಿ ಕೂಡ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಈ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಸುಮಾರು 14 ವರ್ಷದಿಂದ ಈ ಬಿಸ್ನೆಸ್ ನ ನಡ್ಸ್ಕೋ ಬರ್ತಾ ಇರುವಂತಹ ಮಂಜುನಾಥರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಮಂಜುನಾಥ್ ಸರ್, ಈಗ ನೀವು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದಾಗ ಯಾಕೆ ಈ ಆರ್ಗ್ಯಾನಿಕ್ ಫುಡ್ ಬಗ್ಗೆನೆ ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಅನ್ನಿಸ್ತು? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ, ಕಾರಣವನ್ನ ಹೇಳ್ಬೋದಾ?
1: ಇದಕ್ಕೆ ಕಾರಣ ಅಂದರೆ, ಒಂದು ಜನರಿಗೆ ಒಂದು ಹೈ ಲೆವೆಲ್ ಅಂದರೆ ಹೈ ಕ್ವಾಲಿಟಿಲಿ ನಾವು ಜನರಿಗೆ ರೀಚ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಜನ ಈಗಿನ ಟ್ರೆಂಡಿಗೆ ತಕ್ಕಂಗೆ ನಾವು ನಮ್ಮಿದನ್ನ ಅದನ್ನು ಬದಲಾವಣೆಗಳು ಮಾಡ್ಕೊತಾ ಬಂದ್ವಿ. ಆ ಮಾಡ್ಕೊತಾ ಬಂದಿದ್ದಿಗೆ ಬಂದಕ್ಕೆ ಅದಕ್ಕೆ ನಾವು ಜನಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ನಾವು ಬೇಗ ರೀಚ್ ಆಗ್ತಾ ಬಂದ್ವಿ. ನಾವು ಅಂದರೆ ಜನ ಬಂದಂಥ ಗ್ರಾಹಕರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾವು ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ವಿ. ಏನು ಬೇಕು ಏನು ಬೇಡ, ಯಾವ ಥರ ಬೇಡ, ಅವ್ರಿಗೆ ಯಾವ ಥರ ಕ್ವಾಲಿಟಿ ಬೇಕು ಅನ್ನೋದನ್ನ ನಾವು ಅದನ್ನು ನೋಡ್ತಾ ಬಂದ್ವಿ. ಅದನ್ನು ಮಾಡ್ಕೊತಾ ಬಂದಿದ್ದಕ್ಕೆ ಅವತ್ತಿನ ದಿವಸದಲ್ಲಿ 1284 ಸ್ಕ್ವೇರ್ ಫೀಟಲ್ಲಿ ದೊಡ್ಡ ಸೂಪರ್ ಮಾರ್ಕೆಟ್ ಆಯಿತು. ತುಂಬಾ ಚೆನ್ನಾಗಿ ಬಂತು. ನಾನು ಅವತ್ತು ಒಬ್ಬನೇ ನಡೆಸಿದಂಥ ಒಬ್ಬ ಶಾಪ್, ನಾನು ನನ್ನ ಶ್ರೀಮತಿ ನಡ್ಸ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ 4 ಜನ ಎಂಪ್ಲಾಯಿಗೆ ನಾನು ಕೆಲಸ ಕೊಟ್ಟೆ. ಮತ್ತೆ ಅಲ್ಲಿ ಒಂದು ಸಮಾಧಾನ ಬಂತು, ಹೋ ಒಂದು ಬಂತು ಅಂತೇಳಿ. ಅದಾದ ನಂತರ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸುಮಾರಷ್ಟು ಕಡೆ ಎಲ್ಲ ನಮ್ಮನ್ನು ನೋಡಿಕೊಂಡು ಸುಮಾರಷ್ಟೆಲ್ಲ ಮತ್ತೆ ಸೂಪರ್ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವು. ಅಂದರೆ ಸಾವಯವ ಮಳಿಗೆ ಕೂಡ ಸೂಪರ್ ಮಾರ್ಕೆಟ್ ಲೆವೆಲಿಗೆ ಮಾಡ್ಬೋದು ಅಂತ ಚಿಂತನೆ ಸ್ಟಾರ್ಟ್ ಆಗಿದ್ದೆ ಆಗಿಂದ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದ ನಂತರ ಮತ್ತೆ ನಮಗೆ ಕೋವಿಡ್ ಬಂತು. ಕೋವಿಡ್ ಬಂದ ನಂತರ ನಮಗೆ ತುಂಬಾ ಇದಾಯಿತು. ಅಂದರೆ ಮೀನ್ಸ್ ಆ ಟೈಮಲ್ಲಿ ನಮಗೆ ಮೆಟೀರಿಯಲ್ ಸಪ್ಲೈ ಕಮ್ಮಿ ಇದ್ರೂ ಕೂಡ ಬಟ್ ಇದ್ದಂಥ ಸ್ಟಾಕಿಗೆ ಭಾರಿ ಬೇಡಿಕೆ ಬಂದ್ಬಿಡ್ತು. ಆದರೆ ಬೇಡಿಕೆ ಬಂತು ಅಂತೇಳಿ ನಾವು ಯಾವುದೇ ಥರದ ರೇಟ್ಗಳನ್ನ ನಾವು ಜಾಸ್ತಿ ಮಾಡಲಿಲ್ಲ. ಅದೇನಿದೆ ಅದೇ ರೇಟಿಗೆ ನಾವು ನಮ್ಮ ಸ್ಟಾಕ್ ಎಷ್ಟಿದೆ ಅಷ್ಟು ಕೂಡ ಕೊಡಲಿಕ್ಕೆ ಎಷ್ಟು ಸರ್ವಿಸ್ ಆಗುತ್ತೋ ನಾವು ಜನರಿಗೆ ಅಷ್ಟು ಸರ್ವಿಸ್ ಕೊಟ್ವಿ. ಅದಾದ ನಂತರ ಮತ್ತೆ ಡಿ ಸಿ ಅವರಿಂದ ಪರ್ಮಿಷನ್ ತೊಗೊಂಡು ನಾವು ಮೆಟೀರಿಯಲ್ ತೊಗೊಳ್ಳೋಕ್ಕೋಸ್ಕರ ನಾವು ಪರ್ಮಿಷನ್ ತೊಗೊಂಡು ಅವ್ರು ಲೆಟ್ರ್ ಕೊಟ್ಟರು ನನಗೆ. ಎಲ್ಲೆಲ್ಲಿ ರೈತರು ಇದ್ದಾರೋ ಅಲ್ಲಿಗೆಲ್ಲ ಹೋಗಿ ನಾವು ಪರ್ಸನಲ್ ಹೋಗಿ ಅದನ್ನು ಬೈ ಮಾಡ್ಕೊಂಡು ತಗೊಂಬಂದು ಮತ್ತೆ ಸರ್ವಿಸ್ ಕೊಡೋಕೆ ಶುರು ಮಾಡಿದ್ವಿ. ಬೆಳಗ್ಗೆ ಮಾರ್ನಿಂಗ್ ನನಗೆ 7 ಗಂಟೆಯಿಂದ ಮಧ್ಯಾಹ್ನ 11-12 ಗಂಟೆಯಿಂದ ನನಗೆ ಅವಕಾಶ ಕೊಟ್ಟರು. ಅಂದರೆ ಸ್ಪೆಷಲ್ ಆಗಿದ್ರು ಕೂಡ ನಂಗೆ 2 ಅವರ್ಸ್ ಎಕ್ಸ್ಟ್ರಾ ಕೊಟ್ಟರು ಮತ್ತೆ ನನಗೆ ಆವತ್ತಿನ ದಿನಗಳಲ್ಲಿ. ಅದಾದ ನಂತರ ಆಗಿನಿಂದ ಕೋವಿಡಿಂದ ಮೇಡಮ್ ಆರ್ಗ್ಯಾನಿಕ್ ಅಂದರೆ ಏನು ಅಂತ ಜನಗಳಿಗೆ ಭಾಳ ಮನಸ್ಸಿಗೆ ಹೋಗ್ತು. ಅದಾದ ನಂತರ ಜೊತೆ ಜೊತೆಯಲ್ಲಿ ಆ ಒಂದು ಸೂಪರ್ ಮಾರ್ಕೆಟ್ ಮಾಡಿದ್ಮೇಲೆ ನಾವು ಬೆಳದಿಂಗಳ ಸಾಂಪ್ರದಾಯಿಕ ಊಟ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅಂದರೆ ಬೆಳದಿಂಗಳಲ್ಲಿ ಕೂತ್ಕೊಂಡು ನಾವು ಊಟ ಮಾಡುವಂಥದ್ದು. ಅದು ಕೆಳಗಡೆ ಚಾಪೆ ಹಾಕ್ತೀವಿ, ಚಾಪೆ ಮೇಲೆ ಕೂತ್ಕೋಬೇಕು, ಚಕ್ಳ ಬಕ್ಳು ಹಾಕೊಂಡು ನಾವು ಕೂತ್ಕೋಬೇಕು, ಕೂತ್ಕೊಂಡೇ ನಾವು ಊಟ ಮಾಡಬೇಕು. ಅದರಲ್ಲೂ ಮತ್ತು ಇನ್ನೇನು ವಿಶೇಷತೆ ಇದೆ ಅಂದರೆ ಆ ಬೆಳದಿಂಗಳ ಊಟದಲ್ಲಿ ಆ ತಿಂಗಳ ವಿಶೇಷತೆಯ ಆಹಾರ ಪದ್ಧತಿಗಳು. ಸುಮ್ಮನೆ ಯಾವುದೊಂದು ಬೆಳದಿಂಗ ಊಟ ಅಂತ ಸುಮ್ಮನೆ ಮಾಡಲ್ಲ, ಯಾವುದೇ ಇದ್ದಂಥ ಆಹಾರನ ಅವರಿಗೆ ನಾವು ಬಳಕೆ ಮಾಡಲ್ಲ. ಒಂದು ಹುಣ್ಣಿಮೆಗೆ ಆ ಹುಣ್ಣಿಮೆಗೆ ಇರ್ತಕ್ಕಂಥ ಆಹಾರ ಪದ್ಧತಿಗಳಿದೆ, ಆ ಆಹಾರನೇ ಅವರಿಗೆ ಅವತ್ತು ರೆಡಿ ಮಾಡಿ ಅವರಿಗೆ ಊಟಕ್ಕೆ ನಾವು ವ್ಯವಸ್ಥೆ ಮಾಡ್ತಿದ್ವಿ. ಅದು ಹೆಚ್ಚು ಕಡಿಮೆ ನನಗೆ ಸ್ಟಾರ್ಟಿಂಗು ಒಂದು 64 ನನಗೆ ಫಸ್ಟ್ ಬುಕ್ಕಿಂಗ್ ಆಗಿದ್ದು. ತದನಂತರದಲ್ಲಿ 200, 250, 300 ಈ ರೀತಿ ನನಗೆ ಬುಕ್ಕಿಂಗ್ ಆಗ್ತಾ ಬಂತು. ಕೊನೆಗೆ ಒಬ್ಬ ಆರ್ಟ್ ಆಫ್ ಲಿವಿಂಗ್ನ ಒಬ್ಬರು ಪ್ರಸಾದ್ ಅಂತ ಒಬ್ಬರು ಇದ್ದರು, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದರು. ಅಂದರೆ ಈ ಬೆಳದಿಂಗಳ ಊಟ ನಡೀತಿದ್ದಂತೆ ಶಿವಮೊಗ್ಗದಲ್ಲಿ, ನಾನು ಬರ್ತೀನಿ ಅಂತೇಳಿ ರವೀಂದ್ರನಾಥ್ ಗುರುಜಿ ಅವರಿದ್ದಾರಲ್ಲ ಅವ್ರ ಶಿಷ್ಯ ಅವರು, ಅವರಿದ್ದರು ರವೀಂದ್ರ ಪ್ರಸಾದ್ ಅಂತೇಳಿ, ಅವ್ರು ಬಂದರು. ಅವ್ರು ಬಂದುಬಿಟ್ಟು ಆ ಒಂದು ಊಟನ ಸವಿದ್ರು. ಅವ್ರಿಗೆ ಆಶ್ಚರ್ಯ ಅಂದರೆ ತುಂಬ ಅವ್ರಿಗೆ ಖುಷಿ ಆಯಿತು, ಇಷ್ಟು ರುಚಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅವರು ಒಂದು ಮತ್ತೆ ನನಗೆ ಪರ್ಸನಲ್ಲ ಭೇಟಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನನಗೆ ಬೆಂಗಳೂರಿಗೂ ಕೂಡ ನೀವು ನನಗೆ ಒಂದು ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ನಾವು ಬೆಂಗಳೂರಿಗೆ ಹೋದ್ವಿ, ಆರ್ಟ್ ಆಫ್ ಲಿವಿಂಗ್ನ ಒಂದು ಇದರಲ್ಲಿ ಆಶ್ರಮದಲ್ಲಿ ಅಲ್ಲೂ ನಮಗೊಂದೆಲ್ಲ ಪ್ಲೇಸ್ಮೆಂಟ್ಗಳೆಲ್ಲ ಮಾಡಿಕೊಟ್ಟು ಅಲ್ಲಿ ಒಂದು 2 ಕಾರ್ಯಕ್ರಮ ನಾನು ಮಾಡಿಕೊಟ್ಟೆ. ಭಾಳಷ್ಟು ಖುಷಿಪಟ್ಟು ಅವರಂತೂ ಗುರುಜಿಯವರು ಭಾಳ ಖುಷಿಪಟ್ಟರು, ಈ ಒಂದು ಕಾನ್ಸೆಪ್ಟಲ್ಲಿ ಭಾಳ ಒಂದು ಇದಿದೆ ಅಂತೇಳಿ ನೋಡಿಕೊಂಡು ಆ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ನಮ್ಮಲ್ಲಿ ನಡೆಸಬೇಕು ಅಂತ ಹೇಳಿದರು. ಇಲ್ಲ, ನಾವು ಶಿವಮೊಗ್ಗದಿಂದ ಇಲ್ಲಿ ಬಂದು ಮಾಡಲಿಕ್ಕಾಗಲ್ಲ, ನಾವು ಶಿವಮೊಗ್ಗದಲ್ಲಿ ಏನು ಬೇಕೋ ನಾವು ಮಾಡ್ತೀವಿ, ಬಟ್ ಇಲ್ಲಿ ನಾವು ಬಂದು ಮಾಡಲಿಕ್ಕಾಗಲ್ಲ ಅಂತೇಳಿ ಅಲ್ಲಿಗೆ ಗುರುಜಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿದ್ದಂಥರಿಗೆ ಒಬ್ರಿಗೆ ಯಾರಿಗೋ ಬೇರೆ ಒಂದು ಕುಕ್ಕಿಗೆ ವ್ಯವಸ್ಥೆ ಮಾಡಿ ನೀವು ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಅವರಿಗೆಲ್ಲ ಡೈರೆಕ್ಷನ್ ಕೊಟ್ಟು ಬಿಟ್ವಿ. ಬಟ್ ನಾವಿಲ್ಲಿ 12-14 ಕಾರ್ಯಕ್ರಮ ನಾನು ಶಿವಮೊಗ್ಗದಲ್ಲಿ ಮಾಡಿ ಮೇಡಮ್, ಬೆಳದಿಂಗಳ ಸಾಂಪ್ರದಾಯಿಕ ಊಟ. ಅದು ತುಂಬಾ ಸಕ್ಸಸ್ಫುಲ್, ಅದೊಂದು ಜರ್ನಿ ಆಯಿತು. ಅದಾದ ನಂತರದಲ್ಲಿ ನಮಗೆ ಅಲ್ಲಿ ಆ ಒಂದು ಬಿಲ್ಡಿಂಗಲ್ಲಿ ನಮಗೆ ಪಾರ್ಕಿಂಗ್ ಸಮಸ್ಯೆಗಳು ಭಾಳ ಕಾಡುತ್ತೆ ನನಗೆ. ಅಂದರೆ ಬಂದು ನಮ್ಮ ಗ್ರಾಹಕರಿಗೆ ಬಂದವರಿಗೆ ವೆಹಿಕಲ್ ಪಾರ್ಕಿಂಗ್ ಮಾಡಿ ನಮ್ಮಲ್ಲಿ ಬರೋವಂಥ ಪೇಷನ್ಸ್ ಅಷ್ಟು ಇರ್ತಿರಲಿಲ್ಲ. ಅದಾದ ನಂತರ ನಾವು ಶಿಫ್ಟ್ ಮಾಡಿದ್ದೆ ಇಲ್ಲಿ ಗಾಂಧಿನಗರ ಬಂದ್ವಿ. ಗಾಂಧಿನಗರಕ್ಕೆ ಬಂದಿಗೆ ಮೇಡಮ್ 3.5-4 ವರ್ಷ ಆಯಿತು ಇಲ್ಲಿಗೆ ಬಂದು. ಇಲ್ಲೂ ಕೂಡ ಸೇಮ್ ಕಸ್ಟಮರ್ ಡಾಟಾ ಇದೆ ನಮಗೆ. ಹೊರಗಡೆಯಿಂದನೂ ಕೂಡ ಈಗ ಗ್ರಾಹಕರಿದೆ, ತಮಿಳುನಾಡು, ಆಂಧ್ರ, ಈಗ ಬಾಂಬೆ ಆ ಕಡೆ ಎಲ್ಲ ಕಾಯ್ದರೆ ಅಷ್ಟು ಸಾಲದಂತೆ ದುಬೈಯಿಂದನೂ ನಮಗೆ ಕಸ್ಟಮರ್ ಇದ್ದಾರೆ ಮ್ಯಾಮ್. ಇಲ್ಲಿ ಬರ್ತಾರೆ, ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ತಾರೆ, ಪರ್ಚೇಸ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಅವ್ರಿಗೆ ಇಲ್ಲಿಗೆ ಪೋಸ್ಟಲ್ಲಿ ಇದ್ರೆ ಟ್ರಾನ್ಸ್ಪೋರ್ಟ್ ಹಾಕ್ಕೊತಾರೆ.
2: ಓಕೆ,
1: ಇಷ್ಟು ನಾವು ಕೆಲಸನ ನಾವು ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಯಾವುದೇ ಕೂಡ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಮೇಡಮ್. ಇಲ್ಲಿ ಯಾವುದು ಕೂಡ ಕದ್ದು ಮುಚ್ಚಿ ಇಲ್ಲ, ಏನು ಹೈಡೆನ್ ಸಿಕ್ಕಿ ಏನಿಲ್ಲ. ಗ್ರಾಹಕರು ಬರ್ಬೋದು, ನೇರವಾಗಿ ಏನಿದೆ ಎಲ್ಲ ನೋಡ್ಕೋಬೋದು, ಏನು ಬೇಕಾದ್ರೂ ಕ್ವಶನ್ ಕೇಳ್ಕೊಬೋದು, ಏನಿದೆ ಅದು ತೊಗೊಂಡು ಹೋಗ್ತಿರ್ಬೋದು. ಹಾಗೇನಿಲ್ಲ. ಇದ್ರ ಜೊತೆ ಜೊತೆಗೆ ನಾವು ಸಾವಯವ ಸಂತೆ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಅದು ಕೂಡ ಪ್ರತಿ ವೀಕ್ಲಿ ಒಂದು ಸತಿ ಮಾಡೋಣ ಅಂತೇಳಿ. ಬಟ್ ಅಷ್ಟು ನಮಗೆ ಗ್ರಾಹಕರ ಸಪೋರ್ಟ್ ನನಗೆ ಅದು ಸಿಗಲಿಲ್ಲ. ಯಾಕಂದ್ರೆ ಅದು ತರಕಾರಿ ಅಂದಾಗ ಅವತ್ತಿಂದ ಅವತ್ತೇ ನಮಗೆ ಖಾಲಿ ಆಗಬೇಕಾಗಿತ್ತು, ಅದು ಸ್ವಲ್ಪ ನಮಗೆ ಆಗಲಿಲ್ಲ. ಅದ್ರ ಜೊತೆಲಿ ಸಾವಯವ ಹಾಲು ಎ ಟು ಮಿಲ್ಕ್ ಅದು ಕೂಡ ನಾವು ಮಾಡಿದ್ವಿ. ಅದು ಕೂಡ ಸ್ವಲ್ಪ ಗ್ರಾಹಕರಿಂದ ನಮಗೆ ಸ್ವಲ್ಪ ಇದಾಯಿತು. ಹಾಗಾಗಿ ನಮಗೇನಪ್ಪ ಅಂದರೆ ರೆಗ್ಯುಲರಾಗಿ ನಮಗೆ ಇದಾಗಬಾರ್ದು, ಆ ರೀತಿ ಒಂದು ಉತ್ಪನ್ನಗಳು ಇಟ್ಕೊಂಡೆ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ನಮಗೇನು ದಿನ ರೆಗ್ಯುಲರಾಗಿ ನಮ್ಮ ಜನಗಳಿಗೆ ಏನು ರೀಚ್ ಮಾಡ್ಬೋದು, ನಮಗೆ ಏನು ಬರ್ಡನ್ ಆಗಲ್ಲ ಅಂಥದನ್ನು ಇಟ್ಕೊಂಡು ನಾವು ಜನಗಳಿಗೆ ರೀಚ್ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೀಗ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಏನಿದೆ, ಈ ಒಂದು ಆರ್ಗ್ಯಾನಿಕ್ಸ್ಗೆ 14 ವರ್ಷ ಆಗಿದೆ. 14 ವರ್ಷದ ಸ್ಟ್ರಗಲಿಂಗ್ ಸ್ಟೋರಿ ಕೂಡ ಕೇಳಿದ್ರಿ. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನುವಾಗ ಅದಕ್ಕೆ ಅದರದೇ ಆದಂಥ ಸವಾಲುಗಳಿರುತ್ತೆ. ಎಕ್ಸ್ಪೆಷಲಿ ಈ ಒಂದು ಬಿಸ್ನೆಸ್ ತುಂಬ ಡಿಫ್ರೆಂಟ್ ಆಗಿದೆ. ಡೈರೆಕ್ಟಾಗಿ ರೈತರ ಹತ್ರನೇ ಹೋಗಿ ಅವರು ಬೆಳೆದಂಥ ಆಹಾರವನ್ನು, ಅಂದರೆ ಸಾವಯವ ಕೃಷಿಯನ್ನು ಆಧರಿಸಿದಂಥ ಬೆಳೆದಂಥ ಪದಾರ್ಥವನ್ನು ಮಾರುವಂಥದ್ದು, ಆ ಒಂದು ಕೆಲಸವನ್ನ ನಮ್ಮ ಮಂಜುನಾಥ್ ಸರ್ ಅವರು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜನತೆಗೆ ಆರೋಗ್ಯಕರವಾದ ಆಹಾರವನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಆದ್ರೆ ಈ ಮಾಹಿತಿನೆಲ್ಲ ಕೇಳಬೇಕು ಅಂದ್ರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ನಾಳಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ನ ಓನರ್ ಆಗಿರುವಂತಹ ಮಂಜುನಾಥ್ ಸರ್ ಅವರು ನಮ್ಮ ಜೊತೆ ಮಾತನ್ನ ಕಂಟಿನ್ಯೂ ಮಾಡ್ತಾರೆ. ಹಾಗಿದ್ರೆ ಮತ್ತೆ ನಾಳೆ ಸಿಗುವ. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
9: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು,
11: ಬಳಸಿ ಪರಿಶುದ್ಧ ನಂದಿನಿ.
12: ಹಾಯ್, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಈ ಸಂಜೆಯ 7 ಗಂಟೆಯ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ನಮ್ಮೆಲ್ಲ ರೈತರನ್ನು ನೆನಪು ಮಾಡ್ಕೊಳ್ತಾ, ಹಾಗೆ ನಮ್ಮ ರೈತರೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜೊತೆಗೆ ನಮ್ಮ ಎಲ್ಲ ರೈತರಿಗಾಗಿ ಒಂದು ಮಾತನ್ನು ಹೇಳೋದಾದರೆ, ಮಣ್ಣಲ್ಲಿ ಸ್ವರ್ಗ ಹುಡುಕುವವನು ರೈತ, ಬೆಳೆದ ಪೈರ ದೇವತೆಗಳೆನ್ನುವನು ರೈತ, ಕೊಡುವನು ಜಗಕ್ಕೆ ಧಾನ್ಯವನು, ಲೋಕದಲ್ಲಿ ಇವನು ಧನ್ಯನು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಿಮ್ಮ ಕೃಷಿಯ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನೀವು ನಮ್ಮ ಸಂಖ್ಯೆ 9680960926277 ಈ ಸಂಖ್ಯೆಗೆ ತಿಳಿಸ್ಕೊಡ್ಬೋದಾಗಿದೆ ಅಂತ ಹೇಳ್ತಾ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ನಿನ್ನೆಯ ಸಂಚಿಕೆಯಲ್ಲಿ ನೀವೆಲ್ಲ ಕೇಳಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಇದೇ ವಿಷಯವಾಗಿ ಜೈವಿಕ ಗೊಬ್ಬರಗಳ ಕುರಿತಂತೆ ವಿಶೇಷವಾದಂತಹ ಮಾಹಿತಿಗಳನ್ನ ನಮ್ಮ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಮೇಡಮ್ ಜೊತೆನಲ್ಲಿ ಈ ಜೈವಿಕ ಗೊಬ್ಬರಗಳ ಕುರಿತಂತೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿನ್ನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳಿದಂತೆ ಪೋಷಕಾಂಶವನ್ನು ಒದಗಿಸುವಂತಹ ಪರ್ಯಾಯ ಮೂಲಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಕೂಡ ಜೈವಿಕ ಗೊಬ್ಬರದಲ್ಲಿರುವಂತಹ ವಿಧಗಳು ಏನೇನು, ಜೊತೆಗೆ ಜೈವಿಕ ಗೊಬ್ಬರಗಳಲ್ಲಿ ಯಾವ ರೀತಿಯ ಉಪಯೋಗಗಳಿದೆ ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು, ಜೊತೆಗೆ ಜೈವಿಕ ಗೊಬ್ಬರಗಳಲ್ಲಿ ಸಾರಜನಕವನ್ನ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವ್ದಿದೆ, ಮತ್ತೆ ಬೇಳೆಕಾಳುಗಳ ಬೆಳೆಗೆ ತಕ್ಕಂತೆ ಯಾವ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗತ್ತೆ, ಯಾವ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಬೇಕಾಗತ್ತೆ, ಹಾಗೆಯೇ ಹೇಗೆ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ಕೋಬೇಕು, ಅದರಲ್ಲೂ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಮತ್ತು ಅಸಹ ಜೀವನ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಏಕದಳೆ ಬೆಳೆಗೆ ಯಾವ್ದಾವ್ದಿದೆ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇನ್ನಿತರೆ ಬೆಳೆಗಳಿಗೆ ಯಾವ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಬೇಕು, ದ್ವಿದಳ ಧಾನ್ಯ ಬೆಳೆಗಳಿಗೆ ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಜೈವಿಕ ಗೊಬ್ಬರಗಳು ಯಾವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು, ಯಾವ ಸಮಯದಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನ ಕೇಳ್ಕೊಂಡು ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯಗಳಂತಂದ್ರೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಸೊ ಅದರಲ್ಲಿರುವಂತಹ ವಿಧಗಳನ್ನ ಕೂಡ ತಿಳ್ಕೊಳ್ತಾ ಇದ್ವಿ. ಹಾಗೇನೆ ಅಸಹ ಜೀವನ ಸಾರಜನಕ ಸ್ವೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳನ್ನ ಗೊಬ್ಬರವಾಗಿ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಆಸ್ಟ್ರೋಬ್ಯಾಕ್ಟರ್ ಅನ್ನುವಂತಹ ಒಂದು ಸೂಕ್ಷ್ಮಾಣು ಜೀವಿಯನ್ನ ಏಕದಳ ಬೆಳೆಗಳಲ್ಲಿ ಹಾಗೆ ತರಕಾರಿ ಹಣ್ಣಿನ ಬೆಳೆಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡುವುದು ಅಂತ ಹೇಳಿ ನಮಗೆ ಮೇಡಮ್ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸೋದಕ್ಕೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪ್ರಾಮುಖ್ಯತೆಯ ಬಗ್ಗೆ, ಹಾಗೆ ಅದನ್ನ ಬಳಕೆ ಮಾಡೋದು ಹೇಗೆ, ಪ್ರಮುಖವಾದಂತಹ ಜೈವಿಕ ಗೊಬ್ಬರಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ನಿನ್ನೆಯ ಸಂಚಿಕೆಯಲ್ಲಿ ನೀವು ಜೈವಿಕ ಗೊಬ್ಬರಗಳ ಬಗ್ಗೆ, ಅವುಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಹಾಗೆ ಸಾರಜನಕವನ್ನ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಅದೇ ರೀತಿನಲ್ಲೇ ಈಗ ಪ್ರಮುಖವಾದ ಸಾರಜನಕ ಸ್ಥಿರೀಕರಣ ಮಾಡುವಂತಹ ಜೀವಿ ಯಾವುದು, ಅದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೋದಾ ಮೇಡಮ್?
3: ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಿವ್ಯಾ ಎಂ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮುಖವಾದ ಸಾರಜನಕ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿ ಅಂದರೆ ಅಜೋಲಾ. ಈ ಅಜೋಲಾ ನೀವೆಲ್ಲ ಕೇಳಿರ್ತೀರಾ, ನೋಡಿರ್ತೀರಾ ಅನ್ಕೋತೀನಿ. ಈ ಅಜೋಲಾ ನಿಮಗೆ ನೀರಿನಲ್ಲಿ ಮೇಲ್ಗಡೆ ತೇಲ್ತಾ ಬೆಳೆಯುವಂತಹ ಹಾಗೆ ತ್ವರಿತಗತಿಯಲ್ಲಿ ಬೆಳವಣಿಗೆ ಹೊಂದುವಂತಹ ಜರಿ ಸಸ್ಯ. ನೀವು ಕೆರೆಗಳಲ್ಲಿ ಹಾಗೆ ನೀರು ನಿಂತಿರುವಂತಹ ಹೊಂಡಗಳಲ್ಲಿ ಹಾಗೆ ಕೆಲವೊಂದು ಭತ್ತದ ಗದ್ದೆಗಳಲ್ಲಿ ಮಲೆನಾಡಿನಲ್ಲಿ ಇದು ಕಾಮನ್ ಆಗಿ ನೀವು ಎಲ್ಲ ಕಡೆನೂ ಸಹ ಎಲ್ಲಿ ನೀರು ನಿಂತಿರುತ್ತೋ ಅಲ್ಲಿ ಈ ಅಜೋಲಾನ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಹಾಗೆ ಇದರ ಅಜೋಲಾ ಎಲೆಗಳು ಒಂದು ರೆಕ್ಕೆಯೋಪಾದಿಯಲ್ಲಿದ್ದು ಕಾಂಡ ಮತ್ತು ಎಲೆಗಳು ಒಂದರ ಮೇಲೊಂದು ಜೋಡಿಸ್ದಂತೆ ಇರುತ್ತೆ. ಬೇರುಗಳು ಗೊಂಚಲಾಗಿ ನೀರಲ್ಲಿ ಇಳೆಬಿಟ್ಟಾಗ ಇರುತ್ತೆ. ಈ ಸಸ್ಯ ಚಿಕ್ಕ ಕಾಂಡ ಮತ್ತು ಎಲೆಗಳನ್ನು ಹೊಂದಿದ್ದು ಎಲೆಗಳ ತಳಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಅವುಗಳಲ್ಲಿ ಆ ರಂಧ್ರಗಳಲ್ಲಿ ನೀಲಿ ಹಸಿರು ಪಾಚಿಯ ಗುಂಪಿಗೆ ಸೇರಿದಂತಹ ಅನಬೀನ ಅನ್ನೋ ಒಂದು ಸೂಕ್ಷ್ಮಾಣು ಜೀವಿ ಇರುತ್ತೆ. ಈ ಸೂಕ್ಷ್ಮಾಣು ಜೀವಿ ಅಜೋಲಾ ಜೊತೆ ಸಹಜೀವನ ನಡೆಸಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಕೊಡುತ್ತೆ. ಇದನ್ನು ಮುಖ್ಯವಾಗಿ ನಾವು ಭತ್ತದ ಬೆಳೆಗಳಲ್ಲಿ ಉಪಯೋಗಿಸ್ತೀವಿ. ಅಜೋಲಾವನ್ನು ಸಾವಯವ ಗೊಬ್ಬರವಾಗಿಯೂ ಸಹ ಹಲವಾರು ವರ್ಷಗಳಿಂದ ರೈತರು ಎಸ್ಪೆಷಲಿ ಮಲೆನಾಡಿನ ರೈತರು ಅಜೋಲಾವನ್ನು ಸಾವಯವ ಗೊಬ್ಬರವಾಗಿ ಸಹ ಉಪಯೋಗಿಸ್ತಾ ಇದ್ದಾರೆ. ಭತ್ತದ ಗದ್ದೆಗಳಲ್ಲಿ ಅಜೋಲಾವನ್ನು ಬೆಳೆಸೋದ್ರಿಂದ ಭತ್ತದ ಬೆಳೆಗೆ ಬೇಕಾದಂತಹ ಅವಶ್ಯಕ ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲಿ ಅಜೋಲಾದ ಮೂಲಕ ದೊರಕಿಸಿಕೊಡಬಹುದಾಗಿದೆ. ಹಾಗೆ ಭತ್ತದ ಬೆಳೆಗಳಲ್ಲಿ ಅಜೋಲಾನ ಬೆಳೆಯೋದ್ರಿಂದ ಪ್ರತಿ ಹೆಕ್ಟೇರಿಗೆ ಸರಿಸುಮಾರು 40-45 KGಯಷ್ಟು ಸಾರಜನಕವನ್ನು ಮತ್ತು ಒಂದು 4-5 ಟನ್ ಅಷ್ಟು ಸಾವಯವ ಪದಾರ್ಥಗಳನ್ನ ಭತ್ತದ ಬೆಳೆಗೆ ನಾವು ಕೊಟ್ಟಾಗತ್ತೆ. ಹಾಗೆ ಅಜೋಲಾದಲ್ಲಿ ಬೆಳೆಗಳಿಗೆ ಬೇಕಾದಂತಹ ಸಾರಜನಕ, ರಂಜಕ, ಪೊಟ್ಯಾಶ್, ಸುಣ್ಣ, ಮೆಗ್ನೇಶಿಯಂ, ಕಬ್ಬಿಣ ಹಾಗೂ ಇತರೆ ಪೋಷಕಾಂಶಗಳು ಸಹ ಯಥೇಚ್ಛವಾಗಿ ದೊರೆಯುತ್ತೆ. ಅಜೋಲಾವನ್ನು ನಾವು ಒಂದು 2 ರೀತಿಲಿ ಬಳಸ್ಬೋದು. ಒಂದು ಭತ್ತದ ಗದ್ದೆನಲ್ಲೇ ಬೆಳೆಸೋದು, ಅಥವಾ ಇನ್ನೊಂದು ಮೆಥಡ್ ಏನು ಅಂತಂದರೆ ಮನೆ ಹತ್ರ ಎಲ್ಲಾದ್ರೂ ನಾವು ಒಂದು ಚಿಕ್ಕ ಚಿಕ್ಕ ಸಸಿ ಮಡಿಗಳನ್ನು ಮಾಡಿಕೊಂಡು ಅದರಲ್ಲಿ ಅಜೋಲಾನ ಬೆಳೆಯೋದು. ನಾನು ಮುಂಚೆನೇ ಹೇಳಿದಾಗೆ ಅಜೋಲಾ ತುಂಬ ತ್ವರಿತಗತಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ನೀವು ಒಂದು ಸ್ವಲ್ಪ ಅಜೋಲಾನ ತಗೊಂಡು ಹೋಗಿ ನೀರಲ್ಲಿ ಹಾಕಿದ್ರಿ ಅಂದರೆ ಅದು ಒಂದು 10-15 ದಿನದಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ. ಆ ಜಾಸ್ತಿ ಆಗಿರೋ ಅಜೋಲಾನ ಸ್ವಲ್ಪನ ಮತ್ತೆ ಅದೇ ನೀರಲ್ಲಿ ಬಿಟ್ಟು ನೀವು ಒಂದು ಸ್ವಲ್ಪ ತಗೊಂಡೋಗಿ ಬೇರೆ ಕಡೆ ನೀರಲ್ಲಿ ಬಿಟ್ರಿ ಅಂದರೆ ಅಲ್ಲಿ ಮತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ, ಬೆಳೆಯುತ್ತೆ. ಆದ್ದರಿಂದ ಅಜೋಲಾನ ನೀವು ಸುಲಭವಾಗಿ ಮನೆಗಳಲ್ಲಿ ನೀವೇ ಬೆಳ್ಕೋಬೋದು. ಭತ್ತದ ಗದ್ದೆ ಭತ್ತದ ಬೆಳೆಗೆ ಉಪಯೋಗಿಸೋದಾದರೆ ನೀವು ಅಜೋಲಾವನ್ನು ಪ್ರಾರಂಭದಲ್ಲಿ ನೀವೇನು ಮಾಡಬೇಕು, ನಾನು ಆಗಲೇ ಹೇಳಿದಾಗೆ ಸಣ್ಣ ಸಣ್ಣ ಸಸಿ ಮಡಿಗಳಲ್ಲಿ ಬೆಳೆದು ನಂತರ ಮುಖ್ಯ ಭೂಮಿಯಲ್ಲಿ ಬೆಳೆಸ್ಬೋದು. 1 ಎಕರೆ ಪ್ರದೇಶಕ್ಕೆ ಬೇಕಾದ ಅಜೋಲಾವನ್ನು ಬೆಳೆಯಲು 1 ಗುಂಟೆ ಪ್ರದೇಶದ ಸಸಿ ಮಡಿ ಅವಶ್ಯಕವಾಗಿರುತ್ತೆ. ಮೊದಲು ನಾವೇನು ಮಾಡಬೇಕು ಅಂದರೆ ಮಣ್ಣನ್ನು ಹದ ಮಾಡಿಕೊಂಡು ಅದಕ್ಕೆ ಒಂದು 100-120 ಕೆಜಿಯಷ್ಟು ಸಗಣಿನ ತೆಳುವಾಗಿ ಹರಡಿ ಹಾಗೆ ಅದ್ರ ಮೇಲ್ಗಡೆ ಅಜೋಲಾಗೆ ಬೆಳೆಯೋದಕ್ಕೋಸ್ಕರ 5-7 ಸೆಂಟಿಮೀಟರ್ ಎತ್ತರದ ನೀರು ನಿಲ್ಲುವಂತೆ ಮಾಡಿಬಿಟ್ಟು ಸುಮಾರು 20 ಕೆಜಿಯಷ್ಟು ಅಜೋಲಾವನ್ನು ನೀರಿನ ಮೇಲೆ ತೆಳ್ಳಗೆ ಹರಡಬೇಕು. ಈ ಅಜೋಲಾದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಈ ಬಸವನ್ನುಳು ಹಾಗೂ ಇತರ ಕಿಕ್ಕಾಟಗಳ ಹಾವಳಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಅಜೋಲಾನ ಬೆಳೆಸೋದಕ್ಕೂ ಮುಂಚೆ ನೀವು 1-2 ಕೆಜಿಯಷ್ಟು ಬೇವಿನ ಹಿಂಡಿಯನ್ನು ಸಗಣಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅಜೋಲಾ ಬೆಳೆಯುವಂತಹ ಗುಂಡಿಗೆ ಹಾಕೋದ್ರಿಂದ ಈ ಕೀಟಗಳನ್ನು ಹಾವಳಿಯನ್ನು ನಾವು ತಡೆಗಟ್ಟಬಹುದಾಗಿದೆ.
2: ಓಕೆ ಮೇಡಮ್, ಹಾಗೆ ಈಗ ಅಜೋಲಾ ನೀರಿನಲ್ಲಿ ಬೆಳೆಯೋದ್ರಿಂದ ಕೀಟಗಳನ್ನು ತಡೆಯೋದು ಹೇಗೆ ಅಂತ ಹೇಳಿದ್ರೆ, ಹಾಗಾದರೆ ನೀರಿನ ಮಟ್ಟವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕಾಗತ್ತೆ ಅದನ್ನು ಹೇಳ್ಬೋದು ಮೇಡಮ್?
3: ಅಜೋಲಾ ಬೆಳೆಸುವಾಗ ಯಾವಾಗಲೂ ನಾವು ನೀರಿನ ಮಟ್ಟವನ್ನು ಗಮನಿಸಬೇಕು. ನೀರು ಯಾವಾಗಲೂ ಏನು ನಾನು ಹೇಳಿದಾಗೆ 5-7 ಸೆಂಟಿಮೀಟರ್ನಷ್ಟು ನೀರಿನ ಮಟ್ಟವನ್ನು ನಾವು ಯಾವಾಗಲೂ ಮೈಂಟೈನ್ ಮಾಡಬೇಕು. ಅದಕ್ಕಿಂತ ಕೆಳಗೆ ಹೋಯಿತು ಅಂದರೆ ಅಜೋಲಾ ಏನಾಗುತ್ತೆ, ಒಣಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ನಾವು ನೀರಿನ ಮಟ್ಟವನ್ನು ಯಾವಾಗಲೂ ಗಮನಿಸ್ತಾ ಇರಬೇಕು. ಈ ರೀತಿ ನಾವು ಅಜೋಲಾವನ್ನು ಬೆಳೆಸಿದಾಗ ಸುಮಾರು 2 ವಾರಗಳಲ್ಲಿ ಈ ಅಜೋಲಾ ಸಮೃದ್ಧಿಯಾಗಿ ಬೆಳೆದು ನಾವು 20 ಕೆಜಿ ಹಾಕಿದ್ದಂತಹ ಅಜೋಲಾ 300-400 ಕೆಜಿಯಷ್ಟು ಆಗಿರುತ್ತೆ. ನಂತರ ನೀವೇನು ಮಾಡಬೇಕು ಅಂದರೆ ಭತ್ತದ ಗದ್ದೆ ನಾಟಿ ಮಾಡುವಾಗ ಭತ್ತದ ಗದ್ದೆನ ಹದ ಮಾಡಿಕೊಳ್ಳುವಾಗ ಹದ ಮಾಡಿಕೊಂಡ ನಂತರ ಈ ಅಜೋಲಾನ ಆ ಭತ್ತದ ಗದ್ದೆಯ ಹಾಳೆಗಳಲ್ಲಿ ಹಾಕಿದಾಗ ಮತ್ತೆ ಅಲ್ಲಿ ಅಜೋಲಾ ಬೆಳ್ಕೊಳ್ಳುತ್ತೆ. ಆನಂತರ ಅದನ್ನು ಮಣ್ಣಿಗೆ ಸೇರಿಸಿ ನೀವು ಭತ್ತವನ್ನು ನಾಟಿ ಮಾಡ್ಕೋಬೋದು. ಇದರಿಂದ ನೀವು ಸುಮಾರು 400-500 ಕೆಜಿಯಷ್ಟು ಅಜೋಲಾವನ್ನು ಮಣ್ಣಿಗೆ ಸೇರಿಸಿ ಯಥೇಚ್ಛವಾದ ಸಾವಯವ ಅಂಶವನ್ನು ಹಾಗೆ ಸಾರಜನಕವನ್ನು ಭತ್ತದ ಬೆಳೆಗಳಿಗೆ ಕೊಟ್ಟಾಗತ್ತೆ. ಹಾಗೆಯೇ ಈ ಪ್ರಕ್ರಿಯೆ ಮೂಲಕ ಸುಮಾರು 18-20 ಕೆಜಿಯಷ್ಟು ಸಾರಜನಕವನ್ನು ನಾಟಿ ಮಾಡಿದ ಭತ್ತದ ಬೆಳೆಗೆ ಕೊಟ್ಟಾಗತ್ತೆ. ಹಾಗೆ ಈ ಅಜೋಲಾನ ನಾವು ಹಾಗೆ ಭತ್ತದ ಗದ್ದೆನಲ್ಲಿ ಬಿಟ್ಟಾಗ ಆ ಅಜೋಲಾ ಅಲ್ಲಿ ಕೊಳೆಯದೆ ಉಳಿದಿರುವಂತಹ ಅಜೋಲಾ ಮತ್ತೆ ಬೆಳೆದು ಮತ್ತೆ ಆ ಭತ್ತದ ಗದ್ದೆನಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಹಾಗೆ ಮತ್ತೊಂದು ವಿಧಾನದಲ್ಲಿ ಅಜೋಲಾವನ್ನು ಭತ್ತದ ಗದ್ದೆನಲ್ಲೇ ಬೆಳಿಬಹುದು. ಹೇಗೆ ಅಂದರೆ ರೈತರು ಭತ್ತದ ಸಸಿ ಮಡಿಯನ್ನು ಮಾಡುವಾಗ ಭತ್ತದ ಸಸಿ ಮಡಿ ಮಾಡಿದಂಥ ಹಾಳೆಗಳಲ್ಲಿ ಸಾಮಾನ್ಯವಾಗಿ ನೀರು ನಿಲ್ಲಿಸಿರ್ತಾರೆ. ಆ ನೀರು ನಿಲ್ಲಿಸಿದಾಗ ಆ ನಿಂತಹ ನೀರಲ್ಲಿ ಸ್ವಲ್ಪ ಅಜೋಲಾನ ತಗೊಂಡೋಗಿ ನಾವು ಎರಚಿದಾಗ ಸಸಿ ಮಡಿ ರೆಡಿಯಾಗೋದಕ್ಕೆ ನಮಗೆ ಸುಮಾರು 20-25 ದಿನಗಳಷ್ಟು ಕಾಲಾವಕಾಶ ಬೇಕಾಗತ್ತೆ. ಆ 20-25 ದಿನಗಳಲ್ಲಿ ಆ ಸಸಿ ಮಡಿ ಹಾಳೆಯ ತುಂಬ ಅಜೋಲಾ ಹಾಕಿದಾಗ ಅಜೋಲಾ ಆ ಸಸಿ ಮಡಿ ಹಾಳೆಯ ತುಂಬ ಬೆಳ್ಕೊಂಡಿರುತ್ತೆ. ನಂತರ ಸಸಿಗಳನ್ನು ಕಿತ್ತು ಮುಖ್ಯ ಭೂಮಿಗೆ ನಾಟಿ ಮಾಡುವಾಗ ಆ ಅಜೋಲಾ ಏನು ಮಾಡಿರುತ್ತೆ, ಆ ಸಸಿಗಳಿಗೆ ಅಂಟ್ಕೊಂಡಿರುತ್ತೆ. ಮುಖ್ಯ ಭೂಮಿಲಿ ನಾಟಿ ಮಾಡಿದಾಗ ಅಲ್ಲಿ ಮತ್ತೆ ಅಜೋಲಾ ಏನು ಮಾಡುತ್ತೆ, ಸಮೃದ್ಧಿಯಾಗಿ ಬೆಳೆದು ಭತ್ತಕ್ಕೆ ಬೇಕಾದಂತಹ ಸಾರಜನಕವನ್ನು ಸ್ಥಿರೀಕರಣ ಮಾಡಿ, ಭತ್ತದ ಜೊತೆ ಜೊತೆಗೆ ಬೆಳೆದು ಸಾರಜನಕವನ್ನು ಸ್ಥಿರೀಕರಣವನ್ನು ಮಾಡಿ ಕೊಡುತ್ತೆ. ಈ ಅಜೋಲಾದ ಉಪಯೋಗಗಳೇನು ಅಂದರೆ, ಅಜೋಲಾವನ್ನು ಭತ್ತದ ಬೆಳೆಯಲ್ಲಿ ಬಳಸುವುದರಿಂದ 18-20 kg ಸಾರಜನಕವನ್ನು ನಾವು ಭತ್ತದ ಬೆಳೆಗೆ ಒದಗಿಸಿದ ಹಾಗಾಗುತ್ತೆ. ಹಾಗೂ ಶಿಫಾರಸು ಮಾಡಿದ ಸಾರಜನಕದಲ್ಲಿ ಕಡಿಮೆ ಸಾರಜನಕವನ್ನು ಕೊಡಬೇಕಾಗತ್ತೆ ನಾವು. ಹಾಗೆ ಸಾವಯವ ಗೊಬ್ಬರವಾಗಿ ಸಹ ಇದನ್ನು ಬಳಸ್ಬೋದು. ಹಾಗೆ ಈ ಅಜೋಲಾವನ್ನು ನಾವು ಕಾಂಪೋಸ್ಟ್ ಗೊಬ್ಬರ ತಯಾರಿಸುವಾಗ ಆ ಕಾಂಪೋಸ್ಟ್ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಕಾಂಪೋಸ್ಟನ್ನು ತಯಾರಿಸಿದಾಗ ಕಾಂಪೋಸ್ಟ್ನ ಗುಣಮಟ್ಟ ಸಹ ಹೆಚ್ಚಾಗತ್ತೆ. ಪೋಷಕಾಂಶಗಳು ಮತ್ತು ಸಾವಯವ ಗೊಬ್ಬರ ಎರಡನ್ನೂ ಸಹ ನೀಡುವುದರಿಂದ ಬೆಳೆಗಳ ಇಳುವರಿಯಲ್ಲಿ ಹೆಚ್ಚಳ ಆಗತ್ತೆ. ಹಾಗೆ ಅಜೋಲಾವನ್ನು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿ ಜೈವಿಕ, ಭೌತಿಕ ಮತ್ತು ರಾಸಾಯನಿಕ ಗುಣಮಟ್ಟದಲ್ಲಿ ಹೆಚ್ಚಳವಾಗಿರುತ್ತೆ. ಹಾಗೆ ಇದನ್ನು ಜಾನುವಾರುಗಳಿಗೆ ಆಹಾರವಾಗಿಯೂ ಸಹ ನಾವು ಅಜೋಲಾವನ್ನು ಉಪಯೋಗಿಸಬಹುದಾಗಿದೆ.
2: ಓಕೆ ಮೇಡಮ್, ಹಾಗಾದರೆ ಇನ್ನಷ್ಟು ಈ ಒಂದು ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಮಾಡೋಣ ಮೇಡಮ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ, ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಯಾವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಮಾಡೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಜೈವಿಕ ಗೊಬ್ಬರಗಳ ಕುರಿತಂತೆ ಮಾತಾಡ್ತಾ ಇದ್ವಿ. ಹಾಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ಅಜೋಲಾ ಎನ್ನುವಂತಹ ಸೂಕ್ಷ್ಮಾಣು ಜೀವಿ ನೀರಿನಲ್ಲಿ ಬೆಳೆಯೋದ್ರಿಂದ ಕೀಟಗಳನ್ನು ತಡೆಯೋದಕ್ಕೆ ಏನು ಮಾಡಬಹುದು, ಹಾಗೆ ನೀರಿನ ಮಟ್ಟವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕಾಗತ್ತೆ, ನಂತರ ಸಸಿ ಮಡಿ ಮಾಡಿದ ನಂತರದಲ್ಲಿ ನಿಂತಹ ನೀರಿನಲ್ಲಿ ಅಜೋಲಾ ಎರಚಿದಾಗ ಭತ್ತದ ಜೊತೆಗೆ ಬೆಳೆದು ಒಳ್ಳೆ ಇಳುವರಿಯನ್ನು ಕೊಡೋದ್ರ ಜೊತೆಗೆ ಸಾರಜನಕ ಕೂಡ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಅದೇ ರೀತಿಯಲ್ಲೇ ಇನ್ನು ಯಾವೆಲ್ಲ ರೀತಿಯ ಸೂಕ್ಷ್ಮಾಣು ಜೀವಿಗಳಿದ್ದಾವೆ ಅಥವಾ ಜೈವಿಕ ಗೊಬ್ಬರಗಳಿದೆ ಅದ್ರ ಬಗ್ಗೆ ಮಾಹಿತಿಗಳ ತಿಳಿಸ್ಕೊಡ್ಬೋದು ಮೇಡಮ್?
3: ನೆಕ್ಸ್ಟ್ ನಾವು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾರಜನಕದ ನಂತರ ರಂಜಕವು ಸಸ್ಯಗಳಿಗೆ ಬೇಕಾದ ಒಂದು ಪ್ರಮುಖ ಪೋಷಕಾಂಶ. ಇದು ಸಸ್ಯದ ಬೆಳವಣಿಗೆಗೆ, ಜೀವಕೋಶಗಳ ರಚನೆಗೆ, ವಿಭಜನೆಗೆ ಮತ್ತು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಸುವ ಪತ್ರಹರಿತುಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜಮೀನಿಗೆ ಹಾಕುವ ರಂಜಕಯುಕ್ತ ರಾಸಾಯನಿಕ ಗೊಬ್ಬರದಲ್ಲಿ 20-30% ಬೆಳೆಗಳು ಮಾತ್ರ ಬೆಳೆಗಳಿಗೆ ಲಭ್ಯವಾಗುತ್ತದೆ. ಅಂದರೆ ನಾವು ಅನ್ಕೊಂತೀವಿ ರಂಜಕವನ್ನು ಬೆಳೆಗಳಿಗೆ ಹಾಕ್ತೀವಿ, ಬೆಳೆಗಳಿಗೆ ಹಾಕಿದಾಗ ನಾವು ಹಾಕಿರುವಂತಹ ರಂಜಕ ಅಷ್ಟೂ ಬೆಳೆಗಳಿಗೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾವು ಅನ್ಕೋತೀವಿ. ಆದರೆ ನಾವು ರಂಜಕವನ್ನು ಬೆಳೆಗಳಿಗೆ ಹಾಕಿದಾಗ ಮಣ್ಣಿನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯಿಂದ ರಂಜಕ ಏನಾಗುತ್ತೆ, ಸ್ಥಿರೀಕರಣಗೊಳ್ಳುತ್ತೆ. ರಂಜಕ ಸ್ಥಿರೀಕರಣಗೊಂಡಾಗ ಅದೇನಾಗುತ್ತೆ, ಬೆಳೆಗಳಿಗೆ ಸುಲಭವಾಗಿ ಸಿಗೋದಿಲ್ಲ, ಅಂದರೆ ನೀರಲ್ಲಿ ಕರಗೋದಿಲ್ಲ. ನೀರಲ್ಲಿ ಕರಗಲಿಲ್ಲ ಅಂದರೆ ಯಾವುದೇ ಪೋಷಕಾಂಶ ಸಹ ಬೆಳೆಗಳಿಗೆ ಸಿಗೋದಿಲ್ಲ. ನಾವು ಸಾರಜನಕವನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿರುವಂತಹ ಕಬ್ಬಿಣ ಹಾಗೂ ಅಲ್ಯೂಮಿನಿಯಂ ಜೊತೆ ಸೇರ್ಕೊಂಡ್ಬಿಟ್ಟು ಕಬ್ಬಿಣ ಅಥವಾ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗಿ ಮಾರ್ಪಾಡಾಗುತ್ತೆ. ಈ ನೀರಿನಲ್ಲಿ ಕರಗದ ರೂಪವನ್ನು ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ರಂಜಕ ಕರಗಿಸುವಂತಹ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈ ರಂಜಕ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಮಣ್ಣಿಗೆ ಹಾಕಿದಾಗ ಈ ಸೂಕ್ಷ್ಮಾಣು ಜೀವಿಗಳು ಏನು ಮಾಡುತ್ತೆ ಅಂತಂದರೆ, ಮಣ್ಣಿನಲ್ಲಿ ಹಲವಾರು ಸಾವಯವ ಆಮ್ಲಗಳಾದ ಸಿಟ್ರಿಕ್ ಆಮ್ಲ, ಗ್ಲುಟಾಮಿಕ್ ಆಮ್ಲ, ಸಕ್ಸಿನಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ, ಫ್ಯುಮರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಪ್ರೋಪಿಯೋನಿಕ್ ಆಮ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇದೆ. ಈ ಆರ್ಗ್ಯಾನಿಕ್ ಆ್ಯಸಿಡ್ಸ್ನ ಈ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸುತ್ತೆ. ಆಗ ಮಣ್ಣಿನ ರಸಸಾರವನ್ನು ಕಡಿಮೆಗೊಳಿಸಿ ಸ್ಥಿರೀಕರಿಸಲ್ಪಟ್ಟ ಸಾರಜನಕವನ್ನು ಮಣ್ಣಿಗೆ ಬಿಡುಗಡೆಗೊಳಿಸುತ್ತೆ. ಈ ಮಣ್ಣಿಗೆ ರಂಜಕ ಬಿಡುಗಡೆಯಾದಾಗ ನೀರಿನಲ್ಲಿ ಕರಗುವಂತಹ ರೂಪದಲ್ಲಿರುತ್ತೆ. ಕರಗುವ ರೂಪದಲ್ಲಿರುವಂತಹ ರಂಜಕ ಸುಲಭವಾಗಿ ಬೇರುಗಳಿಂದ ಹೀರಲ್ಪಟ್ಟು ಬೆಳೆಗಳಿಗೆ ದೊರೆಯುತ್ತೆ. ಈ ಪ್ರಕ್ರಿಯೆಯನ್ನು ನಾವು ರಂಜಕವನ್ನು ಕರಗಿಸುವ ಪ್ರಕ್ರಿಯೆ ಅಂತ ಹೇಳ್ತೀವಿ. ಆ ರಂಜಕವ ಕರಗಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ರಂಜಕವನ್ನು ಕರಗಿಸುವಂತಹ ಸೂಕ್ಷ್ಮಾಣು ಜೀವಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಎಲ್ಲ ಏಕದಳ ದ್ವಿದಳ ಧಾನ್ಯ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಅರಣ್ಯ ಕೃಷಿ, ಔಷಧೀಯ ಬೆಳೆಗಳಲ್ಲಿ ಹೆಚ್ಚಿನದಾಗಿ ಬಳಸಬಹುದಾಗಿದೆ. ಇದರ ಬಳಕೆಯಿಂದ 30% ರಾಸಾಯನಿಕ ರಂಜಕ ಗೊಬ್ಬರದ ಕೊರತೆಯನ್ನು ನಾವು ನೀಗಿಸಬಹುದಾಗಿದೆ. ಹಾಗೆ ಈ ಅಣುಜೀವಿಗಳು ರಂಜಕವನ್ನು ಬೆಳೆಗಳಿಗೆ ಪೂರೈಸುವುದರ ಜೊತೆಗೆ ಬೆಳೆ ವರ್ಧಕಗಳನ್ನು ಸಹ ಉತ್ಪತ್ತಿ ಮಾಡಿ ಬೆಳೆಗಳಿಗೆ ಒದಗಿಸುತ್ತೆ. ನೆಕ್ಸ್ಟು ನಾವು ಮೈಕೋರೈಜಾ ಅನ್ನೋ ಸೂಕ್ಷ್ಮಾಣು ಜೀವಿ ಬಗ್ಗೆ ತಿಳ್ಕೊಳ್ಳೋಣ. ಈ ಮೈಕೋರೈಜಾ ಅಂತ ಅಂದರೆ ನೀವು ಯಾವುದಾದ್ರೂ ಈ ಮಲೆನಾಡಲ್ಲಿ ಓಡಾಡುವಾಗ ಕಾಡಲ್ಲಿ ನೀವು ಕಾಡಿನ ಮರಗಳ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದಾಗ ನಿಮಗೆ ಬೇರುಗಳಲ್ಲಿ ಬಿಳಿ ಬೇರುಗಳನ್ನು ನೀವು ಕಾಣಬಹುದು. ಈ ಬಿಳಿ ಬೇರುಗಳೇನಿರುತ್ತಲ್ಲ ಅದು ಈ ಮೈಕೋರೈಜಾ ಅನ್ನೋ ಶಿಲೀಂಧ್ರದ ಸೋಂಕಿನಿಂದ ಆಗಿರುವಂತಹ ಬೇರುಗಳು. ಈ ಮೈಕೋರೈಜಾದಲ್ಲಿ ಎರಡು ವಿಧ ಇದೆ, ಎಕ್ಟೋಮೈಕೋರೈಜಾ, ಎಂಡೋಮೈಕೋರೈಜಾ, ಅಂದರೆ ಹೊರ ಮೈಕೋರೈಜಾ, ಒಳ ಮೈಕೋರೈಜಾ ಅಂತ ಹೇಳ್ತೀವಿ. ಅಂದರೆ ಒಂದು ಮೈಕೋರೈಜಾ ಬೇರಿನ ಒಳ ಹೊಕ್ಕು ಬೆಳೆಯುತ್ತೆ, ಅಂಥ ಮೈಕೋರೈಜಾನ ನಾವು ಎಂಡೋಮೈಕೋರೈಜಾ ಅಂತ ಹೇಳಿ ಹೇಳ್ತೀವಿ. ಬೇರಿನ ಸುತ್ತ ಕವಚದ ರೀತಿಯಲ್ಲಿ ಬೆಳೆಯುತ್ತೆ ಆ ಸೂಕ್ಷ್ಮಾಣುಜೀವಿನ ನಾವು ಎಕ್ಟೋಮೈಕೋರೈಜಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈ ಎಕ್ಟೋಮೈಕೋರೈಜಾ ಏನು ಮಾಡುತ್ತೆ ಅಂತಂದರೆ ಬೇರಿನ ಸುತ್ತ ಬೆಳ್ಕೊಂಡು ಬೇರುಗಳು ಮಣ್ಣಿನಲ್ಲಿ ಉದ್ದಕ್ಕೆ ಮತ್ತು ಅಗಲಕ್ಕೆ ಹರಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಬೇರುಗಳು ಉದ್ದ ಮತ್ತು ಅಗಲಕ್ಕೆ ಹರಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇರಿನ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೇರಿನ ಕವಲುಗಳು ಜಾಸ್ತಿ ಆಗುತ್ತೆ. ಸೊ ಬೇರು ಆಳಕ್ಕೆ ಮತ್ತು ಅಗಲಕ್ಕೆ ಹೋದಾಗ ಅಲ್ಲಿರುವಂತಹ ಪೋಷಕಾಂಶಗಳನ್ನು, ಅಲ್ಲಿರುವಂತಹ ನೀರನ್ನು ಬೇರುಗಳು ಹೀರ್ಕೊಳ್ಳೋದಕ್ಕೆ ಈ ಮೈಕೋರೈಜಾ ಸಹಾಯ ಮಾಡುತ್ತೆ. ಇದರಿಂದ ಬೆಳೆಗಳಿಗೆ ಹೆಚ್ಚಿನ ನೀರು ಹಾಗೆ ಪೋಷಕಾಂಶ ದೊರೆಯುತ್ತೆ. ಹೆಚ್ಚಿನ ನೀರು ಮತ್ತು ಪೋಷಕಾಂಶಗಳು ದೊರೆಯೋದ್ರಿಂದ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಾಗೆ ಈ ಎಕ್ಟೋಮೈಕೋರೈಜಾ ಏನು ಮಾಡುತ್ತೆ ಅಂದರೆ ಬೆಳೆಗಳ ಸುತ್ತ ಕೌಚ ಥರ ಬೆಳ್ಕೊಳ್ಳುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಈ ಕೌಚ ಥರ ಬೆಳ್ಕೊಳ್ಳೋದ್ರಿಂದ ಬೆಳೆಗಳಿಗೆ ಏನಾಗುತ್ತೆ ಅಂದರೆ ಮಣ್ಣಿನಿಂದ ಬರುವಂತಹ ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಣೆ ದೊರೆಯುತ್ತೆ. ಯಾಕೆ ಅಂದರೆ ಮಣ್ಣಿನಲ್ಲಿರುವಂತಹ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳೇನ ಮಾಡುತ್ತೆ, ಬೇರಿನ ಮೂಲಕ ಸಸ್ಯಗಳ ಒಳಹೊಕ್ಕುತ್ತೆ. ಆ ಎಕ್ಟೋಮೈಕೋರೈಜಾ ಬೇರಿಗಳ ಸುತ್ತ ಕೌಚದ ರೀತಿ ಆ್ಯಕ್ಟ್ ಮಾಡೋದ್ರಿಂದ ನಿಮಗೆ ಸೂಕ್ಷ್ಮಾಣು ಜೀವಿಗಳು, ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಬೇರಿನ ಒಳ ಹೋಗ್ಲಿಕ್ಕೇ ಇದು ಬಿಡೋದಿಲ್ಲ. ಹಾಗೆ ಈ ಬರ ಬಂದಾಗ ಅಥವಾ ಹೆಚ್ಚಿನ ನೀರು ನಿಂತ್ಕೊಂಡಾಗ ಬೇರುಗಳು ಕೊಳೆಯದ ರೀತಿಯಲ್ಲಿ, ಬೇರುಗಳು ಒಣಗದ ರೀತಿಯಲ್ಲಿ ಇದು ಬೆಳೆಗಳಿಗೆ ರಕ್ಷಣೆ ನೀಡುತ್ತೆ. ಇದಿಷ್ಟು ಮೈಕೋರೈಜಾದ ಕೆಲಸ. ಹಾಗೆ ಈ ಮೈಕೋರೈಜಾ ಏನು ಮಾಡುತ್ತೆ ಅಂದರೆ ಪೋಷಕಾಂಶಗಳು ಎಸ್ಪೆಷಲಿ ರಂಜಕ, ಸತ್ತು, ಹಾಗೆ ಗಂಧಕ, ಈ ಮ್ಯಾಂಗನೀಸ್, ಈ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರ್ಕೊಳ್ಳೋದಕ್ಕೂ ಸಹ ಸಹಾಯ ಮಾಡುತ್ತೆ. ಹಾಗೆ ನಿಮಗೆ ಇನ್ನೊಂದು ಮೈಕೋರೈಜಾ ಹೇಳಿದೆ, ಎಂಡೋಮೈಕೋರೈಜಾ ಅಥವಾ ಒಳ ಮೈಕೋರೈಜಾ ಅಂತ ಹೇಳಿಬಿಟ್ಟು. ಈ ಮೈಕೋರೈಜಾ ಏನು ಮಾಡುತ್ತೆ, ಬೇರುಗಳ ಒಳ ಹೊಕ್ಕು ಬೇರಿನಲ್ಲಿ ಬೆಳೆಯುತ್ತೆ. ಬೇರುಗಳ ಒಳ ಹೊಕ್ಕು ಬೆಳೆದಾಗ ಏನಾಗುತ್ತೆ ಅಂತ ಅಂದರೆ ಇದ್ರದ್ದು ಮುಖ್ಯವಾದ ಕೆಲಸ ಏನು ಅಂತಂದರೆ ಮಣ್ಣಿನಲ್ಲಿ ಈ ಬೆಳೆಗಳಿಗೆ ಏನು ಅಂತ ಅಂದರೆ ನಾವು ಅದಕ್ಕೆ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಮಾತ್ರ ಅದು ಹೀರ್ಕೊಂಡು ಉಪಯೋಗಿಸ್ಕೊಳ್ಳುತ್ತೆ. ಹೆಚ್ಚಿನ ಪೋಷಕಾಂಶಗಳು ಮಣ್ಣಿನಲ್ಲಿ ಹಾಗೇ ಉಳಿಯುತ್ತೆ. ಆ ಪೋಷಕಾಂಶ ನೀರಿನ ಮೂಲಕನೋ ಅಥವಾ ಎವಾಪರೇಷನ್ ಮೂಲಕನೋ ಪೋಷಕಾಂಶಗಳು ಬೆಳೆಗಳಿಗೆ ದೊರೆಯದೆ ಲಾಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಈ ಎಂಡೋಮೈಕೋರೈಜಾ ಏನು ಮಾಡುತ್ತೆ ಅಂದರೆ ಮಣ್ಣಿನಲ್ಲಿ ಹೆಚ್ಚಾಗಿರುವಂತಹ ಪೋಷಕಾಂಶಗಳನ್ನು ಹೀರ್ಕೊಂಡು ತನ್ನಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಯಾವಾಗ ಬೆಳೆಗಳಿಗೆ ಪೋಷಕಾಂಶಗಳ ಉಪಯುಕ್ತತೆ ಇರುತ್ತೋ ಆ ಸಮಯದಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರಿಂದ ಬೆಳೆಗಳಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಪೋಷಕಾಂಶಗಳನ್ನು ಕೊಟ್ಟಾಗತ್ತೆ. ಇದಿಷ್ಟು ಮೈಕೋರೈಜಾದ ಉಪಯೋಗಗಳು.
2: ಓಕೆ ಮೇಡಮ್, ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯಾ ಮೇಡಮ್ ನಮಗೆ ಯಾವ ಯಾವ ರೀತಿಯ ಜೈವಿಕ ಗೊಬ್ಬರಗಳಿದೆ, ಹಾಗೆ ಅವುಗಳನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ರಂಜಕ ಜೈವಿಕ ಗೊಬ್ಬರ ಅಥವಾ ರಂಜಕ ಕರಗಿಸುವಂತಹ ಸೂಕ್ಷ್ಮ ಜೀವಿಗಳು, ಅದರಲ್ಲಿ ಮೈಕೋರೈಜಾ ಅನ್ನುವಂಥದ್ದು ಮಲೆನಾಡು ಭಾಗದಲ್ಲಿ ಕಂಡುಬರುತ್ತೆ, ಹಾಗೆ ಮರಗಳ ಬುಡದಲ್ಲಿ ಇದು ಕಾಣುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಗೊಬ್ಬರವಾಗಿ ಕೂಡ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಹಾಗಾದ್ರೆ ಈ ಜೈವಿಕ ಗೊಬ್ಬರಗಳನ್ನ ಬೆಳೆಗಳಿಗೆ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನ ಕೇಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಜೈವಿಕ ಗೊಬ್ಬರಗಳ ಕುರಿತಂತೆ ಮಾತಾಡ್ತಾ ಇದ್ವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನೀವು ನಿನ್ನೆಯ ಸಂಚಿಕೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಯಾವೆಲ್ಲ ಗೊಬ್ಬರಗಳಿದೆ, ಯಾವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬೆಳೆಗಳಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ, ಹಾಗೆ ಈಗ ಸೂಕ್ಷ್ಮಾಣು ಜೀವಿಗಳನ್ನ ಯಾವ್ಯಾವ ರೀತಿಯಲ್ಲಿ ಬೆಳೆಗಳಿಗೆ ಕೊಡಬಹುದಾಗಿದೆ, ಯಾವ ರೀತಿಯಲ್ಲಿ ಬೆಳೆಗಳಿಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸಬಹುದಾ ಮೇಡಮ್?
3: ಈ ಸೂಕ್ಷ್ಮಾಣು ಜೀವಿಗಳನ್ನ ಮುಖ್ಯವಾಗಿ ಮೂರು ರೀತಿಯಲ್ಲಿ ನಾವು ಬೆಳೆಗಳಿಗೆ ಉಪಯೋಗಿಸ್ಬೋದು. ಒಂದು ಬೀಜೋಪಚಾರ. ಬೀಜೋಪಚಾರ ಅಂತಂದ್ರೆ ಬೆಳೆಗಳನ್ನ ಬಿತ್ತೋದಕ್ಕೂ ಮುಂಚೆ ಈ ಒಂದು ಎಕರೆಗೆ ಬೇಕಾದಂತಹ ಬೀಜಗಳಿಗೆ ಸುಮಾರು ಈ ಸೂಕ್ಷ್ಮಾಣು ಜೀವಿಗಳು ಅಥವಾ ಜೈವಿಕ ಗೊಬ್ಬರಗಳು ಎರಡು ರೂಪದಲ್ಲಿ ಸಿಕ್ಕತ್ತೆ ನಿಮಗೆ. ಒಂದು ಪುಡಿ ರೂಪದಲ್ಲಿ, ಇನ್ನೊಂದು ದ್ರವ ರೂಪದಲ್ಲಿ ಸಿಕ್ಕತ್ತೆ. ನಿಮಗೆ ಮಾರ್ಕೆಟಲ್ಲಿ ಯೂಶುವಲ್ಲಾಗಿ ಪುಡಿ ರೂಪದ ಜೈವಿಕ ಗೊಬ್ಬರಗಳೇ ಹೆಚ್ಚಾಗಿ ಸಿಗೋದು. ಸೊ ಆದ್ದರಿಂದ ನೀವು ಬೀಜೋಪಚಾರ ಮಾಡೋದಕ್ಕೂ ಮುಂಚೆ ನೀವೊಂದು ಬೆಲ್ಲದ ದ್ರಾವಣ, ಅಂಟು ದ್ರಾವಣವನ್ನು ತಯಾರಿಸ್ಕೊಂಡು ಅದನ್ನು ತಣ್ಣಗಾಕಿಸ್ಬೇಕು. ಅದು ತಣ್ಣಗಾದ ನಂತರ ನೀವು ಒಂದು ಎಕರೆಗೆ ಬೇಕಾದಂತಹ ಬೀಜಕ್ಕೆ ಸುಮಾರು 200-300 grams ಜೈವಿಕ ಗೊಬ್ಬರವನ್ನು ತಗೊಂಡು ಆ ಅಂಟು ದ್ರಾವಣದಲ್ಲಿ ಮಿಶ್ರಣ ಮಾಡಿ ಬೀಜಗಳ ಮೇಲೆ ತೆಳುವಾಗಿ ಲೇಪನ ಮಾಡಬೇಕು. ಲೇಪನ ಮಾಡಿದ್ದಾದಮೇಲೆ ಆ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಮಾಡಬೇಕು. ಸೊ ನೀವು ಬೀಜೋಪಚಾರ ಮಾಡಿದ್ರೆ ಅವತ್ತೇ ಆ ಬೀಜಗಳನ್ನ ಬಿತ್ತನೆಗೆ ಉಪಯೋಗಿಸ್ಬೇಕು. ಇಲ್ಲ ಅಂತಂದ್ರೆ ಅದೇನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಬೀಜದ ಮೇಲುಗಡೆ ಸತ್ತೋಗ್ಬಿಡತ್ತೆ. ನೀವು ಮಣ್ಣಿಗೆ ಹಾಕಿದ್ರೆ ಮಣ್ಣಲ್ಲಿ ಅದು ವೃದ್ಧಿ ಆಗುತ್ತೆ. ಸೊ ಆದ್ರಿಂದ ನೀವು ಬೀಜಗಳನ್ನ ಬೀಜೋಪಚಾರ ಮಾಡಿ ದಿನನೇ ನೀವು ಬಿತ್ತನೆಗೆ ಬಳಸಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದು ಮಣ್ಣಿಗೆ ಸೇರಿಸುವ ವಿಧಾನ. ಮಣ್ಣಿಗೆ ಸೇರಿಸುವ ವಿಧಾನದಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ಸೂಕ್ಷ್ಮಾಣು ಜೀವಿಗಳು ಒಂದು ಎಕರೆಗೆ ಸುಮಾರು 4-5 kg ಸೂಕ್ಷ್ಮಾಣು ಜೀವಿಗಳು ಬೇಕಾಗತ್ತೆ. ಅಷ್ಟು ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳನ್ನು ನೀವು ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಅಥವಾ 1 ton ಕೊಟ್ಟಿಗೆ ಗೊಬ್ಬರಕ್ಕೆ ಸುಮಾರು 2-3 kg ಸೂಕ್ಷ್ಮಾಣು ಜೀವಿಗಳನ್ನು ಮಿಶ್ರಣ ಮಾಡಿ ಅದನ್ನು ನೀವು ಬಿತ್ತನೆ ಸಾಲುಗಳಲ್ಲಿ ಹಾಕಿ ನಂತರ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಇದು ಮಣ್ಣಿಗೆ ಸೇರಿಸುವ ವಿಧಾನ. ಮತ್ತೊಂದು ವಿಧಾನ, ಸಸಿಗಳನ್ನು ಅದ್ದುವ ವಿಧಾನ. ಈ ವಿಧಾನದಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಸುಮಾರು 20 liters ನೀರಿಗೆ 1 kg ಸೂಕ್ಷ್ಮಾಣು ಜೀವಿಗಳ ಪುಡಿ ರೂಪದ ಗೊಬ್ಬರವನ್ನು ಮಿಶ್ರಣ ಮಾಡಿ ಆ ಮಿಶ್ರಣ ಅಥವಾ ದ್ರಾವಣದಲ್ಲಿ ನೀವು ಈ ಭತ್ತದ ನಾಟಿ ಮಾಡುವಂತಹ ಸಸಿಗಳು, ಭತ್ತ ಇರ್ಬೋದು ಅಥವಾ ಟೊಮ್ಯಾಟೊ ತರಕಾರಿ ಬೆಳೆಗಳದ್ದು, ಟೊಮ್ಯಾಟೊ ಮೆಣಸಿನಕಾಯಿ ಯಾವುದೇ ಸಸಿಗಳಾಗಿರ್ಬೋದು, ಅದನ್ನು ಸುಮಾರು 30 ನಿಮಿಷಗಳ ಕಾಲ ಆ ದ್ರಾವಣದಲ್ಲಿ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ನಂತರ ಆ ಸಸಿಗಳನ್ನು ನೀವು ನಾಟಿ ಮಾಡೋದಕ್ಕೆ ಬಳಸ್ಬೋದು. ಈಗ ಅಡಿಕೆ, ತೆಂಗು ಮುಂತಾದ ತೋಟಗಾರಿಕಾ ಬೆಳೆಗಳಲ್ಲಾದರೆ ನೀವು ಈ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಕೊಡಬೇಕಾಗತ್ತೆ. 1 ton ಗೊಬ್ಬರಕ್ಕೆ 2-3 kg ಈ ಸೂಕ್ಷ್ಮಾಣು ಜೀವಿಗಳನ್ನು ಮಿಶ್ರಣ ಮಾಡಿ 1 ವಾರ ನೆರಳಲ್ಲಿಡಬೇಕು. ಆ ಗೊಬ್ಬರದಲ್ಲಿ 30% ತೇವಾಂಶ ಇರುವಂತೆ ನೋಡ್ಕೋಬೇಕು. ಆವಾಗ ಆ ಗೊಬ್ಬರದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗತ್ತೆ. ನಿಮಗೆ ಈಗ ಹೆಂಗೆ ಅಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ, ಹಾಲಿಗೆ ನಾವು ಹೆಪ್ಪಾಕಿದಾಗ ಮೊಸರು ಹೇಗೆ ಹಾಲಿಷ್ಟು ಮೊಸರು ಆಗುತ್ತೋ ಆ ಥರ ನೀವು ಗೊಬ್ಬರಕ್ಕೆ ಸ್ವಲ್ಪ ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳನ್ನು ಹಾಕಿದಾಗ ಆ ಸೂಕ್ಷ್ಮಾಣು ಜೀವಿಗಳು ಗೊಬ್ಬರದಲ್ಲಿ ಇಡೀ ಬೆಳ್ಕೊಂಡು ಇಡೀ ಗೊಬ್ಬರದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಸೇರ್ಕೊಂಡಿರುತ್ತೆ, ಹೆಚ್ಚಾಗಿರುತ್ತೆ. ಆ ಗೊಬ್ಬರನ ನೀವು ತೋಟಗಾರಿಕಾ ಬೆಳೆಗಳಿಗಾಗಿರ್ಬೋದು ಅಥವಾ ನಿಮ್ಮ ಏಕದಳ ಧಾನ್ಯ ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳನ್ನು ಬಿತ್ತನೆ ಮಾಡೋ ಸಾಲುಗಳಲ್ಲಾಗಿ ಹಾಕ್ಬೋದು ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಗುಣಿಸುತ್ತ ಮಾಡಿಬಿಟ್ಟು ಆ ಬೆಳೆಗಳಿಗೆ ಕೊಟ್ಟು ನೀವು ಈ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಗಳಿಗೆ ಕೊಡ್ಬೋದು. ಇದಿಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಗಳಿಗೆ ಕೊಡುವ ವಿಧಾನಗಳು. ಹಾಗೆ ಈ ಸೂಕ್ಷ್ಮಾಣು ಜೀವಿಗಳನ್ನು

0: ಬಳಸಬೇಕಾದ್ರೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಏನು ಅಂತಂದರೆ, ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಯಾವುದೇ ರಾಸಾಯನಿಕಗಳ ಜೊತೆ ಮಿಶ್ರಣ ಮಾಡಿ ಕೊಡೋ ಹಾಗಿಲ್ಲ. ನೀವೇನಾದರೂ ರಾಸಾಯನಿಕಗಳನ್ನು ಸೂಕ್ಷ್ಮಾಣು ಜೀವಿ ಎರಡನ್ನ ಕೊಡಬೇಕು ಅಂತ ಅಂದ್ಕೊಂಡಾಗ ರಾಸಾಯನಿಕವನ್ನು ಕೊಟ್ಟು 7 ದಿನದ ನಂತರ ಅಥವಾ ರಾಸಾಯನಿಕಗಳನ್ನು ಕೊಡುವ 7 ದಿನಕ್ಕೆ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳನ್ನು ನೀವು ಬೆಳೆಗಳಿಗೆ ಕೊಡಬೇಕಾಗತ್ತೆ. ಹಾಗೆ ಶೇಖರಿಸಿಡುವಾಗೂ ಸಹ ಯಾವುದೇ ರಾಸಾಯನಿಕಗಳ ಜೊತೆ ನೀವು ಈ ಸೂಕ್ಷ್ಮಾಣು ಜೀವಿಗಳನ್ನು ಶೇಖರಿಸಿ ಇಡೋ ಹಾಗಿಲ್ಲ. ಹಾಗೆ ಈ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಗಳಿಗೆ ಕೊಡಬೇಕಾದ್ರೆ ಬೆಳೆಗಳಲ್ಲಿ ಅಥವಾ ಮಣ್ಣಿನಲ್ಲಿ 30% ತೇವಾಂಶ ಇರಬೇಕು. ಹಾಗೆ ಈ ಸೂಕ್ಷ್ಮಾಣು ಜೀವಿಗಳನ್ನು ಬಿಸಿಲಿರುವಾಗ ಬೆಳೆಗಳಿಗೆ ಸಿಂಪರಣೆ ಮಾಡೋದಾಗಲಿ ಮಣ್ಣಿಗೆ ಸೇರಿಸೋದಾಗಲಿ ಮಾಡಬಾರ್ದು. ಹಾಗೆ ಈ ಸೂಕ್ಷ್ಮಾಣು ಜೀವಿಗಳನ್ನು ನೀವು ಕೊಂಡ್ಕೊಳ್ಳುವಾಗ ಅದರ ಏನು ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ ತಗೋಬೇಕಾಗತ್ತೆ. ಪುಡಿ ರೂಪದ ಜೈವಿಕ ಗೊಬ್ಬರಗಳಾದರೆ ಮ್ಯಾನುಫ್ಯಾಕ್ಚರ್ ಮಾಡಿ 6 ತಿಂಗಳವರ ಕಾಲಾವಕಾಶ ಇರುತ್ತೆ. ಹಾಗೆ ದ್ರವರೂಪದ ಜೈವಿಕ ಗೊಬ್ಬರಗಳಾದರೆ ನಿಮಗೆ 1 ವರ್ಷದ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ಇದನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಇದನ್ನು ನೀವು ಕೊಂಡ್ಕೊಳ್ಳುವಾಗ ಅದು ಯಾವ ಬೆಳೆಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಆ ಪ್ಯಾಕೆಟ್ ಮೇಲೆ ನಮೂದಿಸಿರ್ತಾರೆ. ಅದನ್ನು ನೀವು ಚೆಕ್ ಮಾಡಿ ಯಾವ ಬೆಳೆಗಳಿಗೆ ಅಂತ ಕೇಳಿಕೊಂಡು ಇದನ್ನು ತಗೋಬೇಕಾಗತ್ತೆ. ಇದಿಷ್ಟೂ ನಿಮಗೆ ಈ ಜೈವಿಕ ಗೊಬ್ಬರಗಳ ಉಪಯೋಗ, ಹಾಗೆ ಅವುಗಳ ಬಳಸುವ ವಿಧಾನ, ಯಾವ್ಯಾವ ಜೈವಿಕ ಗೊಬ್ಬರಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆಲ್ರಿಗೂ ತಿಳಿಸ್ಕೊಟ್ಟೆ. ಈಗ ಇನ್ನೊಂದು ಕೊನೆಯದಾಗಿ ಕಾಂಪೋಸ್ಟ್ ತಯಾರಿಸಲು ಬಳಸುವಂತಹ ಸೂಕ್ಷ್ಮಾಣು ಜೀವಿಗಳು. ಈ ಕಾಂಪೋಸ್ಟ್ ತಯಾರಿಸಲಿಕ್ಕೆ ನಿಮಗೆ ಹೇಳಬೇಕು ಅಂತ ಅಂದರೆ, ಈಗ ನಿಮ್ಮ ತೋಟದಲ್ಲಿರೋ ವೇಸ್ಟ್ ಇರುತ್ತೆ, ಎಲ್ಲ ಇರುತ್ತೆ, ಅದನ್ನು ಬೇಗ ಕಳಿಸಿ ನಿಮ್ಮ ತೋಟದಲ್ಲೇ ಕಾಂಪೋಸ್ಟ್ ಮಾಡಿಕೊಂಡು ನಿಮ್ಮ ಬೆಳೆಗಳಿಗೆ ನೀವು ಉಪಯೋಗಿಸ್ಬೋದು. ಆದರೆ ನೀವು ಹಾಗೇ ಕಾಂಪೋಸ್ಟ್ ಮಾಡಬೇಕು ಅಂದರೆ ಅದು ಸುಮಾರು 8-10 ತಿಂಗಳವರೆಗೂ ಅದು ಕೊಳೆಯೋದಕ್ಕೆ ಸಮಯವನ್ನು ತಗೊಳ್ಳುತ್ತೆ. ಅದನ್ನು ನಾವು ಆ ಕಾಂಪೋಸ್ಟ್ ಮಾಡಲಿಕ್ಕೆ ಬೇಕಾದಂಥ ಸಮಯವನ್ನು ಕಡಿಮೆಗೊಳಿಸ್ಲಿಕ್ಕೆ ಈ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿದೆ, ಆ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ನೀವು ಕಾಂಪೋಸ್ಟ್ ತಯಾರಿಸಿದಾಗ ಏನು ನಿಮ್ಮ ತ್ಯಾಜ್ಯ ವಸ್ತುಗಳಿರುತ್ತಲ್ಲ ಅದು ಬೇಗನೆ ಕಳೆತು ನಿಮಗೆ ಗೊಬ್ಬರ ಆಗುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಯಾವ್ದ್ಯಾವುದು ಅಂದರೆ ಫ್ಲೂರೋಟಸ್, ಫೆನರೋಕೀಟ್, ಆಸ್ಪರ್ಜಿಲಸ್, ಟ್ರೈಕೋಡರ್ಮಾ, ಸೆಲ್ಯುಲೋಮೊನಾಸ್ ಮುಂತಾದ ಸೂಕ್ಷ್ಮಾಣು ಜೀವಿಗಳಿದೆ. ಈ ಸೂಕ್ಷ್ಮಾಣು ಜೀವಿಗಳೇನು ಮಾಡುತ್ತೆ ಅಂದರೆ ನಿಮ್ಮ ತ್ಯಾಜ್ಯ ವಸ್ತುಗಳನ್ನು ವಿಘಟಿಸಿ ಸುಲಭವಾಗಿ ಕೊಳೆಯೋ ರೀತಿ ಮಾಡುತ್ತೆ. ಇದನ್ನು ನೀವೇನು ಮಾಡಬೇಕು ಅಂದರೆ, ನೀವು 1 ಟನ್ ವೇಸ್ಟಿಗೆ ಸುಮಾರು 1-2 ಕೆಜಿಯಷ್ಟು ಈ ಕಾಂಪೋಸ್ಟ್ ಮಾಡೋದಕ್ಕೆ ಬೇಕಾದಂತಹ ಸೂಕ್ಷ್ಮಾಣು ಜೀವಿಗಳು ಬೇಕಾಗತ್ತೆ ನಿಮಗೆ. ಈ ಸೂಕ್ಷ್ಮಾಣು ಜೀವಿಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಈ ನಿಮ್ಮ ಏನು ಕಾಂಪೋಸ್ಟ್ ಮಾಡಬೇಕು ಅಂತ ಇರುವಂತಹ ತ್ಯಾಜ್ಯ ವಸ್ತುಗಳಿರುತ್ತಲ್ಲ ಆ ತ್ಯಾಜ್ಯ ವಸ್ತುಗಳ ಮೇಲೆ ಸಿಂಪರಣೆ ಮಾಡಿ ಅದನ್ನು ನೀವು ಒಂದು ತೊಟ್ಟಿನಲ್ಲಿ ಅಥವಾ ಒಂದು ಗುಡ್ಡೆ ಮಾಡಿ ನಿಮ್ಮ ತೋಟದ ಒಂದು ಬದಿನಲ್ಲಿ ಅದನ್ನು ಇಟ್ಟು ಅದಕ್ಕೆ ಪ್ರತಿದಿನ ನೀವು ಸ್ವಲ್ಪ 30% ತೇವಾಂಶನ ಮೇಂಟೈನ್ ಮಾಡಿದ್ರೆ ಅಥವಾ ನೀರು ಅವಾಗವಾಗ ನೀರು ಬಿಡೋದು ಈ ಥರ ಮಾಡಿ ಒಂದು 2-3 ತಿಂಗಳಿಗೆ ಒಂದ್ಸಲ ಅದನ್ನು ನೀವು 1-2 ತಿಂಗಳಿಗೆ ಒಂದ್ಸಲ ಅದನ್ನು ತಿರುವ ಹಾಕಿದ್ರೆ ಗಾಳಿ ಆಡೋ ಥರ ಮಾಡಿದ್ರೆ ನಿಮಗೆ ಸುಮಾರು 3-4 ತಿಂಗಳಲ್ಲಿ ನಿಮಗೆ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿರುವಂತಹ ಕಾಂಪೋಸ್ಟ್ ದೊರೆಯುತ್ತದೆ. ಈ ಕಾಂಪೋಸ್ಟ್ಗೆ ಬೇಕಾದಂತಹ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಕರಿತೀವಿ, ಅಥವಾ ಕಾಂಪೋಸ್ಟೀಕರಣಕ್ಕಾಗಿ ಬಳಸುವಂತಹ ಸೂಕ್ಷ್ಮಾಣು ಜೀವಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದಿಷ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕಾದಂತಹ ವಿಷಯಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಈ ಎಲ್ಲ ಜೈವಿಕ ಗೊಬ್ಬರಗಳು ನಮ್ಮ ವಿಶ್ವವಿದ್ಯಾನಿಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಿಮಗೆ ಯಾವಾಗ ಬಂದರೂ ನಿಮಗೆ ದೊರೆಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಈ ಮೊಬೈಲ್ ನಂಬರ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ 8867732666. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಮೇಡಮ್ ತಮಗೂ ಕೂಡ. ಸೊ ಕೇಳುಗರೆ, ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು ಕೇಳ್ತಾ ಇದ್ದ ಹಾಗೆ ಜೈವಿಕ ಗೊಬ್ಬರಗಳ ಬಳಕೆ ಆಗಿರ್ಬೋದು, ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಯಾವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಲಾಗುತ್ತೆ, ಯಾವ ರೀತಿಯಲ್ಲಿ ಅವುಗಳನ್ನು ಬೆಳೆಗಳಿಗೆ ಕೊಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಗಳನ್ನ ದಿವ್ಯಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಅಂಡ್ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡಿಕೊಂಡು ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609926279 ಈ ಸಂಖ್ಯೆಗೆ ತಿಳಿಸ್ಕೊಡ್ಬೋದಾಗಿದೆ. ಹಾಗೆ ನೀವು ಜೈವಿಕ ಗೊಬ್ಬರಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೇರವಾಗಿ ನೀವು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ದಿವ್ಯಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮೊಬೈಲ್ ಸಂಖ್ಯೆನ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 8867732666. ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭರಾತ್ರಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686669899. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686669899.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಇತ್ತೀಚೆಗೆ ತೀರಿ ಹೋದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್, ಭಾರತದ ಶ್ರೇಷ್ಠ ತಳಿ ವಿಜ್ಞಾನಿ MS ಸ್ವಾಮಿನಾಥನ್ ದಿನಾಂಕ 28/9/2023 ಗುರುವಾರ ಮಧ್ಯಾಹ್ನ ಚೆನ್ನೈನಲ್ಲಿ ತೀರಿ ಹೋದದ್ದು ಇಡೀ ಭಾರತಕ್ಕಷ್ಟೇ ಅಲ್ಲ, ಜಗತ್ತಿಗೆ ತುಂಬಲಾರದ ನಷ್ಟ. ಅವರ ಪೂರ್ಣ ಹೆಸರು ಮಾಕೊಂಬು ಸಾಂಬಶಿವನ್ ಸ್ವಾಮಿನಾಥನ್. 1925 August 7 ಅವರು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು. ಅವರಿಗೆ 2 ಕಳೆದಿದ್ದರೆ ಅವರು ಶತಾಯುಷಗಳಾಗುತ್ತಿದ್ದರು. ಪ್ರಾಥಮಿಕ ಶಿಕ್ಷಣವನ್ನು ಕುಂಭಕೋಣಂನಲ್ಲಿ, ಕೃಷಿ ಪದವಿಯನ್ನು ಕೃಷಿ ಕಾಲೇಜಿನಲ್ಲಿ ಮುಗಿಸಿ ಅವರು 1949 ನೆದರ್ಲೆಂಡಿಗೆ ತೆರಳುತ್ತಾರೆ. ಅಲ್ಲಿ ಅಧ್ಯಯನ ಮಾಡಿ ಜೈವಿಕ ತಂತ್ರಜ್ಞಾನದಲ್ಲಿ ಪದವಿಯನ್ನು ಗಳಿಸಿಕೊಳ್ಳುತ್ತಾರೆ. ನಂತರ ಅವರು ಬ್ರಿಟನ್ನಿನ ಕೇಂಬ್ರಿಜ್ ವಿಶ್ವವಿದ್ಯಾಲಯಕ್ಕೆ ಸೇರಿ ಅಲ್ಲಿ ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಯನ್ನು ಗಳಿಸಿಕೊಳ್ಳುತ್ತಾರೆ. ಅಮೆರಿಕದ ವಿಸ್ಕಾನ್ಸಿನ್ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರು ಹೆಚ್ಚಿನ ಅಧ್ಯಯನ ಮಾಡುತ್ತಾರೆ. ಅವರು ಮನಸ್ಸು ಮಾಡಿದರೆ ಅನೇಕ ಪಾಶ್ಚಾತ್ಯ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಆಗಿ ಅಥವಾ ಸಂಶೋಧಕರಾಗಿ ಕೆಲಸ ಮಾಡಿ ದೊಡ್ಡ ಹುದ್ದೆಗೆ ಏರುತ್ತಿದ್ದರು. ಆದರೆ ಅವರ ಮೂಲ ಉದ್ದೇಶ ಸಂಶೋಧನೆ ಮಾಡುವುದು ಮತ್ತು ಭಾರತಕ್ಕೆ ಸೇವೆ ಸಲ್ಲಿಸುವುದು ಆಗಿತ್ತು. 1943 ಭಾರತದಲ್ಲಿ ಭೀಕರ ಬರಗಾಲ ತಲೆದೋರುತ್ತದೆ. ಅದು ಬಂಗಾಳದ ಬರಗಾಲ ಎಂದೇ ಬಿಂಬಿಸಿದ್ದರು. ಆಗ ಆಹಾರದ ಅಭಾವದಿಂದ 400,000 ಭಾರತದಲ್ಲಿ ಸಾವಿಗೀಡಾಗುತ್ತಾರೆ. ಭಾರತದ ಆ ಬರಗಾಲವನ್ನು ಸ್ವಾಮಿನಾಥನ್ ನೋಡಿ ತೀವ್ರ ಕಳವಳ ವ್ಯಕ್ತಪಡಿಸುತ್ತಾರೆ. ಆಗ ಅವರು ವೈದ್ಯರಾಗಬೇಕೆಂಬ ಆಸೆಯನ್ನು ಬಿಟ್ಟು ಕೃಷಿ ಸಂಶೋಧನೆಯ ಹಾದಿ ಹಿಡಿಯುತ್ತಾರೆ. ಸ್ವಾಮಿನಾಥನ್ ಅವರ ತಲೆ ತುಂಬ ದೇಶದ ಆಹಾರದ ಸಮಸ್ಯೆಗಳೇ ತುಂಬಿಕೊಂಡಿರುತ್ತವೆ. ಸ್ವಾಮಿನಾಥನ್ ಗೋಧಿ ಬೆಳೆಯ ಮೇಲೆ ಸಂಶೋಧನೆ ಆರಂಭಿಸುತ್ತಾರೆ. ಅದೇ ಸಂದರ್ಭದಲ್ಲಿ ನಾರ್ಮನ್ ಬೋರ್ಲಾಗ್ ಎಂಬ ನೋಬಲ್ ಪಾರಿತೋಷಿಕ ವಿಜ್ಞಾನಿ ಮೆಕ್ಸಿಕನ್ ಗೋಧಿಯ ಗಿಡ್ಡ ತಳಿಯನ್ನು ಹೊಸದಾಗಿ ಅಭಿವೃದ್ಧಿಪಡಿಸಿರುತ್ತಾರೆ. ಆಗ ಸ್ವಾಮಿನಾಥನ್ ಬೋರ್ಲಾಗ್ರವರನ್ನು ವಿನಂತಿಸಿಕೊಳ್ಳುತ್ತಾರೆ, ನೀವೇಕೆ ನಮ್ಮ ಭಾರತಕ್ಕೆ ಬರಬಾರದು ಎಂದು ಕೇಳಿಕೊಳ್ಳುತ್ತಾರೆ. ಒಪ್ಪಿ ನಾರ್ಮನ್ ಬೋರ್ಲಾಗ್ ಭಾರತಕ್ಕೆ ಬರುತ್ತಾರೆ. ಇಬ್ಬರೂ ಕೂಡ ಸಂಶೋಧನೆ ನಡೆಸಿ ಭಾರತದ ಮಣ್ಣಿನ ಬಗ್ಗೆ, ಬೆಳೆಯ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಆಗ ಭಾರತದಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಗುತ್ತದೆ. ಸಂಶೋಧಕ ಸ್ವಾಮಿನಾಥನ್ ಕೇವಲ ಗೋಧಿ ಬೆಳೆಯ ಇಳುವರಿಯನ್ನು ಮಾತ್ರ ಹೆಚ್ಚಿಸಲಿಲ್ಲ, ಜೊತೆಗೆ ಭತ್ತ, ಬಾಸುಮತಿ ಅಕ್ಕಿ, ಆಲೂಗಡ್ಡೆ, ಸೆಣಬು, ಹತ್ತಿ ಈ ಎಲ್ಲ ಬೆಳೆಗಳ ಅಡ್ಡತಳಿಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಬೆಳೆಗಳ ಅಧಿಕ ಇಳುವರಿಯಿಂದ ಅವರು ದೇಶದ ಆಹಾರ ಸಮಸ್ಯೆಯನ್ನು ಪರಿಹಾರ ಮಾಡುವ ಗುರಿಯನ್ನು ಹೊಂದಿರುತ್ತಾರೆ. ಗೋಧಿಯ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲಿಯೇ ಅಗ್ರಸ್ಥಾನಕ್ಕೆ ಏರುತ್ತದೆ. ಸ್ವಾಮಿನಾಥನ್ 15 ವರ್ಷಗಳ ಕಾಲ ಗೋಧಿ ತಳಿಯ ಸಂಶೋಧನೆಯನ್ನು ಮಾಡುತ್ತಾರೆ, ಹೊಸ ತಳಿಯೊಂದನ್ನು ಕಂಡುಹಿಡಿಯುತ್ತಾರೆ. ಆಗ ಗೋಧಿಯ ಉತ್ಪಾದನೆ 3 ಪಟ್ಟು ಹೆಚ್ಚಾಗುತ್ತದೆ. ಸ್ವಾಮಿನಾಥನ್ ತಮ್ಮ ಸಂಶೋಧನೆಯ ನಂತರ ಗೋಧಿ ಬೆಳೆಯಲು ಪ್ರಯೋಗಕ್ಕೆ ಉತ್ತಮವಾಗಿರುವ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ದೆಹಲಿಯ ಸುತ್ತಮುತ್ತಲಿನ ಸುಮಾರು 2,000 ಕೃಷಿ ಪ್ಲಾಟ್ಗಳನ್ನು ಬೆಳೆ ಬೆಳೆಯಲು ಸಿದ್ಧಗೊಳಿಸುತ್ತಾರೆ. ಗೋಧಿ ಬೆಳೆಯಲು ಮೆಕ್ಸಿಕೋದಿಂದ 18,000 ಟನ್ ಬೀಜಗಳನ್ನು ತರಿಸುತ್ತಾರೆ. 1960 12 ಮಿಲಿಯನ್ ಟನ್ ಗೋಧಿಯನ್ನು ಭಾರತ ಬೆಳೆಯುತ್ತಿರುತ್ತದೆ. ನಂತರ ಪ್ರತಿ ವರ್ಷ 70 ಟನ್ ಗೋಧಿ 70 ಮಿಲಿಯನ್ ಟನ್ ಗೋಧಿ ಬೆಳೆಯಲು ಆರಂಭವಾಗುತ್ತದೆ. ಸ್ವಾಮಿನಾಥನ್ ಭಾರತದ ಕೃಷಿ ಕ್ಷೇತ್ರಕ್ಕೆ ಹೊಸ ಭಾಷೆ ಬರೆಯುತ್ತಾರೆ. ಆಧುನಿಕ ತಳಿ ಬೀಜಗಳು, ಟ್ರ್ಯಾಕ್ಟರ್ಗಳು, ಪವರ್ ಟಿಲ್ಲರ್ಗಳು, ಕಳೆ ಕೀಳುವ ಯಂತ್ರಗಳು ಎಲ್ಲವೂ ಸುಧಾರಣೆಗೊಳ್ಳುತ್ತವೆ. ವೈಜ್ಞಾನಿಕ ತಳಹದಿಯ ಮೇಲೆ ಕೃಷಿ ಅಭಿವೃದ್ಧಿಯಾಗುತ್ತದೆ. ಸ್ವಾಮಿನಾಥನ್ ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿ ಕೃಷಿ ತಜ್ಞರಿಗೆ ಸಾಕಷ್ಟು ತರಬೇತಿ ನೀಡುತ್ತಾರೆ, ಸುಸ್ಥಿರ ಪ್ರಗತಿಯನ್ನು ಸಾಧಿಸುತ್ತಾರೆ. ಸ್ವಾಮಿನಾಥನ್ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣಗಳು ಅವರ ಪಾಲಿಗೆ ಬರುತ್ತವೆ. 1997 ಮೊದಲ ವಿಶ್ವ ಆಹಾರ ಪ್ರಶಸ್ತಿಯು ಕೂಡ ಸ್ವಾಮಿನಾಥನ್ರವರಿಗೆ ಭಾಜನವಾಗುತ್ತದೆ. ಅದರ ಹಣದಿಂದ ಅವರು ಚೆನ್ನೈನಲ್ಲಿ NS ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸುತ್ತಾರೆ. HCO ಫಿರೋದಿಯಾ ಪ್ರಶಸ್ತಿ, ಇಂದಿರಾಗಾಂಧಿ ಪ್ರಶಸ್ತಿ, ಲಾಲ್ ಬಹದ್ದೂರ್ ಪ್ರಶಸ್ತಿ, ಅಮೈ ಟೈಲರ್ ಪ್ರಶಸ್ತಿ, ಭಟ್ನಾಗರ್ ಪ್ರಶಸ್ತಿ, ಮೆಂಡಲ್ ಸ್ಮಾರಕ ಪ್ರಶಸ್ತಿ, ಬೀರ್ಬಲ್ ಸಹಾನಿ ಪದಕ, ಹೀಗೆ ಸ್ವಾಮಿನಾಥನ್ರವರ ಪರಿಶ್ರಮಕ್ಕೆ ಅನೇಕ ಪ್ರಶಸ್ತಿ ಫಲಕಗಳು ಒಂದರ ಹಿಂದೆ ಒಂದು ಅರಸಿ ಬರುತ್ತವೆ. ಸ್ವಾಮಿನಾಥನ್ ಕೇವಲ ಸಂಶೋಧಕರು ಮಾತ್ರ ಆಗಿರಲಿಲ್ಲ, ಉತ್ತಮ ಆಡಳಿತಗಾರರು ಆಗಿದ್ದರು. ದೇಶಕ್ಕೆ ಅನೇಕ ಯೋಜನೆಗಳನ್ನು ಅವರು ರೂಪಿಸಿದರು. ಅವರ ಹೊಸ ತಳಿ ವಿಜ್ಞಾನದಿಂದ ಭಾರತ ಸ್ವಾವಲಂಬನೆ ಸಾಧಿಸಿತು. 1971 ಅವರ ಸಾಧನೆಗೆ ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದೇ ಹೆಸರಾದ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರಕುತ್ತದೆ. ಪ್ರಪಂಚದ ವಿವಿಧ ವಿಶ್ವವಿದ್ಯಾಲಯಗಳು ಅವರಿಗೆ 84 ಗೌರವ ಡಾಕ್ಟರೇಟ್ಗಳನ್ನು ನೀಡಿ ಗೌರವಿಸುತ್ತವೆ. 254 ಹೆಚ್ಚು ಸಂಶೋಧನಾ ಪ್ರಬಂಧಗಳು ಅವರಿಂದ ಪ್ರಕಟವಾಗುತ್ತವೆ. ಭಾರತ ಸರ್ಕಾರಕ್ಕೆ ಅನೇಕ ವರದಿಗಳನ್ನು ಕೂಡ ಅವರು ತಯಾರು ಮಾಡಿಕೊಡುತ್ತಾರೆ. ಫಿಲಿಪೈನ್ಸ್ ದೇಶದಲ್ಲಿರುವ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಕೂಡ ಅವರು ಆಗಿದ್ದರು. ಯುವ ವಿಜ್ಞಾನಿಯಾಗಿ ಭಾರತದ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡುತ್ತಾರೆ. 20th ಮಹಾ ಮೇಧಾವಿಗಳಾದ ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ರಂಥ ಮಹಾತ್ಮರ ಜೊತೆಗೆ ಸ್ವಾಮಿನಾಥ್ರವರು ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಲಂಡನ್ ರಾಯಲ್ ಸೊಸೈಟಿ ಹಾಗೂ ನ್ಯಾಷನಲ್ ಅಕಾಡೆಮಿ ಆಫ್ ಅಮೆರಿಕನ್ ಸೈನ್ಸ್ ಇಂಥ ಸಂಸ್ಥೆಗಳ ಫೆಲೋ ಕೂಡ ಆಗಿರುತ್ತಾರೆ. 2013 ಅವರು ರಾಜ್ಯಸಭಾ ಸದಸ್ಯರಾಗಿರುತ್ತಾರೆ. 1979-80 ಅವರು ಕೇಂದ್ರ ಕೃಷಿ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ನಿರ್ವಹಿಸಿರುತ್ತಾರೆ. ಹಸಿರು ತಂತ್ರಜ್ಞಾನ ಮೂಲಕ ಬಡ ದೇಶಗಳಿಗೆ ಆಹಾರ ರಫ್ತು ಮಾಡುವ ಮೂಲ ಗುರಿಯನ್ನು ಸ್ವಾಮಿನಾಥನ್ ಹೊಂದಿದ್ದರು. NS ಸ್ವಾಮಿನಾಥನ್ ಸಮಾಜಮುಖಿ, ಶ್ರೇಷ್ಠ ವಿಜ್ಞಾನಿ, ಹೋಮಿ ಬಾಬಾ, ವಿಕ್ರಮ್ ಸಾರಾಭಾಯಿ ಎಸ್ ಚಂದ್ರಶೇಖರ್, ಜೆಸಿ ಬೋಸ್, ಹರಗೋವಿಂದ್ ಖುರಾನ ಮುಂತಾದವರ ಸಮಕಾಲೀನ ವಿಜ್ಞಾನಿಗಳು ಇವರ ಸ್ನೇಹಿತರುಗಳಾಗಿದ್ದರು. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯ ನಿರ್ದೇಶಕರಾಗಿದ್ದ ಇವರು ರೈತರ ಜೊತೆಗೆ ಅಪಾರ ಒಡನಾಟ ಹೊಂದಿರುತ್ತಾರೆ. ಆಧುನಿಕ ಬೇಸಾಯದ ಪಿತಾಮಹನೆಂದೇ ಇವರನ್ನು ಕರೆಯುತ್ತಾರೆ. 20ನೇ ಶತಮಾನದ ಜಗತ್ತಿನ 20 ಮಹಾ ಮೇಧಾವಿಗಳನ್ನು ಕೂಡ ಇವರು ಒಬ್ಬರಾಗಿರುತ್ತಾರೆ. ತಾಳ್ಮೆ, ಸದಾ ನಗುಮುಖ, ಮೆಲುಮಾತು, ಸಹೃದಯದ ಇವರು ಸ್ವಾಭಿಮಾನಿಯಾಗಿರುತ್ತಾರೆ. ಇವರ ಪತ್ನಿ ಡಾಕ್ಟರ್ ಮೀನಾ ಅವರು ಕೂಡ ಸಮಾಜ ವಿಜ್ಞಾನಿ ಆಗಿದ್ದಾರೆ. ಅವರಿಗೆ 3 ಜನ ಪುತ್ರಿಯರು. ಅವರೆಲ್ಲರೂ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಮಕ್ಕಳು ವೈದ್ಯ ಆಗಿ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಲ್ಲಿ ಕೆಲಸ ಮಾಡುತ್ತಿರುವುದು ಭಾರತದ ಹೆಮ್ಮೆಯ ಸಂಗತಿ. ಇತ್ತೀಚೆಗೆ ಅವರು ತೀರಿ ಹೋದರು. ಈ ಶ್ರೇಷ್ಠ ವಿಜ್ಞಾನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋಣ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯಗಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಲೆ ಜೋಡಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆಲಿಸು ಓ ಇನಿಯ ಎನ್ನುವಂತ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಆರ್ ಎನ್ ಜಿ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತ ಅವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ, ಅದುವೇ ಅರುಣೋದಯ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬಂಧನ ಎನ್ನುವಂತಹ ಒಂದು ಚಿತ್ರದ ಗೀತೆ, 101 ನೆನಪು ಎದೆಯಾಳದಿಂದ. ಇದು SP ಬಾಲಸುಬ್ರಹ್ಮಣ್ಯಂ ಅವರ

ಮಧುರವಾದ ಕಂಠಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಸುಹಾಸಿನಿ ಜೈ ಜಗದೀಶ್ ಅವರ ಒಂದು ಜೋಡಿಯ ಚಿತ್ರ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರ ಹೊಮ್ಮತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೃದಯ ಹಾಡಿತು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಗಿರಿ ನವಿಲು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಜಿ ಉದಯ್ ಶಂಕರ್ ಅವರ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಮಹಾಲಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಯುಗಳ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶೋದ್ರ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಪರಿಸರ ಪರಿಚಯ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಆರ್ಜೆ ಆಗಿರುವಂತಹ ಅರ್ಪಿತಾ ಮೇಡಂ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶೋದ್ರ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ದಿನದ 24 ಗಂಟೆಗಳ ಕಾಲ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಹೃದಯ ಹಾಡಿತು ಚಿತ್ರದ ಗೀತೆ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾನೊಬ್ಬ ಕಳ್ಳ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅರಳುತ್ತಿದ್ದೆ ಮೋಹ, ಇದು ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಇಷ್ಟದ ಗೀತೆಗಳನ್ನ ಹಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನುರಾಗ ಸಂಗಮ ಎನ್ನುವಂಥ ಒಂದು ಚಿತ್ರದ ಗೀತೆ, ಓ ಮಲ್ಲಿಗೆ ಎನ್ನುವಂಥ ಒಂದು ಗೀತೆಯನ್ನು ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಇದು ಕುಮಾರ್ ಗೋವಿಂದ್ ಸುಧಾ ರಾಣಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಂಗನಾಯಕಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕನ್ನಡ ನಾಡಿನ ರಸಿಕರ ಮನವ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ಗೀತೆಯನ್ನು ಇದೀಗ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಆರತಿ ಅವರ ಒಂದು ಜೋಡಿಯ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡ್ತಿರುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ ನಲ್ಲಿಯೂ ಕೂಡ ಆಲಿಸಬಹುದು ಅಂತ ಹೇಳ್ತಾ ಇದೀಗ ರಂಗನಾಯಕಿ ಚಿತ್ರದ ಗೀತೆ.

ನಂದಿ ಹೋಗಿದೆ ದೇವಾ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಹದ್ದೂರು ಗಂಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಮುತ್ತಿನಂತ ಮಾತೊಂದು ಗುತ್ತೇನೆಮ್ಮ ಎನ್ನುವಂತಹ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಯುಗಳ ಜೋಡಿಯ ಈ ಒಂದು ಗೀತೆ. ಅದುವೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ಸುಮಧುರವಾದಂತಹ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ. ಇದು ನಮ್ಮ ಸುಬ್ರಹ್ಮಣ್ಯ ಐತಾಳ್ ಅವರ ಒಂದು ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿದೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಗಜಪತಿ ಗರ್ವಭಂಗ ಎನ್ನುವಂಥ ಒಂದು ಚಿತ್ರದ ಗೀತೆ, ಮದುವೆಯ ವಯಸ್ಸು. ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಯುಗಳ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮಧ್ಯಾಹ್ನ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮ 1 ಗಂಟೆಗೆ ಪ್ರಸಾರವಾಗಲಿದೆ. ಈ ಒಂದು ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಹಾಗೆ ಮೊಬೈಲ್ ಆ್ಯಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅವಳ ಹೆಜ್ಜೆ ಎನ್ನುವಂಥ ಒಂದು ಚಿತ್ರದ ಗೀತೆ, ನೆರಳನ್ನು ಕಾಣದಲ್ಲತೆಯಂತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಲಕ್ಷ್ಮಿ ಅವರ ಒಂದು ಯುಗಳ ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರ ಒಂದು ನಿರೂಪಣೆಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಒಲವು ಗೆಲುವು ಎನ್ನುವಂತಹ ಒಂದು ಚಿತ್ರದ ಗೀತೆ, ನನ್ನೆದೆ ಕೋಗಿಲೆಯ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಎರಡು ಕನಸು ಎನ್ನುವಂತ ಒಂದು ಚಿತ್ರದ ಗೀತೆ, ಎಂದೆಂದು ನಿನ್ನನ್ನು ಮರೆತು. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1974ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಯುಗಳ ಜೋಡಿಯ ಈ ಒಂದು ಯುಗಳ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತ ಭಕ್ತಿ ಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿ ಕೂಡ ದಿನದ 24 ಗಂಟೆಗಳ ಕಾಲ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮವನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ತುಂಬಾ ಬಾಯರ್ಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ.

ಹೌದ ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

0: ಕ್ಷಮಿಸಿ.
1: ಇವಳೆ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪು ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

0: ਪਹਿਲਾ ਖਰਜਾ ਪਹਿਲਾ ਸਾਤਾ ਲੈ ਲਾ
1: ਮਰ ਜਾਣੀ ਪਾਉਂਦੀ ਭੰਗੜਾ ਅੰਗਰੇਜ਼ੀ ਵੀ।

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: Şura bakma kadarın yaşlarım, meriydi Ramida Vikram Anali. Şura bakma kadarın yaşlarım, meriydi
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧ ಆದೀತೋ? ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ, ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ ಏನಾಯ್ತು?
2: ನಿನ್ನ ಮಗನ ಭಾನುಕೋಪನು ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಆಹಾ ಮಗು, ಹೇಳಿ

0: ಹೇಳಲಿ, ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೆ ಏನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೆ ಏನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ. ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ, ಏನ್ ಮಾಡೋಣ? ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳ.
1: ಅಣ್ಣ
0: ಯಾದಾಗ ಚಿಂತೆ

0: ತಂಗಿ, ಇದೋ ನಿನ್ನ ಚರಣಾರವಿಂದಗಳಲ್ಲಿ ಶಿರವಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು.
0: ಅಣ್ಣ, ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ. ಅಣ್ಣ, ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ. ಅಣ್ಣ, ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ.
1: ಇಷ್ಟು
0: ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು? ಅಣ್ಣ, ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡ ಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ದರ ದರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಳ ಹುತ್ತೇನೆ, ಕೊಡು ನನಗೆ ಅಪ್ಪಣೆಯನ್ನು.
1: ಜಾಣೆ ತಂಗಿ, ಜಾಣೆ ನೀನು. ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ?
1: ಹೋಗುತ್ತಿರುವುದು ನೀನು ಒಳ್ಳೆ ಕೆಲಸಕ್ಕಾಗಿ. ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದೀಯ. ನೋಡು, ನಿನ್ನ ವಯಸ್ಸು ನೋಡಿಕೊ, ನಿನ್ನ ದೇಹ ನೋಡಿಕೊ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡ್ತು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದೆ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ. ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪರೀಕ್ಷೆಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದ ಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನೆಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಯಾಗಿ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತೆ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನ ಇತ್ತ ಆಕರ್ಷಿಸಿಕೊಳ್ತೀನಿ, ನೋಡೋಣ.

ದಿನದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ, ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನೋ, ಕೊಳದ ಮೇಲಿಂದ ಬೀಸುವ ಎಡಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪೊರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಆ ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿದೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ.

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮೆ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದೇಕೆ? ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಅಲ್ಲ ಅಲ್ಲ, ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ, ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ, ಕಡೆದಿಟ್ಟ ಬುಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು. ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ. ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೋಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ
1: ಸ್ವಾಮಿ.

0: Pane Tichá, víta náma na brudu kada pili Tichá. Pane Tichá, víta náma na brudu kada pili Tichá. Vada nal Tichá, mati kanu nadu vaga lola gada palla nuadu ta jala jagandi kada nami ole Tichá. Kanne sukuna champa.
1: ಪಲ್ಲಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ. ಓರನ್ನೇ
2: ಸ್ವಾಮಿ,
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ? ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ, ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು? ನೋಡು, ನಾನಾಗಿ ಮೇಲ್ವಾಯವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸಂಪೂರ್ಣವಾಗಿ ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂತಹ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
1: ಆಗಲಿ, ಸಂತೋಷ ಸಂತೋಷ.
2: ಲಾಲಿಸಲ್ಲ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನು ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವಿ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇಣಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ, ಎಂಥ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರು ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತ್ತೆಯೇ ಆ ಕಡೆ ಹೊರಟಿದ್ದು.
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪುವಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು, ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೆ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನು ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನು ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು? ಎಂತ ಸೆರೆಗುಡ್ಡಿ ಬೀಳ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಮುನಿವರನ ಕರ್ಣದೊಳಿಯೇ, ವಜನರಸ ಮುನಿವರನ ಕರ್ಣದೊಳಿಯೇ.

ಬಯಗೆಯ ನರುಗಬಾರದು ಮೊದಲು ಹರಿಣ ನೇತ್ರ ಎಳೆಮ್ಮ ಬಯಗೆಯ ನರುಗಬಾರದು ಮೊದಲೆನುದ ನಿಜ ಮರೆಗೊಳಿಸಿದ ಹೇಳಿದನು.

0: ಇವಳನ್ನ ನೋಡಿದರೆ ವಿರಹದ ಕೊನೆಯ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀರ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇವೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತು ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.
1: ಬೇಡ ಬೇಡ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪು, ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು
2: ಬಿಡುವುದಿಲ್ಲ.
3: ಬಿಡ ಬಿಡನು ಬಿಡ ಎನ್ನುತ್ತಾ

0: ನಾನು ಬಿಡುವುದಿಲ್ಲ,
1: ಬಿಡು
0: ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನ ಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
2: ಜುಮ್ ಜುಮ್
1: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಎಳೆ.
0: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರಂಭದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
1: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಎಲ್ಲಿ ನೋಡಿದ್ರೂ ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನು ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
1: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
1: ರಕ್ಕಸಿ.
0: ಸ್ವಾಮಿ.

0: ಸ್ವಾಮಿ.
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನು ಪ್ರಯೋಜನ?
1: ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ?
0: ಹೌದು.
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
0: ಓಹೋ.
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ.
1: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದ.
1: ಒಳ್ಳೆಯ.
0: ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನಣ್ಣನಿಗೆ ತಿಳಿಸ್ತೇನೆ. ಅಣ್ಣ,
1: ತಂಗಿಯನ್ನು ಕಲಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು. ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
0: ಅಣ್ಣ,
1: ಏನು ಬದಲಾವಣೆ ಇದು?
0: ಏನು ಹೇಳಲಿ?
1: ಖೇದವೂ ಆಗ್ತಾ ಇದೆ.
0: ಯಾಕಣ್ಣ,
1: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡುಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೇ ತಂಗಿ? ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
0: ಅಣ್ಣ.

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯ್ತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಅಣ್ಣ, ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯ್ತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ ಅಣ್ಣ ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರು ಅಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರ

0: ಏಕಜೀವ ನ್ಯಾಯದಿಂದ ದೇಹವೆರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಜಿಯನ್ನು ಪಡೆಯಬೇಕೆಂಬ ಅಂಬಲ ಅಣ್ಣನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುತ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಳಿತನಕ್ಕೆಷ್ಟು ಬೆಂಕಿ ಹಾಕಲಿ! ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಅಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವರ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.

ಏನಿದ ಆಶ್ಚರ್ಯ, ಹೊಸದಾದ ಒಂದು ಲೋಕವೇ ಕಂಡೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಂಡೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೆ ಅಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳನ್ನೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನು ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು? ಈ ಸಂದರ್ಭದಲ್ಲಿ ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವಾ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ, ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ, ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯೆಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯೆಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ, ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: ಶೂರ ಪದ್ಮಾಸುರ, ನಿನ್ನ ಯುದ್ಧ ಕೌಶಲ್ಯಕ್ಕೆ ಮೆಚ್ಚಿದ್ದೇನೆಯ ಮೆಚ್ಚಿದ್ದೇನೆ. ನಿನಗೆ ನನ್ನ ವಿಶ್ವರೂಪವನ್ನು ಅನುಗ್ರಹಿಸಿ ನಿನ್ನ ಮಾಯೆಯನ್ನ ಪರಿಹರಿಸಿದ್ದೇನೆ. ನಿನಗೆ ಇನ್ನೂ ಬದುಕುವ ಆಸೆ ಉಳಿದಿದೆಯೇ, ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ? ಹೇಗೆ ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ನಿಸ್ತದೆ ಹಿಂದಿನ ಆ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯಿಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯಿಯನ್ನ.
0: ಶೂರ ಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸತಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಲೆನಾಡಿನ ಎನ್ನುವಂತ ಒಂದು ಮಧುರವಾದಂತ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಮುಂಜಾನೆ 8:00 ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂತ ಒಂದು ಮಕ್ಕಳ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರಿಪಾಲಿಸೋ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತಹ ಟ್ರಾವೆಲ್ ಸಾಫ್ಟ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮಮ್ಮ ಕೊಲ್ಲೂರ ತಾಯಿ ಮೂಕಾಂಬಿಕೆ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಷ್ಟದಲ್ಲಿ ದೂರ ಮಾಡೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ದೀಕ್ಷಾ ಶಿವಾನಂದ್ ಕಟ್ಪಾಲ್ತೂರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತ ಅವರು ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವು ತಪ್ಪದೆ ಕೇಳಿ ಆನಂದಿಸಿ. ಹಾಗೆ ಪ್ರತಿ ಭಾನುವಾರ ರಾತ್ರಿ 9:30 ಹಳೆಯ ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂಬಿ ಬಂದೆ ನನ್ನ ಒಡೆಯ ಬ್ರಹ್ಮಲಿಂಗೇಶ್ವರ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ದೀಕ್ಷಾ ಕಟ್ಬಾಲ್ತೂರು ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.